ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 14 ದಿನ, ಅಂದರೆ 2026 ಇಸ್ವಿ, ಜೂನ್ ತಿಂಗಳ 4 ತಾರೀಕು, ಗುರುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:58:30. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು, ಹಾಗೂ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಿನ್ನೆ ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಚಿವರಾಗಿ ಕೆಎಚ್

ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಭೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ ಐಎಎಸ್ ಅಧಿಕಾರಿ ರಾಜೇಂದ್ರ ಚೋಳನ್ ಅವರನ್ನು ನೇಮಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಯಾದಗಿರಿ ಜಿಲ್ಲೆಯ ಗುರುಮಠಲ್ ತಾಲೂಕಿನ ಬದ್ದೆಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂರಕ್ಷಣೆ, ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಯಾಗಿ ಈ ಕೇಂದ್ರ ರೂಪುಗೊಂಡಿದೆ. ದೇಶದ 100 ಕೋಟಿಗೂ ಅಧಿಕ ಮತದಾರರೊಂದಿಗೆ ತಡರಹಿತ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ಚುನಾವಣಾ ಆಯೋಗವು ಬೂತ್ ಮಟ್ಟದ ಅಧಿಕಾರಿಗಳು ಮತ್ತು ಬೂತ್ ಮಟ್ಟದ ಏಜೆಂಟರು ಸೇರಿದಂತೆ ತಳಮಟ್ಟದ ಕ್ಷೇತ್ರ ಕಾರ್ಯಕರ್ತರಿಗೆ ತರಬೇತಿ ನೀಡುತ್ತಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಚೈತ್ರ ನ್ಯೂ ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮದ ವಿವರಣೆ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಪ್ರಸಾರವಾಗಲಿದೆ. 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳನ್ನು ಕೇಳಬಹುದು. ಇನ್ನು 8:02 ಹಾಗೂ 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 9:00-10:00 ಇಂದಿನ ವಿಶೇಷ ಕಾರ್ಯಕ್ರಮ ಇರುತ್ತೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಸಿಸ್ಟಿವ್ ಟೆಕ್ನಾಲಜಿ ಡೇ, ಈ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ನೀವು ಕೇಳಬಹುದು. 10:02 ಹಳೆಯ ಹಾಡುಗಳ ಕಾರ್ಯಕ್ರಮ, ಓಲ್ಡ್ ಇಸ್ ಗೋಲ್ಡ್. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳು ನಿಮಗಾಗಿ ಪ್ರಸಾರವಾಗಲಿದೆ. 11:30 ಕಲಾಭಾರತಿ. 12:05 ಕರಿಗೊಂದು ಹಾಡು, ನಮ್ಮ ಕೇಳುಗರ ಕೋರಿಕೆ ಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. 1:02 ಚಿತ್ರಗೀತೆಗಳು. 1:20 ಗುರುವಾರದ ವಿಶೇಷ ಗೇಮ್ ಶೋನಲ್ಲಿ ನಮ್ಮ ನಾಡು, ನಮ್ಮ ಕೇಳುಗರ ಮಾತುಗಳು ಪ್ರಸಾರವಾಗುತ್ತೆ. ಅಂದರೆ ನಮ್ಮ ನಾಡು ಈ ಶೀರ್ಷಿಕೆಯಲ್ಲಿ ನಮ್ಮ ಕೇಳುಗರು ಮಾತುಗಳನ್ನು ಆಡ್ತಾರೆ. ಇನ್ನು 2:15 ಇಮೇಲ್ ಆಧಾರಿತ ಕಾರ್ಯಕ್ರಮ ಸ್ಪಂದನ, ನಮ್ಮ ಕೇಳುಗರ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮ ಇದು. ಇನ್ನು 2:40 ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ ಚಿತ್ರತಾನ ಕೇಳಬಹುದು. 4:00-5:00 ಪರಿಮಳ, 3:00-4:00 ಸಖಿ ಸಹೇಲಿ ಕಾರ್ಯಕ್ರಮ ಇರುತ್ತೆ. ಇನ್ನು 4:00-5:00 ಪರಿಮಳ ಕಾರ್ಯಕ್ರಮದಲ್ಲಿ ಮುಕ್ತ ಮಾತುಕತೆ ಇರುತ್ತೆ. ಇನ್ನು 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ. ಇದಾದ ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುತ್ತೆ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜಾನ ನೀವು ಕೇಳಬಹುದು. 7:07 ಆಕಾಶ ಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಕೇಳುಗರಾದ ಪ್ರಭಾಕರ್ ವಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಗಾನ ಭಜಾನ ಮುಂದುವರಿಯುತ್ತೆ. 8:02 ನಮ್ಮ ಆಯ್ಕೆ, ಅಂದರೆ ಆರ್ಜಿಗಳ ಆಯ್ಕೆಯ ಗೀತೆಗಳನ್ನು ನೀವು ಕೇಳಬಹುದು. 9:15 ಹಿಂದಿ ಮೆಲೋಡೀಸ್ ಪ್ರಸಾರವಾಗುತ್ತೆ. 10:02 ಎಂದಿನಂತೆ ಪ್ರೇಮ ನಿನಾದ. ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.

6:35. ನೀವು ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಆರಂಭದಲ್ಲಿ ಉಪೇಂದ್ರ ಭಟ್ ಅವರ ಧ್ವನಿಯಲ್ಲಿ ಒಂದು ಗೀತೆಯನ್ನು ಕೇಳೋಣ.

ಪಿ ಸುಶೀಲ ಅವರ ಧ್ವನಿಯಲ್ಲಿ ಗುರುಶೇಷ ವಿಠಲ ಅವರ ಒಂದು ರಚನೆಯನ್ನು ಕೇಳಿದ್ರಿ. ಇದಕ್ಕೂ ಮೊದಲು ಪ್ರಸಾರವಾದಂತಹ ಗೀತೆಯನ್ನು ಹಾಡಿದವರು ಉಪೇಂದ್ರ ಭಟ್. ಪುರಂದರದಾಸರ ಕೀರ್ತನೆಯಾಗಿತ್ತು ಅದು. ಈಗ ಎಂ ಬಾಲಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿ ಎಚ್ ಎಲ್ ಶೇಷಚಂದ್ರ ಅವರ ಒಂದು ರಚನೆ.

ನಾವೆಲ್ಲರೂ ನಮ್ಮ ಹೆಸರಿನೊಂದಿಗೆ ಎಷ್ಟು ಅಂಟಿಕೊಂಡಿದ್ದೇವಲ್ಲ, ಎಷ್ಟು ಪ್ರೀತಿಯನ್ನು ಮಾಡ್ತೇವೆ ನಮ್ಮ ಹೆಸರನ್ನು. ಅದರ ಶಬ್ದ ಕೂಡ ಎಷ್ಟು ಮುದ ನೀಡುತ್ತೆ. ಜನ ನಮ್ಮ ಹೆಸರನ್ನು ನೆನಪಿಸ್ಕೊಂಡಾಗ ಎಷ್ಟು ಸಂತೋಷವಾಗುತ್ತೆ. ನಮ್ಮ ಹೆಸರು ಮತ್ತು ಅದಕ್ಕೆ ಅದರ ಅರ್ಥಕ್ಕೆ ತಕ್ಕಂತೆ ಬದುಕುವ ಪ್ರಯತ್ನ ಕೂಡ ಮಾಡ್ತೇವೆ. ಮಕ್ಕಳಿಗೆ ಅರ್ಥಪೂರ್ಣ ಹೆಸರುಗಳನ್ನು ಕೂಡ ನೀಡ್ತೇವೆ. ಹಾಗೇ ಇರಬೇಕು ಅನ್ನೋದು ನಮ್ಮ ಇಚ್ಛೆಯಾಗಿರುತ್ತೆ. ಆದರೂ ತಾಯಿ ಕರೆಯುವ ಯಾವುದೇ ಹೆಸರಿಗೆ ಮಗು ಪ್ರತಿಕ್ರಿಯೆ ನೀಡುತ್ತೆ. ವಾಸ್ತವವಾಗಿ ತಾಯಿ ಮಗುವಿನ ಮೊದಲ ಗುರು. ಅವಳು ಮೊದಲ ಪಾಠಗಳನ್ನು ನೀಡ್ತಾಳೆ. ಮಾತುಗಾರಿಕೆಯಿಂದ ಹಿಡಿದು ಸುಸಂಬದ್ಧವಾದ ಮಾತಿನವರಿಗೆ ತಾಯಿ ಮಗುವನ್ನು ಅತ್ಯಂತ ಪ್ರೀತಿಯಿಂದ ಮಾರ್ಗದರ್ಶನ ಮಾಡ್ತಾಳೆ ಮತ್ತು ಜೀವನಕ್ಕೆ ಸಿದ್ಧಗೊಳಿಸ್ತಾಳೆ ಕೂಡ. ಇಂತಹ ಒಬ್ಬ ಅಪ್ರತಿಮ ತಾಯಿ ನಮ್ಮ ಮಾರ್ಕಂಡೇಯ ಪುರಾಣದಲ್ಲಿ ಕೇಳಿಬರುವಂಥದ್ದು. ಮದಾಲಸ ಈಕೆಯ ಹೆಸರು. ಬುದ್ಧಿವಂತ ತಾಯಿ, ಜೊತೆಗೆ ಯೋಗಿನಿ ಕೂಡ. ಮದಾಲಸ ಈಕೆ ಗಂಧರ್ವರಾಜ ವಿಶ್ವಾವಸುವಿನ ಮಗಳು. ಅದ್ಭುತ ಸೌಂದರ್ಯವತಿ, ಅತ್ಯಂತ ಸದ್ಗುಣಶೀಲಳು, ಆಧ್ಯಾತ್ಮಿಕವಾಗಿ ಹೆಚ್ಚು ವಿಕಸಿತಳು ಕೂಡ. ಒಮ್ಮೆ ಪಾತಾಳಕೇತು ಅನ್ನುವಂತಹ ಅಸುರ ಅವಳನ್ನು ಅವಳ ತೋಟದಿಂದ ಅಪಹರಿಸ್ತಾನೆ. ಪ್ರಸಿದ್ಧ ರಘುವಂಶದ ರಾಜಕುಮಾರ ಋತಧ್ವಜ ಅವಳನ್ನು ರಕ್ಷಿಸೋದಕ್ಕೆ ಧಾವಿಸ್ತಾನೆ. ಆಕೆಯನ್ನು ರಕ್ಷಿಸಿ ಕರ್ಕೊಂಡು ಬರ್ತಾನೆ. ನಂತರ ಇಬ್ಬರ ನಡುವೆ ಪ್ರೀತಿ ಅಂಕುರಿಸಿ ಇಬ್ಬರು ಮದುವೆಯಾಗ್ತಾರೆ. ಕಾಲಕ್ರಮೇಣ ರಾಜ ಋತಧ್ವಜ ಸಿಂಹಾಸನವನ್ನು ಏರ್ತಾನೆ.

ಹೀಗೆ ಕಾಲಕ್ರಮೇಣ ರಾಜ ಋತಧ್ವಜ ಸಿಂಹಾಸನವನ್ನು ಏರ್ತಾನೆ. ಮದುವೆಯ ಕೆಲವು ವರ್ಷಗಳ ನಂತರ ಮದಾಲಸ ಮತ್ತು ಋತಧ್ವಜರು ಗಂಡು ಮಗುವನ್ನು ಪಡೀತಾರೆ. ಮಗುವನ್ನು ತನ್ನ ತೋಳುಗಳಲ್ಲಿ ಎತ್ತುಕೊಂಡು ರಾಜ ಆ ಮಗುವಿಗೆ ವಿಕ್ರಾಂತ ಅಂದರೆ ಮಹಾನ್ ಶೌರ್ಯ ಮತ್ತು ಧೈರ್ಯ ಹೊಂದಿರುವವನು ವಿಕ್ರಾಂತ ಅನ್ನುವಂಥ ಹೆಸರನ್ನು ಇಡ್ತಾನೆ. ಹೀಗೆ ಮಾಡುವುದನ್ನು ನೋಡಿ ಮದಾಲಸ ಅಪಹಾಸ್ಯದಿಂದ ನಗ್ತಾಳೆ.

ರಾಜ ಅವಳ ಮನೋಭಾವದಿಂದ ದಿಗ್ಭ್ರಮೆಗೊಳ್ತಾನೆ. ಅವಳು ಏಕೆ ಮೋಜು ಮಾಡಿದಳು, ಏಕೆ ನಕ್ಕಳು ಅಂತ ಕೇಳಿದಾಗ ಮದಾಲಸ ಉತ್ತರಿಸುತ್ತಾಳೆ. ಮದಾಲಸ ಬ್ರಹ್ಮಜ್ಞಾನಿ, ಹಾಗಾಗಿ ಆಕೆ ಉತ್ತರಿಸ್ತಾಳೆ, ಪ್ರಭು, ಹುಟ್ಟಿಲ್ಲದ ಆತ್ಮಕ್ಕೆ ಮೊದಲು ಹೆಸರಿಡುವುದರಲ್ಲಿ ಅರ್ಥನೇ ಇಲ್ಲ. ವಿಶೇಷವಾಗಿ ವಿಕ್ರಾಂತ ಅನ್ನುವಂಥ ಹೆಸರಲ್ಲ, ವಿಕ್ರಾಂತ ಅನ್ನುವ ಪದದ ಅರ್ಥ ಮುನ್ನಡೆಯುವವನು ಮತ್ತು ಜಯಿಸುವವನು ಅನ್ನೋದು ಕೊಡುತ್ತೆ. ಆತ್ಮವು ಸರ್ವವ್ಯಾಪಿ ಮತ್ತು ಎಲ್ಲೆಡೆ ವ್ಯಾಪಿಸಿರುವವನು, ಹಾಗಾದರೆ ಅದು ಹೇಗೆ ಮುನ್ನಡೆಯುತ್ತೆ? ಆದ್ದರಿಂದ ನಾನು ಆ ಹೆಸರಿಂದ ಮೋಡಿಗೊಂಡಿದ್ದೇನೆ ಅಂತ ಹೇಳ್ತಾಳೆ. ರಾಜನಿಗೆ ಸ್ವಲ್ಪ ಆಶ್ಚರ್ಯ ಸಂಕಟ ಎರಡೂ ಆದರೂ ಕೂಡ ಸುಮ್ಮನಿರ್ತಾನೆ. ಏತನ್ಮಧ್ಯೆ ನವಜಾತ ಶಿಶು ಅಳೋದಕ್ಕೆ ಪ್ರಾರಂಭಿಸುತ್ತೆ. ಮಗುವನ್ನು ಇನ್ನೂ ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಮದಾಲಸ ಆತನಿಗೆ ಲಾಲಿ ಹಾಡೋದಕ್ಕೆ ಪ್ರಾರಂಭಿಸ್ತಾಳೆ. ಇದು ಕೇವಲ ಒಬ್ಬ ಲೌಕಿಕ ತಾಯಿ ಹಾಡುವ ಸಾಮಾನ್ಯ ಲಾಲಿಯಲ್ಲ. ಈ ಹಾಡು ವೈದಿಕ ಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದ ತುಂಬಿತ್ತು. ಆ ಲಾಲಿ ಏನದು? ಶುದ್ಧೋಸಿ ಬುದ್ಧೋಸಿ ನಿರಂಜನೋಸಿ, ಸಂಸಾರ ಮಾಯ ಪರಿವರ್ಜಿತೋಸಿ, ಸಂಸಾರ ಸ್ವಪ್ನಂ ತ್ಯಜಮೋಹ ನಿದ್ರಾಂ, ಮದಾಲಸೋಲ್ಲಾಪ ಮುವಾಚ ಪುತ್ರಂ. ಇದರ ಭಾವಾರ್ಥ ಏನು ಅಂತಂದರೆ, ಮಗನೇ, ನೀನು ಶುದ್ಧ ಜ್ಞಾನಿ ಮತ್ತು ನಿರ್ಮಲನಾದ ಆತ್ಮ. ಈ ಪ್ರಪಂಚದ ಭ್ರಮೆಗಳನ್ನು ಮತ್ತು ಸಂಸಾರವೆಂಬ ಸುಳ್ಳು ಕನಸಿನ ಮೋಹದ ನಿದ್ರೆಯನ್ನು ತೊರೆದು ಎಚ್ಚರಗೊಳ್ಳು. ಭೌತಿಕ ಜಗತ್ತಿಗೆ ಅಂಟಿಕೊಳ್ಳದೆ ತನ್ನ ನಿಜವಾದ ಆತ್ಮಸ್ವರೂಪವನ್ನು ಅರಿಯೋದಕ್ಕೆ ಈ ಒಂದು ಮಂತ್ರ ಪ್ರೇರೇಪಿಸುತ್ತೆ. ಅವಳ ಮೃದುವಾದ ಸ್ವರಗಳಲ್ಲಿ ಜೋಗುಳ ಏನು ಹಾಡಿದ್ಲು, ಆದರೆ ಆ ಜೋಗುಳದಲ್ಲಿ ಇರೋದು ವೇದಾಂತ ಜ್ಞಾನದ ತಿರುಳು. ಅವಳು ಕ್ಷಣಿಕ ಮಾನವ ಜೀವನದಲ್ಲಿ ಒಂದು ಹೆಸರಿನ ನಿರರ್ಥಕತೆಯನ್ನು ಎತ್ತಿ ತೋರಿಸುತ್ತಾಳೆ. ಮದಾಲಸ ತನ್ನ ಮಗು ಅಳಬಾರ್ದು ಅಥವಾ ಹೆಸರಿನೊಂದಿಗೆ ಸಂಬಂಧ ಹೊಂದಬಾರ್ದು ಅನ್ನೋದನ್ನು ನೆನಪಿಸ್ತಾಳೆ. ಅದು ಅವನ ದೇಹಕ್ಕೆ ಸಿಕ್ಕಂತಹ ಒಂದು ಗುರುತು ಮಾತ್ರ, ಅಂದರೆ ಆ ಹೆಸರು. ಆ ಆತ್ಮ ಶುದ್ಧವಾದದ್ದು. ಮಾನವನ ದುಃಖ ವಸ್ತುಗಳನ್ನು ಹೆಸರಿಸುವುದರಿಂದ ಮತ್ತು ತನ್ನದೇ ಅಂತ ಹೇಳಿಕೊಳ್ಳೋದ್ರಿಂದ ಹೇಗೆ ಪ್ರಾರಂಭವಾಗುತ್ತೆ ಎಂಬುದನ್ನು ಮದಾಲಸ ವಿವರಿಸ್ತಾಳೆ. ಈ ಪ್ರಬಲ ಲಾಲಿಯನ್ನು ಮದಾಲಸ ಉಪಾಖ್ಯಾನ ಅಥವಾ ಮದಾಲಸ ಉಪದೇಶ ಅಥವಾ ಮದಾಲಸ ಅಷ್ಟಕ ಅಂತ ಕೂಡ ಕರೆಯಲಾಗುತ್ತೆ. ಈ ಮದಾಲಸ ಅಷ್ಟಕವನ್ನು ಈಗಲೂ ಕೂಡ ಆಗಷ್ಟೇ ಹುಟ್ಟಿದ ಮಗುವಿಗೆ ಹಾಡುವಂತಹ ಪದ್ಧತಿ ಎಷ್ಟೋ ಕಡೆ ನಾವು ಕಾಣಬಹುದು. ಯಾಕೆಂದರೆ ಈ ಅಷ್ಟಕದಲ್ಲಿರೋದು ಕೇವಲ ಒಂದು ಭೌತಿಕ ಲಾಲಿಯಲ್ಲ, ಇದು ವೈದಿಕ ಲಾಲಿ, ಹಾಗೆಯೇ ಬ್ರಹ್ಮಜ್ಞಾನದ ಲಾಲಿ ಅಂತ ಹೇಳಲಾಗುತ್ತೆ.

ಇನ್ನು ಮತ್ತೊಂದು ಲಾಲಿಯನ್ನ ಹಾಡ್ತಾಳೆ ಮದಾಲಸ. ಶುದ್ಧೋ ಸಿರೆ ತಾತನ ತೇಸ್ತಿ ನಾಮ ಕೃತಂ ಹಿತತ್ಕಲ್ಪನ ಯಾಧುನೈವ ಪಂಚಾತ್ಮಕಂ ದೇಹಮಿದಂ ನ ತೇಸ್ತಿ ನೈವಾಸ್ಯತ್ವಂ ರೋದಿಷಿ ಕಸ್ಯ ಹೇತೋ. ಅಂದ್ರೆ ಕಂದ, ನೀನು ಶುದ್ಧ, ನಿನಗೆ ಹೆಸರು ಇಲ್ಲ. ಈ ಹೆಸರನ್ನ ಈಗ ತಾನೇ ಕಲ್ಪನೆ ಮಾಡಿ ಇಟ್ಟಿದ್ದೇವೆ. 5 ಭೂತಗಳಿಂದಾದ ಈ ದೇಹವು ನಿನ್ನದಲ್ಲ, ನೀನು ದೇಹವೇ ಅಲ್ಲ. ಹಾಗಾದರೆ ಯಾರಿಗಾಗಿ ಅಳುತ್ತೀಯೇ ಅಂತ ಹೇಳ್ತಾಳೆ ಮದಾಲಸ ತನ್ನ ಮಗುವಿಗೆ. ಜೊತೆಗೆ, ಮಗುವೆ, ನೀನು ಕಳಂಕರಹಿತ ಶುದ್ಧ ಮತ್ತು ಪ್ರಬುದ್ಧ ಆತ್ಮ. ನಿನ್ನ ನಿಜವಾದ ಸ್ವರೂಪಕ್ಕೆ ಯಾವುದೇ ಹೆಸರಿಲ್ಲ. ಹೆಸರು ಕೇವಲ ಕಲ್ಪನೆ. ದೇಹ ಮತ್ತು ಆತ್ಮ ಬೇರೆ. ಪಂಚಭೂತಗಳಿಂದ ಮಾಡಲ್ಪಟ್ಟ ಈ ದೇಹ ನೀನಲ್ಲ. ರಥ ಮತ್ತು ರಥವನ್ನು ಓಡಿಸುವವನು ಹೇಗೆ ಬೇರೆಯೋ, ಹಾಗೆಯೇ ದೇಹ ಮತ್ತು ಅದರಲ್ಲಿರುವ ಆತ್ಮ ಬೇರೆ ಬೇರೆ. ಮಾಯಾ ಜಗತ್ತು, ಪ್ರಪಂಚದ ಸಂಬಂಧಗಳು ಮತ್ತು ವಿಷಯಾಸಕ್ತಿಗಳು ಕೇವಲ ಭ್ರಮೆ. ಇವುಗಳನ್ನು ನಂಬಿ ದುಃಖಿಸುವುದು ಮೂರ್ಖತನ ಅಂತ ಹೇಳ್ತಾಳೆ ಮಗುವಿಗೆ ಮದಾಲಸ. ಇನ್ನು ಋತಧ್ವಜ ಮತ್ತು ಮದಾಲಸರಿಗೆ ಜನಿಸಿದ ಮುಂದಿನ ಇಬ್ಬರು ಗಂಡು ಮಕ್ಕಳಿಗೆ ಸುಬಾಹು ಅಂದರೆ ಸುಂದರ ತೋಳುಗಳನ್ನು ಹೊಂದಿರುವವನು ಮತ್ತು ಶತ್ರುಮರ್ದನ ಅಂದರೆ ಶತ್ರುಗಳನ್ನು ಜಯಿಸುವವನು ಅನ್ನುವಂಥ ಹೆಸರನ್ನು ಇಡಲಾಯಿತು. ಋತಧ್ವಜ ತನ್ನ ಗಂಡು ಮಕ್ಕಳಿಗೆ ಹೆಸರಿಟ್ಟಾಗಲೆಲ್ಲ ಮದಾಲಸ ಅಪಹಾಸ್ಯದಿಂದ ನಗೋದಿಕ್ಕೆ ಶುರು ಮಾಡುತ್ತಿದ್ಲು. ರಾಜಕುಮಾರರ ಭವ್ಯ ಹೆಸರುಗಳು ಅವಳಿಗೆ ಕೇವಲ ಖಾಲಿ ಪದಗಳಾಗಿದ್ವು. ಏತನ್ಮಧ್ಯೆ ಅವಳು ತನ್ನ ಗಂಡು ಮಕ್ಕಳಿಗೆ ವೇದಾಂತ ತತ್ವಗಳನ್ನು ಕಲಿಸುವುದನ್ನು ಮುಂದುವರೆಸಿದ್ಲು ಮತ್ತು ಜೀವನದ ಭ್ರಮೆಯ ಸ್ವರೂಪ ಮತ್ತು ಭ್ರಮೆಯ ಬಗ್ಗೆ ಕಲಿಸಿದಳು. ಅವರು ಬಲವಾದ ಆಧ್ಯಾತ್ಮಿಕ ಮೂಲ ಮತ್ತು ಆಸೆ ಮತ್ತು ಆನಂದಕ್ಕಾಗಿ ನಿರ್ಲಿಪ್ತತೆಯನ್ನು ಬೆಳೆಸ್ಕೊಂಡ್ರು. ಮೂವರು ಅಂದರೆ ವಿಕ್ರಾಂತ, ಸುಬಾಹು, ಶತ್ರುಮರ್ದನ, ಈ ಮೂರು ಮಕ್ಕಳು ರಾಜ ಜೀವನವನ್ನು ತ್ಯಜಿಸಿ ಕಾಡಿಗೆ ತೆರಳಿದರು. ಇನ್ನು ನಾಲ್ಕನೇ ಮಗ ಜನಿಸಿದಾಗ ಋತಧ್ವಜ ಮದಾಲಸಳಿಗೆ ಹೇಳ್ತಾನೆ, ನಾನು ಏನೇ ಹೆಸರಿಟ್ಟರೂ ನೀನು ಅದಕ್ಕೆ ಏನೋ ಹೇಳಿ ನಗುವೆ, ಹಾಗಾಗಿ ಈ ಬಾರಿ ನೀನೇ ಹೆಸರಿಡು ಅಂತ ಹೇಳಿ ಹೆಸರಿಡೋದಕ್ಕೆ ಒತ್ತಾಯಿಸ್ತಾನೆ. ಆಗ ಮದಾಲಸ ತನ್ನ ನಾಲ್ಕನೇ ಮಗನಿಗೆ ಅಲರ್ಕ ಅಂತ ಹೆಸರಿಸ್ತಾಳೆ. ಈ ಬಾರಿ ರಾಜ ನಗೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಯಾಕೆ ನಗ್ತೀಯ ಅಂತ ಮದಾಲಸ ರಾಜನನ್ನು ಕೇಳಿದಾಗ, ಅಲರ್ಕ ಅಂತಂದರೆ ಒಂದು ಹುಚ್ಚು ನಾಯಿ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ, ನೀನು ಈ ಹೆಸರನ್ನು ಯಾಕೆ ಇಟ್ಟೆ ಅಂತ ಕೇಳಿದಾಗ ಮದಾಲಸ ಹೇಳ್ತಾಳೆ, ಕಿಂಚಿದ್ದ ಇತೇತ್ ಕಿಂಚಿತ್ ಮಮೇತಿ ಕಿಂಚಿತ್ ನ ಮಮೇತಿ ಕಿಂಚಿತ್ ತ್ವಂ ಭೂತ ಸಂಗಮಂ ಬಹುಮನ ನಯೇಥ. ಅಂದರೆ ಕೆಲವರು ನಿಮ್ಮನ್ನು ತಂದೆ ಅಂತ ಕರಿಬಹುದು, ಇನ್ನು ಕೆಲವರು ಮಗ, ತಾಯಿ ಅಥವಾ ಹೆಂಡತಿ ಅಂತ ಕರಿಬಹುದು, ಕೆಲವರು ನೀನು ನನ್ನವನು ಅಂತ ಹೇಳಿದರೆ, ಇನ್ನು ಕೆಲವರು ನೀನು ನನ್ನವನಲ್ಲ ಅಂತ ಹೇಳ್ತಾರೆ. ಇವೆಲ್ಲವೂ ಭೌತಿಕಾಂಶಗಳ ಸಂಯೋಜನೆಯ ಉಲ್ಲೇಖಗಳು, ಅವರೊಂದಿಗೆ ಗುರುತಿಸ್ಕೊಳ್ಬಾರ್ದು ಅಂತ ಹೇಳ್ತಾಳೆ.

ಮದಾಲಸ ತನ್ನ ಕೊನೆಯ ಮಗ ಅಲರ್ಕನಿಗೆ ವೇದಜ್ಞಾನವನ್ನು ಬೋಧಿಸೋದಕ್ಕೆ ಪ್ರಾರಂಭಿಸ್ತಾಳೆ. ಆಗ ಋತಧ್ವಜ ಅವಳನ್ನು ನಿಲ್ಲಿಸಿ ಅವನಿಗೆ ತ್ಯಾಗದ ಮಾರ್ಗವನ್ನು ಪ್ರಾರಂಭಿಸಬೇಡ ಅಂತ ಬೇಡಿಕೊಳ್ತಾನೆ. ಜೊತೆಗೆ ಅವನನ್ನು ಈ ಲೋಕದಲ್ಲಿಯೂ ಉಪಯುಕ್ತವಾಗುವ ರೀತಿಯಲ್ಲಿ ಬೆಳೆಸು, ಮಾನವ ಕುಲಕ್ಕೆ ಸೇವೆ ಸಲ್ಲಿಸಿದ ನಂತರ ಅವನಿಗೆ ಮುಕ್ತಿ ಸಿಗಲಿ ಅಂತ ಕೂಡ ಹೇಳ್ತಾನೆ. ಮದಾಲಸ ತನ್ನ ಪತಿಯ ವಿನಂತಿಯನ್ನು ಒಪ್ತಾಳೆ. ನವಜಾತ ಶಿಶುವನ್ನು ನೋಡಿ ಆತನಿಗೆ ಹೇಳ್ತಾಳೆ, ಮಗನೇ, ನನ್ನ ಪ್ರಭುವನ್ನು ಮೆಚ್ಚಿಸಲು ಬೆಳೆಯುವಂತಾಗು. ಪ್ರಭು ಅಂದರೆ ದೇವರನ್ನು. ಜೊತೆಗೆ ಈ ಲೋಕದಲ್ಲಿ ಮತ್ತು ಮುಂದಿನ ಲೋಕದಲ್ಲಿ ಫಲ ನೀಡುವ ಕಾರ್ಯಗಳನ್ನು ಎಚ್ಚರಿಕೆಯಿಂದ ಮಾಡು. ನೀನು ನಿಜವಾಗಿಯೂ ಆಶೀರ್ವದಿಸಲ್ಪಟ್ಟಿದ್ದೀಯೇ, ಏಕೆಂದರೆ ನೀನು ಈ ಭೂಮಿಯನ್ನು ದೀರ್ಘಕಾಲ ಆಳುವೆ ಮತ್ತು ಎಲ್ಲರಿಗೂ ಸಂಪತ್ತು ಶಾಂತಿಯನ್ನು ತರುವೆ. ಹೀಗೆ ಮನುಕುಲಕ್ಕೆ ಸೇವೆ ಸಲ್ಲಿಸಿದ ನಂತರ ನೀನು ಮುಕ್ತಿ ಹೊಂದುವೆ ಅಂತ ಹೇಳಿ ಮುಂದುವರೆದು ಹೇಳ್ತಾಳೆ. ಸದಾ ಮುರಾರಿಂ ಹೃದಿ ಚಿಂತಯೇತ ತದ್ವಾನ್ನತೋ ತ್ವಂ ಷಡ್ಜರಿ ಇತೇತ ಮಾಯಾ ಪ್ರಬೋಧೇನ ನಿವಾರಯೇತ ಹೆನ್ನಿತ್ಯತ್ವಮೇವ ವಿಚಂತಿಯೇತ. ಅಂದರೆ ಮನುಷ್ಯನ ಅರಷಡ್ವರ್ಗಗಳ ಮೇಲೆ ಜಯ ಸಾಧಿಸಲು, ಅವುಗಳ ಮೇಲೆ ಹತೋಟಿ ಸಾಧಿಸಲು ಸದಾಕಾಲ ಭಗವಂತನನ್ನು ಮುರಾರಿಯನ್ನು ನಿರಂತರವಾಗಿ ಧ್ಯಾನಿಸಿ ಮಾಯೆಯ ಹಿಡಿತದಿಂದ ಪಾರಾಗಿ ಕ್ಷಣಿಕ ಸ್ವರೂಪವನ್ನು, ಅಂದರೆ ಮಾನವ ಜೀವನದ ಕ್ಷಣಿಕ ಸ್ವರೂಪವನ್ನು ಎಂದಿಗೂ ನೆನಪಿಟ್ಟುಕೋ. ನಮ್ಮ ಹೆಸರುಗಳು ನಾವು ಏನಾಗುತ್ತೇವೆ ಎಂಬುದನ್ನು ಎಂದಿಗೂ ನಿರ್ಧರಿಸೋದಿಲ್ಲ. ನಮ್ಮ ಪ್ರಯತ್ನಗಳು ಖಂಡಿತವಾಗಲೂ ಇದನ್ನು ನಿರ್ಧರಿಸುತ್ತವೆ ಅಂತ ಹೇಳಿ ಆಶೀರ್ವದಿಸ್ತಾಳೆ. ಮುಂದೆ ಅಲರ್ಕ ರಘುವಂಶದ ಒಬ್ಬ ಅನುಕರಣೀಯ ರಾಜನಾಗಿ ಬೆಳೀತಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸತ್ಯವನ್ನು ಪಾಲಿಸ್ತಾನೆ. ವಾಲ್ಮೀಕಿ ರಾಮಾಯಣ ಹೇಳುವಂತೆ ಅಲರ್ಕ ತನ್ನ ಕಣ್ಣುಗಳನ್ನು ಕೂಡ ಕಿತ್ತು ಒಬ್ಬ

ಹುಡ ಹುಡುಗನಿಗೆ ಅರ್ಪಿಸಿದ. ಏಕೆಂದರೆ ಅವನು ಹುಡುಗನಿಗೆ ಏನು ಬೇಕಾದರೂ ಕೊಡುವುದಾಗಿ ಭರವಸೆ ನೀಡಿದ್ದ. ಆ ಹುಡುಗ ಕಣ್ಣುಗಳಿಲ್ಲ ಅಂತ ಹೇಳಿದಾಗ ತನ್ನ ಕಣ್ಣುಗಳನ್ನೇ ಕಿತ್ತು ಒಬ್ಬ ಕುರುಡ ಹುಡುಗನಿಗೆ ಅರ್ಪಿಸ್ತಾನೆ ಅಲರ್ಕ. ಅಷ್ಟು ಉನ್ನತ ಮಟ್ಟದ ವ್ಯಕ್ತಿಯಾಗಿ ಬೆಳೀತಾನೆ. ಮದಾಲಸ ಮೂವರು ಪರಿಪೂರ್ಣ ತ್ಯಾಗಿಗಳನ್ನು ಬೆಳೆಸಿದ್ದಲ್ಲದೆ ಅಲರ್ಕನೆಂಬ ಪರಿಪೂರ್ಣ ಪುರುಷನನ್ನು ಸಹ ಬೆಳೆಸಿದ್ಲು. ಹೀಗೆ ಬೆಳೆದ ಅಲರ್ಕ ರಾಜನಾಗಿ ಯುದ್ಧ ಮಾಡಿ ತೆರಿಗೆ ಹಾಕದೆ ದಾನ ಮಾಡಿ ದೇಶವನ್ನು ಕಟ್ಟಿದ. ಹೀಗೆ ಬ್ರಹ್ಮಜ್ಞಾನಿ ಮದಾಲಸ ಬೆಳೆಸಿದ ಮಗ ಮುಂದೆ ರಾಜರ್ಷಿ ಅಲರ್ಕ ಅನ್ನುವಂಥ ಹೆಸರಿನಿಂದ ಪ್ರಖ್ಯಾತಿಯನ್ನು ಪಡ್ಕೊಂಡ.

ಇಂದಿಗೂ ಕೂಡ ಮದಾಲಸ ತಾಯಿಯ ಜೋಗುಳಗಳನ್ನು ಮಕ್ಕಳಿಗೆ, ಅಂದರೆ ಆಗಷ್ಟೇ ಹುಟ್ಟಿದ ನವಜಾತ ಶಿಶುಗಳಿಗೆ ಹಾಡಲಾಗುತ್ತೆ. ಅತ್ಯಂತ ಜನಪ್ರಿಯ ಲಾಲಿಗಳಲ್ಲಿ ಇದು ಕೂಡ ಒಂದು. ಅಂದರೆ ಶುದ್ಧೋಸಿ ಬುದ್ಧೋಸಿ ನಿರಂಜನೋಸಿ ಸಂಸಾರ ಮಾಯ ಪರಿವರ್ಜಿತೋಸಿ ಸಂಸಾರ ಸ್ವಪ್ನಂ ತ್ಯಜಮೋಹ ನಿದ್ರಾಂ ಮದಾಲಸ ವಾಕ್ಯಮು ವಾಚ ಪುತ್ರಂ. ಈ ಅಷ್ಟಕಗಳಲ್ಲಿ 8 ಶ್ಲೋಕಗಳಿವೆ. ಅದರಲ್ಲಿ ಅತ್ಯಂತ ಜನಪ್ರಿಯವಾದಂತಹದ್ದು ಶುದ್ಧೋಸಿ ಬುದ್ಧೋಸಿ ಅನ್ನುವಂಥದ್ದು. ಇನ್ನು ನ ವೈ ಭವಾನ್ ರೋದಿತಿ ವಿಶ್ವಜನ್ಮ ಶಬ್ದೋಯಮಾಸಾಧ್ಯ ಮಹಿಷ ಸೂನುಂ ವಿಕಲ್ಪಯಂತೋ ವಿವಿಧೈರ್ಗುಣೈಸ್ತೆ ಗುಣಾಶ್ಚ ಭೌತಾಹ ಸಕಲೇಂದ್ರಿಯೇಷು. ಅಂದರೆ ನೀನು ಹುಟ್ಟಿದವನಲ್ಲ, ಹಾಗಾಗಿ ಅಳುವುದು ಬೇಡ. ದೇಹದ ಗುಣಗಳು, ಇಂದ್ರಿಯಗಳ ಗುಣಗಳು ಬೇರೆ ಬೇರೆಯಾಗಿ ಕಾಣಿಸುತ್ತವೆ, ಆದರೆ ಅವು ನಿನ್ನವಲ್ಲ ಅಂತ ಹೇಳಿದಾಕೆ. ಇನ್ನು ಭೂತಾನಿ ಭೂತೈ ಪರಿದುರ್ಬಲಾನಿ ವೃದ್ಧಿಂ ಸಮಾಯಂತಿ ಯಥೇಹ ಪುಂಸಃ ಅನ್ನಾಂಬು ಪಾನಾಧಿಭಿರೇವ ತಸ್ಮಾತ್ ನ ತೇಸ್ತಿ ವೃದ್ಧಿರ್ನ ಚ ತೇಸ್ತಿ ಹಾನಿಹಿ. ಪಂಚಭೂತಗಳಿಂದಾದ ದೇಹವು ಅನ್ನ ನೀರಿನಿಂದ ಬೆಳೆಯುತ್ತೆ, ಕ್ಷೀಣಿಸುತ್ತೆ, ಆದರೆ ನೀನು ದೇಹವಲ್ಲ, ಹಾಗಾಗಿ ನಿನಗೆ ನಾಶವೇನೂ ಇಲ್ಲ. ತ್ವಂ ಕಂಚುಕೆ ಶೀರ್ಯಮಾಣೆ ನಿಜೇಸ್ಮಿನ್ ತಸ್ಮಿನ್ ದೇಹೇ ಮೂಢತಾಮ್ಮ ವಜ್ರೇತಾಹ ಶುಭಾಶುಭೈ ಕರ್ಮರ್ ಬಿದೇಹ ಮೇ ತತ್ ಮದಾದಿಭಿ ಕಂಚುಕಸ್ತೇ ನಿಬದ್ಧ. ಬಟ್ಟೆ ವಸ್ತ್ರ ಹರಿದು ಹೋದಾಗ ನೀನು ದುಃಖ ಪಡುವುದಿಲ್ವಲ್ಲ, ಹಾಗೆ ಈ ದೇಹವೆಂಬ ಅಂಗಿ ಹರಿದು ಹೋದರೂ ಮೂರ್ಖನಂತೆ ವ್ಯಥೆ ಪಡಬೇಡ. ಪುಣ್ಯ ಪಾಪ ಕರ್ಮಗಳಿಂದ ಈ ದೇಹವೆಂಬ ಅಂಗಿ ನಿನಗೆ ಹೊಲಿಯಲ್ಪಟ್ಟಿದೆ ಅಂತ ಹೇಳಿಕೊಟ್ಟವಳಾಕೆ ಮದಾಲಸ. ತಾದೇತಿ ಕಿಂಚಿತ್ ತನಯೇತಿ ಕಿಂಚಿತ್ ಅಂಬೇತಿ ಕಿಂಚಿತ್ ದಯತೇತಿ ಕಿಂಚಿತ್ ಮಮೇತಿ ಕಿಂಚಿತ್ ನ ಮಮೇತಿ ಕಿಂಚಿತ್ ತ್ವಭೂತ ಸಂಗಮಂ ಬಹುಮಾನ ಏಥ. ಯಾರನ್ನೋ ಅಪ್ಪ, ಮಗ, ಅಮ್ಮ, ಹೆಂಡತಿ, ನನ್ನದು ನನ್ನದಲ್ಲ ಇವೆಲ್ಲ ಹೇಳ್ತೇವೆ, ಆದರೆ ಈ ಪಂಚಭೂತಗಳ ಗುಂಪನ್ನು ನಾನು ನನ್ನದು ಅಂತ ತುಂಬ ಅಂಟಿಕೊಳ್ಳಬೇಡ ಇದಕ್ಕೆ ಅಂತ ಹೇಳ್ತಾಳೆ. ಇನ್ನು ದುಃಖಾನಿ ದುಃಖ ಪಗಮಾನಿ ನ ತ್ವಂ ಗೃಹೇ ಗೃಹಸ್ಥೋ ನ ಚ ತ್ವಂ ನ ದೇಹೇ ತ್ವಂ ಬೋಧ ರೂಪೇ ಸಿಹಿ ಸರ್ವ ದೇಹಿನಾಂ ಆತ್ಮಾಸಿ ಸರ್ವಸ್ಯ ನ ತೇ ವಿನಾಶಃ. ದುಃಖಗಳು ಬರುತ್ತವೆ ಹೋಗುತ್ತವೆ, ನೀನು ದುಃಖವಲ್ಲ, ನೀನು ಮನೆಯಲ್ಲ, ಗೃಹಸ್ಥನಲ್ಲ, ದೇಹವೂ ಅಲ್ಲ, ನೀನು ಎಲ್ಲ ದೇಹಗಳಲ್ಲಿರುವ ಜ್ಞಾನಸ್ವರೂಪ, ನೀನು ಎಲ್ಲರ ಆತ್ಮ, ನಿನಗೆ ನಾಶವೇ ಇಲ್ಲ. ಇನ್ನು ಕೊನೆಯ ಶ್ಲೋಕ ಹೀಗೆ ಹೇಳುತ್ತೆ. ಏಷಾತ ವೇದಂ ಮಮ ಚೇತ್ಯದರ್ಶ್ರಂ ವಿಮೋಹತ್ಯೇಷ ಜಡಾನ್ವಿನಿಂದ್ಯ ಕರ್ಮಾಣಿ ಕಾರ್ಯಾಣಿ ವಸುಂಧರಾಯಾಂ ತ್ವಂ ಕರ್ತು ರೂಪೋಸಿ

ನಿರಾಕೃತಾತ್ಮ. ಇದು ನಿನ್ನದು, ಇದು ನನ್ನದು ಎನ್ನುವ ಭ್ರಮೆ ಮೂರ್ಖರನ್ನು ಸದಾ ಮೋಸಗೊಳಿಸುತ್ತೆ. ಈ ಭೂಮಿಯಲ್ಲಿ ಕರ್ಮಗಳನ್ನು ಮಾಡು, ಆದರೆ ಮಗು ನೀನು ಮಾಡುವವನಲ್ಲ, ನೀನು ಆಕಾರವಿಲ್ಲದ ಆತ್ಮ. ಒಟ್ಟಾರೆ ಹೇಳಬೇಕು ಅಂದರೆ ಮದಾಲಸ ತಾಯಿ ಮಕ್ಕಳಿಗೆ ಜೋಗುಳ ಹಾಡುವ ಈ ಅಷ್ಟಕದ ಅರ್ಥ ಏನು ಅಂತಂದರೆ, ನೀನು ದೇಹ ಅಲ್ಲ, ದೀಪ ಇದ್ದ ಹಾಗೆ, ದೀಪ ಆರಿದ್ರೂ ಬೆಳಕು ಇರುತ್ತಲ್ಲ ಹಾಗೆ,

ಆಕಾಶವಾಣಿ ಸುದ್ದಿ ಮುಖ್ಯ ಅಂಶಗಳು. ರಾಜ್ಯದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಭಾರತೀಯ ವಿಮಾನಯಾನ ಸಂಸ್ಥೆಗಳ ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗೆ ಬೆಂಬಲ ನೀಡಲು 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಅರಾವಳಿ ಪರ್ವತ ಶ್ರೇಣಿಯ ಗಡಿ ಗುರುತಿಸುವಿಕೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ವರದಿಯ ಮರುಪರಿಶೀಲನೆಗಾಗಿ ಸುಪ್ರೀಂಕೋರ್ಟ್ ಉನ್ನತಾಧಿಕಾರಿ ತಜ್ಞರ ಸಮಿತಿಯನ್ನು ರಚಿಸಿದೆ. ಪ್ರಸಕ್ತ ವರ್ಷದ ಆಗಸ್ಟ್ 31ರ ಒಳಗಾಗಿ ವರದಿ ಸಲ್ಲಿಸಲು ಸಮಿತಿಗೆ ಗಡುವು ನೀಡಲಾಗಿದೆ. ಪ್ರಸ್ತಾವಿತ ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದವು 99%ರಷ್ಟು ಅಂತಿಮಗೊಂಡಿದೆ. ಮುಂದಿನ ಕೆಲವು ವಾರಗಳಲ್ಲಿ ಒಪ್ಪಂದ ಅಂತಿಮಗೊಳ್ಳಬಹುದು ಎಂದು ಅಮೆರಿಕ ರಾಯಭಾರಿ ಸರ್ಗಿಯೋ ಗೋರ್ ತಿಳಿಸಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ನ 6 MA ಮತ್ತು 4 PG ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇ ಕೌನ್ಸೆಲಿಂಗ್ ಪ್ರಕ್ರಿಯೆಯು ಪ್ರಾರಂಭವಾಗಿದೆ. ಎಲ್ಲಾ ಕೋರ್ಸುಗಳ ಪ್ರವೇಶಾತಿಯನ್ನು ಇ ಕೌನ್ಸೆಲಿಂಗ್ ಪ್ರಕ್ರಿಯೆ ಮೂಲಕವೇ ಮಾಡಲಾಗುತ್ತದೆ. ಭಾನುವಾರದವರೆಗೆ www.iimc.admissions.nic.in ವೆಬ್ಸೈಟ್ನಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಮೊದಲ ಸೀಟು ಹಂಚಿಕೆ ಪಟ್ಟಿಯು ಈ ತಿಂಗಳ 9ರಂದು ಪ್ರಕಟವಾಗಲಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಪೋರ್ಟಲ್ನಲ್ಲಿ ಇಲ್ಲಿಯವರೆಗೆ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ 40,000ಕ್ಕೂ ಹೆಚ್ಚು ಅರ್ಜಿಗಳನ್ನು ಸ್ವೀಕರಿಸಿದೆ ಎಂದು ಹೇಳಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಅವರನ್ನು ಎಐಸಿಸಿ ನೇಮಿಸಿದೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆಗೆ ಆಗಮಿಸಿ ಟಿಬಿ ಡ್ಯಾಂ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರದ ಶಂಕುಸ್ಥಾಪನೆ, ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಸಾವಯವ ತೋಟಗಾರಿಕಾ ಹಣ್ಣಿನ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35

0: सुरक्षा स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: Hey guys!
2: ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
3: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬೈ ಗರ್ಲ್ಸ್.
2: ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್.
3: RBI ಹೇಳ್ತಾ ಇದೆ ಜಾಣರಾಗಿರಿ, ಜಾಗರೂಕರಾಗಿರಿ.
4: ಜಿನ್ಕೆ ಪಾಸ್ ಕೋಯಿ ಗ್ಯಾರಂಟಿ ನಹೀ ಹೈ, ಸರ್ಕಾರ್ ಖುದ್ ಉನ್ಕಿ ಗ್ಯಾರಂಟರ್ ಬನ್ ರಹೀ ಹೈ.
5: ಕಳೆದ 6 ವರ್ಷಗಳಲ್ಲಿ ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ 75 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ 17,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಾಲವನ್ನು ನೀಡಲಾಗಿದೆ. ಹೆಚ್ಚುವರಿಯಾಗಿ ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟುಗಳ ಮೇಲೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಸುಮಾರು 800 ಕೋಟಿ ರೂಪಾಯಿಗಳ ಸಹಾಯವನ್ನು ಒದಗಿಸಲಾಗಿದೆ. ಇಂದು ದೇಶಾದ್ಯಂತ ಬೀದಿ ವ್ಯಾಪಾರಿಗಳು, ಅವರಲ್ಲಿ ಸುಮಾರು 46% ಮಹಿಳೆಯರು, ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಪಿಎಂ ಸ್ವನಿಧಿಯ 6 ವರ್ಷಗಳು ಉತ್ಸಾಹ, ಗೌರವ, ಸ್ವಾಭಿಮಾನ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ರಾಜ್ಯಾದ್ಯಂತ ನನ್ನ ಇ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಈಗ ವಾರ್ತೆಗಳ ವಿವರ. ರಾಜ್ಯದ 25 ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಿನ್ನೆ ಸಂಜೆ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಅವರಿಗೆ ಅಧಿಕಾರ ಪದ ಮತ್ತು ಗೋಪ್ಯತಾ ಪ್ರಮಾಣ ವಚನ ಬೋಧಿಸಿದರು. ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನೂತನ ಮುಖ್ಯಮಂತ್ರಿ, ಅಧಿಕಾರದ 2 ವರ್ಷಗಳಲ್ಲಿ ರಾಜ್ಯದ ಜನರಿಗೆ ಒಳಿತು ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಮುಂದಿನ ದಿನಗಳಲ್ಲಿ ರೈತರು ಸೇರಿದಂತೆ ವಿವಿಧ ವರ್ಗದ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಹೊಸ ಯುವ ಯುಗ ಸೃಷ್ಟಿಸುವ ಉದ್ದೇಶದಿಂದ ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದರು.
1: ಇದು ನಿಮ್ ಸರ್ಕಾರ, ಜನರು ಕೊಟ್ಟಿರುವಂತಹ ಅಧಿಕಾರ. ಈ ಅಧಿಕಾರನ ನಿಮ್ಮ ಸೇವೆಗೆ, ಈ ರಾಜ್ಯದ ಜನತೆಗೆ ಮುಡುಪಾಗಿಟ್ಕೊಂಡು ಸೇವೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಈ ಅಧಿಕಾರವನ್ನ ನಾನು ಬಹಳ ಸಂತೋಷದಿಂದ ಸ್ವೀಕಾರವನ್ನ ಮಾಡಿದ್ದೇನೆ. ಏನಾದ್ರು ಒಂದು ಜನತೆಗೆ ಹೊಸ ಕೊಡುಗೆಗಳನ್ನ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ಯುವ ಯುಗ, ಇದು ಹೊಸ ಜನರೇಷನ್ ಏನಾಗಬೇಕು, ಅವರ ಸಮಸ್ಯೆ ಏನು ಅನ್ನೋದು ಕೂಡ ದೊಡ್ಡ ಆಲೋಚನೆಯನ್ನ ನಾವು ಮಾಡ್ತಾ ಇದ್ದೇವೆ ರೈತರ ಬಗ್ಗೆ. ಅದಕ್ಕೆ ತಂದೆ ಆದಂತ ನಾನು ತೀರ್ಮಾನವನ್ನ ತೆಗೆದುಕೊಳ್ತೇನೆ. ಅನೇಕ ರೈತರ ಮುಖಂಡರುಗಳು, ಶಾಸಕರುಗಳು

0: ನೀರಾವರಿ ಸಮಸ್ಯೆ ಏನ್ ಬಗೆಹರಿಸಬಹುದು ಅನ್ನೋದು ಏಕಾಏಕಿ ಇಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಎಕ್ಸ್ಪರ್ಟ್ಸ್ ಎಲ್ಲ ಕರೆದು ಚರ್ಚೆ ಮಾಡಬೇಕಾಗಿದೆ. ಏನಾದ್ರು ಒಂದು ಮಾತು ಕೊಟ್ರೆ ಮಾತನ್ನ ಉಳಿಸ್ಕೊಳ್ಬೇಕಾಗ್ತದೆ.
1: ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದು, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಎಲ್ಲಾ ಹಂತದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸುವುದು, ಖಾಸಗಿ ರಂಗದಲ್ಲಿ ಉದ್ಯೋಗ ಬಯಸುವ ಯುವಜನರಿಗೆ ಹಾಗೂ ಖಾಸಗಿ ಕಂಪನಿಗಳ ಉದ್ಯೋಗದ ಬೇಡಿಕೆಗಳ ನಡುವೆ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆ ರೂಪಿಸುವುದು, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಪಾಲು, ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ 10,000 ಭಾರತ್ ಜೋಡೋ ಯುವಕ ಸಂಘ ರಚಿಸಲು ತೀರ್ಮಾನ, ಬಿ ಖಾತೆ ಎ ಖಾತೆಗೆ ಪರಿವರ್ತನೆ ಅಭಿಯಾನವನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ, 6ನೇ ಗ್ಯಾರಂಟಿಯಾದ ಭೂ ಗ್ಯಾರಂಟಿಗೆ ಸೂಕ್ತ ದಾಖಲೆ ಮಾಡಿಕೊಡಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯ ಪ್ರವಾಸ ಕೈಗೊಂಡಿದ್ದು, ಇಂದು ಯಾದಗಿರಿ ಜಿಲ್ಲೆಯ ಗುರುಮಿಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ನಾಳೆ ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ಆಗಮಿಸಿ ಟಿಬಿ ಡ್ಯಾಂ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರದ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಂತರ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಕರೆ ನೀಡಿರುವ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿಯಲ್ಲಿ ಸಾವಯವ ತೋಟಗಾರಿಕಾ ಹಣ್ಣಿನ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಸಚಿವರು ಚಾಲನೆ ನೀಡಲಿದ್ದಾರೆ. 2025ನೇ ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಿನ್ನೆ ದೆಹಲಿಯಲ್ಲಿ ನಡೆಯಿತು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಈ ಅಭಿವೃದ್ಧಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದು, ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳು. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯಿತಿಯಾಗಿದೆ. ಸಮಾರಂಭದಲ್ಲಿ ದೀನದಯಾಳ್ ಉಪಾಧ್ಯಾಯ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 34 ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 8 ಪಂಚಾಯಿತಿಗಳಿಗೆ ಪ್ರಶಸ್ತಿ ನೀಡಲಾಯಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವೇಂದ್ರಪ್ಪ ಭೋಯಿ ತಮ್ಮ 17 ಎಕರೆ ಗದ್ದೆಯಲ್ಲಿ ಸಾವಯವ ಭತ್ತದ ಕೃಷಿ ಕೈಗೊಂಡಿದ್ದು, ಸಹಜ ಕಳೆ ನಾಶಿನಿಯಾಗಿ ಅಜೋಲಾದ ಪ್ರಯೋಜನ ಪಡೆದಿದ್ದಾರೆ. ಇತ್ತೀಚೆಗೆ ಜಿಲ್ಲಾಡಳಿತದ ವತಿಯಿಂದ 1,00,000 ರೂಪಾಯಿಯೊಂದಿಗೆ ಸನ್ಮಾನಿತರಾದ ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಕೃಷಿ ಅನುಭವ ಹಂಚಿಕೊಂಡಿದ್ದಾರೆ.
5: 17 ಎಕರೆ ಸಾವಯವದಲ್ಲಿ ಭತ್ತವನ್ನು ಬೆಳೆಸಿದ್ದೇನೆ. ಅದು ದೇಶಿ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಸಿದ್ದೆ. ಹಾಗೆ ಭತ್ತ ಬೆಳೆಯಲು ಸಾರಜನಕ ಸ್ಥಿರೀಕರಣ ಮಾಡಲು ನಮಗೆ ಮೇನ್ ಉಪಕಾರಿಯಾಗಿದ್ದು ಅಂದ್ರೆ ಅಜೋಲಾ. ಅತಿ ವೇಗವಾಗಿ ಬೆಳೆಯುವಂತ ಸಾರಜನಕ ಸ್ಥಿರೀಕರಣ ಮಾಡುವಂತ ಸಸ್ಯ ಯಾವ್ದಾದ್ರು ಇದ್ರೆ ಅದು ಅಜೋಲಾ. 1 ಎಕರೆಗೆ 5 ಕೆಜಿ ಬಿಡುಗಡೆ ಮಾಡೋದ್ರ ಮುಖಾಂತರ ನಾವು ಅದನ್ನ 1 ತಿಂಗಳಲ್ಲಿ

0: ಒಂದು 10 ಪಟ್ಟು ನಾವು ಹೆಚ್ಚು ಮಾಡಿಕೊಳ್ಳಬಹುದಾಗಿದೆ. ಭತ್ತದ ತಳಿಗಳು ಬೆಳೆಯೋದಕ್ಕೋಸ್ಕರನೇ ಒಂದು ತಳಿಗೆ 10,000 ರಾಜ್ಯ ಸರ್ಕಾರವು ದೇಶಿ ತಳಿಗಳ ಸಂರಕ್ಷಕರು ಅಂತೇಳಿ ನಮಗೆ 1,20,000 ನನಗೆ ಪ್ರೋತ್ಸಾಹಧನವಾಗಿ ನೀಡಿದ್ದಾರೆ.
1: ರಾಜ್ಯ ಹೈಕೋರ್ಟ್ಗೆ ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ 6 ಜನರನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು ಮಾಡಿದೆ. ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ್, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿಗೆ ಒಟ್ಟು 8.90 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ಕೊರತೆ ಇಲ್ಲ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರಮುಖವಾಗಿ ತೊಗರಿ 6.3 ಲಕ್ಷ ಹೆಕ್ಟೇರ್, ಹೆಸರು 54,000 ಹೆಕ್ಟೇರ್, ಉದ್ದು 25,000 ಹೆಕ್ಟೇರ್, ಸೋಯಾಬೀನ್ 23,000 ಹೆಕ್ಟೇರ್ ಹಾಗೂ 1.22 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬಿತ್ತನೆ ಮಾಡಲು ಉದ್ದೇಶಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಬೀಜ ರಸಗೊಬ್ಬರದ ಅಭಾವವಿಲ್ಲದಿದ್ದರೂ ಡಿಎಪಿ ಹಾಗೂ ಯೂರಿಯಾ ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಸಂಯುಕ್ತ ಗೊಬ್ಬರಗಳನ್ನು ಬಳಸುವಂತೆ ರೈತರಲ್ಲಿ ಜಾಗೃತಿ ಮೂಡಿಸಲು ಕೃಷಿ ಇಲಾಖೆಯಿಂದ ಗ್ರಾಮವಾರು ವ್ಯಾಪಕ ಪ್ರಚಾರ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಂಡಿದ್ದು, ಜಿಲ್ಲಾಡಳಿತಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿವೆ. ಕೋಲಾರ ಜಿಲ್ಲೆಯಲ್ಲಿ ಇದೇ 20-29 ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ, ಜೂನ್ 30 ರಿಂದ ಜುಲೈ 29 ಮತಗಟ್ಟೆಗಳ ರಾಷನಲೈಜೇಷನ್ ನಡೆಯಲಿದೆ. ಕರಡು ಮತದಾರರ ಪಟ್ಟಿಯನ್ನು ಆಗಸ್ಟ್ 5 ಪ್ರಕಟಿಸಲಾಗುವುದು. ಆಗಸ್ಟ್ 5 ರಿಂದ ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳಿಗೆ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜಿಸಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯಾದ್ಯಂತ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: 7:15:40 ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಇಂದಿನಂತೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳು ನಿಮಗಾಗಿ.

0: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗದೆ ಸಸಿಗಳನ್ನು ನೆಟ್ಟು ಮರಗಳೇ ನಮ್ಮ ಮಕ್ಕಳು ಅಂತ ಪೋಷಿಸಿದವರು ಸಾಲು ಮರದ ತಿಮ್ಮಕ್ಕ. ಅವರು ನಮ್ಮನ್ನು ಅಗಲಿದ್ದು ಮಕ್ಕಳ ದಿನದಂದು ನವೆಂಬರ್ 14 ರಸ್ತೆ ಬದಿಯಲ್ಲಿ ತಮ್ಮ ಪಾಡಿಗೆ ತಾವು ಸಸಿ ನೆಟ್ಟು ಸಂತೋಷಪಟ್ಟವರು. ಶ್ರಮಕ್ಕೆ ಯಾವತ್ತೂ ಪುರಸ್ಕಾರ ಇದೆ ಅನ್ನುವುದಕ್ಕೆ ನಿದರ್ಶನರಾದವರು. ರಾಜ್ಯೋತ್ಸವ, ನಾಡೋಜ, ಪದ್ಮಶ್ರೀ ಪ್ರಶಸ್ತಿಗಳ ಜೊತೆಗೆ ಹಲವಾರು ಅಂತಾರಾಷ್ಟ್ರೀಯ ಮನ್ನಣೆಗಳು ಅವರನ್ನು ಅರಸಿ ಬಂದವು. ಸಾಲು ಮರದ ತಿಮ್ಮಕ್ಕ ಅವರ ಅನುಭವದ ಮಾತುಗಳು.
1: ಗುಬ್ಬಿ ಹೊಸಳ್ಳಿ ತಾಲೂಕಿನಲ್ಲಿ ನಾವು ಹುಟ್ಟಿ ಬೆಳೆದಿದ್ದು. ಚಿಕ್ಕ ರಂಗಯ್ಯ ತಂದೆ ಹೆಸರು, ಇಜ್ಜಿಯಮ್ಮ ಅವರು ಇಷ್ಟು

0: ಮಕ್ಕಳನ್ನ, ಆರು ಮಕ್ಕಳನ್ನ ಆಡ್ದಂತ ತಾಯಿ, ಮೂರ್ ಜನ ಹೆಣ್ಣು, ಮೂರ್ ಜನ ಗಂಡು. ನಮ್ಮ ಹಿರಿಯ ಅಕ್ಕ ಒಬ್ಳಿದ್ರು, ಅವ್ರ ಹಿಂದೆ ನಾನು ಹುಟ್ಟಿ, ನನ್ನ ಹಿಂದೆ ಮೂರ್ ಜನ ಗಂಡು ಮಕ್ಕಳು, ಒಬ್ಳೇ ತಂಗಿ. ತಂದೆ ಅವರು 9 ವರ್ಷ ಮಗನಾಗ ಹೋಗಿ ಸಂಬಳಕ್ಕೆ ಸೇರಿದ್ದಂತೆ ಕಂಡವ್ರ ಮನೆಗೆ. ಅವ್ರು ಸಂಬಳಕ್ಕೆ ಹೋಗೋದು, ರಾತ್ರಿ ಹೊತ್ತು ಬರೋದು, ಅಲ್ಲಿ ಊಟ ತಿಂದ್ರು ತಿಂದು ತಿಂದ್ರೆ ಇಲ್ವೇ ಇಲ್ಲ. ಈ ಥರ ಬಾಳ್ಬಿಟ್ಟು ಮಕ್ಕಳನ್ನೇನು 6 ಜನ ಮಕ್ಕಳನ್ನ ಆಡಿದ್ಬಿಟ್ರು, ಪಡೆದ್ಬಿಟ್ರು. ಕೂಲಿ ಮಾಡಿ ಮಕ್ಕಳು ಸಾಕಿದ್ರು. ಯಾರು? ಇಜ್ಜಿ ಅಮ್ಮ. ನಮ್ಮ ನಾದಿನಿ ಮದುವೆಗೆ ಬಂದು ಮದುವೆ ತೀರ್ಸ್ಕೊಂಡಕ್ಕೆ ನಮ್ಮ ಅಪ್ಪನೂ ಬಂದಿದ್ರು. ನಮ್ಮಪ್ಪ ಅವರು ಬಂದು ಕೇಳಿದ್ರು, ಗಣ್ಣವರೇ ಕೇಳಿದರು, ಈ ಅಮ್ಮ ನಮಗೆ ಕೊಟ್ಟುಬಿಡಿ, ನಾವು ಮದುವೆ ಮಾಡ್ಕೊಂತೀವಿ ಅಂತ ಕೇಳಿದರು. ಆಮೇಲೆ ನಮ್ಮ ನಾದಿನಿ ಮದುವೆ ಮಾಡ್ಕೊಂಡು ನಾವು ಅವ್ರು ಕೇಳಿದ ಮಾತಿಗೆ ಬೆಳಿಗ್ಗೆಲೇ ನಮಗೆ ನಮ್ಮ ಹೆಣ್ಣು ಒಪ್ಕೊಂಡು, ನಮ್ಮನ್ನೇನು ಕೇಳಲಿಲ್ಲ, ಅವ್ರವರೇ ಮಾತಾಡ್ಕೊಂಡು ಒಪ್ಪಂದ ಮಾಡ್ಕೊಂಡ್ರು. ಅವಾಗ ಮದುವೆ ಏರ್ಪಾಡು ಮಾಡಿದ್ರು. ನಮ್ಮ ಅತ್ತೆಯರ ಅಣ್ಣ, ಅವ್ರ ತಮ್ಮ ತಮ್ಮನೆಯಣ್ಣರು ಎಲ್ಲ ಬಂದು ನಿಂತ್ಕೊಂಡು ಮದುವೆ ಮಾಡಿದ್ರು. 16 ವರ್ಷಕ್ಕೆ ಮೈನರು ಆದಿತ್ತು, 20 ವರ್ಷಕ್ಕೆ ಮದುವೆ ಆಯಿತು. 25 ವರ್ಷದ ತಕ್ಕಲು ಮಕ್ಕಳು ಭಾಗ್ಯ ಪಡೀಲಿಲ್ಲ, ಕೂಲಿ ಮಾಡ್ತಿರ್ಲಿಲ್ಲ. ನಾನು ಬಂದಮೇಲೆ ಅವ್ರು ಕೂಲಿ ಮಾಡೋ ತಿಪ್ಪಿಸ್ಬಿಟ್ಟು ಅವ್ರು ಮಾಡೋ ಕೆಲಸ ನಾನೇ ಮಾಡಿದ್ದೀನಿ. ಗಂಡಸು ಗಂಡಸೆ, ಹೆಂಗಸು ಹೆಂಗಸೆ. ಮೇಣಿ ಮೇಲೆ ಕೈ ಇಕ್ಕೊಂಡು ಹೊಲ ಊತಿಲ್ಲ, ಗಾಡಿ ಮೇಕೆ ಮೇಲೆ ಕುತ್ಕೊಂಡು ಗಾಡಿ ಹೊಡೆದಿಲ್ಲ, ಕೆಲಸ ಎಲ್ಲ ಮಾಡಿಬಿಟ್ಟಿದ್ದೆ. ಗುದ್ಲೀಡ್ ತೆಗ್ದಿದ್ದೀನಿ, ಹೊಲ ಮಠ ತೆಗ್ದಿದ್ದೀನಿ, ಗದ್ದೆ ಮಠ ತೆಗ್ದಿದ್ದೀನಿ, ಕೋರ್ ಸರಂಡಿ ತೆಗ್ದಿದ್ದೀನಿ. ಈ ದೊಡ್ಡ ದೊಡ್ಡ ಮಠಗಳು ಅಲ್ಲ, ಮನೆಗಳು. ಇಟ್ಕೆ ಹಾಕೋ ಕೆಲಸ, ಇಟ್ಕೆ ಮಣ್ಣೋರ ಕೆಲಸ, ಇಟ್ಕೆ ಹೊರ ಕೆಲಸ, ಗೂಡು ಕಟ್ಟೆ ಕೆಲಸ, ಕುತ್ತಾಕೋದು, ಎಲ್ಲ ಕೆಲಸ ಇಂಥ ಕೆಲಸ ಬರೋಲ್ಲ ಅಂದಿಲ್ಲ ಸರ್. 25 ವರ್ಷ ಮಕ್ಕಳು ಭಾಗ್ಯ ಪಡೀಲಿಲ್ವಲ್ಲ, ಅದಕ್ಕೆ ರಾತ್ರಿ ಎಲ್ಲ ಯೋಚನೆ ಮಾಡ್ಯವ್ರೆ. ಯೋಚನೆ ಮಾಡಿ ಹಿಂಗೆ ಇದ್ರೆ ನಮಗೆ ಯಾವುದೋ ಬೆಲೆ ಮರ್ಯಾದೆ ಸಿಕ್ಕಲ್ಲ, ಅವ್ರಿಗೂ ಬೇಜಾರಾಯಿತು. ಜನದ ಕೈಲೆಲ್ಲ ಕೇಳೋ ಕೆಟ್ಟ ನೋಡಿ ಮಾತು ಕೇಳೋದಾಯ್ತು ಅಂದ್ಬಿಟ್ಟು ಮರನಾದರೂ ಆಯ್ಕೆ ಬೆಳೆಸಿ ಪಡೆಯೋಣ ಅಂತ ಅವ್ರು ಪಡೆದಿರೋದು ಸ್ವಾಮಿ. ಅವರು ನಾವು ಕೂಡ ಸೇರಿ 4 ಕಿಲೋಮೀಟ್ರ್ ಮರ ಹಾಕಿ ಬೆಳೆಸಿ ಬೆಳಗ್ಗೆ ಎದ್ದುಬಿಟ್ಟು ಯೋಚನೆ ಮಾಡಿ ಚಿಂತೆ ಮಾಡಿ ಬೆಳಗ್ಗೆ ಎದ್ದೋಗಿ ಹಳೆ ರೋಡ್ ಇತ್ತು, ರೋಡು ಆ ರೋಡ್ನಾಗೆ ಒಂದು 3-4 ಮರ ಇದ್ದವು, ಅದರೊಳಗೇನೆ ಗಾಡಿ ಹುಡ್ಕೊಂಡು ಹಸುಗಳಿದ್ದವು ಒಂದು ಜೊತೆ ಹಸುಗಳು ಹಿಡ್ಕೊಂಡು ಗಾಡಿ ಹುಡ್ಕೊಂಡು ಪಟ್ಟೆ ಗಾಡಿನ ಅವ್ರ ಮುಂದೆ ಹೋದ್ರು, ನಾನು ಹಿಂದೆ ಹೋದೆ. ಕೊಡ್ಲಿ ಮಚ್ಚಿ ಹಾಕ್ಕೊಂಡೋಗಿದ್ರು, ಹಿಂದೆ ಹೋಗಿ ಹಸುಗಳು ಮೇಯಕ್ಬಿಟ್ರು. ಅವರು ಮರಕತ್ತಿ ಅವ್ರಿಗೆ ಬೇಕಾದ ಕಡ್ಡಿ ಕಡ್ದು ಕೆಳಗೆ ಹಾಕಿ ತಳ್ದಾಗ ಬೇರೆ ಇಲ್ಲ ಅಂಥ ಕಡ್ಡಿಗಳು, ಒಂದು 10 ಗೋಣಿ ಹೊಡೆದು 10 ಗೋಣಿಗೂ 10 ಕಡ್ಡಿ ಕಡ್ದು ಅವರು ಒಂದು 6 ಗೋಣಿಗೆ 5 ಗೋಣಿಗೆ ಅವರು ಹಾಕಿರು, ನಾನೊಂದು 5-6 ಗೋಣಿಗೆ ನಾನು ಹಾಕಿದೆ. ಬುಡಕ್ ಮಣ್ಣು ತೆಳ್ದಾಗ ಬಿಟ್ಬಿಟ್ಟು ಬೆಳಿಗ್ಗೆನ ನಮ್ಮ ಯಜಮಾನ್ರು ಹೋಗಿ ಪಾತಿ ಮಾಡ್ಕೊಂಡು ಬರೋದು, ಅವ್ಕೆ ನೀರು ಹಾಕಿ ಪಾತಿ ಮಾಡ್ಕೊಂಡು ಬರೋರು ಕುಂಬಾರ ಇದ್ರು ಅಲ್ಲಿ. ಕುಂಬಾರ ಮನೆ ತಗೋಗಿ ಅವ್ರಿಗೊಂದು ಜೊತೆ ನನಗೊಂದು ಜೊತೆ ಗಡಿಗೆ ತಗೊಂಬಂದ್ರು, ಮಣ್ಣು ಗಡಿಗೆ ಅವ್ರಿಗೊಂದು ಜೊತೆ ನನಗೊಂದು ಜೊತೆ ತಗೊಂಬಂದರು. ಅವರು ನಾವು ಇವರು ಸೇರಿಕೊಂಡು ಅಲ್ಲಿ ಊರು ಒಳಗೆ ಒಂದು ನಾವು ಕುಡಿಯೋ ನೀರನ್ನ ಬಳಸೋ ಬಾವಿ ಇತ್ತು, ಬಾವಿ ಒಳಗೂ ಸೇರಿಕೊಂಡು ತಗೊಂಡೋಗಿ ಅವರು ಅಡ್ಡೆಗೆ ಉಯ್ಯೋರು. ನಾನು ಸೊಂಟದ ಮ್ಯಾಗ ಒಂದು ಹೊತ್ಕೊಂಡು ನಾನು ಇನ್ನೊಂದು ಗುಣಿಗೆ ಬಾವಿಯಿಂದ ಹೊತ್ತು ಇದು. ಆಮ್ಯಾಕೆ ಕೆಳಗೊಂದು ಕೆಳಕ್ಕೆ ಒಂದು ತೊರೆ ಇತ್ತು, ಹೊಸ ತೆಮ್ಮೆನಹಳ್ಳಿ ಕೆರೆ ಅಂತ, ಆ ಕೆರೆ ನೀರು ಓತಾಯಿತು. ಆ ಕೆರೆ ನೀರನ್ನ ಹೊಳೆ ಒಳಗೂ ತಗೊಂಡೋಗಿದ್ದು. ಆಮೇಲೆ ಒಂದು ರಾಮರಾಯರ ಕಟ್ಟೆ ಅಂತ ಇತ್ತು, ಕಟ್ಟೆಯಿಂದಲೂ ಹೋಗಿದ್ದು. ಆಮೇಲೆ ಮುಂದಕ್ಕೆ ಹೋದವು, ತೋಪಯ್ಯನವ್ರ ಬಾವಿ ಕಲ್ಲಾಣಿ ಇತ್ತು, ಅಲ್ಲಿಂದಲೂ ಹೋಗಿದ್ದು. ಅಲ್ಲಿಂದ ತಗೊಂಡು ಹೋಗಿದ್ದು ಹೋಗಿದ್ದು ಹೋಗಿದ್ದು. 1 ವರ್ಷ 10 ಕಡ್ಡಿ ಆಯ್ತು, 1 ವರ್ಷ 15 ಆಯ್ತು, 1 ವರ್ಷ 20 ಆಯ್ತು, 1 ವರ್ಷ 25 ಹಾಕ್ಯಂಬಂದು 10 ವರ್ಷ ತಗೊಳ್ಳು ಹಾಕಿ 10 ವರ್ಷದ ಮೇಲೆ ಅಲ್ಲಿ ನಿಲ್ಲಿಸ್ಬಿಟ್ರು. ಸಾಯನ್ನು ಚಿಕ್ಕ ಮಕ್ಕಳು ಪಾದಕ್ಕೆ ನಮಸ್ಕಾರ ಮಾಡ್ತಾರೆ, ಚಿಕ್ಕ ಮಕ್ಕಳು ಕೂಡ. ಅದಕ್ಕೆ ಆಯ್ತಪ್ಪ ಚೆನ್ನಾಗಿ ಓದ್ಬಿಡಿ, ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಸಂತೋಷ ಸಿಗ್ತದೆ, ತನ್ನ ಚೆನ್ನಾಗಿ ಓದಿ ಅಂತ ಮಕ್ಕಳಿಗೂ ಮುದ್ದಾಡಿ ಹೇಳ್ತೀನಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಚೆನ್ನವೀರ ಕಣವಿಯವರ ಒಂದು ರಚನೆಯನ್ನು ಕೇಳಿದ್ರಿ. ಪಂಚಮ್ ಹಳಿಬಂಡಿಯವರು ಹಾಡಿರುವ ಸುಮತೀಂದ್ರ ನಾಡಿಗರ ಒಂದು ರಚನೆ

0: ಪಂಚಮಹಳ್ಳಿ ಬಂಡಿಯವರ ಧ್ವನಿಯಲ್ಲಿ ಸುಮತೀಂದ್ರ ನಾಡಿಗರ ಒಂದು ರಚನೆಯನ್ನು ಕೇಳಿದ್ರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
1: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ರೋಡ್ರಿಗಸ್ ನಡುವೆ ದೆಹಲಿಯಲ್ಲಿ ಇಂದು ಮಾತುಕತೆ. ಅಹಮದಾಬಾದ್ನಲ್ಲಿ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಆರಂಭ, ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಶಿಲ್ಲಾಂಗ್ನಲ್ಲಿ ಈಶಾನ್ಯ ರಾಜ್ಯಗಳ ಮಂಡಳಿಯ 73ನೇ ಸಭೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಯಾದಗಿರಿಯಲ್ಲಿ ಇಂದು ರೈತರ ತರಬೇತಿ ಮತ್ತು ಸೌಲಭ್ಯ ಕೇಂದ್ರ ಉದ್ಘಾಟನೆ. ಹಾಗೂ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಭೂತಾನ್ ವಿರುದ್ಧ ಜಯಗಳಿಸಿ ಫೈನಲ್ ತಲುಪಿದ ಭಾರತದ ವನಿತೆಯರ ತಂಡ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತ ವೆನೆಜುವೆಲಾ ಸಂಬಂಧಗಳು ಮತ್ತು ಇಂಧನ ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆ, ಔಷಧಗಳು, ಆರೋಗ್ಯ ರಕ್ಷಣೆ, ಸಾರಿಗೆ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸಹಕಾರಕ್ಕಾಗಿ ಮಾರ್ಗಗಳ ಅನ್ವೇಷಣೆ ಕುರಿತು ಚರ್ಚೆ ನಡೆಯಲಿದೆ. ರೋಡ್ರಿಗಸ್ 5 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ. ಅವರ ಜೊತೆ ವಿದೇಶಾಂಗ ವ್ಯವಹಾರಗಳು, ಆರ್ಥಿಕತೆ ಮತ್ತು ಹಣಕಾಸು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂವಹನ ಮತ್ತು ಮಾಹಿತಿ ಮತ್ತು ಸಾರಿಗೆ ಸಚಿವರನ್ನು ಒಳಗೊಂಡ ನಿಯೋಗವು ಆಗಮಿಸಿದೆ. ಭಾರತದ ತಾಂತ್ರಿಕ ಮತ್ತು ಕೈಗಾರಿಕಾ ಸಾಮರ್ಥ್ಯಗಳ ಬಗ್ಗೆ ಖುದ್ದು ಮಾಹಿತಿ ಪಡೆಯಲು ಮತ್ತು ಸಹಯೋಗದ ಅವಕಾಶಗಳನ್ನು ಅನ್ವೇಷಿಸಲು ವೆನೆಜುವೆಲಾದ ನಿಯೋಗವು ಇಂಧನ, ಔಷಧ ಮತ್ತು ಆಟೋ ವಲಯಗಳಿಗೆ ಸಂಬಂಧಿಸಿದ ಹಲವಾರು ತಾಣಗಳಿಗೆ ಭೇಟಿ ನೀಡಲಿದೆ. ಭಾರತವು ಇಂಧನ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ವೆನೆಜುವೆಲಾದ ಪ್ರಮುಖ ಪಾಲುದಾರ ರಾಷ್ಟವಾಗಿದ್ದು, ಭಾರತೀಯ ಸಾರ್ವಜನಿಕ ವಲಯದ ಉದ್ದಿಮೆಗಳು ವೆನೆಜುವೆಲಾದ ಇಂಧನ ವಲಯದಲ್ಲಿ ಗಣನೀಯ ಹೂಡಿಕೆ ಮಾಡಿವೆ. ರೋಡ್ರಿಗಸ್ ಅವರ ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ನಿರೀಕ್ಷಿಸಲಾಗಿದೆ. ಯೋಗವು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ 2026ರ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಚಾಂಪಿಯನ್ಶಿಪ್ ಜಗತ್ತಿನಾದ್ಯಂತ ಎಲ್ಲಾ ಯೋಗ ಉತ್ಸಾಹಿಗಳನ್ನು ಒಟ್ಟುಗೂಡಿಸಲಿದೆ. ಯೋಗಾಸನದ ಜಾಗತಿಕ ಕ್ರೀಡಾ ನೀಲನಕ್ಷೆಯಲ್ಲಿ ಇದು ಮಹತ್ವದ ಮೈಲಿಗಲ್ಲು ಎಂದು ವ್ಯಾಖ್ಯಾನಿಸಿರುವ ಪ್ರಧಾನಿ, ಈ ಕಾರ್ಯಕ್ರಮ ಆಯೋಜಿಸಿರುವವರಿಗೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಲೆಕ್ಕ ಪರಿಶೋಧನೆಯು

0: ಒಂದು ಪ್ರಮುಖ ಸಾಧನವಾಗಿದೆ ಮತ್ತು ಸಾರ್ವಜನಿಕರ ಹಣವನ್ನು ನ್ಯಾಯಸಮ್ಮತವಾಗಿ ಸಾರ್ವಜನಿಕ ಒಳಿತಿಗಾಗಿ ಬಳಸಲಾಗುತ್ತಿದೆ ಎಂದು ನಾಗರಿಕರಿಗೆ ಭರವಸೆ ನೀಡುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ವೆನ್ ಆಡಿಟ್ ಮ್ಯಾಟರ್ಸ್ ಸಿಎಜಿ ಇಂಟರ್ವೆನ್ಸ್ ದಟ್ ಮೇಡ್ ಅ ಡಿಫರೆನ್ಸ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸರ್ಕಾರದ ವ್ಯವಸ್ಥೆಗಳನ್ನು ಸುಧಾರಿಸಲು ಮತ್ತು ನ್ಯೂನತೆಗಳನ್ನು ಸರಿಪಡಿಸಲು ಲೆಕ್ಕ ಪರಿಶೋಧನೆ ಸಹಾಯ ಮಾಡುವುದಲ್ಲದೆ ರಾಜ್ಯ ಮತ್ತು ನಾಗರಿಕರ ನಡುವಿನ ನಂಬಿಕೆಯನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ನಿನ್ನೆ ಲಾವೋ ಗಣರಾಜ್ಯದ ಉಪ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ತೊಂಗ್ಸವನ್ ಫೋಮ್ವಿ ಆನೆ ಅವರೊಂದಿಗೆ 10ನೇ ಭಾರತ ಲಾವೋ ಪಿಡಿಆರ್ ಜಂಟಿ ಆಯೋಗದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆ, ಆರೋಗ್ಯ, ಇಂಧನ, ಡಿಜಿಟಲ್ ಸಂಪರ್ಕ, ಅಭಿವೃದ್ದಿ ಪಾಲುದಾರಿಕೆ, ಸಾಮರ್ಥ್ಯವೃದ್ದಿ ಮತ್ತು ಸಂಸ್ಕೃತಿ ಸೇರಿ ವಿವಿಧ ಅಂಶಗಳ ಕುರಿತು ವಿವರವಾದ ಚರ್ಚೆ ನಡೆಸಿದರು. ಅವರು ಭಾರತ ಆಸಿಯಾನ್ ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸುವುದರ ಜೊತೆಗೆ ಎರಡೂ ದೇಶಗಳ ಬೆಳವಣಿಗೆಗಳ ಬಗ್ಗೆಯೂ ಸಮಾಲೋಚಿಸಿದರು. ನಂತರ ಮಾತನಾಡಿದ ಡಾ ಜೈಶಂಕರ್, ಭಾರತ ಮತ್ತು ಲಾವೋ ಪಿಡಿಆರ್ ಬೌದ್ಧ ಧರ್ಮ ಮತ್ತು ರಾಮಾಯಣದ ಸಾಮಾನ್ಯ ಪರಂಪರೆಯಲ್ಲಿ ಪ್ರತಿಫಲಿಸುವ ನಿಕಟ ನಾಗರಿಕ ಸಂಬಂಧಗಳನ್ನು ಹೊಂದಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ 2024ರಲ್ಲಿ ಲಾವೋ ಭೇಟಿ ನೀಡಿದ್ದರು. ಆ ವೇಳೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿತ್ತು ಎಂದು ಹೇಳಿದರು. ರಾಜಕೀಯ ಸಹಕಾರ, ಆರ್ಥಿಕ ಸಂಬಂಧಗಳು, ರಕ್ಷಣೆ, ಅಭಿವೃದ್ದಿ ಪಾಲುದಾರಿಕೆಗಳು, ಶಿಕ್ಷಣ, ಸಾಂಸ್ಕೃತಿಕ ವಿನಿಮಯ ಮತ್ತು ಬಹುಪಕ್ಷೀಯ ಸಹಕಾರ ಸೇರಿ ಹಲವು ಒಪ್ಪಂದಗಳ ಪ್ರಗತಿ ಪರಿಶೀಲಿಸಲು ಮತ್ತು ವ್ಯಾಪಕ ಶ್ರೇಣಿಯ ಕಾರ್ಯಸೂಚಿಯನ್ನು ಅನ್ವೇಷಿಸಲು ಎರಡೂ ದೇಶಗಳಿಗೆ ಅವಕಾಶವಿದೆ ಎಂದು ಹೇಳಲಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಇಂದು ನಡೆಯಲಿರುವ ಈಶಾನ್ಯ ಮಂಡಳಿಯ 73ನೇ ಸಮಗ್ರ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾದೇಶಿಕ ಅಭಿವೃದ್ದಿಯ ನಿರ್ಣಾಯಕ ವಲಯಗಳಿಗಾಗಿ ರಚಿಸಲಾದ ಸಿಎಂ ಉನ್ನತ ಮಟ್ಟದ ಕಾರ್ಯಪಡೆಗಳು ಸಾಧಿಸಿದ ಪ್ರಗತಿಯ ಕುರಿತು ಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು. ಅದರಲ್ಲಿ ಪ್ರವಾಸೋದ್ಯಮ, ಕೃಷಿ ಮತ್ತು ತೋಟಗಾರಿಕೆ, ಹೂಡಿಕೆ ಪ್ರಚಾರ, ಹಾಲು, ಮೊಟ್ಟೆ, ಮೀನು ಮತ್ತು ಮಾಂಸದಲ್ಲಿ ಸ್ವಾವಲಂಬನೆ, ಕ್ರೀಡಾ ಪ್ರಚಾರ, ಆರ್ಥಿಕ ಕಾರಿಡಾರ್ ಅಭಿವೃದ್ದಿ, ಮೂಲಸೌಕರ್ಯ ಮತ್ತು ಸಂಪರ್ಕ ಮತ್ತು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಪ್ರಸ್ತುತಪಡಿಸಲಾಗುವುದು. 2047ರ ವೇಳೆಗೆ ಈಶಾನ್ಯ ಪ್ರದೇಶವನ್ನು ಆರ್ಥಿಕ ಬೆಳವಣಿಗೆ, ಸಂಪರ್ಕ, ನಾವೀನ್ಯತೆ, ಸುಸ್ಥಿರತೆ ಮತ್ತು ಸಾಂಸ್ಕೃತಿಕ ಸಮೃದ್ದಿಯ ತಾಣವನ್ನಾಗಿ ಪರಿವರ್ತಿಸಲು ದೀರ್ಘಾವಧಿಯ ನೀಲನಕ್ಷೆಯನ್ನು ರೂಪಿಸುವ ಈಶಾನ್ಯ ಮಿಷನ್ ಪ್ಲಾನ್ 2047ರ ಕುರಿತು ಸಭೆ ಚರ್ಚಿಸುತ್ತದೆ. ಈಶಾನ್ಯ ಪ್ರದೇಶದ ಅಭಿವೃದ್ದಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ರಾಜ್ಯ ಸಚಿವ ಸುಕಾಂತ್ ಮಜುಂದಾರ್, 8 ಈಶಾನ್ಯ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಸಂಸದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ತ್ರಿಪುರಾ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಸಂಜೆ ಅಗರ್ತಲಾಕ್ಕೆ ಆಗಮಿಸಲಿದ್ದಾರೆ. ಈ ವೇಳೆ ಅಮಿತ್ ಶಾ ಅವರು ಪುಷ್ಪಬಂತ ಪ್ಯಾಲೇಸ್ ಹೋಟೆಲ್ನ ಶಿಲಾನ್ಯಾಸ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಲಂಕಾಮುರಾದಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಗಡಿ ಹೋರಾಟಾಣೆಗೆ ಭೇಟಿ ನೀಡಲಿದ್ದಾರೆ ಮತ್ತು ರಾಜ್ಯ ಮತ್ತು ಕೇಂದ್ರ ಭದ್ರತಾ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಲಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಬುದ್ದೇಪಲ್ಲಿಯಲ್ಲಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ದಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆಯನ್ನು ಉತ್ತೇಜಿಸಲು ಈ ಕೇಂದ್ರವನ್ನು ಆರಂಭಿಸಲಾಗುತ್ತಿದೆ. ಕೇರಳ ಮತ್ತು ಮಾಹಿಯಲ್ಲಿ ಇಂದು ಭಾರೀ ಮಳೆಯಾಗುವ ಸಂಭವವಿದ್ದು ಭಾರತೀಯ ಹವಾಮಾನ ಇಲಾಖೆಯು ಆರೆಂಜ್ ಅಲರ್ಟ್ ಘೋಷಿಸಿದೆ. ಮುಂದಿನ ಎರಡು ದಿನಗಳಲ್ಲಿ ಉತ್ತರಾಖಂಡ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಪಶ್ಚಿಮ ಬಂಗಾಳ, ಕರ್ನಾಟಕ, ಗೋವಾ, ತಮಿಳುನಾಡು, ಪುದುಚೇರಿ, ಕರೈಕಲ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳಲ್ಲಿಯೂ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರ, ಲಡಾಖ್

ಗಿಲಿಟ್, ಬಾಲ್ಟಿಸ್ತಾನ್, ಮುಜಾಫರಾಬಾದ್ನಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಗೋವಾದ ಮಾರ್ಗೋದಲ್ಲಿರುವ ಪಂಡಿತ್ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ 2026 ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಗೋಲುಗಳಿಂದ ಸೋಲಿಸುವ ಮೂಲಕ ಭಾರತದ ಫುಟ್ಬಾಲ್ ತಂಡ ಫೈನಲ್ ತಲುಪಿದೆ. ಸ್ಯಾನ್ಫಿಡಾಸ್ ನೋಂಗ್ರಾಮ್ ಪಂದ್ಯದ ಏಕೈಕ ಗೋಲು ಗಳಿಸಿದರು. ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ದಾಖಲೆಯ 5 ಬಾರಿ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ ವಿಜೇತರಾದ ಭಾರತ 6 ವರ್ಷಗಳ ನಂತರ ಪಂದ್ಯಾವಳಿಯಲ್ಲಿ ಫೈನಲ್ ಆಡಲಿದೆ. ಕೊನೆಯ ಬಾರಿ ಭಾರತವು ನೇಪಾಳವನ್ನು ಸೋಲಿಸಿ 2019 ಆವೃತ್ತಿಯನ್ನು ಗೆದ್ದುಕೊಂಡಿತ್ತು. 2022 ಮತ್ತು 2024 ಆವೃತ್ತಿಗಳಲ್ಲಿ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವು ಸೆಮಿಫೈನಲ್ನಲ್ಲಿ ಹೊರಬಿದ್ದಿತ್ತು. ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ ನೇಪಾಳವನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸತತ 3ನೇ ಬಾರಿಗೆ ಫೈನಲ್ ಪ್ರವೇಶಿಸಿದೆ. ಇಂಡೋನೇಷ್ಯಾ ಓಪನ್ ಸೂಪರ್ 1000 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಆಯುಷ್ ಶೆಟ್ಟಿ ಚೀನಾದ ವೆಂಗ್ ಹಾಂಗ್ ಯಾಂಗ್ ಅವರನ್ನು 8-21, 22, 20, 21, 15 ಅಂತರದಲ್ಲಿ ಸೋಲಿಸುವ ಮೂಲಕ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮಿಶ್ರ ಡಬಲ್ಸ್ನಲ್ಲಿಯೂ ಭಾರತ ಗಮನಾರ್ಹ ಗೆಲುವು ಸಾಧಿಸಿತು. ರೋಹನ್ ಕಪೂರ್ ಮತ್ತು ಋತ್ವಿಕಾ ಗಡ್ಡೆ ಚೈನೀಸ್ ತೈಪೆಯ ಯಾಂಗ್ ಪೋ ಹ್ಯುಯಾನ್ ಮತ್ತು ಹೂ ಲಿಂಗ್ ಫಾಂಗ್ ಅವರನ್ನು ಸೋಲಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ರೋಡ್ರಿಗಸ್ ನಡುವೆ ದೆಹಲಿಯಲ್ಲಿ ಇಂದು ಮಾತುಕತೆ. ಅಹಮದಾಬಾದ್ನಲ್ಲಿ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಆರಂಭ, ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಶಿಲ್ಲಾಂಗ್ನಲ್ಲಿ ಈಶಾನ್ಯ ರಾಜ್ಯಗಳ ಮಂಡಳಿಯ 73ನೇ ಸಭೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಯಾದಗಿರಿಯಲ್ಲಿ ಇಂದು ರೈತರ ತರಬೇತಿ ಮತ್ತು ಸೌಲಭ್ಯ ಕೇಂದ್ರ ಉದ್ಘಾಟನೆ. ಹಾಗೂ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಭೂತಾನ್ ವಿರುದ್ದ ಜಯಗಳಿಸಿ ಫೈನಲ್ ತಲುಪಿದ ಭಾರತದ ವನಿತೆಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: 7:45:20.
1: ಮನೆಗೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಆಯಿತು ಭಾವಗೀತೆಗಳನ್ನು ಕೇಳ್ತಾ ಇದ್ದೇವೆ. ಪುಷ್ಪಾ ಜಗದೀಶ್ ಅವರು ಹಾಡಿರುವ ಆರ್ ಪಿ ಇಟಗಿಯವರ ರಚನೆ.

ಇಂದಿನ ಕನ್ನಡ ರತ್ನ ಭಂಡಾರ ಜೊತೆಗೆ ನಾದೋಪಾಸನೆಯಲ್ಲಿ ಮೂಡಿ ಬಂದಂತಹ ಮದಾಲಸ ಉಪದೇಶ, ಈ ಕಾರ್ಯಕ್ರಮಗಳು ತುಂಬ ಇಷ್ಟವಾದವು ಅನ್ನುವಂಥ ಮೆಸೇಜಸ್ನ ಕಳಿಸಿದ್ದಾರೆ ನಮ್ಮ ಕೇಳುಗರಾದಂತಹ ಡಾಕ್ಟರ್ ಅನಂತ್ ಕುಮಾರ್ ಅರಸು ತುಮಕೂರಿನಿಂದ, ಗೋಕಾಕ್ನಿಂದ ದೇವರಾಜ್ ಖಿಲಾರಿ, ಮಧು ಜೆ ಚಿತ್ರದುರ್ಗದಿಂದ, ಹಾಗೆಯೇ ಬಿ ಎಲ್ನಿಂದ ರೂಪ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಕಲಬುರಗಿಯಿಂದ ಧರ್ಮಣ್ಣ ದನ್ನಿಯವರ ಮೆಸೇಜ್ ಬಂದಿದೆ. ಇನ್ನು ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಹನುಮಂತಪ್ಪ ಹುಲಗಮ್ಮನವರ್ ಹುಬ್ಳಿಯಿಂದ, ಎಚ್ ಬಿ ಜಯರಾಮ್ ರಾಜಾಜಿನಗರದಿಂದ, ಇನ್ನು ಧಾರವಾಡದಿಂದ ಶಿವಾನಂದ ಪರತಪ್ಪ ಹೂಗಾರ್ ಹಾಗೂ ಸಂಗಡಿಗರು, ಅರುಣ ಮೈತ್ರಿ ಜೆ ಸಿ ನಗರದಿಂದ, ಹಾಗೆಯೇ ವರಲಕ್ಷ್ಮಿ ಪೀಣ್ಯದಿಂದ, ಸಂಧ್ಯಾ ಮೋಹನ್ ಆರ್ ಎಂ ನಗರದಿಂದ, ರಮೇಶ್ ಚೌಗಲ ಮಂಟೂರ್ ಬೆಳಗಾವಿಯಿಂದ ಮೆಸೇಜ್ ಮಾಡಿದ್ದಾರೆ. ಇನ್ನು ಚನ್ನಪ್ಪ ಜೆ ಪಿ ನಗರದಿಂದ, ಪುರಾಣ ಕಥೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ವಾಣಿಶ್ರೀ ಧಾರವಾಡದಿಂದ, ಇಂದಿನ ಪುರಾಣದ ಕಥೆ, ಭಕ್ತಿಗೀತೆ, ಹಾಗೆಯೇ ಕನ್ನಡ ರತ್ನ ಭಂಡಾರ ಇವೆಲ್ಲವೂ ತುಂಬ ಇಷ್ಟ ಆಯಿತು ಅಂತ ಕಳಿಸಿದ್ದಾರೆ. ನಳಿನಾ ಲಂಕೇಶ್ ವಿಜಯನಗರದಿಂದ, ಇನ್ನು ಕಿಷ್ಕಿಂದ ನಗರದಿಂದ ಗಂಗಾವತಿ ಈರಣ್ಣವರ ಮೆಸೇಜ್ ಬಂದಿದೆ. ಬಸಯ್ಯಸ್ವಾಮಿ

ಎಸ್ಐ ಎಸ್ ಸ್ವಾಮಿ ಎಲ್ಲಿಂದ ಮೆಸೇಜ್ ಮಾಡಿದ್ದಾರೆ? ಇಮಾಮಾಬಾದ್ನಿಂದ. ಹಾಗೆಯೇ ಗಾನ ಸುಮಾಪಟ್ಟ ಸೋಮನಹಳ್ಳಿ ಇವರು ಕೂಡ ಮೆಸೇಜ್ ಮಾಡಿದ್ದಾರೆ. ಇಂದಿನ ಕನ್ನಡ ರತ್ನ ಭಂಡಾರದಲ್ಲಿ ಸಾಲುಮರದ ತಿಮ್ಮಕ್ಕನವರ ಮಾತುಗಳು ಕೇಳಿ ತುಂಬ ನಿಜವಾಗ್ಲೂ ಪುಳುಕಿತಗೊಂಡೆ ಅನ್ನುವಂಥ ಮೆಸೇಜ್ ಕಳಿಸಿದ್ದಾರೆ ಮುರಳಿ ಮೋಹನ್ ಯಲಹಂಕದಿಂದ. ಶಶಿಕಲಾ ಮಾದಯ್ಯ ಲಿಖಿತ್, ಸ್ವೀಟಿ ಮಮತಾ, ದಿನೇಶ್, ಪಂಕಜ ತಿಪ್ಟೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ನಾದೋಪಾಸನೆಯ ಪುರಾಣದ ಕಥೆ ಹಾಗೂ ಸಾಲುಮರದ ತಿಮ್ಮಕ್ಕನ ಮಾತುಗಳು ಇಷ್ಟವಾಯಿತು ಅಂತ ಕಲಬುರಗಿ ಪದ್ಮನಾಭ ಹಾಗೂ ಶುಕ್ರ ಮೂಡಲ್ಪಾಳ್ಯದಿಂದ ಮೆಸೇಜ್ ಮಾಡಿದ್ದಾರೆ. ಹರಿಪ್ರಕಾಶ್ ಮಲ್ಲೇಶ್ವರಂನಿಂದ ಸಂದೇಶ ಕಳಿಸಿದ್ದಾರೆ. ಮೃತ್ಯುಂಜಯ ಇವರ ಮೆಸೇಜ್ ಕೂಡ ಬಂದಿದೆ. ಹಾಗೆಯೇ ಹರೀಶ್ ಮಲ್ಲೇಶ್ವರಂದಿಂದ, ಪ್ರೇಮಲತಾ ವಜ್ರದ್ಯುತಿ ಬಿದ್ರಹಳ್ಳಿಯಿಂದ, ಹರದುಳ್ಳಿಯಿಂದ ಮಂಜು ಅವರ ಮೆಸೇಜ್ ಬಂದಿದೆ. ನಿರ್ಮಲಾ ಗುರುಗುಂಟೆಪಾಳ್ಯದಿಂದ, ಕೌಳ್ಳಿರವಿ ಅಂಜನಾನಗರ ಇಲ್ಲಿಂದ ಮೆಸೇಜಸ್ ಮಾಡಿ ಇಂದಿನ ಕಾರ್ಯಕ್ರಮಗಳು, ಭಕ್ತಿ ಗೀತೆಗಳು, ಹಾಗೆಯೇ ಕನ್ನಡ ರತ್ನ ಭಂಡಾರ ಇವೆಲ್ಲವೂ ತುಂಬ ಸೊಗಸಾಗಿತ್ತು ಅನ್ನುವಂಥ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ತಮಗೆಲ್ಲ. ಹಾಗೆಯೇ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮ ಸಹ ಕೇಳುಗರಿಗೂ ಕೂಡ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಚೊಚ್ಚಲ ಸಂಪುಟ ಸಭೆಯಲ್ಲಿ 6 ಪ್ರಮುಖ ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ. ಅದರಲ್ಲಿ ಮುಖ್ಯವಾಗಿ 1ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವುದು, ಹಣಕಾಸು ಇಲಾಖೆ ಅನುಮೋದನೆಯೊಂದಿಗೆ ಒಟ್ಟು 56,432 ಹುದ್ದೆಗಳ ನೇಮಕ ಪ್ರಕ್ರಿಯೆ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲು 1 ತಿಂಗಳ ಒಳಗೆ ಇಲಾಖಾವಾರು ವೇಳಾಪಟ್ಟಿಯನ್ನು ಪ್ರಕಟಿಸಲು ನಿರ್ಧರಿಸಲಾಗಿದೆ. ರಾಜ್ಯದಲ್ಲಿ ಶಂಕಿತ ಎಬೋಲಾ ಪ್ರಕರಣಗಳು ಪತ್ತೆಯಾದಲ್ಲಿ ಖಾಸಗಿ ವೈದ್ಯರು, ವೈದ್ಯಕೀಯ ಸಂಸ್ಥೆಗಳು ತಕ್ಷಣ ಸಮಗ್ರ ಆರೋಗ್ಯ ಮಾಹಿತಿ ವೇದಿಕೆ ಐಎಚ್ಐಪಿ ಪೋರ್ಟಲ್ನಲ್ಲಿ ದಾಖಲಿಸುವಂತೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರನ್ನು ನೇಮಕ ಮಾಡಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಆದೇಶ ಹೊರಡಿಸಿದೆ. ಸಂಗೀತದ ಮೂಲಕ ಮಾನಸಿಕ ಆರೋಗ್ಯ ಪತ್ತೆ ಪರಿಣಾಮಗಳ ಕುರಿತು ಅಧ್ಯಯನ ಹಾಗೂ ಚಿಕಿತ್ಸೆಗೆ ಮುಂದಾಗಿರುವ ನೇಮಾನ್ ಸಂಸ್ಥೆ ಖ್ಯಾತ ಸಂಗೀತ ಸಂಯೋಜಕ ಇಳಯರಾಜ ಅವರ ಸಹಯೋಗದಲ್ಲಿ ಸಂಗೀತ ಮಿದುಳು ಮನಸ್ಸು ಆರೋಗ್ಯ ಕೇಂದ್ರ ಸ್ಥಾಪನೆ ಕುರಿತು ಒಡಂಬಡಿಕೆ ಮಾಡಿಕೊಂಡಿದೆ. ಯೋಗವು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ 2026 ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲಾಂಗ್ನಲ್ಲಿ ಇಂದು ನಡೆಯಲಿರುವ ಈಶಾನ್ಯ ಮಂಡಳಿಯ 73ನೇ ಸಮಗ್ರ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾದೇಶಿಕ ಅಭಿವೃದ್ಧಿಯ ನಿರ್ಣಾಯಕ ವಲಯಗಳಿಗಾಗಿ ರಚಿಸಲಾದ ಸಿಎಂ ಉನ್ನತ ಮಟ್ಟದ ಕಾರ್ಯಪಡೆಗಳು ಸಾಧಿಸಿದ ಪ್ರಗತಿಯ ಕುರಿತು ಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಬಾನಲ್ಲಿ ಮಧುಚಂದ್ರಕೆ ಚಿತ್ರದ ಹಾಡು ಪ್ರಸಾರವಾಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ರು, ಸಿದ್ದಲಿಂಗಯ್ಯ ಅವರ ರಚನೆ, ಹಂಸಲೇಖ ಅವರ ಸಂಗೀತ ಇತ್ತು. ಅಮೃತ ವರ್ಷಿಣಿ ಚಿತ್ರದ ಒಂದು ಹಾಡು ಕೂಡ ಕೇಳೋಣ. ಕೆ ಕಲ್ಯಾಣ್ ಅವರ ರಚನೆ, ದೇವ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಆಕಾಶವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಸ್ನೇಹಿತರೆ, ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಜೂನ್ 4 ಅಂತಂದರೆ ನಮ್ಮೆಲ್ಲರಿಗೂ ಬಹಳ ಬಹಳ ಬಹಳ ಮುಖ್ಯವಾದ ದಿವಸ, ಅದರಲ್ಲೂ ನಮ್ಮ ಕನ್ನಡಿಗರಿಗೆ. ಯಾಕೆಂದರೆ ಮೈಸೂರು ಸಂಸ್ಥಾನದ ಇತಿಹಾಸದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅತ್ಯಂತ ಜನಪ್ರಿಯ ಹಾಗೂ ದಕ್ಷ ರಾಜರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನ, ಜನ್ಮ ಜಯಂತಿ ಇವತ್ತು. ಅವರ ಆಡಳಿತಾವಧಿಯನ್ನು ಮೈಸೂರು ರಾಜ್ಯದ ಸುವರ್ಣಯುಗ ಅಂತಲೇ ಕರೆಯಲಾಗುತ್ತೆ. ಅವರ ಜನಪರ ಆಡಳಿತ, ದೂರದೃಷ್ಟಿಯ ಯೋಜನೆಗಳ ವಿವರ, ಯೋಜನೆಗಳು ಹಾಗೆಯೇ ಪ್ರಮುಖ ಸಾಧನೆಗಳು ಇವೆಲ್ಲವನ್ನು ನೋಡ್ತಾ ಇದ್ದರೆ, ಹೀಗೆ ಇಷ್ಟು ಜನಾನುರಾಗಿಯಾಗಿ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ರಲ್ಲ, ನಿಜಕ್ಕೂ ಒಂದು ಪ್ರಜಾಪ್ರಭುತ್ವದ ಅವರ ಒಲವು ಹೇಗಿತ್ತು ಅಂತಂದರೆ, ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿ ಆಡಳಿತದಲ್ಲಿ ಜನಸಾಮಾನ್ಯರ ಧ್ವನಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟವರು. ಹಾಗೆಯೇ ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆಯಾದ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನು ಜಾರಿಗೆ ತಂದವರು. ಕೃಷಿಗೆ ಅನುಕೂಲವಾಗೋದಕ್ಕೆ ಕೃಷ್ಣರಾಜ ಸಾಗರ ಮತ್ತು ವಾಣಿ ವಿಲಾಸ ಸಾಗರ ಅಣೆಕಟ್ಟುಗಳನ್ನು ನಿರ್ಮಿಸಿದವರು. ಹಾಗೆಯೇ ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ, ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸ್ ಭದ್ರಾವತಿಯಲ್ಲಿ, ಹಾಗೆಯೇ ಬ್ಯಾಂಕ್ ಆಫ್ ಮೈಸೂರು, ಹೀಗೆ ಇಷ್ಟೆಲ್ಲ ಸ್ಥಾಪನೆಗೆ ಕಾರಣರಾದವರು. ಹಾಗೆಯೇ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದವರು. ಉಚಿತ ಹಾಗೂ ಕಡ್ಡಾಯ ಶಿಕ್ಷಣಕ್ಕೆ ಒತ್ತು ನೀಡಿದವರು. ಹಾಗೆಯೇ ಅನೇಕ ಆಸ್ಪತ್ರೆಗಳನ್ನು ನಿರ್ಮಿಸಿ ಸಾರ್ವಜನಿಕ ಆರೋಗ್ಯಕ್ಕೆ ಆದ್ಯತೆ ನೀಡಿದವರು.

ಅವರ ಸಜ್ಜನಿಕೆ ಹಾಗೂ ಜನಪರ ಕಾಳಜಿಯನ್ನು ಮೆಚ್ಚಿ ಮಹಾತ್ಮ ಗಾಂಧೀಜಿಯವರು ಇವರನ್ನು ರಾಜರ್ಷಿ ಅಂತ ಕೂಡ ಅನ್ನುವಂತಹ ಬಿರುದನ್ನು ಕೂಡ ಕೊಟ್ಟರು. ಕನ್ನಡ ನಾಡಿನ ಪ್ರಾತಃ ಸ್ಮರಣೀಯ ವ್ಯಕ್ತಿಗಳಲ್ಲಿ ಅದರಲ್ಲೂ ಆಧುನಿಕ ಕನ್ನಡ ನಾಡಿನ ನಿರ್ಮಾತೃ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂದರೂ ಕೂಡ ತಪ್ಪಾಗಲಾರದು. ಇಂದು ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರನ್ನು ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರೆಯಲಾಗುತ್ತೆ. ವಿಶ್ವದಾದ್ಯಂತ ಸಾಕಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ದೇಶದ ಮೂಲೆ ಮೂಲೆಗಳಿಂದ ಯುವಜನರು ಉದ್ಯೋಗ ಅವಕಾಶಗಳನ್ನು ಆರಿಸುವಾಗ ಅವರ ಮನಸ್ಸಿನಲ್ಲಿ ಮೂಡೋದು ಮೊದಲಿಗೆ ಬೆಂಗಳೂರಿನ ಹೆಸರು. ಮಾಹಿತಿ ತಂತ್ರಜ್ಞಾನ, ಕೈಗಾರಿಕೆಗಳು, ಸ್ಟಾರ್ಟ್ಅಪ್, ಶೈಕ್ಷಣಿಕ ವಲಯ, ಹೀಗೆ ಬೆಂಗಳೂರು ಹತ್ತು ಹಲವು ಕ್ಷೇತ್ರಗಳಲ್ಲಿ ಇಂದು ವಿಶ್ವವ್ಯಾಪಿಯಾಗಿದೆ. ಆದರೆ ಈ ಸಾಧನೆ ಕೇವಲ ಒಂದೆರಡು ದಶಕಗಳಲ್ಲಿ ಸಾಧನೆಯಾದದ್ದಲ್ಲ, ಅದರ ಹಿಂದೆ ನೂರಾರು ವರ್ಷಗಳ ಪರಿಶ್ರಮ ಇದೆ. ಈ ಎಲ್ಲವೂ ಮೈಸೂರಿನ ಪ್ರಸಿದ್ಧ ಮಹಾರಾಜರಾಗಿದ್ದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹಾಕಿದ ಅಡಿಪಾಯದ ಮೇಲೆ ಎದ್ದು ನಿಂತಿರುವ ಭವ್ಯ ಸೌಧ.

ಜೂನ್ 4 ಅಂತಂದರೆ ಬಹಳಷ್ಟು ವಿಶೇಷವಾದ ದಿನ. ಇವತ್ತು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜನ್ಮದಿನ. ಪ್ರಾತಃಸ್ಮರಣೀಯರು ಇವರು. ಇವ್ರ ಬಗ್ಗೆ ಒಂದಷ್ಟು ಮಾತು, ಜೊತೆಗೆ ಕೃಷ್ಣನ ಹೆಸರೇ ಲೋಕಪ್ರಿಯ ಅನ್ನುವಂಥ ಹಾಡನ್ನು ಕೂಡ ಕೇಳಿದ್ರಿ. ಇನ್ನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡೋದಾದರೆ 42 ವಯಸ್ಸಿನ ಪಂಚಭಾಷಾ ತಾರೆ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಇಷ್ಟೆಲ್ಲ ಚಿತ್ರಗಳಲ್ಲಿ ನಟಿಸಿರುವ, ಮಾಡಲಿಂಗ್ನಿಂದ ರಾಷ್ಟ್ರ ಪ್ರಶಸ್ತಿಯವರೆಗೆ ಬಹಳಷ್ಟು ಹೆಸರನ್ನು ಮಾಡಿದಂತಹ ತಾರೆ ಅಂತಂದರೆ ಪ್ರಿಯಾಮಣಿ. ಇವರೇ ಆಟಗಾಡು ಅನ್ನುವಂತಹ ಚಿತ್ರ, ತೆಲುಗು ಚಿತ್ರ, ಇದರಲ್ಲಿ ಡೆಬ್ಯೂ ಮಾಡಿದರು ನಾಗಾರ್ಜುನ ಜೊತೆ. ಇದಾದ ನಂತರ ತಮಿಳಿನ ಪರುತಿವೀರನ್ ಕಾರ್ತಿ ಜೊತೆ ಮಾಡಿದರು. ಹಾಗೆಯೇ ಹಳ್ಳಿ ಹುಡುಗಿ ಪಾತ್ರ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಇದಕ್ಕಾಗಿ ರಾಷ್ಟ್ರೀಯ ಅತ್ಯುತ್ತಮ ನಟಿ ಪ್ರಶಸ್ತಿ, ಹಾಗೆಯೇ ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿದ್ವು. 2009 ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ರಾಮ್ ಚಿತ್ರದಲ್ಲಿ ಮಾಡಿದರು. ಆಮೇಲೆ ಅಣ್ಣಾ ಬಾಂಡ್, ಚಾರುಲತಾ, ಅಂಬಾರಿ, ಹೀಗೆ. ಇನ್ನು ಹಿಂದಿಯಲ್ಲಿ ನೋಡೋದಾದರೆ ರಾವಣ್, ಚೆನ್ನೈ ಎಕ್ಸ್ಪ್ರೆಸ್, ಈ ಚಿತ್ರಗಳಲ್ಲೂ ಕೂಡ ಚೆನ್ನೈ ಎಕ್ಸ್ಪ್ರೆಸ್ನಲ್ಲಿ ಶಾರುಖ್ ಖಾನ್ ಅವರ ಜೊತೆ 1, 2, 3, 4 ಗೆಟ್ ಆನ್ ದ ಡಾನ್ಸ್ ಫ್ಲೋರ್ ಅನ್ನುವಂಥ ಹಾಡಿನಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದರು. OTTಯಲ್ಲೂ ಕೂಡ ಬಹಳಷ್ಟು ಜನಪ್ರಿಯರು ಇವರು. ದ ಫ್ಯಾಮಿಲಿ ಮ್ಯಾನ್ ಅನ್ನುವಂಥದ್ದು, ಈ ಒಂದು ಪಾತ್ರಕ್ಕೆ ಫಿಲ್ಮ್ಫೇರ್ OTT ಅವಾರ್ಡ್ ಕೂಡ ಬಂತು ಇವರಿಗೆ. ರಾಷ್ಟ್ರ ಪ್ರಶಸ್ತಿ, ಹಾಗೆಯೇ 3 ಫಿಲ್ಮ್ಫೇರ್ ಸೌತ್ ಪ್ರಶಸ್ತಿ, 2 ನಂದಿ ಪ್ರಶಸ್ತಿಗಳು, OTT ಫಿಲ್ಮ್ಫೇರ್ ಪ್ರಶಸ್ತಿ, ಹೀಗೆ ಬಹಳಷ್ಟು ಪ್ರಶಸ್ತಿಯನ್ನು ತಮ್ಮ ನಟನೆಗಾಗಿ ಗೆದ್ದುಕೊಂಡಿರೋರು ಪ್ರಿಯಾಮಣಿ. ಡಬ್ಬಿಂಗ್ ಇಲ್ಲದೆ 5 ಭಾಷೆಗಳಲ್ಲಿ ಸ್ವತಃ ತಮ್ಮ ಡೈಲಾಗ್ಗಳನ್ನು ತಾವೇ ಹೇಳ್ತಾರೆ. ಭರತನಾಟ್ಯಂನಲ್ಲಿ ಕೂಡ ಪ್ರವೀಣೆ ಈಕೆ. ಗ್ಲ್ಯಾಮರ್ ಮಾತ್ರ ಅಲ್ಲ, ಹಳ್ಳಿ ಹುಡುಗಿ, ಇನ್ನು ಚಾರುಲತಾ ಚಿತ್ರದಲ್ಲಿ ಅವಳಿ ಜವಳಿ, ಫ್ಯಾಮಿಲಿ ಮ್ಯಾನ್ನಲ್ಲಿ ಮಿಡಲ್ ಕ್ಲಾಸ್ ಪತ್ನಿಯ ಒಂದು ಪಾತ್ರದಲ್ಲಿ ಕೂಡ ಬಹಳಷ್ಟು ಮಿಂಚಿದ್ರು. ಬಾಲ್ಯಪೂರ್ತಿ ಎಲ್ಲ ಇಲ್ಲೇ ಇದ್ದಿದ್ದು, ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ. 16 ವರ್ಷಕ್ಕೆ ಮಾಡಲಿಂಗನ್ನು ಶುರು ಮಾಡಿ ಇಲ್ಲಿವರೆಗೂ ನಟಿಸ್ತಾ ಬಂದಿದ್ದಾರೆ. ಇವರಿಗೆ ಮಸಾಲ ದೋಸೆ ಮತ್ತು ಫಿಲ್ಟರ್ ಕಾಫಿ ಅಂದರೆ ಸಾಮಾನ್ಯವಾಗಿ ನಾವು ಬೆಂಗಳೂರಿಗರು ಇಷ್ಟಪಡುವಂತಹ ಮಸಾಲೆ ದೋಸೆ, ಫಿಲ್ಟರ್ ಕಾಫಿ ತುಂಬ ಇಷ್ಟ ಆಗುತ್ತೆ. ಪ್ರಿಯಾ ವಾಸುದೇವನ್ ಮಣಿ ಅಯ್ಯರ್ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ, ಹಾಗಾಗಿ ಪ್ರಿಯಾಮಣಿ ಅಂತ ಶಾರ್ಟ್ ಆಗಿ ಹೆಸರಿಟ್ಕೊಂಡಿದ್ದಾರೆ. ಜೂನ್ 4 ನನ್ನ ಬರ್ತ್ಡೇ ಇರಬಹುದು, ಅದಕ್ಕಾಗಿ ಗಿಫ್ಟ್ ಏನೂ ಬೇಡ, ಒಂದು ಒಳ್ಳೆಯ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನೋಡಿ, ಒಂದು ಬಡ ಮಗುವಿಗೆ ನೋಟ್ಬುಕ್ಕನ್ನು ಕೊಡಿಸಿ, ಅದೇ ನನಗೆ ಖುಷಿ ಅಂತ ಹೇಳ್ತಾರೆ ಪ್ರಿಯಾಮಣಿ.

ಇನ್ನು ಹಿಂದಿ ಚಿತ್ರರಂಗದ ಕಡೆ ನೋಡೋದಾದ್ರೆ ಸಾರ್ವಕಾಲಿಕ ಶ್ರೇಷ್ಠ ನಟಿಯರಲ್ಲಿ ನೂತನ್ ಅವರ ಹೆಸರು ಬಂದೇ ಬರುತ್ತೆ. 40 ವರ್ಷಗಳ ದೀರ್ಘಕಾಲ ವೃತ್ತಿ ಜೀವನವನ್ನು ಹೊಂದಿದ್ದ ಅವರು ತಮ್ಮ ಅದ್ಭುತ ಮತ್ತು ಸಹಜ ನಟನೆಗೆ ಹಾಗೂ ಭಾವನಾತ್ಮಕ ಪಾತ್ರಗಳಿಗೆ ಹೆಸರುವಾಸಿಯಾಗಿದ್ದರು. ತಮ್ಮ ಮುಗ್ಧ ಕಣ್ಣುಗಳಿಗಾಗಿ ಕೂಡ ಬಹಳ ಜನಪ್ರಿಯ ಇವರು. ನೂತನ್ ಜೂನ್ 4 1936 ಹುಟ್ಟಿದರು. ಸುಮಾರು 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸುಜಾತ, ಬಂಧಿನಿ, ಸೀಮಾ, ಮಿಲನ್, ಸರಸ್ವತಿ ಚಂದ್ರ, ಅನಾರಿ, ಹೀಗೆ ಹಾಗೆಯೇ ಅತ್ಯುತ್ತಮ ನಟಿಗಾಗಿ ಬರೋಬ್ಬರಿ 5 ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಗೆದ್ದ ಹೆಗ್ಗಳಿಕೆ ನೂತನ್ ಅವ್ರದ್ದು. ಮತ್ತೋರ್ವರ ಜನ್ಮದಿನ ಇವತ್ತು. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕರು ಇವರು. 1980 ಜೂನ್ 4 ಇವರ ಹುಟ್ಟಿದ ಸಮಯ. ಬೆಂಗಳೂರಿನಲ್ಲಿ ನೆಲೆಸಿದಂತಹ ಕುಟುಂಬದಲ್ಲಿ ಜನಿಸಿದ್ರು. ತಂದೆ ಸುಭಾಷ್, ತಾಯಿ ಭಾರತಿ. ಮೂಲತಃ ಆಂಧ್ರ ಪ್ರದೇಶದ ನೀಲಕಂಠಪುರಂ ಗ್ರಾಮದವರು. ಯಾರಿವರು? ಪ್ರಶಾಂತ್ ನೀಲ್. ವಾಣಿಜ್ಯ ಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಸಿನಿಮಾ ನಿರ್ದೇಶನದಲ್ಲಿ ತರಬೇತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಪ್ರಶಾಂತ್ ನೀಲ್ ಅವರು. 2014 ತೆರೆಕಂಡ ಶ್ರೀಮುರುಳಿ ಅಭಿನಯದ ಉಗ್ರಂ ಚಿತ್ರದಿಂದ ನಿರ್ದೇಶಕರಾಗಿ ಕನ್ನಡ ಸಿನಿಮಾ ರಂಗ ಪ್ರವೇಶಿಸಿದರು. 2014 ಅತಿದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಅನಿಸ್ಕೊಳ್ತು ಉಗ್ರಂ. ಇನ್ನು KGF 2018 ರಾಕಿಂಗ್ ಸ್ಟಾರ್ ಯಶ್ ನಾಯಕನಾಗಿ ನಟಿಸಿದ KGF ಸಿನಿಮಾ ನಿರ್ದೇಶನ ಮಾಡಿದರು. ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೆಸರುವಾಸಿಯಾಯಿತು. ಜೊತೆಗೆ ಕನ್ನಡ ಚಿತ್ರರಂಗವನ್ನು ಮತ್ತೊಂದು ಉತ್ತುಂಗಕ್ಕೆ ಕರೆದೊಯ್ತು ಅಂದರೂ ಕೂಡ ತಪ್ಪಾಗಲಾರದು. ಅನಂತರ KGF Chapter 2 ಇದರ ನಿರ್ದೇಶನ ಕೂಡ ಮಾಡಿದರು. ಇಡೀ ಈ ಚಿತ್ರ ಇಡೀ ಇಂಡಿಯನ್ ಬಾಕ್ಸ್ ಆಫೀಸ್ನಲ್ಲೇ ಕೊಳ್ಳೆ ಹೊಡಿತು. ಹಾಲಿವುಡ್ ಲೆವೆಲ್ಗೆ ಚಿತ್ರಗಳನ್ನು ಮಾಡುವ ಹೈಟೆಕ್ ನಿರ್ದೇಶಕ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾದರು ಪ್ರಶಾಂತ್ ನೀಲ್. ಅವರ ಜನ್ಮದಿನ ಕೂಡ ಇವತ್ತು.

ಭಾರತ ಚಿತ್ರರಂಗ ಕಂಡ ಮಹಾನ್ ಗಾಯಕ, ಮೇರು ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ ಕೂಡ ಇವತ್ತು. 1946 ಆಂಧ್ರಪ್ರದೇಶದ ಚಿತ್ತೂರಿನ ಕೊನೆಟಮ್ಮಪೇಟನಲ್ಲಿ ಜನಿಸಿದರು. ಹರಿಕಥೆ ಹೇಳ್ತಾ ಇದ್ದಂತಹ ಇವರ ತಂದೆ ಎಸ್ ಪಿ ಸಾಂಬಮೂರ್ತಿಯವರೇ ಇವರಿಗೆ ಪ್ರೇರಣೆ. ಹಾಡೋದನ್ನು, ಹಾರ್ಮೋನಿಯಂ ಕೊಳಲುಗಳನ್ನು ತಮ್ಮಷ್ಟಕ್ಕೆ ತಾವೇ ನುಡಿಸ್ತಾ ಸಂಗೀತದ ಮಹಾನ್ ಮೇರು

ಪರ್ವತವೇ ಆದರೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಮುಂದೆ ಕೂಡ ಪ್ರಸಿದ್ಧಿಯನ್ನು ಪಡೆದ ನಂತರವೂ ಕೂಡ ವಿಧೇಯ ವಿದ್ಯಾರ್ಥಿಯಂತೆ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದವರು. ಒಂದೇ ದಿನದಲ್ಲಿ 16, 17, 19, 20, 21 ಗೀತೆಗಳನ್ನು ಧ್ವನಿ ಮುದ್ರಿಸಿದವರು ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಇದು ಅವರ ಸಾಮರ್ಥ್ಯ, ಅವರಿಗಿದ್ದ ಬೇಡಿಕೆ, ಅವರಿಗಿರುವ ವೈಶಾಲ್ಯತೆ, ಡಿಸಿಪ್ಲಿನ್, ಇದೆಲ್ಲದಕ್ಕೂ ನಿದರ್ಶನ. ಸಂಗೀತ ಪ್ರಧಾನವಾದ ನಮ್ಮ ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕರು ಅಭಿನಯಿಸುವವರ ಆತ್ಮವಿದ್ದಂತೆ ಅನ್ನೋದಕ್ಕೆ ಇನ್ನಷ್ಟು ಪುಷ್ಟೀಕರಣ ನೀಡಿದ್ದು ಎಸ್ ಪಿ ಬಿ ಅವರು. ಹಾವಿನ ದ್ವೇಷ 12 ವರ್ಷ ಅಂತ ಎಸ್ ಪಿ ಬಿ ಅವರು ಹಾಡಿದಾಗ ವಿಷ್ಣುವರ್ಧನ್ ರಾಮಚಾರಿಯಾಗಿಬಿಟ್ರು. ಸ್ನೇಹದ ಕಡಲಲ್ಲಿ ಅಂತ ಹಾಡಿದಾಗ ಶ್ರೀನಾಥ್ ಗರಿಗೆದರಿಬಿಟ್ರು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೆ ಅಂತ ಅನಂತ್ನಾಗ್ಗೆ ಹಾಡಿದಾಗ ಅನಂತ್ನಾಗ್ ಅವರು ಆಕಾಶಕ್ಕೆ ಹಾರಿದರು. ನಲಿವ ಗುಲಾಬಿ ಹೂವೆ ಅಂತ ಶಂಕರ್ ಅವರ ಜೊತೆ ಭಾವಸ್ಥರಾದರು. ದಕ್ಷಿಣ ಭಾರತದ ರಜನಿಕಾಂತ್, ಕಮಲ್ ಹಾಸನ್, ಚಿರಂಜೀವಿ, ಹೀಗೆ 70-80ರ ದಶಕದಿಂದ 2000ರ ದಶಕದವರೆಗಿನ ಬಹುತೇಕ ಹೀರೋಗಳ ಅಂತರ್ಧ್ವನಿ ಶಕ್ತಿ ಇವರದ್ದು. ಇವರ ಧ್ವನಿಯ ಮೋಡಿ MGR, ಶಿವಾಜಿ ಗಣೇಶನ್, NT ರಾಮರಾವ್, ರಾಜ್ಕುಮಾರ್, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಕೂಡ ಹಾಡಿದ್ದಾರೆ ಇವರು. ಅಕ್ಕಿನೇನಿಯವರ ಅಂತಹ ಹಿರಿಯರಿಗೆ ಕೂಡ ಇತ್ತು. ಹಿಂದಿಯಲ್ಲಿ ಏಕ್ ದುಜೆ ಕೇಳಿಯೇ ಬಂದಾಗ ಬಾಲಸುಬ್ರಹ್ಮಣ್ಯಂ ಅವರು ಹಿಂದಿ ಚಿತ್ರರಂಗವನ್ನು ಕೂಡ ತಮ್ಮ ಮೋಡಿಗೆ ಸೆಳ್ಕೊಂಡ್ರು. ಶಂಕರಾಭರಣಂ, ಪಂಚಾಕ್ಷರಿ ಗವಾಯಿ, ಸಾಗರ ಸಂಗಮಂ, ಸ್ವಾತಿಮುತ್ಯಂ, ರುದ್ರವೀಣ, ಏಕ್ ದುಜೆ ಕೇಳಿ ಈ ಚಿತ್ರದ ಹಾಡುಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಪದ್ಮಶ್ರೀ, ಪದ್ಮಭೂಷಣ, ಹಲವಾರು ಡಾಕ್ಟರೇಟ್ ಪದವಿಗಳು, ಸಾವಿರಾರು ಇನ್ನಿತರ ಗೌರವ ಪ್ರಶಸ್ತಿಗಳು ಅವರನ್ನು ಹುಡುಕೊಂಡು ಬಂದಿವೆ. ಅವರು ಹಾಡಿರುವ ಹಾಡುಗಳ ಸಂಖ್ಯೆ 45,000ಕ್ಕೂ ಹೆಚ್ಚು. ವಿವಿಧ ಭಾಷೆಗಳ ಪರಿಧಿಯಲ್ಲಿ ಇಷ್ಟೊಂದು ಗೀತೆಗಳನ್ನು ಹಾಡಿರುವವರು ಎಸ್ ಪಿ ಬಿ ಒಬ್ರೆ. ಸಂಗೀತ ನಿರ್ದೇಶಕರಾಗಿ, ಹಲವಾರು ನಾಯಕರಿಗೆ ಮಾತುಗಾರರಾಗಿ, ನಟರಾಗಿ, ನಿರ್ಮಾಪಕರಾಗಿ ಕೂಡ ಎಸ್ ಪಿ ಬಿ ಅವರು ಚಿತ್ರರಂಗದಲ್ಲಿ ಅಪಾರ ಸಾಧನೆಯನ್ನು ಮಾಡಿದ್ದಾರೆ. ಗಾಯನದಲ್ಲಷ್ಟೇ ಅಲ್ಲ, ನಟನೆ, ಸಂಗೀತ ಸಂಯೋಜನೆ, ಚಲನಚಿತ್ರ ನಿರ್ಮಾಣ, ಧ್ವನಿದಾನ, ಸಂಗೀತ ಕಾರ್ಯಕ್ರಮಗಳ ನಿರ್ವಹಣೆ ಮುಂತಾದವುಗಳಲ್ಲಿ ಅವರು ನಿರಂತರವಾದ ಸಾಧನೆಯನ್ನು ಮಾಡಿದ್ದಾರೆ. 4 ಭಾಷೆಗಳಲ್ಲಿ ಒಟ್ಟು 6 ರಾಷ್ಟ್ರಪ್ರಶಸ್ತಿಗಳು, ಪದ್ಮಶ್ರೀ, ಪದ್ಮಭೂಷಣ, 25 ಬಾರಿ ಆಂಧ್ರಪ್ರದೇಶ ಸರ್ಕಾರದ ನಂದಿ ಪ್ರಶಸ್ತಿ, 4 ಭಾಷೆಗಳಿಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಏಕೈಕ ವ್ಯಕ್ತಿ ಅಂತಂದರೆ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು.

ಸಮಯ 9:02 ಸ್ನೇಹಿತರೆ, ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಕಾರ್ಯಕ್ರಮದಲ್ಲಿರೋದು ನಾನು, ನಿಮ್ಮ ಆರ್ಜಿ ರಶ್ಮಿ. ಇವತ್ತು ಅಸಿಸ್ಟಿವ್ ಟೆಕ್ನಾಲಜಿ ಡೇ, ವಿಕಲಚೇತನರಿಗಾಗಿ ಸಹಾಯಕ ತಂತ್ರಜ್ಞಾನ ದಿವಸ ಅಥವಾ ಪೂರಕ ತಂತ್ರಜ್ಞಾನ ದಿವಸ ಅಂತ ಕೂಡ ಹೇಳ್ತಾರೆ. ವಿಕಲಚೇತನರಿಗೆ ದೈನಂದಿನ ಜೀವನ ನಡೆಸೋದು ಸ್ವಲ್ಪ ಕಷ್ಟಕರವಾದ್ದರಿಂದ ಅವರ ಜೀವನವನ್ನು ಹೇಗೆ ಸುಲಭಗೊಳಿಸ್ಬೋದು, ಸರಳಗೊಳಿಸ್ಬೋದು ಅನ್ನೋದಕ್ಕೆ ಬಹಳಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ಈಗ ಅದು ಡಿಜಿಟಲ್ ಕೂಡ ಇದೆ, ನಾನ್ ಡಿಜಿಟಲ್ ಕೂಡ ಇದೆ. ಇದ್ರ ಬಗ್ಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾಹಿತಿ ಕೂಡ ಇರುತ್ತೆ, ಜೊತೆಗೆ ಹಾಡುಗಳು ಕೂಡ ನಿಮಗಾಗಿ ಕೇಳ್ತಾ ಇರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ

0: ಸ್ನೇಹಿತರೆ, ಇಂದು ಅಸಿಸ್ಟಿವ್ ಟೆಕ್ನಾಲಜಿ ಡೇ ಫಾರ್ ದ ಡಿಸೇಬಲ್ಡ್, ಅಂದರೆ ವಿಕಲಚೇತನರಿಗೆ ಸಹಾಯಕ ತಂತ್ರಜ್ಞಾನ ದಿವಸ ಅನ್ನೋದು ನಾವೆಲ್ಲರೂ ಆಚರಿಸ್ತಾ ಇರುವಂತಹ ದಿವಸ. ಇಂದು ಇಂದು ಈ ವಿಚಾರದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಶಿವರಾಮ್ ಅವರು. ಶ್ರೀ ಶಿವರಾಮ್ ದೇಶಪಾಂಡೆ, ಹೆಡ್ ಆಪರೇಷನ್ಸ್ ಸಮರ್ಥನ್ ಫೌಂಡೇಶನ್, ಈ ಸಂಸ್ಥೆಯ ಹೆಡ್ಡಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಶಿವರಾಮ್ ದೇಶಪಾಂಡೆ ಅವರು. ನಮಸ್ತೆ ಶಿವರಾಮ್ ಅವರಿಗೆ.
1: ನಮಸ್ಕಾರ ಮೇಡಮ್, ನಮಸ್ಕಾರ.
0: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ತುಂಬಾ ತುಂಬಾ ಧನ್ಯವಾದಗಳು. ಇವತ್ತು ಇದು ಒಂದು ವಿಶೇಷವಾಗಿರತಕ್ಕಂತ ದಿನ. ನಿಜವಾಗ್ಲೂ ತಾವು ಆಕಾಶವಾಣಿಯಿಂದ ಅಸಿಸ್ಟಿವ್ ಟೆಕ್ನಾಲಜಿ ಮೇಲೆ, ಸಹಾಯಕ ತಂತ್ರಜ್ಞಾನದ ಮೇಲೆ ಚರ್ಚೆ ಮಾಡತಕ್ಕಂಥದ್ದು ಬಹಳ ಖುಷಿ ತರತಕ್ಕಂತ ವಿಚಾರ.
0: ಶಿವರಾಮ್ ಅವರೇ, ಆರಂಭದಲ್ಲಿ ಏನು ಅಂತಂದ್ರೆ, ಈ ಅಸಿಸ್ಟಿವ್ ಟೆಕ್ನಾಲಜಿ, ಬಹಳಷ್ಟು ಜನರಿಗೆ ಈ ಪದ ಗೊತ್ತಿರೋದಿಲ್ಲ, ಅಥವಾ ಅದರ ಅರ್ಥ ಏನು, ಅದರ ಆಚರಣೆ ಯಾಕಾಗಿ ಅನ್ನೋದು ಗೊತ್ತಿರೋದಿಲ್ಲ. ಈ ಸಹಾಯಕ ತಂತ್ರಜ್ಞಾನ ದಿವಸ, ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀರಾ ನಮ್ಮ ಕೇಳುಗರಿಗಾಗಿ?
1: ಮೇಡಮ್ ನಮಸ್ಕಾರ, ಎಲ್ಲ ಶ್ರೋತೃ ಬಾಂಧವರಿಗೆ, ಎಲ್ಲ ಕೇಳುಗರಿಗೆ, ಆಕಾಶವಾಣಿಗೆ ಸಮರ್ಥನ ಸಂಸ್ಥೆ ಸದಾ ಚಿರಋಣಿಯಾಗಿರುತ್ತೆ ಈ ತರ ಒಳ್ಳೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ವಿಚಾರಗಳನ್ನ ಬಿತ್ತರಿಸ್ತಕ್ಕಂಥದ್ದು ಬಹಳ ಸಂತೋಷದ ಸಮಾಚಾರ. ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಸಹಾಯಕ ತಂತ್ರಜ್ಞಾನ ಅಂದ್ರೆ ಏನು ಅಂತ. ಯಾಕಂದ್ರೆ ಸುಮಾರು ಜನರಿಗೆ ತಂತ್ರಜ್ಞಾನದ ಬಗ್ಗೆ ಗೊತ್ತಿರುತ್ತೆ, ಟೆಕ್ನಾಲಜಿ ಬಗ್ಗೆ ಸುಮಾರು ಜನರಿಗೆ ಗೊತ್ತಿರುತ್ತೆ ಏನೇನು ಟೆಕ್ನಾಲಜಿ ಇದೆ ಅಂತ. ನಮ್ಮ ಜೀವನದಲ್ಲಿ ಟೆಕ್ನಾಲಜಿ ಅನ್ನೋದು ಹಾಸು ಹೊಕ್ಕಾಗಿ ಇವತ್ತಿನ ದಿನ ಬೆಳೀತಾನೆ ಇದೆ. ಓಕೆ, ಇದು ಒಂದು ಇವಾಲ್ವಿಂಗ್ ಕಾನ್ಸೆಪ್ಟ್. ಇವತ್ತಿದ್ದು ತಂತ್ರಜ್ಞಾನ ನಾಳೆ ಇರೋದಿಲ್ಲ, ನಾಳೆ ಇದ್ದಿದ್ದು ನಾಡ್ದಿರೋದಿಲ್ಲ. ಬಟ್ ಬೇಕಾದಷ್ಟು ತಂತ್ರಜ್ಞಾನ ಎಲ್ಲಾ ಕ್ಷೇತ್ರಗಳಲ್ಲೂ ಇದೆ. ಓಕೆ, ನಮ್ಮ ವ್ಯವಸಾಯದಲ್ಲಿ ತಂತ್ರಜ್ಞಾನ ಇದೆ, ಆಮೇಲೆ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ತಂತ್ರಜ್ಞಾನ ಇದೆ, ಆಮೇಲೆ ಇದರಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಅಲ್ಲಿ ತಂತ್ರಜ್ಞಾನ ಇದೆ. ಯಾವುದ್ರಲ್ಲಿ ತಂತ್ರಜ್ಞಾನ ಇಲ್ಲ, ಎಲ್ಲಾದ್ರಲ್ಲೂ ತಂತ್ರಜ್ಞಾನ ಇದೆ. ತುಂಬಾ ಟೆಕ್ನಾಲಜೀಸು ಇವತ್ತಿನ ದಿನ ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಇದೆ. ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೇವೆ. ಸೊ ಕೃತಕ ತಂತ್ರಜ್ಞಾನ, ಆತರ ಬೇಕಾದಷ್ಟು ತಂತ್ರಜ್ಞಾನಗಳು ಇವತ್ತಿನ ದಿನ ಇದೆ. ಈ ತಂತ್ರಜ್ಞಾನಗಳು ಟೆಕ್ನಾಲಜೀಸ್ ಬಹಳ ಕಡಿಮೆ ಅಕ್ಸೆಸಬಿಲಿಟಿ ಇರ್ತಕ್ಕಂಥ ಟೆಕ್ನಾಲಜೀಸ್ ನಮ್ಮ ಅಂಗವಿಕಲರ ಬಾಂಧವರಿಗೆ ಇವತ್ತಿನ ದಿನ ಇದೆ. ಇವತ್ತಿನ ದಿನ ಟೆಕ್ನಾಲಜಿ ಇರೋದ್ರಿಂದನೇ ಬೇಕಾದಷ್ಟು ಜನ ಒಳ್ಳೊಳ್ಳೆ ಹುದ್ದೆಯಲ್ಲಿ ಕೆಲಸ ಮಾಡೋ ತರ ಆಗಿದೆ. ವಿಶೇಷವಾಗಿ ಸಹಾಯಕ ತಂತ್ರಜ್ಞಾನ ಅಂತಂದ್ರೆ, ಸಹಾಯಕ ಅಂದ್ರೆ ಇಟ್ ಅಸಿಸ್ಟ್ಸ್, ಅಂದ್ರೆ ತಂತ್ರಜ್ಞಾನ ನ್ಯೂನ್ಯತೆಗೆ ಪೂರಕವಾಗಿ, ಅದು ನ್ಯೂನ್ಯತೆಯಿಂದ ಹೊರಗಡೆ ಬರ್ಲಿಕ್ಕೆ ಏನು ಸಾಧ್ಯವಾಗುತ್ತೋ ಅದಕ್ಕೆ ಸಹಾಯಕ ತಂತ್ರಜ್ಞಾನ ಅಂತ ಕರಿತೀವಿ.
0: ಅಂದ್ರೆ ಆ ನ್ಯೂನ್ಯತೆ ಭಾಸವಾಗದೆ ಇರೋ ಹಾಗೆ, ಅಥವಾ ದೈನಂದಿನ ಚಟುವಟಿಕೆಗೆ ಅಡ್ಡ ಬರದೇ ಇರೋ ಹಾಗೆ ಪೂರಕವಾಗಿರುವಂತದ್ದು ಸಹಾಯಕ ತಂತ್ರಜ್ಞಾನ.
1: ಅಬ್ಸಲ್ಯೂಟ್ಲಿ, ಬಹಳ ಕರೆಕ್ಟ್ ಆಗಿ ಹೇಳಿದ್ರಿ. ಈಗ ನನಗ್ ಕಣ್ ಕಾಣೋದಿಲ್ಲ, ನನ್ನ ಜೊತೆ ನನ್ನ ಕಲೀಗ್ ಇಬ್ರು ಇದಾರೆ, ನನ್ನ ಎದುರುಗಡೆ ಕೂತಿದ್ದಾರೆ, ಅವರಿಬ್ರಿಗೂ ಕಣ್ ಕಾಣೋದಿಲ್ಲ. ಅವರು ಜಯಂತ್ ಅಂತ, ಇನ್ನೊಬ್ಬ ಹರಿಪ್ರಸಾದ್ ಅಂತ, ಇಬ್ರು ನನ್ನ ಎದುರುಗಡೆನೆ ಇದ್ದಾರೆ. ಸಹಾಯಕ ತಂತ್ರಜ್ಞಾನ ಸಮರ್ಪಕವಾಗಿ ನನ್ಕಿಂತ ಚೆನ್ನಾಗಿ ಬಳಸುವಂತ ಹುಡುಗರು ಇವರು. ಸೊ ಇವತ್ತಿನ ದಿನ ಈ ತಂತ್ರಜ್ಞಾನಗಳು, ಕಣ್ ಕಾಣದೆ ಇರೋರಿಗೆ ಬೇಕಾದಷ್ಟು ತಂತ್ರಜ್ಞಾನ ಇದೆ. ಉದಾಹರಣೆಗೆ ನಾವು ಕಂಪ್ಯೂಟರ್ ಉಪಯೋಗಿಸ್ತೀವಿ, ನೀವು ಕಂಪ್ಯೂಟರ್ ಡೆಸ್ಕ್ಟಾಪ್ ಲ್ಯಾಪ್ಟಾಪ್ಸ್ ಉಪಯೋಗಿಸ್ತೀರಿ. ಈ ತಂತ್ರಜ್ಞಾನ ಕಣ್ ಕಾಣದೆ ಇರೋ ನಮ್ಮಂತವ್ರಿಗೆ ನಾವು ಇದನ್ನ ಕೇಳಿಸ್ಕೋಬಹುದು, ಸ್ಕ್ರೀನ್ ರೀಡರ್ ಅಂತ ಕರಿತೀವಿ. ಅದನ್ನ ಸ್ಕ್ರೀನ್ ಅಲ್ಲಿ ಏನು ಟೈಪ್ ಮಾಡ್ತೀವಿ ಅಥವಾ ಸ್ಕ್ರೀನ್ ಅಲ್ಲಿ ಏನ್ ಡಿಸ್ಪ್ಲೇ ಆಗತ್ತೆ ಅದನ್ನ ಓದುತ್ತೆ ಇದು. ಅಂದ್ರೆ ನನ್ನ ನ್ಯೂನ್ಯತೆ ಏನಿದೆ ಕಾಣಿಸೋದಿಲ್ಲ, ಆ ಕಾಣಿಸದೇ ಇರೋ ನ್ಯೂನ್ಯತೆಯನ್ನ ಪಕ್ಕಕ್ಕಿಟ್ಟು ಇದು

0: ನನಗೆ ಇದರ ಮೇಲೆ ಕೆಲಸ ಮಾಡಲಿಕ್ಕೆ ಅನುಮತಿ ಮಾಡಿಕೊಡುತ್ತೆ.
1: ಅಂದ್ರೆ ಆಡಿಯೋ ಇರುತ್ತೆ ಇದರಲ್ಲಿ.
0: ಕರೆಕ್ಟ್, ಇದು ನಾವೇನ್ ಟೈಪ್ ಮಾಡ್ತೀವಿ ಅದು ಹೇಳುತ್ತೆ. ಸೊ ನಾವ್ ಏನ್ ಮಾತಾಡ್ತೀವಿ, ಏನೇನ್ ಟೈಪ್ ಮಾಡ್ತೀವಿ, ಏನೇ ನಮ್ಗೆ ಇಮೇಲ್ ಬರಲಿ, ಏನೇ ಇನ್ಫಾರ್ಮೇಶನ್ ಇರಬಹುದು, ಅದನ್ನ ವೆಬ್ಸೈಟ್ ಅಕ್ಸೆಸ್, ವೆಬ್ಸೈಟ್ ಇರಬಹುದು, ಯಾವ್ದು ವೆಬ್ಸೈಟ್ ಹೋಗ್ಬೇಕು ಅಂದ್ರೆ ಅದು ಯಾವ ವೆಬ್ಸೈಟ್ ಅಂತ ಹೇಳುತ್ತೆ, ಏನೇ ಟೈಪ್ ಮಾಡ್ಬೇಕಂದ್ರು ಏನೇನ್ ಟೈಪ್ ಮಾಡಿದ್ರು ಅದು ಓದುತ್ತೆ. ಯಾವುದೇ ಒಂದು ನಮ್ಮ ಕರೆಸ್ಪಾಂಡೆನ್ಸ್ ಅಂತ ದೈನಂದಿನ ಕೆಲಸಕ್ಕೆ ಬೇಕಾಗಿರ್ತಕ್ಕಂತ ಏನು ನಮ್ಮ ದಾಖಲಾತಿಗಳನ್ನ ವಿಲೇವಾರಿ ಮಾಡ್ತಕ್ಕಂಥದ್ದೇನಿದೆ ಅದು ಎಲ್ಲದನ್ನೂ ನಾವು ಕಂಪ್ಯೂಟರ್ ಅಲ್ಲೇನೆ ಮಾಡಬಹುದು.
1: ಇದಕ್ಕೆ
0: ಕೆಲವರ ಸಾಫ್ಟ್ವೇರ್ಗಳಿವೆ. ಓಕೆ, ದಟ್ ಈಸ್ ವೇರ್ ನಾವು ಅಸಿಸ್ಟಿವ್ ಟೆಕ್ನಾಲಜಿಯನ್ನ ಎರಡು ಭಾಗವಾಗಿ ಮಾಡಬಹುದು, ಸಹಾಯಕ ತಂತ್ರಜ್ಞಾನವನ್ನ ಎರಡು ಭಾಗವಾಗಿ ಮಾಡಬಹುದು. ಒಂದು ಡಿಜಿಟಲ್ ಟೆಕ್ನಾಲಜಿ, ಇನ್ನೊಂದು ನಾನ್ ಡಿಜಿಟಲ್ ಟೆಕ್ನಾಲಜಿ. ಓಕೆ, ಡಿಜಿಟಲ್ ಟೆಕ್ನಾಲಜಿನಲ್ಲಿ ಬೇಕಾದಷ್ಟು ಡಿಜಿಟಲ್ ಟೆಕ್ನಾಲಜಿ ಇದೆ. ಇವತ್ತಿನ ದಿನ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳಿದೆ, ಮಿಷಿನ್ ಲರ್ನಿಂಗ್ ಬಗ್ಗೆ ಆವಾಗಲೇ ಹೇಳಿದೆ, ಅದೇ ತರ ಕಂಪ್ಯೂಟರ್ ಟೆಕ್ನಾಲಜಿ ಇದೆ, OCR ಇದೆ, ಬೇರೆ ಬೇರೆ ಬೇಕಾದಷ್ಟು ಟೆಕ್ನಾಲಜಿ ಇವತ್ತಿನ ದಿನ ಇದೆ. ಆ ಟೆಕ್ನಾಲಜಿಯನ್ನ ಅಕ್ಸೆಸಬಲ್ ಮಾಡಿದ್ರೆ ಅದು ಇಟ್ ಅಸಿಸ್ಟ್ ಪೀಪಲ್ ಲಿವಿಂಗ್ ವಿತ್ ಡಿಸಬಿಲಿಟಿ, ಅಂದ್ರೆ ಯಾರಿಗೆ ನ್ಯೂನತೆ ಇರುತ್ತೆ ಆ ನ್ಯೂನತೆಯಿಂದ ಹೊರಗಡೆ ಬಂದು ಸಾಮಾನ್ಯರಂತೆ ಅವರು ಕೆಲಸ ಮಾಡಬಹುದು, ದೈನಂದಿನ ಚಟುವಟಿಕೆಗಳನ್ನ ಸಾಮಾನ್ಯರಂತೆ ಮಾಡ್ಲಿಕ್ಕೆ ಆ ಟೆಕ್ನಾಲಜಿ ಉಪಯೋಗ ಆಗುತ್ತೆ. ಒಂದು ಡಿಜಿಟಲ್ ಟೆಕ್ನಾಲಜಿ
1: ಅಂದ್ರೆ ಇದು ಕೇವಲ ದೃಷ್ಟಿದೋಷ ಇರೋರಿಗಲ್ಲ, ಯಾವುದೇ ನ್ಯೂನತೆ ಇದ್ರೂ ಕೂಡ
0: ಇರೋರ್ಗು ಇದೆ.
1: ಇದು
0: ಕೆಲವಾರು ನ್ಯೂನತೆಗೆ ಕಡಿಮೆ ಇರಬಹುದು, ಕೆಲವಾರು ನ್ಯೂನತೆಗೆ ಜಾಸ್ತಿ ಇರಬಹುದು.
1: ತುಂಬಾ ಉತ್ತಮವಾದ ಮಾಹಿತಿಯನ್ನ ಕೊಟ್ರಿ ಶಿವರಾಮ್ ಅವರೇ. ಮಾತುಕತೆ ಹೀಗೆ ಮುಂದುವರಿಯುತ್ತೆ ಸ್ನೇಹಿತರೆ. ನಮ್ಮ ಜೊತೆ ಇವತ್ತು ಶ್ರೀ ಶಿವರಾಮ್ ದೇಶಪಾಂಡೆ ಅವರಿದ್ದಾರೆ. ಅಸಿಸ್ಟಿವ್ ಟೆಕ್ನಾಲಜಿ ದಿವಸ ಎಂದು, ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ, ವಿಕಲಚೇತನರಿಗೆ ಹೇಗೆ ಇದು ಸಹಾಯಕ ಪೂರಕವಾಗಿ ಈ ತಂತ್ರಜ್ಞಾನ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಜೊತೆ ಇರಿ, ಕಾರ್ಯಕ್ರಮ ಕೇಳ್ತಾ ಇರಿ, ಹಾಡುಗಳು ಕೂಡ ಪ್ರಸಾರವಾಗ್ತಾ ಇವೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಸ್ನೇಹಿತರೆ, ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಮರ್ಥನಂ ಸಂಸ್ಥೆಯಿಂದ ಜಯಂತ್ ಅನ್ನೋರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಲೋ,

0: ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳಿದ್ರಿ. ಈ ಡಿಜಿಟಲ್ ಟೂಲ್ಸ್ ಏನೇನಿದೆ, ನಾನ್ ಡಿಜಿಟಲ್ ಟೂಲ್ಸ್ ಹೇಗಿದೆ, ನಮ್ಮ ಈ ವಿಕಲಚೇತನ ಬಾಂಧವರಿಗೆ ಸಹಾಯವಾಗುವಂತಹ ಈ ತಂತ್ರಜ್ಞಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀರಾ?
1: ಹೌದು, ನಾನು ಮತ್ತೆ ಶಿವರಾಮ್ ದೇಶಪಾಂಡೆ ಸರ್ ಅವರಿಬ್ರು ನಿಮ್ಗೆ ಮಾಹಿತಿ ಕೊಡ್ತೀವಿ. ಸೊ ಡಿಜಿಟಲ್ ಟೂಲ್ಸ್ ಅಂತ ಹೇಳಿದ್ರೆ ಸರ್ ಹೇಳಿದಾಗೆ ಸ್ಕ್ರೀನ್ ರೀಡರ್ಸ್ ಅಂತ ಬರುತ್ತೆ. ಇವ್ ಬಂದು ನಮ್ಗೆ ಕಂಪ್ಯೂಟರ್ ಯೂಸ್ ಮಾಡಕ್ಕೆ, ಫೋನ್ ಯೂಸ್ ಮಾಡಕ್ಕೆ ಈ ರೀತಿ ಸಹಾಯ ಮಾಡುತ್ತೆ. ಮತ್ತೆ ಇನ್ನೊಂದೇನಂದ್ರೆ ನಾನ್ ಡಿಜಿಟಲ್ ಟೂಲ್ಸ್ ಅಂತ ಬಂದಾಗ ನಮ್ಗೆ ಏನಾಗುತ್ತೆ, ವೀಲ್ ಚೇರ್ ಬರುತ್ತೆ. ಅದಾದ್ಮೇಲೆ ಬೆಂಬಿ ಟೆಕ್ನಾಲಜಿ ಅಂತ ಒಂದಿದೆ, ಅದು ಬರುತ್ತೆ. ಮತ್ತೆ ಡೆಕ್ಸ್ಟ್ರೋವೇರ್ ಅಂತ ಒಂದಿದೆ. ಇದು ಡೆಕ್ಸ್ಟ್ರೋವೇರ್ ಏನಾಗುತ್ತೆ, ಈಗ ಕೈ ಕಾಲು ಯಾರು ಬಳಕೆ ಮಾಡಕ್ಕಾಗಲ್ಲ, ಅವರು ತಲೆ ಮೂವ್ಮೆಂಟ್ ನ ಸಹಾಯದಿಂದ ಕಂಪ್ಯೂಟರ್ ಮತ್ತೆ ಫೋನ್ ಅನ್ನ ಬಳಸಬಹುದು, ಅದು ಬರುತ್ತೆ.
0: ಅಂದ್ರೆ ಇದು ಫೋನ್ ಬಳಸೋದಕ್ಕೆ ಇದು ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ತಾ ಇದ್ದೀರಾ?
2: ನಾನು ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ಈಗ ಶ್ರೋತೃಗಳಿಗೆ ಮತ್ತೊಮ್ಮೆ ಇದು ನಾವು ಏನ್ ಹೇಳ್ತಾ ಇದ್ವಿ ಅಂದ್ರೆ ಡಿಜಿಟಲ್ ಮತ್ತೆ ನಾನ್ ಡಿಜಿಟಲ್ ಡಿವೈಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಡಿಜಿಟಲ್ ಡಿವೈಸಸ್ ಅಂದ್ರೆ ಸಾಫ್ಟ್ವೇರ್ ಅಳವಡಿಕೆ ಆಗಿರುವಂತ ಟೆಕ್ನಾಲಜಿಗೆ ಡಿಜಿಟಲ್ ಯುನೋ
0: ಟೆಕ್ನಾಲಜಿ
2: ಅಂತ ಕರಿತೇವೆ. ನಾನ್ ಡಿಜಿಟಲ್ ಡಿವೈಸಸ್ ಅಂದ್ರೆ ಅದರಲ್ಲೂ ಟೆಕ್ನಾಲಜಿ ಇರುತ್ತೆ, ಬಟ್ ಸಾಫ್ಟ್ವೇರ್ ಇರೋದಿಲ್ಲ, ಅದರಲ್ಲಿ ಪೂರ್ತಿ ಹಾರ್ಡ್ವೇರ್ ಇರುತ್ತೆ. ಓಕೆ, ಈಗ ಉದಾಹರಣೆಗೆ ಡಿಜಿಟಲ್ ಟೆಕ್ನಾಲಜಿ ಅಂದ್ರೆ ಬೇರೆ ಬೇರೆ ನ್ಯೂನತೆ ಇರೋರ್ಗೆ ಏನೇನ್ ಡಿಜಿಟಲ್ ಟೆಕ್ನಾಲಜಿ ಇದೆ ಅಂತ ಅರ್ಥ ಮಾಡ್ಕೊಂಬಿಡ. ಓಕೆ, ನಾವು ಅವಾಗ್ಲೇ ಹೇಳಿದ್ವಿ, ಕಣ್ ಕಾಣದೆ ಇರೋರಿಗೆ ಸ್ಕ್ರೀನ್ ರೀಡರ್ ಇದೆ ಅಂತ. ಲ್ಯಾಪ್ಟಾಪ್ ಅಲ್ಲಿ ನೀವು ಕೆಲಸ ಮಾಡಿದ್ರೆ ನಾವು ಕೆಲಸ ಮಾಡಬಹುದು, ಅದು ಓದಿ ಹೇಳುತ್ತೆ ಅಂತ. ನಾವೇನ್ ಟೈಪ್ ಮಾಡಿದೀವಿ ಅದು ಓದುತ್ತೆ ಅಂತ ಕಣ್ ಕಾಣದೆ ಇರೋರಿಗೆ. ಅದೇ ತರ ಈಗ ಬಹು ನ್ಯೂನತೆ ಇರ್ತಕ್ಕಂಥವ್ರು ಇರ್ತಾರೆ, ಅವರು ಮನೆಯಲ್ಲೇ ಕುತ್ಕೊಂಡು ಅವ್ರಿಗೆ ಬರೀ ಫಿಂಗರ್ ಮೂವ್ಮೆಂಟ್ ಇರುತ್ತೆ ಅಥವಾ ಹೆಡ್ ಮೂವ್ಮೆಂಟ್ ಇರುತ್ತೆ, ಅದನ್ನು ಉಪಯೋಗಿಸ್ಕೊಂಡು ಅವರು ಕಮ್ಯುನಿಕೇಟ್ ಮಾಡಬಹುದು, ಅದನ್ನ ಆಂಡ್ರಾಯ್ಡ್ ಫೋನ್ಗಾದ್ರೂ ಕನೆಕ್ಟ್ ಮಾಡ್ಕೊಳ್ಬಹುದು ಅಥವಾ ಲ್ಯಾಪ್ಟಾಪ್ಗಾದ್ರೂ ಕನೆಕ್ಟ್ ಮಾಡ್ಕೊಳ್ಬಹುದು, ಮಾಡಿಕೊಂಡು ಆ ಟೆಕ್ನಾಲಜಿಯನ್ನ ಉಪಯೋಗಿಸ್ಬಹುದು. ಹೆಡ್ ಮೌಸ್ ಅಂತ ಇವರು ನಮ್ಮ ಜಯಂತ್ ಅವರು ಏನ್ ಹೇಳ್ತಾ ಇದ್ರಲ್ಲ, ಡೆಕ್ಸ್ಟ್ರೋವೇರ್ ಅಂತ, ಡೆಕ್ಸ್ಟ್ರೋವೇರ್ ಡಿವೈಸ್ ಅಂತಕ್ಕಂಥದ್ದು. ಇಟ್ ಇಸ್ ಅ ಕಮ್ಯುನಿಕೇಶನ್ ಟೂಲ್, ಅಂದ್ರೆ ಸಂಪರ್ಕ ಸಾಧನೆಯನ್ನ ಮಾಡಲಿಕ್ಕೆ ಉಪಯೋಗ ಆಗ್ತಕ್ಕಂತ ಒಂದು ಟೆಕ್ನಾಲಜಿ. ಅದರಲ್ಲಿ ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ಗೆ ಒಂದು ಹೆಡ್ ಮೌಸ್, ತಾವ್ ಹೆಂಗೆ ಸಾಮಾನ್ಯವಾಗಿ ಇದನ್ನ ಹಾಕೊಂಡಿರ್ತಿರ್ಲ ಕಿವಿಗೆ ಹಾಕೊಂಡಿರ್ತಾರೆ, ಆ ತರದ್ದು ಟೆಕ್ನಾಲಜಿ ಅದು. ಅದರಲ್ಲಿ ಸಾಫ್ಟ್ವೇರ್ ಇರುತ್ತೆ, ಹಾರ್ಡ್ವೇರ್ ಇರುತ್ತೆ. ಸೊ ಅದು ಬಹು ನ್ಯೂನತೆ ಇರ್ತಕ್ಕಂಥವ್ರಿಗೆ ಉಪಯೋಗ ಆಗತ್ತೆ. ಓಕೆ, ಹಾಗಾದ್ರೆ ಬುದ್ಧಿಮಾನ್ಯತೆಗೆ ಏನು ಸಾಫ್ಟ್ವೇರ್ ಇದೆ ಅಂತ ಕೇಳ್ಬೋದು ತಾವು. ಸೊ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ
0: ಕರೀತೀವಿ.
2: ಇಂಟೆಲೆಕ್ಚುಯಲ್ ಡಿಸಬಿಲಿಟಿಗೆ ಕೆಲವಾರು ಸಾಫ್ಟ್ವೇರ್ ಒಳಗಿದೆ, ಆವಾಜ್ ಅಂತ, AVAZ ಅಂತ. ಈ ಆವಾಜ್ ಅಂತಕ್ಕಂಥದ್ದು ಡೆವಲಪ್ ಮಾಡಿರೋದು ಇನ್ವೆನ್ಷನ್ ಲ್ಯಾಬ್ ಅವರು ಚೆನ್ನೈಯಲ್ಲೇ. ಅವರು ನಾವ್ ಹೆಂಗೆ ಸಮರ್ಪಕವಾಗಿ ಜಾಸ್ ಅನ್ನ ಕಣ್ ಕಾಣದೇ ಇರ್ತಕ್ಕಂಥವ್ರು ಉಪಯೋಗಿಸ್ತೀವೋ ಅದೇ ತರ ಈ ಆವಾಜ್ ಅಂತ ಟೆಕ್ನಾಲಜಿ. ಅಗೇನ್ ಇದು ಕೂಡ ಕಮ್ಯುನಿಕೇಶನ್ ಟೂಲು. ಈಗ ಬುದ್ಧಿಮಾನ್ಯ ಮಕ್ಕಳು ಅವ್ರಿಗೆ ಸ್ಪೀಚ್ ಇರೋದಿಲ್ಲ. ಓಕೆ, ಟೀಚರ್ ಪಾಠ ಮಾಡಬೇಕಾದ್ರೆ ಹಾವಭಾವಗಳಿಂದ ಅಥವಾ ಆಬ್ಜೆಕ್ಟ್ಸ್ ಅನ್ನ ತೋರಿಸಿ ಪಾಠ ಮಾಡಿದಾಗ, ಮಕ್ಕಳಿಗೆ ಏನಾದ್ರೂ ಪ್ರಶ್ನೆ ಕೇಳಬೇಕು ಅಂತ ಬಂದಾಗ ಆ ಪ್ರಶ್ನೆಯನ್ನ ಅವರು ಈ ಒಂದು ಟೆಕ್ನಾಲಜಿ ಆವಾಜ್ ಟೆಕ್ನಾಲಜಿ ಮುಖಾಂತರ ಮಾಡಬಹುದು. ಓಕೆ, ಅದರಲ್ಲಿ ಮೋರ್ ದೆನ್ 100,000 ಪ್ಲಸ್ ವರ್ಡ್ಸ್ ಅನ್ನ ಅವರು ಪಿಕ್ಟೋರಲ್ ಹಾಕಿ ಅದ್ರ ಜೊತೆಗೆ ಅದನ್ನ ಕ್ಯಾಪ್ಷನ್ ಅನ್ನ ಹಾಕಿ ಆಮೇಲೆ ಅದಕ್ಕೆ ನಾವು ಸಿಗದೆ ಇರತಕ್ಕಂತ ಯಾವ್ದಾದ್ರು ಕಾನ್ಸೆಪ್ಟ್ಗಳನ್ನ ಹಾಕಬೇಕು ಅದಕ್ಕೆ ಅಂದ್ರೆ ಇಮಿಡಿಯೇಟ್ ಅನ್ನ ಫೋನ್ ಅಲ್ಲಿ ಫೋಟೋ ತೆಗೆದು ಅದನ್ನ ಕನ್ವರ್ಟ್ ಮಾಡಿ ಹಾಕ್ತಕ್ಕಂತ ವ್ಯವಸ್ಥೆ ಇದೆ. ಈಗ ನಾನ್ ಟೀಚರ್, ನಾನ್ ಪಾಠ ಮಾಡ್ತಾ ಇರ್ತೀನಿ, ನನ್ನ ಹತ್ರ ಆ ಲಿಸ್ಟ್ ಅಲ್ಲಿ ಇರ್ತಕ್ಕಂಥದ್ ಯಾವ್ದು ಇಲ್ಲ ಅಂದ್ರೆ ನನ್ನ ಕ್ಲಾಸ್ ರೂಮ್ ಅಲ್ಲಿ ಏನಿದೆ ಅದನ್ನ ಪಿಕ್ಚರ್ ಅನ್ನ ತೆಗೆದ್ಬಿಟ್ಟು ಮಕ್ಕಳಿಗೆ ತಕ್ಷಣನೇ ಅದನ್ನ ತೋರಿಸ್ಬಹುದು. ಸೊ ಆ ತರದ್ದು ವ್ಯವಸ್ಥೆ ಇದು. ಎಲ್ಲ ಪಿಕ್ಟೋರಿಯಲ್ ವರ್ಷನ್ ಟೀಚರ್ ಮಕ್ಕಳು ಟೀಚರ್ಗೆ ಹೆಂಗೆ ಕಮ್ಯುನಿಕೇಟ್ ಮಾಡಬಹುದು ಅನ್ನೋದನ್ನ ಅದನ್ನ ತೋರಿಸ್ಕೊಡ್ತಕ್ಕಂತ ಒಂದು ಟೆಕ್ನಾಲಜಿ ಇದು. ಇದು ಆವಾಜ್ ಅಂತ.
0: ಅಂದ್ರೆ ನಿಮ್ಮ ಸಂಸ್ಥೆ

0: ಹಾ ಹೇಳಿ ಹೇಳಿ.
1: ಇದು ಬುದ್ಧಿಮಾಂದ್ಯತೆ ಇರ್ತಕ್ಕಂತ ಮಕ್ಕಳಿಗೆ, ಹಾಗಾದ್ರೆ ಈಗ ಶ್ರವಣ ದೋಷ ಉಳ್ಳವರಿಗೆ ಏನಿದೆ ಟೆಕ್ನಾಲಜಿ? ಶ್ರವಣ ದೋಷ ಉಳ್ಳವರಿಗೆ ಡಿಜಿಟಲ್ ಹಿಯರಿಂಗ್ ಏಡ್ ಇದೆ, ಅದರಲ್ಲಿ ಪ್ರೋಗ್ರಾಮ್ ಮಾಡ್ಬಿಟ್ಟಿರ್ತಾರೆ. ಹೆಂಗೆ ಅಂತಂದ್ರೆ, ನನ್ನ ಶ್ರವಣ ಕೇಪಬಿಲಿಟಿ ಅಂದ್ರೆ ಎಷ್ಟು ಪರ್ಸೆಂಟ್ ನನಗೆ ಕೇಳಿಸ್ಕೊಳ್ಳಿಕ್ ಸಾಧ್ಯ. ಈ ಉದಾಹರಣೆಗೆ ನಂದು 50% ಕಿವಿ ಕೇಳೋದಿಲ್ಲ ಅಂದ್ರೆ, ಇನ್ 50% ಅದಕ್ಕೆ ಮ್ಯಾಚ್ ಆಗ್ಲಿಕ್ಕೆ ಆಂಪ್ಲಿಫೈ ಮಾಡ್ಲಿಕ್ಕೆ ಸಹಾಯವಾಗತಕ್ಕಂತ ಪ್ರೋಗ್ರಾಮಿಂಗ್ ಮಾಡಿ ನಿಮಗೆ ಶ್ರವಣ ಪೆಟ್ಟಿಗೆಯನ್ನ ಕೊಟ್ಬಿಡ್ತಾರೆ.
0: ಅಂದ್ರೆ ಇದಕ್ಕೆ ನೀವು ಡಿಜಿಟಲ್ ಬೇಕು, ನಾನ್ ಡಿಜಿಟಲ್ ಬೇಕು?
1: ಹೌದು, ಇದಕ್ಕೆ ಡಿಜಿಟಲ್ ಬೇಕು, ನಾನ್ ಡಿಜಿಟಲ್.
0: ಯಾಕೆಂದ್ರೆ ಶ್ರವಣ ದೋಷ ಅಂದ್ರೆ ಸಾಧನ ಹಾಕೊಂಡಿರ್ತಾರೆ ಕಿವಿಗೆ ಅಲ್ವಾ, ಅದನ್ನ ಪ್ರೋಗ್ರಾಮಿಂಗ್ ಮಾಡ್ಲಿಕ್ಕೆ ಡಿಜಿಟಲ್ ತಂತ್ರಜ್ಞಾನ ಬೇಕಾಗುತ್ತೆ.
1: ಸೊ ಇದು ಓಕೆ. ಆಮೇಲೆ ಎಷ್ಟೋ ಈಗ ನಾವು ಇವತ್ತಿನ ದಿನ ಮೊಬೈಲ್ ಟೆಕ್ನಾಲಜಿ ತಮ್ಗೆಲ್ಲ ಗೊತ್ತೇ ಇದೆ, ಮೊಬೈಲ್ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಕಿವಿ ಕೇಳದೆ ಇರ್ತಕ್ಕಂಥವ್ರು ವಾಟ್ಸಪ್ ಅನ್ನ ಆನ್ ಮಾಡಿ ವಿಡಿಯೋ ಮುಖಾಂತರ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದಷ್ಟು ವಿಚಾರಗಳನ್ನ ಕಮ್ಯುನಿಕೇಟ್ ಮಾಡಬಹುದು. ಸೊ ಸೈನ್ ಲ್ಯಾಂಗ್ವೇಜ್ ಅನ್ನ ಆಧಾರವಾಗಿ ಇಟ್ಕೊಂಡು ಅದಕ್ಕೆ ಒಂದು ಸೆಪರೇಟ್ ಟೆಕ್ನಾಲಜಿ ಇದೆ, ಲೆಟ್ಸ್ ಟಾಕ್ ಸೈನ್ ಅಂತ. ಲೆಟ್ಸ್ ಟಾಕ್ ಸೈನ್
0: ಸೈನ್
1: ನಾವೆಲ್ಲ ಮಾತಾಡೋಣ ಅಂತ, ನಾವೆಲ್ಲ ಮಾತಾಡೋಣ. ಲೆಟ್ಸ್ ಟಾಕ್ ಸೈನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಯಾವ್ದೋ ಒಂದು ಪಠ್ಯ ಪುಸ್ತಕ ಇದೆ ಅಂತ ಇಟ್ಕೊಳ್ಳಿ, 5th class ಬುಕ್. 5th class ಬುಕ್ ಅನ್ನ ನಾವು ಅದನ್ನ ಶಾರ್ಟನ್ ಮಾಡಿ ಅದನ್ನ ಸಾಫ್ಟ್ವೇರ್ ಅಲ್ಲಿ ಟೈಪ್ ಮಾಡಿ ಅದನ್ನ ಶಾರ್ಟನ್ ಮಾಡಿ ಹಾಕಿದ್ರೆ ಅದರಲ್ಲಿ ಒಂದು ಬೊಂಬೆ ಬರುತ್ತೆ. ಆ ಬೊಂಬೆ ಆ ಸಾಫ್ಟ್ವೇರ್ ಅಲ್ಲಿ ಏನು ನಾವು ಟೈಪ್ ಮಾಡಿ ಹಾಕಿದೀವಿ ಆ ಕಾನ್ಸೆಪ್ಟ್ ಅನ್ನ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ತೋರಿಸುತ್ತೆ ಅದು. ಓಕೆ, ಸೊ ಅದನ್ನ ಸ್ಕ್ರೀನ್ ಮುಖಾಂತರ ನೋಡಬಹುದು, ಲ್ಯಾಪ್ಟಾಪ್ ಅಲ್ಲಿ ನೋಡಬಹುದು, ಡೆಸ್ಕ್ಟಾಪ್ ಅಲ್ಲಿ ನೋಡಬಹುದು. ಈ ತರ ತಂತ್ರಜ್ಞಾನಗಳು ಇದೆ. ಅದೇ ತರ ಉದಾಹರಣೆಗೆ ಸೆರೆಬ್ರಲ್ ಪ್ಯಾಲಸಿ ಇರ್ತಕ್ಕಂಥವ್ರು ಇರ್ತಾರೆ, ಅಂದ್ರೆ ಅವರು ದೇರ್ ಮೈಂಡ್ ಇಸ್ ಸೌಂಡ್ ಬಟ್ ದ ಬಾಡಿ ಇಸ್ ವೀಕ್, ಅಂದ್ರೆ ಅವ್ರದ್ದು ಬುದ್ಧಿಮಟ್ಟ ತುಂಬಾ ಚುರುಕಾಗಿರುತ್ತೆ, ಬಟ್ ಏನಪ್ಪಾ ಅಂದ್ರೆ ಅವ್ರ ದೇಹದ ಅಂಗಾಂಗಗಳು ಚಲನೆಗೆ ಕಷ್ಟ ಇರುತ್ತೆ. ಅಂತ ವ್ಯಕ್ತಿಗಳಿಗೆ ಉಪಯೋಗಿಸ್ತಕ್ಕಂಥ ಟೆಕ್ನಾಲಜಿ ಕೂಡ ಇವತ್ತಿದೆ. ಉದಾಹರಣೆಗೆ ಹೆಡ್ ಮೌಸ್ ಇರ್ಬೋದು, ಅಂದ್ರೆ ಹೆಡ್ ಮುಖಾಂತರ ಪಾಯಿಂಟ್ ಮಾಡೋದಾಗ್ಬೋದು, ಐ ಮುಖಾಂತರ ಗೇಜ್ ಮಾಡಿ ಅದನ್ನ ಪಾಯಿಂಟ್ ಔಟ್ ಮಾಡ್ಲಿಕ್ಕಾಗ್ಬೋದು. ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಆಲ್ಟರ್ನೇಟಿವ್ ಆರ್ಗ್ಯುಮೆಂಟೇಟಿವ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಓಕೆ, AAC ಅಂತ. ಸೊ ಈ ಟೆಕ್ನಾಲಜಿ ಮುಖಾಂತರ ಕೂಡ ಮಾಡಬಹುದು. ಇವೆಲ್ಲ ಹೇಗಿದೆ ಅಂತಂದ್ರೆ, ಮೇಲ್ಗಡೆ ಇರ್ತಕ್ಕಂತ ಪೆಟ್ಟಿಗೆ ಎಲ್ಲ ಹಾರ್ಡ್ವೇರ್, ಬಟ್ ಒಳಗಡೆ ಇರ್ತಕ್ಕಂಥದ್ದೆಲ್ಲ
0: ಸಾಫ್ಟ್ವೇರ್.
1: ಸೊ ಇದಕ್ಕೆಲ್ಲ ನಾವು ಏನಂತೀವಿ ಅಂತಂದ್ರೆ ಡಿಜಿಟಲ್ ಟೆಕ್ನಾಲಜಿ ಅಂತ ಕರಿತೀವಿ.
0: ತುಂಬಾ ಸೊಗಸಾಗಿ ವಿವರಿಸಿದ್ರಿ. ಎಸ್, ಅಸಿಸ್ಟಿವ್ ಟೆಕ್ನಾಲಜಿ ಡೇ ಇವತ್ತು. ನಮ್ಮ ಜೊತೆ ಸಮರ್ಥನಂ ಫೌಂಡೇಶನ್ನ ಶ್ರೀ ಶಿವರಾಮ್ ದೇಶಪಾಂಡೆ ಅವರು ನಮ್ಮ ಜೊತೆ ಇದ್ದಾರೆ, ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮುಂದಿನ ಭಾಗದಲ್ಲಿ ನಿಮ್ಮ ಸಂಸ್ಥೆಯ ಒಂದು ಸೇವೆ ಬಗ್ಗೆ, ಹಾಗೆಯೇ ನಿಮ್ಮಲ್ಲಿ ವಿಕಲಚೇತನರು ಸಹಾಯಕ್ಕೆ ಬಂದಾಗ ಯಾವ ರೀತಿ ನೀವು ಅವರಿಗೆ ಸಹಾಯವನ್ನು ಮಾಡ್ತೀರಾ ಇದ್ರ ಬಗ್ಗೆ ಕೂಡ ಮಾತನಾಡೋಣ ಅಂತೆ, ಒಂದು ಹಾಡಿನ ನಂತರ.

0: ಸ್ನೇಹಿತರೆ, ಇಂದು ಅಸಿಸ್ಟಿವ್ ಟೆಕ್ನಾಲಜಿ ದಿವಸ, ವಿಕಲಚೇತನರಿಗಾಗಿ ಸಹಾಯಕ ತಂತ್ರಜ್ಞಾನ ದಿವಸ. ಇಂದು ಇದರ ವಿಚಾರವಾಗಿ ಡಿಜಿಟಲ್ ಹಾಗೂ ನಾನ್ ಡಿಜಿಟಲ್ ತಂತ್ರಜ್ಞಾನ ಹೇಗೆ ವಿಕಲಚೇತನರಿಗೆ ಅವರಿಗೆ ಪೂರಕವಾಗೋ ಹಾಗೆ, ಅವರ ಜೀವನವನ್ನು ಇನ್ನೂ ಸ್ವಲ್ಪ ಸುಗಮವಾಗಿ ನಡೆಯೋದಕ್ಕೆ ಪೂರಕವಾಗುವಂತಹ ತಂತ್ರಜ್ಞಾನ ಏನಿದೆ, ಹೇಗೆ ಅವ್ರಿಗೆ ಸಹಾಯವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಸಮರ್ಥನಂ ಫೌಂಡೇಶನ್ನಿಂದ ಶ್ರೀ ಶಿವರಾಮ್ ದೇಶಪಾಂಡೆ ಅವರು ನಮ್ಮ ಜೊತೆ ಇದ್ದಾರೆ. ಶಿವರಾಮ್ ಅವರೇ, ಇದುವರೆಗೂ ನೀವು ಡಿಜಿಟಲ್ ತಂತ್ರಜ್ಞಾನ ಹೇಗೆ ಪೂರಕವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ಈಗ ನಾನ್ ಡಿಜಿಟಲ್ ಅಂತಂದ್ರೆ ಅವರಿಗೆ ಎಕ್ವಿಪ್ಮೆಂಟ್ಸ್, ಟೂಲ್ಸ್ ಹೇಗೆ ಅವರಿಗೆ ಸಹಾಯಕವಾಗುತ್ತೆ, ಯಾವ್ಯಾವ ತರ ಟೂಲ್ಸ್ ಅನ್ನ ಅವರು ಬಳಸಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ.
1: ಓಕೆ, ಈಗ ನಾನ್ ಡಿಜಿಟಲ್ ಡಿವೈಸಸ್ ಅಂತಂದ್ರೆ, ಉದಾಹರಣೆಗೆ ಎಲ್ರಿಗೂ ಅರ್ಥವಾಗೋ ತರ ಹೇಳೋದಾದ್ರೆ, ಉದಾಹರಣೆಗೆ ಈಗ ವೀಲ್ ಚೇರ್ ಇದೆ, ಅದು ನಾನ್ ಡಿಜಿಟಲ್ ಡಿವೈಸ್. ಕ್ಯಾಲಿಪರ್ ಅಂತ ಕರಿತೇವೆ. ಕ್ಯಾಲಿಪರ್ ಅಂತಂದ್ರೆ ಈಗ ನಾವ್ ಹೆಂಗ್ ಶೂಸ್ ಹಾಕೊಳ್ತೀವೋ, ಶೂಸ್ ಗೆ ಒಂದ್ ರಾಡ್ ಬರುತ್ತೆ, ಅದು ಫುಟ್ ಅಲ್ಲಿ ನಮ್ಮ ಪಾದದಲ್ಲಿ ವೀಕ್ನೆಸ್ ಇತ್ತು ಅಂದ್ರೆ ಆ ರಾಡ್ ಮುಖಾಂತರ ಮೇಲೆ ಕೊಟ್ಬಿಟ್ಟು ಫುಟ್ ಅನ್ನ ಸಪೋರ್ಟ್ ಮಾಡ್ಲಿಕ್ಕೆ, ಅಂದ್ರೆ ಆ ವೀಕ್ನೆಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ, ಅಥವಾ ಅದನ್ನ

0: ವೇಟ್ ಬೇರಿಂಗ್ ಏನಿರುತ್ತಲ್ಲ, ಭಾರನ ತಡ್ಕೊಳಕ್ಕೆ ಅದನ್ನ ಕೊಡ್ತಾರೆ. ಅದು ಮೊಣಕಾಲುಗೂ ಇರಬಹುದು ಅಥವಾ ತೊಡೆವರೆಗೂ ಇರಬಹುದು. ಸೊ ಇದಕ್ಕೆ ಕ್ಯಾಲಿಬರ್ ಅಂತ ಕರೀತಾರೆ. ಆಮೇಲೆ ಕ್ರಚ್ ಅಂತ ಕರಿತೀವಿ. ಕ್ರಚ್ ಅಂದ್ರೆ ಆಕ್ಸಿಲರಿ ಕ್ರಚ್ ಇರ್ಬೋದು ಅಥವಾ ಎಲ್ಬೋ ಕ್ರಚ್ ಇರ್ಬೋದು. ಕ್ರಚ್ ಅಂದ್ರೆ ನಾವು ಕೈಯಲ್ಲಿ ಊರುಗೋಲು ಅಂತ ಕರಿತೀವಿ. ಕಂಕಳಕ್ಕೆ ಇಟ್ಕೊಳ್ಳೋದಾಗ್ಬೋದು ಅಥವಾ ನಮ್ಮ ಮೊಣಕೈಗೆ ವರೆಗೂ ಇಟ್ಕೊಳ್ಳೋದಾಗ್ಬೋದು ಅಥವಾ ಬರೀ ರಿಸ್ಟ್ ಗೆ ಇರ್ತಕ್ಕಂತ ಆಗ್ಬೋದು. ಓಕೆ, ಇದು ಆಮೇಲೆ ವಾಕರ್ ಅಂತ ಕರಿತೀವಿ. ವಾಕ್ ಮಾಡ್ಲಿಕ್ಕೆ ಬೇಕಾಗ್ತಕ್ಕಂತ ಮೂರು ಸಪೋರ್ಟ್ ಇರುತ್ತೆ ಕೆಳಗಡೆ ತ್ರಿಕೋನಾಕಾರದಲ್ಲಿ. ಬ್ಯಾಲೆನ್ಸ್ ಅನ್ನ ಮಾಡ್ಲಿಕ್ಕೋಸ್ಕರ ವಯಸ್ಸಾದವ್ರು ಹಿಡ್ಕೊಂಡು ಓಡಾಡ್ಬೋದು ಅಥವಾ ನ್ಯೂನತೆ ಇರತಕ್ಕಂಥವ್ರು ಬರೀ ಒಂದ್ ಸ್ಟಿಕ್ ಹಿಡ್ಕೊಂಡು. ಸ್ಟಿಕ್ಕಿಗೆ ಕೆಳಗಡೆ ಮೂರು ಇದು ಬರುತ್ತೆ, ಸೊ ಬುಷ್ ಇರುತ್ತೆ ಅದಕ್ಕೆ. ಸೊ ಆತರ ಸ್ಟಿಕ್ಸ್, ದೀಸ್ ಆಲ್ ಇವು ಎಲ್ಲ ನಾನ್ ಡಿಜಿಟಲ್ ಡಿವೈಸಸ್. ಅದೇ ತರ ಗೇಟರ್ ಅಂತ ಕರಿತೀವಿ, ಸ್ಪೆಷಲ್ ಚೇರ್ ಅಂತ ಕರಿತೀವಿ. ಅಂದ್ರೆ ವ್ಯಕ್ತಿಯ ನ್ಯೂನ್ಯತೆಗೆ ಅನುಗುಣವಾಗಿ ಡಿಸೈನ್ ಮಾಡ್ತಕ್ಕಂತ ಚೇರ್. ಅದನ್ನ ನಾವು ಕಾರ್ಪೆಂಟರ್ ಆದ್ರೂ ಮಾಡಬಹುದು ಅಥವಾ ಮೆಟಲ್ ಅಲ್ಲಾದ್ರೂ ಮಾಡಬಹುದು, ವಿತ್ ಕುಷನ್ ಕೊಟ್ಟಾದ್ರೂ ಮಾಡಬಹುದು ಅಥವಾ ಪ್ಲೈವುಡ್ ಅಲ್ಲಿ ಆದ್ರೂ ಮಾಡಬಹುದು. ಇವೆಲ್ಲ ಏನಿದು, ಇದು ನಾನ್ ಡಿಜಿಟಲ್ ಡಿವೈಸಸ್. ಉದಾಹರಣೆಗೆ ದೈಹಿಕ ನ್ಯೂನ್ಯತೆಗೆ ವಿಶೇಷವಾಗಿ ಇವತ್ತು ಟೆಕ್ನಾಲಜಿ, ಈ ಉದಾಹರಣೆಗೆ ಸ್ಪೆಕ್ಟಕಲ್ ಇದೆ, ಕನ್ನಡಕ ಎಲ್ರಿಗೂ ಅರ್ಥವಾಗತ್ತೆ. ಈ ಕನ್ನಡಕದಲ್ಲಿ ಬೇಕಾದಷ್ಟು ತರದ ಕನ್ನಡಕ ಬಂದಿವೆ ಇವತ್ತು. ನಮ್ಮ ಸೈಟ್ ಲಾಸ್ ಅನುಗುಣವಾಗಿ ಎಷ್ಟು ದೃಷ್ಟಿ ಕಡಿಮೆ ಇದೆ ಅದನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ ಅಥವಾ ಹೆಚ್ಚಿಗೆ ಮಾಡ್ಲಿಕ್ಕೆ ಏನೇನು ಗ್ಲಾಸಸ್ ಬೇಕೋ ಅದು ಬಂದಿದೆ. ಅದ್ರ ಜೊತೆಗೆ ಡಿಜಿಟಲ್, ಅದರಲ್ಲಿ ಪ್ರೋಗ್ರಾಮಿಂಗ್ ಮಾಡಿ ಮಾಡುವಂತಹ ಡಿಜಿಟಲ್ ಸ್ಪೆಕ್ಟಕಲ್ ಕೂಡ ಬಂದಿದೆ ಇವತ್ತು. ಸೊ ಇವು ನಾನ್ ಡಿಜಿಟಲ್ ಡಿವೈಸಸ್ ಅಂತ ಕರಿತೇವೆ ನಾವು. ಸುಮಾರು ನಮ್ಮ ದೇಶದಲ್ಲಿ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆಕ್ಟ್, ಅಂಗವಿಕಲರ ಅಧಿನಿಯಮ 2016 ಆಕ್ಟ್ ಪ್ರಕಾರ 21 ತರಹದ ಡಿಸಬಿಲಿಟಿ ಇದೆ ನಮ್ಮಲ್ಲಿ. ಸೊ ಈ 21 ತರಹದ ಡಿಸಬಿಲಿಟಿನಲ್ಲಿ ಮೆಜಾರಿಟಿ ಡಿಸಬಿಲಿಟಿ ಬರೋದು ಲೋಕೋಮೋಟರ್ ಡಿಸಬಿಲಿಟಿ, ಫಿಸಿಕಲ್ ಡಿಸಬಿಲಿಟಿಗೆ. ಈ ಫಿಸಿಕಲ್ ಡಿಸಬಿಲಿಟಿಗೆ ಜಾಸ್ತಿ ನಾನ್ ಡಿಜಿಟಲ್ ಡಿವೈಸಸ್ ಪೂರಕವಾಗ್ತವೆ. ಬಟ್ ಅದರಲ್ಲಿ ಟೆಕ್ನಾಲಜಿ ಇಲ್ಲ ಅಂತಲ್ಲ, ಬೇಕಾದಷ್ಟು ಟೆಕ್ನಾಲಜಿ ಇದೆ ಅದರಲ್ಲಿ. ಓಕೆ, ಅದನ್ನ ಮಾಡ್ಲಿಕ್ಕೆ ಅಡ್ವಾನ್ಸ್ ಟೆಕ್ನಾಲಜಿ. ಉದಾಹರಣೆ ಕೊಡೋದಾದ್ರೆ ನಾನ್ ಡಿಜಿಟಲ್ ಡಿವೈಸಸ್ ಅಲ್ಲಿ ಅದರಲ್ಲಿ ಹಾರ್ಡ್ವೇರ್ ಪ್ಲಸ್ ಈಗ ಕಾರ್ ಬಂದಿದೆ, ಒಂದೇ ಕೈ ಇರೋರು ಕಾರನ್ನು ಓಡಿಸ್ಬೋದು. ಓಕೆ, ಸೊ ಆತರ ಬೇಕಾದಷ್ಟು ರೆಟ್ರೋಫಿಟ್ ಅಂತ ಏನ್ ಕರಿತೀವಲ್ಲ, ಸೊ ಅದನ್ನ ಬಳಸ್ಕೊಂಡು ಬೇಕಾದಷ್ಟು ಮಾಡಿಫಿಕೇಶನ್ ಮಾಡುವಂತ ಸೌಲಭ್ಯಗಳಿದೆ. ಇವೆಲ್ಲ ನಾನ್ ಡಿಜಿಟಲ್ ಡಿವೈಸ್ ಅಂತ ಕರಿಬಹುದು ನಾವು.
1: ನಿಜಕ್ಕೂ ಈ ತರ ತೆರೆಯ ಹಿಂದೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಾಕಷ್ಟು ವಿಜ್ಞಾನಿಗಳು ಅಂದ್ರೆ ಇದರ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಹೊಸ ಹೊಸ ಆವಿಷ್ಕಾರಗಳನ್ನ ಹೊರತರ್ತಾ ಇದ್ದಾರೆ. ನಮ್ಮ ವಿಕಲಚೇತನರಿಗೆ ಜೀವನ ಸುಲಭವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಇವರನ್ನ ನಾವು ನೆನೆಸ್ಕೊಳ್ಬೇಕು, ಧನ್ಯವಾದವನ್ನ ಹೇಳಲೇಬೇಕು. ಹಲೋ,
0: ಹಲೋ ಮೇಡಮ್.
1: ಇವರನ್ನ
0: ನಿಜವಾಗ್ಲು ಈ ಟೆಕ್ನಾಲಜಿಯನ್ನ ಕಂಡಿರ್ತಿರ್ತಕ್ಕಂಥವ್ರು. ನಮ್ಗೆ ಉದಾಹರಣೆಗೆ ನಾವೇನ್ ಮಾಡಿದೀವಿ ಅಂತಂದ್ರೆ, ಈ ಬರ್ತಕ್ಕಂಥ ಟೆಕ್ನಾಲಜೀಸ್ ಏನಿದೆ, ಒಂದು ಶ್ರೋತೃಗಳಿಗೆ ಮಾಹಿತಿ ಏನಂತಂದ್ರೆ ನಮಗೇನ್ ಟೆಕ್ನಾಲಜಿ ಬೇಕು ಅದನ್ನ ಕೇಳ್ಬೇಕು ನಾವು. ಈ ಉದಾಹರಣೆಗೆ ಏನ್ ಅವೈಲೇಬಲ್ ಇದೆ ಅನ್ನೋದನ್ನು ಅದನ್ನ ಉಪಯೋಗಿಸ್ಕೋಬೇಕು ಬೇಡ ಅಂತ ಹೇಳೋದಿಲ್ಲ, ಬಟ್ ನಮಗೇನ್ ಬೇಕು ಅಂತ ಕೇಳ್ಬೇಕು. ಈ ಉದಾಹರಣೆಗೆ ನಾವು ಒಂದು 2000 ಜನರ ಜೊತೆಗೆ ಸರ್ವೆ ಮಾಡಿದ್ವಿ ಹಿಂದೆ ಲಾಸ್ಟ್ ಇಯರ್ ಅಲ್ಲಿ. ಅಂದ್ರೆ ಬೇರೆ ಬೇರೆ ತರ ನ್ಯೂನ್ಯತೆ ಇರತಕ್ಕಂಥವ್ರಿಗೆ ಈಗ ಮಾನಸಿಕ ಮಾನ್ಯತೆ ಇರ್ತದೆ, ಅವ್ರ ಪೇರೆಂಟ್ಸ್ ಗೆ ಏನ್ ಟೆಕ್ನಾಲಜಿ ಬೇಕು, ಅವ್ರಿಗೆ ಏನ್ ಸಮಸ್ಯೆ ಇದೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನನ್ ಮಗ ಎಲ್ಲೋ ಓಡಿ ಹೋಗ್ತಾನೆ, ಅವನಿಗೆ ನಾನು ಎಲ್ಲಿ ಹೋಗಿದ್ದಾನೆ ಅಂತ ಕಂಡಿಡಕ್ಕಾಗಲ್ಲ, ಅವ್ನ್ ಹೆಂಗ್ ಹುಡುಕೊಂಡ್ ಬರ್ಲಿ, ನನಗೆ ವಯಸ್ಸಾಗಿದೆ, ಅದಕ್ಕೆ ಟೆಕ್ನಾಲಜಿ ಬೇಕು ಅಂತ. ಯಾರಿಗೆ ಮರದಿಂದ ಕೆಳಗಡೆ ಬಿದ್ದು ಅಥವಾ ಆಕ್ಸಿಡೆಂಟ್ ಆಗಿ ಸೊಂಟ ಮುರ್ಕೊಂಡು ಮನೆಯಲ್ಲಿ ಇರ್ತಾರೋ ಪಾಪ ಅವ್ರಿಗೆ ಮಲಮೂತ್ರದ ವಿಸರ್ಜನೆ ಸಮಸ್ಯೆ ಇರುತ್ತೆ, ಅಂತವ್ರಿಗೆ ಟೆಕ್ನಾಲಜಿ ಏನು? ಈಗ ಉದಾಹರಣೆಗೆ ನನಗೆ ಪೂರ್ತಿ ಕಣ್ಣು ಹೋಗಿದೆ, ಈಗ ಬರ್ತಕ್ಕಂತ ನೋಟ್ಗಳು ನನಗೆ ಕಂಡುಹಿಡಿಯಕ್ಕಾಗಲ್ಲ ಅಂತ, ಹೊಸ ನೋಟ್ಗಳು ಕಣ್ ಕಾಣದೆ ಇರತಕ್ಕಂಥವ್ರು. ಇವು ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೀನಿ ನಾನು. ಸುಮಾರು ಈ ತರದ ನ್ಯೂನ್ಯತೆ ಇರತಕ್ಕಂಥವ್ರು ಈ ಸಮಸ್ಯೆ ಇದೆ ಅಂತ ನಮ್ಮ ಹತ್ರ ಬಂದ್ ಹೇಳಿದಾಗ ಆ ಸಮಸ್ಯೆಯನ್ನ ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ ಹತ್ರ ತಗೊಂಡೋಗ್ತೀವಿ ನಾವು. ತಗೊಂಡೋಗಿ ಇದನ್ನ ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದ್ರ ಮೇಲೆ ಅವರು ಅದರ ಕಂಡಿರ್ತಕ್ಕಂತ ಕೆಲಸಗಳು ಕೂಡ ಇವತ್ತಿನ ದಿನ ನಡೀತಾ ಇದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮಗೆ ಬೇಕಾಗಿರ್ತಕ್ಕಂಥ ಟೆಕ್ನಾಲಜಿ ಅಥವಾ ನಮ್ಮ ಅನುಗುಣಕ್ಕೆ ನಮ್ಮ ನ್ಯೂನ್ಯತೆಗೆ ಅನುಗುಣವಾಗಿರ್ತಕ್ಕಂಥ ಟೆಕ್ನಾಲಜಿ ಇವತ್ತಿನ ದಿನ ಬರಬೇಕಾಗಿದೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಯೂಸರ್ ಸೆಂಟ್ರಿಕ್ ಡಿಸೈನ್ ಅಂತ ಕರಿತೀವಿ. ಸೊ ವಿ ಪ್ರಾಪಗೇಟ್ ಯೂಸರ್ ಸೆಂಟ್ರಿಕ್ ಡಿಸೈನ್, ವಿ ಅಡ್ವೊಕೇಟ್ ಫಾರ್ ಯೂಸರ್ ಸೆಂಟ್ರಿಕ್ ಡಿಸೈನ್. ನಾವು ಅದನ್ನ ಯೂಸರ್ ಸೆಂಟ್ರಿಕ್, ನಮಗೆ ಏನು ಬೇಕು ಆ ಟೆಕ್ನಾಲಜಿ ಕೊಡಿ, ನನಗೆ 1 feet ವಿಷನ್ ಇದೆ, ನನಗೆ 3 feet ವಿಷನ್ ಬೇಕು, ಆ ಥರದ ಕನ್ನಡಕ ಬೇಕು ಅಂತ ನಾನು ಕೇಳ್ತೇನೆ. ಸೊ ಅದು ಅದಕ್ಕೆ ನಾವು ಯೂಸರ್ ಸೆಂಟ್ರಿಕ್ ಡಿಸೈನ್ ಅಂತ ಕರಿತೀವಿ. ಈ ತರದ ಟೆಕ್ನಾಲಜಿ ತುಂಬಾ ಬರಬೇಕಾಗಿದೆ, ಇದರಲ್ಲಿ ಬೇಕಾದಷ್ಟು ಆವಿಷ್ಕಾರಗಳು ಆಗಬೇಕಾಗಿದೆ. ಇನ್ನು ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ಗೆ ಈ ಡಿಸೆಬಿಲಿಟಿ ಇರ್ತಕ್ಕಂಥವ್ರು, ನ್ಯೂನ್ಯತೆ ಇರ್ತಕ್ಕಂಥವ್ರು, ಅವರು ಕೂಡ ಒಂದು ಕೋರ್ ಕನ್ಸ್ಯೂಮರ್ಸ್, ನಾವು ಅವ್ರನ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಎಷ್ಟೋ ಸರಿ IIT ಮತ್ತೆ IIIT ಬೇರೆ ಬೇರೆ ಸೆಷನ್ಗಳಿಗೆ ಹೋದಾಗ ಇವರು ಸಂಸ್ಥಾಪಕರು ಮತ್ತೆ ಸರ್ಕಾರದವರು ಏನ್ ಮಾಡ್ಬೇಕಂದ್ರೆ ಈ ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ ನನ್ನ ಹಳ್ಳಿ ಕಳಿಸ್ಬೇಕು. ಏನೇ ಟೆಕ್ನಾಲಜಿ ಯಾರಿಗೇನ್ ಬೇಕು ಅಂತ ಕಂಡುಹಿಡಿಬೇಕು ಅಂತಂದ್ರೆ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಅವ್ರದ್ದು ಬೇಕಾಗಿರ್ತಕ್ಕಂಥ ಟೆಕ್ನಾಲಜಿ ಏನ್ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಏನ್ ರೆಟ್ರೋಫಿಟ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ಸುಲಭವಾಗಿ ಗೊತ್ತಾಗ್ಬೋದು.
1: ತುಂಬಾ ಸೊಗಸಾಗಿ ಸ್ಪಷ್ಟವಾಗಿ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಕೊಡ್ತಾ ಇದ್ದೀರಾ ಶಿವರಾಮ್ ಅವರೇ. ಮುಂದಿನ ಭಾಗದಲ್ಲಿ ತಮ್ಮ ಸಂಸ್ಥೆ ಬಗ್ಗೆ ಕೂಡ ಕೇಳೋಣ ಅಂತೆ, ಒಂದು ಹಾಡಿನ ನಂತರ.
0: ಓಕೆ ಮೇಡಮ್.

0: ಸ್ನೇಹಿತರೆ, ಜೂನ್ 4 ಅಸಿಸ್ಟಿವ್ ಟೆಕ್ನಾಲಜಿ ದಿವಸ ಅನ್ನುವಂಥದ್ದು ಆಚರಣೆಗೆ ಬಂದಿದೆ. ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಶ್ರೀ ಶಿವರಾಮ್ ದೇಶಪಾಂಡೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಅವರೇ, ಈ ನಿಮ್ಮ ಒಂದು ಸಂಸ್ಥೆ ಈ ನಿಟ್ಟಿನಲ್ಲಿ ಬಹಳಷ್ಟು ಸೇವೆಯನ್ನು ಮಾಡಿಕೊಂಡು ಬಂದಿದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀರಾ ನಮ್ಮ ಕೇಳುಗರಿಗಾಗಿ?
1: ಆಗಲಿ ಮೇಡಮ್. ಸಮರ್ಥನ ಅಂಗವಿಕಲರ ಸಂಸ್ಥೆ ಇದು ಸುಮಾರು 30 ವರ್ಷಗಳು 29 ವರ್ಷಗಳಿಂದ ನಾವು

0: ಅಂಗವಿಕಲರ ಪುನಶ್ಚೇತನಕ್ಕೋಸ್ಕರ ಕೆಲಸ ಮಾಡತಕ್ಕಂತ ಸಂಸ್ಥೆ. ಇಲ್ಲಿ ನಮ್ಮ ಕಚೇರಿ ಎಚ್ ಎಸ್ ಆರ್ ಲೇಔಟ್ ನಲ್ಲಿ ಇದೆ ಮತ್ತು ಜೆ ಪಿ ನಗರದಲ್ಲಿ ಇದೆ. ಸೊ ಇಲ್ಲಿ ಏನೇನ್ ಸೌಲಭ್ಯ ಕೊಡ್ತೀವಿ ಅಂತಂದ್ರೆ, ಒಂದು ಶಿಕ್ಷಣ, ಇನ್ಕ್ಲೂಸಿವ್ ಎಜುಕೇಶನ್ ಬಗ್ಗೆ ಇಲ್ಲಿ ನಮ್ಮ ವ್ಯವಸ್ಥೆ ಇದೆ. ಯಾರೇ ಅತಿ ಬಡವರು ಮತ್ತೆ ಅಂಗವಿಕಲರು ಅವರ ಕುಟುಂಬದವರು ಏನಾದ್ರೂ ಕಲಿಬೇಕಂತ ಆಸಕ್ತಿ ಇದ್ರೆ, ಒಂದನೇ ಕ್ಲಾಸ್ನಿಂದ ಹಿಡಿದು ಅವರು ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ವರೆಗೂ ಉಳಿಸುವಂತ ವ್ಯವಸ್ಥೆ ಇದೆ. ಇದು ಒಂದು. ಎರಡನೇದ್ದು ನಮ್ಮಲ್ಲಿ ಸುನಾದ ಅಂತ ಒಂದು ಕಾರ್ಯಕ್ರಮ ಇದೆ, ಅದು ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ. ಅಂದ್ರೆ ಯಾರೇ ನಮ್ಮ ವಿಕಲಚೇತನ ಬಾಂಧವರು ಯಾರಿಗೆ ಮ್ಯೂಸಿಕ್ ಅಲ್ಲಿ ಆಸಕ್ತಿ ಇರುತ್ತೆ ಅಥವಾ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಅಲ್ಲಿ ಆಸಕ್ತಿ ಇರುತ್ತೆ ಅಂತವ್ರಿಗೆಲ್ಲ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೀವಿ ಸುನಾದ ಅಂತ. ಅವರಿಗೆ ಬೇರೆ ಬೇರೆ ರಾಜ್ಯ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೋಗಿ ಪಾರ್ಟಿಸಿಪೇಟ್ ಮಾಡುವಂತ ವ್ಯವಸ್ಥೆ ಇದೆ, ಅದು ಸುನಾದ ಅಂತ. ಬೇಸಿಕಲಿ ಈ ಯಾವ ಕ್ಷೇತ್ರದಲ್ಲಿ ಆರ್ಟ್ ಅಲ್ಲಿ ಮುಂದೆ ಇದ್ದಾರೆ ಅಂತವ್ರನ್ನ ಪ್ರಚೋದನೆ ಮಾಡ್ಲಿಕ್ಕೆ ಈ ಕಾರ್ಯಕ್ರಮ ಸುನಾದ ಅಂತ. ಎರಡನೇದ್ದು, ಮೂರನೇದ್ದು ಏನಂತಂದ್ರೆ, ನಾವು ವೃತ್ತಿ ತರಬೇತಿಯನ್ನ ಕೊಡ್ತೀವಿ. ಐಟಿ, ಬಿಪಿಒ, ರಿಟೇಲ್, ಈ ಮೂರು ತರಬೇತಿಗಳನ್ನ 3 ತಿಂಗಳ ಕಾಲ ಕೊಡ್ತೀವಿ ಇಲ್ಲಿ.
1: ಅಂದ್ರೆ ವೊಕೇಶನಲ್ ಟ್ರೈನಿಂಗ್ ಕೊಡ್ತೀರಾ?
0: ವೊಕೇಶನಲ್ ಟ್ರೈನಿಂಗ್, ಈ ಮೂರು ಐಟಿ, ಬಿಪಿಒ, ರಿಟೇಲ್ ಟ್ರೈನಿಂಗ್ ಕೊಟ್ಟಾದ್ಮೇಲೆ ಅವ್ರಿಗೆ ಕೆಲಸ ಕೊಡ್ತಕ್ಕಂತ ವ್ಯವಸ್ಥೆ ಇದೆ.
1: ಸುಮಾರು ಪ್ಲೇಸ್ಮೆಂಟ್ ಕೂಡ ಇದೆ.
0: ಹೌದು ಹೌದು ಹೌದು, ಪ್ಲೇಸ್ಮೆಂಟ್ ವಿಂಗ್ ಕೂಡ ಇದೆ. ಸುಮಾರು ಕಳೆದ ನಾವು 1 ವರ್ಷದಲ್ಲಿ 8,000ಕ್ಕಿಂತ ಹೆಚ್ಚು ವಿಕಲಚೇತನ ಬಾಂಧವರಿಗೆ ಮತ್ತೆ ಅತಿ ಹಿಂದುಳಿದ ವರ್ಗದವರಿಗೆ ಪ್ಲೇಸ್ಮೆಂಟ್ ಅನ್ನ ಕೊಡಿಸ್ತಾ ಇದ್ದೀವಿ, ಕೊಡಿಸಿದೀವಿ ಹಿಂದೆ. ಸೊ ಮತ್ತೆ ಪರಿಸರ ಅಂತಕ್ಕಂತ ಒಂದು ಎನ್ವೈರನ್ಮೆಂಟ್ ಕಾರ್ಯಕ್ರಮ ಇದೆ, ಅದು ಕ್ಲೀನ್ ಬೆಂಗಳೂರು ಸಿಟಿ ಅನ್ನೋದು ಕಾನ್ಸೆಪ್ಟ್ ಮೇಲೆ ಕೆಲಸ ಮಾಡುತ್ತೆ. ಡ್ರೈ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೆಲಸ ಮಾಡ್ತೀವಿ. ಅದಾದ್ಮೇಲೆ ಯಾರು 10ನೇ ಕ್ಲಾಸ್ ಪಾಸ್ ಆದ್ಮೇಲೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂತಾರೋ ಅವರಿಗೆ ಉನ್ನತ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಸೊ ಅವರು ಪೋಸ್ಟ್ ಗ್ರಾಜುಯೇಷನ್ ವರೆಗೂ ಅವ್ರ ಸ್ಕಾಲರ್ಶಿಪ್, ಅವ್ರಿಗೆ ಬೇಕಾಗಿರ್ತಕ್ಕಂತ ಹಾಸ್ಟೆಲ್ ವ್ಯವಸ್ಥೆ, ಅಂದ್ರೆ ನಮ್ದು ಸುಮಾರು ಒಂದು 18 ಸೆಂಟರ್ ಇದೆ ಇಂಡಿಯಾದಲ್ಲಿ. 18 ಸೆಂಟರ್ ಅಲ್ಲಿ ಎಲ್ಲಿ ಅವರು ಯಾವ ಭಾಗದಲ್ಲಿ ಹತ್ರ ಇದಾರೆ ಅಂತವ್ರಿಗೆ, ಉದಾಹರಣೆಗೆ ನಾರ್ತ್ ಕರ್ನಾಟಕ ಅಂದ್ರೆ ನಮ್ದು ಬೆಳ್ಳಾರಿಯಲ್ಲಿದೆ, ಧಾರವಾಡದಲ್ಲಿದೆ, ಬೆಳಗಾವಲ್ಲಿದೆ, ಸೊ ಈ ತರ ಗದಗಲ್ಲಿದೆ, ಸೊ ಇವೆಲ್ಲ ಜಾಗಗಳಿದೆ. ಸೊ ಕರ್ನಾಟಕದಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಇದೆ ನಮ್ದು. ಸೊ ಈ ತರ ವ್ಯವಸ್ಥೆ ಇದೆ. ಬಂದು ಅಂದ್ರೆ ಲಿಮಿಟೆಡ್ ಇದು ಅಕಾಮಿಡೇಷನ್ ಫೆಸಿಲಿಟಿ ಇದೆ. ಓಕೆ, ಒಂದ್ ಸೊ ಅಡ್ಮಿಷನ್, ಇಲ್ಲ ಅಂದ್ರೆ ಹೊರಗಡೆ ಎಲ್ಲಾದ್ರೂ ಅವ್ರು ಇದ್ಕೊಂಡು ಇದನ್ ಮಾಡ್ತಾರೆ ಅಂದ್ರೆ ಸ್ಕಾಲರ್ಶಿಪ್ ಸಪೋರ್ಟ್ ಅನ್ನ ಕೊಟ್ಟು ಉನ್ನತ ಶಿಕ್ಷಣಕ್ಕೆ ಸಪೋರ್ಟ್ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇದೆ. ಅದಾದ ನಂತರ ಟೆಕ್ನಾಲಜಿ ಬಗ್ಗೆ ನಾನು ಹೇಳ್ತಾ ಇದ್ರೆ, ಅಸಿಸ್ಟಿವ್ ಟೆಕ್ನಾಲಜಿ ಅಕ್ಸಲರೇಟರ್ ಅಂತ ಒಂದು ನಮ್ದು ಎಮರ್ಜಿಂಗ್ ವರ್ಟಿಕಲ್, ಅದು ಈಗ ಪ್ರಾರಂಭ ಮಾಡಿ ಅದನ್ನ ಬೆಳೆಸ್ತಾ ಇದ್ದೇವೆ ನಾವು. ಟೆಕ್ನಾಲಜಿ ಬಗ್ಗೆ ಅವೇರ್ನೆಸ್ ತುಂಬಾ ಕಡಿಮೆ ಇದೆ. ಒಂದು ಜನರಲ್ಲಿ, ವಿಶೇಷ ಶಾಲೆಗಳಲ್ಲಿ ಮತ್ತೆ ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ ಅಲ್ಲಿ, ನಾವು ಪೋರ್ ಕನ್ಸ್ಯೂಮರ್ ಕಸ್ಟಮರ್ಸ್ ಟೆಕ್ನಾಲಜಿಗೆ, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಅವಶ್ಯಕತೆಗಳು ಇನ್ನೂ ಸರಿಯಾದ ರೀತಿಯಲ್ಲಿ ಇಲ್ಲ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಕೂಡ ತುಂಬಾ ಕಡಿಮೆ ಇದೆ. ಸೊ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ, ಸ್ಟಾರ್ಟ್ಅಪ್ ಜೊತೆ ಕೆಲಸ ಮಾಡ್ತಾ ಇದೀವಿ. ಇದು ಒಂದು ಅಸಿಸ್ಟಿವ್ ಟೆಕ್ನಾಲಜಿ ವಿಂಗ್. ಸುಮಾರು ಒಂದು 50ಕ್ಕಿಂತ ಹೆಚ್ಚು ವಿಶೇಷ ಶಾಲೆಗಳಿಗೆ ಸಮರ್ಥ ನಮ್ಮ ಸಂಸ್ಥೆ ಟೆಕ್ನಾಲಜಿಯನ್ನ ಕೊಡೋ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ. ಓಕೆ, ಸೊ ಇದು ಟೆಕ್ನಾಲಜಿ ರಿಲೇಟೆಡ್.
1: ಓಕೆ, ಅಂದ್ರೆ ನಿಮ್ಮಲ್ಲಿ ಯಾರೇ ಬಂದ್ರು, ಹೇಳಿ ಹೇಳಿ ಮುಂದುವರೆಸಿ.
0: ಸ್ಪೋರ್ಟ್ಸ್ ಅಲ್ಲಿ ನಮ್ಮಲ್ಲಿ ಎಲ್ಲಾ ತರದ ಸ್ಪೋರ್ಟ್ಸ್ಗೂ, ಅಥ್ಲೆಟಿಕ್ಸ್ ಅಲ್ಲಿ, ಕ್ರಿಕೆಟ್ ಅಲ್ಲಿ, ನಮ್ಮ ಕ್ರಿಕೆಟ್ ಅಲ್ಲಿ ತಾವೆಲ್ಲ ಕೇಳಿರಬಹುದು, ನಮ್ಮ ತಂಡ, ಭಾರತ ದೇಶದ ತಂಡ ಎಲ್ಲಾ ರಾಜ್ಯದಲ್ಲೂ ನಮ್ದು ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಅಂತ ಮಾಡ್ಕೊಂಡಿದೀವಿ. ಇದು 30,000ಕ್ಕಿಂತ ಹೆಚ್ಚು ಕಣ್ ಕಾಣ್ತಾ ಇರ್ತಕ್ಕಂಥವ್ರು ವಿಕಲಚೇತನರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಪ್ರತಿ ಒಂದು ಸ್ಟೇಟ್ ಅಲ್ಲೂ ಬ್ಲೈಂಡ್ ಕ್ರಿಕೆಟ್ ಇದೆ. ಆ ಬ್ಲೈಂಡ್ ಕ್ರಿಕೆಟ್ ಪ್ರತಿಯೊಂದು ಸ್ಟೇಟ್ ಇಂದ ನ್ಯಾಷನಲ್ ಲೆವೆಲ್ ಆಡ್ತಾರೆ, ನ್ಯಾಷನಲ್ ಲೆವೆಲ್ ಇಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದ್ದಾರೆ. ಸುಮಾರು ಕಳೆದ 3 ಬಾರಿ ನಾವು ನ್ಯಾಷನಲ್, ಇಂಟರ್ನ್ಯಾಷನಲ್ ಟೂರ್ನಮೆಂಟ್, ವರ್ಲ್ಡ್ ಕಪ್ ಅನ್ನ ಗೆದ್ಕೊಂಡು ಬಂದಿದೀವಿ. ಮೊನ್ನೆ ವಿನೂತನವಾಗಿ ನಾವು ಏನ್ ಮಾಡಿದೀವಿ ಅಂದ್ರೆ, ವಿಮೆನ್ ಕ್ರಿಕೆಟ್ ಫಾರ್ ದ ಬ್ಲೈಂಡ್ ಅಂತ ಪ್ರಾರಂಭ ಮಾಡಿದೀವಿ. ಮೊನ್ನೆ ಸುಮಾರು ನಮ್ಮ ತಂಡ, ಮಹಿಳಾ ತಂಡ, ಅಂಧ ಮಹಿಳೆಯರ ತಂಡ, ಏಷ್ಯಾ ಕಪ್ ಅನ್ನ ಗೆದ್ಕೊಂಡು ಬಂದಿದೆ ಅವರು.
1: ತುಂಬಾ ಬಹಳ ಸಂತೋಷವಾದ ವಿಚಾರ ಹಂಚ್ಕೊಳ್ತಾ ಇದ್ದೀರಾ ಶಿವರಾಮ್ ಅವರೇ. ಹೀಗೆ ಈ ವಿಕಲಚೇತನರು ನಿಮ್ಮಲ್ಲಿ ಸಹಾಯ ಬೇಕು

0: ಬೇಕು ಅಂತ ಹೇಳಿದ್ರೆ ಸಂಪರ್ಕಿಸಬಹುದಾದಂತಹ ವ್ಯಕ್ತಿ ಅಥವಾ ನಂಬರ್ ಏನಾದ್ರೂ ಇದೆಯಾ ನಿಮ್ಮ ಸಂಸ್ಥೆಯ?
1: ನಮ್ದೊಂದು ದೂರವಾಣಿ ಸಂಖ್ಯೆ ಇದೆ, ಹೆಲ್ಪ್ ಲೈನ್ ನಂಬರ್ 6833399, ಈಸಿ ಟು ರಿಮೆಂಬರ್.
0: 0800 6833333 9 6 3 3 9 9 9 0 8 0 ಹಾಕೊಳ್ಬೇಕು ಇದಕ್ಕೆ. ಹೀಗೆ ನಿಮ್ಮಲ್ಲಿ ಸಹಾಯಕ್ಕೆ ಅಂತ ಬಂದ್ರೆ ಖಂಡಿತವಾಗ್ಲೂ ಸಮರ್ಥನ ಫೌಂಡೇಶನ್ ಇಂದ ಸಹಾಯ ಖಂಡಿತ ಸಿಗುತ್ತೆ, ಡಿಜಿಟಲ್ ಹಾಗೂ ನಾನ್ ಡಿಜಿಟಲ್ ನಿಟ್ಟಿನಲ್ಲಿ.
1: ಹೌದೌದು, ಶಿಕ್ಷಣ ಆಗ್ಬೋದು, ಉದ್ಯೋಗ ಆಗ್ಬೋದು, ವೃತ್ತಿ ತರಬೇತಿ ಆಗ್ಬೋದು, ಅಥವಾ ಇದರಲ್ಲಿ ಕ್ರೀಡೆಯಲ್ಲಿ ಆಗ್ಬೋದು, ಮತ್ತೆ ಇದರಲ್ಲಿ ಟೆಕ್ನಾಲಜಿ ಬಗ್ಗೆ ಏನ್ ಬೇಕಿದ್ರು ಆಗ್ಬೋದು. ಅವರ ಅವಶ್ಯಕತೆಗಳನ್ನ ನಮ್ಮ ಮುಂದೆ ಕೊಟ್ಟಾಗ ಯಾವುದೇ ಏನೇ ಬೇಕು ಅಂದ್ರು ಕೂಡ ಅದನ್ನ ಪೂರೈಸಲಿಕ್ಕೆ ನಾವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.
0: ಶ್ರೀ ಶಿವರಾಮ್ ದೇಶಪಾಂಡೆ ಅವರು ಸಮರ್ಥನಂ ಫೌಂಡೇಶನ್ ಇಂದ ಅಸಿಸ್ಟಿವ್ ಟೆಕ್ನಾಲಜಿ ಡೇ ದಿವಸ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದು ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಧನ್ಯವಾದಗಳು ತಮಗೆ.
1: ವಿವಿಧ ಭಾರತಿಗೆ, ಆಕಾಶವಾಣಿಗೆ ಈ ಕಾರ್ಯಕ್ರಮಕ್ಕೆ ಸಮರ್ಥನಂ ಸಂಸ್ಥೆಯನ್ನು ತಾವು ಇನ್ವೈಟ್ ಮಾಡಿ ಈ ಅಸಿಸ್ಟಿವ್ ಟೆಕ್ನಾಲಜಿ ಬಗ್ಗೆ ವಿಶೇಷವಾಗಿ ತಾವೊಂದು ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಂಗೆ ಬಹಳ ಸಂತೋಷವಾಗಿರ್ತಕ್ಕಂಥ ಸಮಾಚಾರ. ಇದರಿಂದ ನಮ್ಮ ಕೇಳುಗರಿಗೆ ಇದರಿಂದ ಒಂದು ಅನುಕೂಲ ಆಗಿದೆ ಅನ್ಕೊಂಡಿದ್ದೀನಿ. ನಮ್ಮನ್ನ ಸಂಪರ್ಕ ಮಾಡ್ಲಿ, ನಮ್ ಕೈಲಿ ಏನ್ ಸಾಧ್ಯವಾಗಿದೆ ಅದನ್ನ ಸಹಾಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ.
0: ಖಂಡಿತವಾಗ್ಲೂ, ಧನ್ಯವಾದಗಳು ಶಿವರಾಮ್ ದೇಶಪಾಂಡೆ ಅವರೇ.
1: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು.
1: ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ.
0: ಥ್ಯಾಂಕ್ ಯು.
2: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಹಣಕಾಸು ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿಯಲ್ಲಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ರಾಜ್ಯದಲ್ಲಿ ಮುಂದಿನ 5-6 ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳು ಸೇರಿದಂತೆ ಬಾಕಿ ಇರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸಲು ಸರ್ಕಾರ ಬದ್ದವಾಗಿದೆ. ಅದಕ್ಕಾಗಿ ಪಕ್ಷದ ಎಲ್ಲಾ ಕಾರ್ಯಕರ್ತರು ಸಿದ್ದರಾಗಬೇಕು ಎಂದು ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಆದಷ್ಟು ಶೀಘ್ರ ನಡೆಸುವಂತೆ 5ನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷ ಹಾಗೂ ಮಾಜಿ ಸಂಸದ ಸಿ ನಾರಾಯಣಸ್ವಾಮಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಕೆಆರ್ಪುರಂ ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯ ಲಾರಿ ಕೆಳ ಸೇತುವೆ ರಸ್ತೆಯಲ್ಲಿ ರೈಲ್ವೆ ಇಲಾಖೆಯಿಂದ ಸೇತುವೆ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಂಡಿರುವುದರಿಂದ ಇಂದಿನಿಂದ 7 ದಿನಗಳ ಕಾಲ ಆ ಪ್ರದೇಶದಲ್ಲಿ ವಾಹನ ಸಂಚಾರದಲ್ಲಿ ಬದಲಾವಣೆ ಮಾಡಲಾಗಿದೆ. ಚತುಷ್ಪಥ ಯೋಜನೆಯ ಕಾಮಗಾರಿ ಮತ್ತು ವೈಟ್ಫೀಲ್ಡ್ ಯಾರ್ಡ್ ನವೀಕರಣ ಕಾಮಗಾರಿಯಿಂದಾಗಿ ಕಂಟೋನ್ಮೆಂಟ್ ವೈಟ್ಫೀಲ್ಡ್ ನಡುವೆ ರೈಲುಗಳ ಸಂಚಾರ ರದ್ದು, ಭಾಗಶಃ ರದ್ದು ಮತ್ತು ಕೆಲವು ರೈಲುಗಳ ಮಾರ್ಗ ಬದಲಾವಣೆ ಮಾಡಲಾಗಿದೆ ಎಂದು ರೈಲ್ವೆ ಪ್ರಕಟಣೆ ತಿಳಿಸಿದೆ. ಇಂಡೋನೇಷ್ಯಾ ಓಪನ್ ಸೂಪರ್ 1000 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಹಿಷ್ ಶೆಟ್ಟಿ ಚೀನಾದ ವೆಂಗ್ ಹಾಂಗ್ ಯಾಂಗ್ ಅವರನ್ನು 8-21, 22-20, 21-15 ಅಂತರದಲ್ಲಿ ಸೋಲಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ಗೆ ತಮಗೆಲ್ಲ ಆದರದ ಸ್ವಾಗತ. ಎಸ್, ಇವತ್ತು ನಮ್ಮ ಅಚ್ಚುಮೆಚ್ಚಿನ ಎಸ್ ಪಿ ಬಿ ಅಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ, ಅವರ ಹಾಡುಗಳನ್ನು ಇಂದಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಕೇಳೋಣ. ಮೊದಲಿಗೆ ಅಂದರೆ ಇವತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ವಿವಿಧ ಗಾಯ

ಬೇಕಿಯವರೊಂದಿಗೆ ಹಾಡಿರುವಂತಹ ಹಾಡುಗಳನ್ನು ಕೇಳೋಣ. ಮೊದಲಿಗೆ ಬೆಂಗಳೂರು ಲತಾ ಅವರೊಂದಿಗೆ ಹಾಡಿರುವ ಚೂರಿ ಚಿಕ್ಕಣ್ಣ ಚಿತ್ರದ ಹಾಡು, ತುಂಬಾ ಸೊಗಸಾದಂತಹ ಹಾಡಿದು. ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ದಾರೆ, ಸತ್ಯಂ ಅವರ ಸಂಗೀತ ಇದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ವಿವಿಧ ಗಾಯಕಿಯರೊಂದಿಗೆ ಹಾಡಿದಂತಹ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಬೆಂಗಳೂರು ಲತಾ ಅವರ ಜೊತೆ ನೀ ಮೊದಲು ಮೊದಲು ಅನ್ನೋಂಥ ಹಾಡಾಯಿತು. ಈಗ ಎಸ್ ಜಾನಕಿಯವರ ಜೊತೆ ಪಾವನಗಂಗಾ ಚಿತ್ರಕ್ಕಾಗಿ ಮೊದಲನೇ ದಿನವೇ ಒಲಿದೆ ಅನ್ನೋಂಥ ಹಾಡನ್ನು ಕೇಳಿದ್ರಿ. ಚಿವುದೇಶಂಕರ್ ಗೀತೆಯನ್ನು ಬರೆದಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಮುಂದಿನ ಹಾಡನ್ನ ಯಾರ ಜೊತೆ ಹಾಡಿದ್ದಾರೆ ಎಸ್ ಪಿ ಬಿ ಅವರು? ಎಸ್ ಪಿ ಸುಶೀಲ ಅವರ ಜೊತೆ ಹಾಡಿರುವಂತಹ ಗೀತೆ ಇದು. ಅಮರನಾಥ್ ಚಿತ್ರದ ಹಾಡು, ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ವಾಣಿ ಜಯರಾಮ್ ಅವರ ಜೊತೆ ಹಾಡಿದಂತಹ ಹಾಡು ಪ್ರಸಾರವಾಗ್ತಾ ಇದೆ. ಎರಡು ರೇಖೆಗಳು ಚಿತ್ರದ ಈ ಹಾಡನ್ನು ಬರೆದಿರೋರು ಆರ್ ಎನ್ ಜೆ ಗೋಪಾಲ್, ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ ಇದೆ.

ಅದ್ಭುತವಾದ ಸಂಗೀತ. ಸೋತು ಗೆದ್ದವಳು ಚಿತ್ರಕ್ಕಾಗಿ ಬಿ ವಸಂತ ಅವರ ಜೊತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂಥ ಹಾಡಿದು. ಚಿವುದಯಶಂಕರ್ ಗೀತೆಯನ್ನು ಬರೆದಿದ್ರು, ಎಂ ರಂಗರಾವ್ ಅವರ ಸಂಗೀತ ಇತ್ತು. ಎಲ್ಲರೂ ಈಶ್ವರಿ ಅವರ ಜೊತೆಗೆ ಹಾಡಿರುವಂತಹ ಒಂದು ಹಾಡು ಪ್ರಸಾರವಾಗ್ತಾ ಇದೆ, ನಾರಿ ಮುನಿದರೆ ಮಾರಿ ಚಿತ್ರದ ಹಾಡಿದು. ಗೀತಪ್ರಿಯ ಹಾಡನ್ನು ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

ಹೇ ಹೇ ಹೇ ಹೇ ಹೇ.

ಮಂಕಾಗಿ ಮಂಕಾಗಿ ಹರಿಸ್ತಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ. ಲಾ

0: cbsblr@gmail.com.
1: ಸ್ನೇಹಿತರೆ, ನೀವು ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇದು. 10:30 ಸೆಕೆಂಡ್ಗಳು.
2: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
1: ನಮ್ಮ ಅಚ್ಚುಮೆಚ್ಚಿನ ಪದ್ಮಭೂಷಣ, ಪದ್ಮವಿಭೂಷಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮ ಜಯಂತಿಯಿಂದು ಅವರು ಹಾಡಿರುವಂತಹ, ಅಂದರೆ ಗಾಯಕಿಯರೊಂದಿಗೆ ಹಾಡಿರುವಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಡುಯೆಟ್ ಸಾಂಗ್ಸ್ ಎಸ್ ಜಾನಕಿ ಹಾಗೂ ಪಿ ಸುಶೀಲಾ ಜೊತೆಗೆ ಬಿ ವಸಂತ, ಬೆಂಗಳೂರು ಲತ್ತ ಇವರೆಲ್ಲರ ಧ್ವನಿಗಳಲ್ಲಿ ಕೇಳಿದ್ರಿ. ಎಲ್ಲರೂ ಈಶ್ವರಿ ಅವರು ಕೂಡ ಹಾಡಿದರು. ಇನ್ನು ಈಗ ಹಾಡುವಂತಹ ಹಾಡಿದಿಲ್ಲ, ಇದು ರತ್ನಮಾಲ ಪ್ರಕಾಶ್ ಅವರೊಂದಿಗೆ ಹಾಡಿರುವಂತಹ ಹಾಡಿದು. 7 ಸುತ್ತಿನ ಕೋಟೆ ಚಿತ್ರಕ್ಕಾಗಿ ವಿ ಮನೋಹರ್ ಅವರ ರಚನೆ, ಎಲ್ ವೈದ್ಯನಾಥನ್ ಅವರ ಸಂಗೀತ ಇದೆ.

ಎಸ್, ಸಂತಸ ಅರಳಿದೆ ಇವತ್ತು ಅಂತ ಬಹಳಷ್ಟು ಮೆಸೇಜ್ಗಳು ಹೇಳ್ತಾ ಇವೆ. ಹಾಡುಗಳನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಎಷ್ಟು ಒಳ್ಳೊಳ್ಳೆ ಹಿನ್ನೆಲೆ ಗಾಯಕರು ನಮ್ಮ ಕನ್ನಡ ಚಿತ್ರರಂಗ, ಇವರೆಲ್ಲರಿಂದ ಶ್ರೀಮಂತವಾಗಿರೋದು ಸುಳ್ಳಲ್ಲ ಅನ್ನುವಂಥ ಮೆಸೇಜ್ಗಳನ್ನು ಕಳಿಸಿದ್ದೀರಿ. ಎಸ್, ಎಸ್ ಪಿ ಬಿ ಅವರ ಧ್ವನಿಯೇ ಹಾಗೆ ಅಲ್ವಾ? ಮ್ಯಾಜಿಕ್ ಇದೆ ಅವರ ಒಂದು ಈ ವಾಯ್ಸ್ನಲ್ಲಿ. ಯಾವ ಹೀರೋಗೂ ಹಾಡಿದರೂ ಕೂಡ ಆ ಹೀರೋನೇ ಹಾಡ್ತಾ ಇದ್ದಾರೇನೋ ಅನಿಸುವಷ್ಟು ಆ ಒಂದು ಮಾಧುರ್ಯತೆ, ಹಾಗೆಯೇ ಆ ಶಾರೀರ ಹಾಗೆ ಹೊಂದ್ಕೊಳ್ತಾ ಇತ್ತು ನಮ್ಮ ಹೀರೋಗಳಿಗೆ. ಎಸ್, ಅದು ನಮ್ಮ ಎಸ್ ಪಿ ಬಿ ಮ್ಯಾಜಿಕ್ ಅಂದರೆ. ಈಗ ಎಲ್ಲ ವಿವಿಧ ಗಾಯಕಿಯರೊಡನೆ ಹಾಡಿರುವಂಥ ಹಾಡುಗಳನ್ನು ಕೇಳ್ತಾ ಇದ್ರಲ್ಲ, ಬಿ ಕೆ ಸುಮಿತ್ರಾ ಅವ್ರ ಜೊತೆ ಒಂದು ಹಾಡನ್ನು ಹಾಡಿದ್ದಾರೆ. ಬಹಳಷ್ಟು ಹಾಡು ಹಾಡಿದ್ದಾರೆ, ಅದರಲ್ಲಿ ಇದೊಂದು ಬಹಳಷ್ಟು ಇಂಪಾದ ಹಾಡು, ಮದುವೆ ಮದುವೆ ಮದುವೆ ಚಿತ್ರದು. ಗೀತಪ್ರಿಯ ಹಾಡನ್ನು ಬರೆದಿದ್ದಾರೆ, ಸತ್ಯಂ ಅವರ ಸಂಗೀತ ಇದೆ.

ದುಂಬಿ ದುಂಬಿ ಹಾಡನ್ನು ಹಾಡಿದವರು ಚಿತ್ರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೆ ವಿವಿಧ ಗಾಯಕಿಯರು ಹಾಡಿರುವಂಥ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂಜಾನೆಯ ಮಂಜು ಚಿತ್ರಕ್ಕಾಗಿ ಚಿತ್ರ ಅವರ ಜೊತೆ ಹಾಡಿದಂಥ ಹಾಡಿದು ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರಿಂದ. ಸುಲೋಚನಾ ಅವರ ಜೊತೆ ಕೂಡ ಬಹಳಷ್ಟು ಹಾಡುಗಳನ್ನು ಹಾಡಿದರು, ಅದರಲ್ಲಿ ಒಂದನ್ನು ಈಗ ಪ್ರಸಾರ ಮಾಡ್ತಾ ಇದ್ದೀನಿ. ಮಾತು ಒಂದು ಮಾತು ಚಿತ್ರಕ್ಕಾಗಿ ಚಿಗುದೇ ಶಂಕರ್ ಅವರು ಬರೆದಂತಹ ಗೀತೆಯನ್ನು ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದ್ದಾರೆ.

ಅಂಜದ ಗಂಡು ಚಿತ್ರಕ್ಕಾಗಿ ಬಿ ಆರ್ ಛಾಯಾ ಅವರ ಜೊತೆ ಹಾಡಿದಂತಹ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ತಮ್ಮ ಸಹೋದರಿ ಎಸ್ ಪಿ ಶೈಲಜಾ ಅವರ ಜೊತೆಗೂ ಬಹಳಷ್ಟು ಹಾಡುಗಳನ್ನು ಹಾಡಿದ್ದಾರೆ ಎಸ್ ಪಿ ಬಿ ಅವರು. ತಿರುಗುಬಾಣ ಚಿತ್ರದ ಹಾಡೊಂದನ್ನು ಕೇಳೋಣ. ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ಸತ್ಯಂ ಅವರ ಸಂಗೀತ ಇದೆ.

ಅಂಜದ ಗಂಡು ಚಿತ್ರಕ್ಕಾಗಿ ಮಂಜುಳಾ ಗುರುರಾಜ್ ಅವರ ಜೊತೆ ಹಾಡಿದಂತಹ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರಿಂದ ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ವಿವಿಧ ಗಾಯಕಿಯರೊಂದಿಗೆ ಹಾಡಿದಂತಹ ಗೀತೆಗಳು ಪ್ರಸಾರವಾದವು. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ ಜೆ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಇಂದಿನಿಂದ 5 ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೀದರ್ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ನಾಳೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಾಗರಿಕರ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ತ್ವರಿತ ಪರಿಹಾರ ಒದಗಿಸುವ ಉದ್ದೇಶದಿಂದ ಬೆಂಗಳೂರು ಉತ್ತರ ಪಾಲಿಕೆಯ ಆಯುಕ್ತ ಪಿ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಾರ್ವಜನಿಕರು ದೂರವಾಣಿ ಸಂಖ್ಯೆ 0800229236 ಅಥವಾ 2363666 ಸಂಪರ್ಕಿಸಬಹುದಾಗಿದೆ. ಬೆಂಗಳೂರು ದಕ್ಷಿಣ ವಿಭಾಗದ ಅಂಚೆ ಸೇವೆಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಇತ್ಯರ್ಥಪಡಿಸಲು ಇದೇ 8ರಂದು ಅಂಚೆ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಎಂದು ಅಂಚೆ ಇಲಾಖೆ ಪ್ರಕಟಣೆ ತಿಳಿಸಿದೆ. ರಾಷ್ಟೀಯ ಕಟ್ಟಡ ಸಂಹಿತೆ ನಿಯಮಗಳನ್ನು ಉಲ್ಲಂಘಿಸಿ ಅತಿ ಎತ್ತರದ ಕಾಂಪೌಂಡ್ ನಿರ್ಮಿಸಿರುವ ವಸತಿ ಹಾಗೂ ವಾಣಿಜ್ಯ ಕಟ್ಟಡಗಳ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಲು ಬೆಂಗಳೂರು ಪೂರ್ವ ನಗರ ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರವು ಚಾತುರ್ಮಾಸಿಕ ವಿದ್ವತ್ ಪತ್ರಿಕೆಗೆ ಅನುವಾದಿತ ಬರಹಗಳನ್ನು ಅನುವಾದಕರು ಹಾಗೂ ಲೇಖಕರಿಂದ ಆಹ್ವಾನಿಸಿದೆ. ಪ್ರಾಧಿಕಾರದ ಇಮೇಲ್ ವಿಳಾಸಕ್ಕೆ ಲೇಖನಗಳನ್ನು ಕಳುಹಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. 2 ದಿನಗಳ ತ್ರಿಪುರಾ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಸಂಜೆ ಅಗರ್ತಲಾಕ್ಕೆ ಆಗಮಿಸಲಿದ್ದಾರೆ. ಅವರು ಲಂಗಮೋರಾದಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಗಡಿ ಹೊರಠಾಣೆಗೆ ಭೇಟಿ ನೀಡಲಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 230 ಅಂಕಗಳ ಇಳಿಕೆಯೊಂದಿಗೆ 74,139 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 66 ಅಂಕ ಇಳಿಕೆಯ ನಂತರ 23,339 ವಹಿವಾಟು ಆರಂಭಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: जिनके पास कोई गारंटी नहीं है, सरकार खुद उनकी गारंटर बन रही है.
1: ಕಳೆದ ಆರು ವರ್ಷಗಳಲ್ಲಿ ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ 75 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ 17,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಾಲವನ್ನು ನೀಡಲಾಗಿದೆ. ಹೆಚ್ಚುವರಿಯಾಗಿ ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟುಗಳ ಮೇಲೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಸುಮಾರು 800 ಕೋಟಿ ರೂಪಾಯಿಗಳ ಸಹಾಯವನ್ನು ಒದಗಿಸಲಾಗಿದೆ. ಇಂದು ದೇಶಾದ್ಯಂತ ಬೀದಿ ವ್ಯಾಪಾರಿಗಳು, ಅವರಲ್ಲಿ ಸುಮಾರು 46% ಮಹಿಳೆಯರು, ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಪಿಎಂ ಸ್ವನಿಧಿಯ 6 ವರ್ಷಗಳು, ಉತ್ಸಾಹ, ಗೌರವ, ಸ್ವಾಭಿಮಾನ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನು ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: کاشر زبان ہند پروگرام تو خبر نیوز آن AIR ایپ پہ دستیاب
5: آکاشوانی انیت تمل نکلچوں نیوز آن AIR ایپل کھڑکوں.

ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. 11:05 ಸಮಯ ಆಗಿದೆ. ವಿವಿಧ ಭಾರತಿ ಕೇಳ್ತಾ ಇರುವಂತಹ ಎಲ್ಲ ಕೇಳುಗ ಬಾಂಧವರಿಗೆ ಚಂದು ಬಾನುಲಿ ಬಂಧು ವತಿಯಿಂದ ಈ ದಿನದ ಮಧ್ಯಾಹ್ನದ ಪ್ರಸಾರ ಕಾರ್ಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 11:30 ಒಂದಷ್ಟು ಚಂದದ ಹಾಡುಗಳನ್ನು ಕೇಳೋಣ. 11:30 ನಿಮಗೆಲ್ಲ ಗೊತ್ತೇ ಇದೆ, ಕಲಾಭಾರತಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಅದಾದ ನಂತರ 12:05 ಒಂದು ಗಂಟೆವರೆಗೆ ಕರೆಗೊಂದು ಹಾಡುವ ಕಾರ್ಯಕ್ರಮವನ್ನು ಕೇಳಬಹುದು. ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ವಿವಿಧ ಭಾರತಿ ಕೇಂದ್ರದಿಂದ ಕೇಳ್ತೀರಿ. ಅದಾದಮೇಲೆ ಮಧ್ಯಾಹ್ನ 1:20, ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ನಾಡು ನಾಡು ನುಡಿ ಕುರಿತಂತೆ ನೀವು ನಮಗೆ ಕರೆ ಮಾಡಿ ನಿಮ್ಮ ಊರು ಅಥವಾ ನಿಮ್ಮ ಒಂದು ವಿಶೇಷವಾದಂಥ ನಿಮ್ಮೂರಿನ, ನಿಮ್ಮ ಜಿಲ್ಲೆಯ, ನಿಮ್ಮ ತಾಲೂಕಿನ ಕೇಂದ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ನೀವು ಹಂಚಿಕೊಳ್ಳಬಹುದು. ನಾಡು ನುಡಿಗೆ ಸಂಬಂಧಿಸಿದ ಹಾಗೆ ನಮ್ಮ ನಾಡು ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳ್ತೀರಿ ಗುರುವಾರ ಮಧ್ಯಾಹ್ನ 1:20 2:00. ಅದಾದ ಮೇಲೆ 2:15 ಸ್ಪಂದನ ಇಮೇಲ್ ಬೇಸ್ಡ್ ಪ್ರೋಗ್ರಾಮ್. ನೀವು ಕಳಿಸಿರುವಂತಹ ಪ್ರಶ್ನೆ ಪತ್ರ ಮೇಲ್ಗೆ ನಮ್ಮ ಉತ್ತರ, ನಾವು ಮತ್ತು ನೀವು, ಸ್ಪಂದನ ಕಾರ್ಯಕ್ರಮ ಇರುತ್ತೆ. ಅದಾದಮೇಲೆ 2:40 ಚಿತ್ರತಾಣ ಕಾರ್ಯಕ್ರಮ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂಥ ಅವಕಾಶ. 3:00 ನಿಮಗೆಲ್ಲ ಗೊತ್ತೇ ಇದೆ ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮ. 4:00-5:00 ಪರಿಮಳ, ಇದೊಂದು ಮುಕ್ತ ಮಾತುಕತೆಯ ವೇದಿಕೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿಮಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಇನ್ನೀಗ ಚಂದದ ಹಾಡುಗಳನ್ನು ಕೇಳ್ತಾ ಸಾಗೋಣ. ಕಾರ್ಯಕ್ರಮದ ಮೊದಲಿಗೆ ನೀವು ಕೇಳಿ

11:25:45 ಚಿತ್ರ ಗೀತೆಗಳನ್ನ ನೀವು ಕೇಳಿದ್ರಿ. ಮೊದಲಿಗೆ ನನ್ನ ಪ್ರಕಾರ ಚಿತ್ರದ ಹಾಡನ್ನ ನೀವು ಕೇಳಿದ್ದು ಶ್ವೇತಾ ಮೋಹನ್ ಹಾಗೂ ಸಂತೋಷ್ ವೆಂಕಿ ಅವರ ಧ್ವನಿಗಳು. ಸಾಹಿತ್ಯ ಕವಿರಾಜ್ ಅವರದಾಗಿತ್ತು, ಸಂಗೀತ ಸಂಯೋಜನೆ ಅರ್ಜುನ್ ರಾಮು ಅವರದ್ದು. ಅದಾದ ನಂತರ ಕೇಳಿದ್ರಿ ನೀವು ಲಕ್ಷ್ಮೀ ಚಿತ್ರದ ಗೀತೆ ನೀನೇನೆ ನೀನೇನೆ ಅನ್ನುವ ಹಾಡು. ಇದು ಅನುರಾಧ ಭಟ್ ಮತ್ತು ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿತ್ತು. ಇದನ್ನು ಕೂಡ ಕವಿರಾಜ್ ಅವರ ರಚನೆಯಾಗಿತ್ತು, ಸಂಗೀತ ಸಂಯೋಜನೆಯನ್ನ ಮಾಡಿದ್ರು ಗುರು ಕಿರಣ್ ಅವರು. ಅದಾದ ನಂತರ ಈಗ ತಾನೇ ನೀವು ಕೇಳಿದ್ರಿ ಅಂಬರೀಷ ಚಿತ್ರದ ಹಾಡು. ಈ ಹಾಡು ಕಣ್ಣಲ್ಲೇ ಬಚ್ಚಿಡಲ, ಇದು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ. ಚಿತ್ರಗೀತೆಗಳ ಈ ಪ್ರಸಾರ ಮುಂದುವರಿತಾ ಇದೆ. ಮುಂದಿನ ಎರಡು ಹಾಡುಗಳು ವಿಷ್ಣುವರ್ಧನ ಚಿತ್ರದ ಗೀತೆ, ಟಿಪ್ಪು ಮತ್ತು ಸೌಮ್ಯರಾವ್ ಅವರ ಧ್ವನಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ. ವಿ ಹರಿಕೃಷ್ಣ ಮತ್ತು ಜಯಂತ್ ಕಾಯ್ಕಿಣಿ ಅವರ ಕಾಂಬಿನೇಷನ್ ಅಲ್ಲಿ ಒಂದು ಹಾಡು, ಏನೋ ಒಂಥರ ಚಿತ್ರದ ಗೀತೆ. ಸೋನು ನಿಗಮ್ ಹಾಗೂ ಶ್ವೇತಾ ಅವರ ಧ್ವನಿಯಲ್ಲಿದೆ. ಕೇಳಿ ಈ

ದಿಲ್ ಖುಷ್ ಏನೋ ಒಂಥರ ಚಿತ್ರದ ಹಾಡನ್ನ ನಾವು ಕೇಳಿದ್ದು. ಇಬ್ಬರಿಗೆ ಖಂಡಿತ ದಿಲ್ ಖುಷ್ ಏನೋ ಒಂಥರ ನಮ್ದೇನು ತಪ್ಪಿಲ್ಲ ಅಂತ ಹೇಳ್ತಾ ಇರಬಹುದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಇಬ್ಬರು ಸಿನಿಮಾ ಕ್ಷೇತ್ರದ ವ್ಯಕ್ತಿಗಳು ತಮ್ಮ ಬರ್ಡೇನ ಆಚರಿಸ್ಕೊಳ್ತಾ ಇದ್ರೆ ಇಷ್ಟೊತ್ತು ನೀವು ಕೇಳಿದ್ರಿ 11 ಗಂಟೆಯಿಂದ ಇಲ್ಲಿವರೆಗೂ ನಟಿ ಪ್ರಿಯಾಮಣಿಯವರ ಚಿತ್ರದಿಂದ ಆರಿಸಿದ ಹಾಡುಗಳು. ನಿಮಗೆಲ್ಲ ಗೊತ್ತಾಗಿದೆ ಪ್ರಿಯಾಮಣಿಯವರ ಬರ್ಡೇ ಇವತ್ತು ಅಂತ ಹೇಳಿ. ಹಾಗಾಗಿ ಪ್ರಿಯಾಮಣಿಯವರ ಒಂದು ಬರ್ಡೇ ನೆನಪಿನಲ್ಲಿ ನಾವು ಸಾಕಷ್ಟು ಚಂದದ ಹಾಡುಗಳನ್ನು ಕೇಳಲಿಕ್ಕೆ ಸಾಧ್ಯ ಆಯಿತು. 11:31 ಆಯ್ತಲ್ಲ, ಇನ್ನೇನು ಕಲಾಭಾರತಿ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು. 102.9 FM ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 11:31 ಈ ಸಮಯದಲ್ಲಿ ನಾವು ಕಲಾಭಾರತಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ಕಲಾಭಾರತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಪ್ರತಿದಿನ ಅಂದರೆ ಶನಿವಾರ ಭಾನುವಾರವನ್ನು ಸೇರಿಸಿ ಸಾಮಾನ್ಯವಾಗಿ ನಮ್ಮಲ್ಲಿ ಬೆಳಗ್ಗೆ 11:30 12 ಗಂಟೆಯವರೆಗೆ ವಿವಿಧ ಭಾರತೀಯ ಒಂದು ಕಲಾವಿದರನ್ನು ಕುರಿತಂಥ ಕಾರ್ಯಕ್ರಮ ಕಲಾಭಾರತಿ. ಕಲಾವಿದರು ಯಾವುದೇ ಕ್ಷೇತ್ರದವರಾಗಿದ್ದರೂ ಪರವಾಗಿಲ್ಲ, ಅವ್ರ ಬಗ್ಗೆ ಒಂದಷ್ಟು ಮಾಹಿತಿ, ಸೊಗಸಾದ ಹಾಡುಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅದರಲ್ಲೂ ಸಿನಿಮಾ ಕ್ಷೇತ್ರದವರ ಹುಟ್ಟಿದ ದಿನ ಅಂದರೆ ನಾವು ಸಾಮಾನ್ಯವಾಗಿ ಮಿಸ್ ಮಾಡೋದೇ ಇಲ್ಲ. ಹಾಗೆಯೇ ಈ ದಿನ ಈಗಾಗಲೇ ಹೇಳಿದ ಹಾಗೆ ಪ್ರಿಯಾಮಣಿ ಮತ್ತು ಅವ್ರ ಜೊತೆಗೆ ಇನ್ನೊಬ್ಬರು ಸ್ಟಾರ್ ಡೈರೆಕ್ಟರ್ ಆಗಿರುವಂತಹ ಪ್ರಶಾಂತ್ ನೀಲ್ ಅವರ ಜನ್ಮದಿನ ಕೂಡ ಇದೆ. ಹಾಗಾಗಿ ಇಬ್ಬರಿಗೂ ಕೂಡ ನಾವು ಜನ್ಮದಿನದ ಶುಭಾಶಯಗಳನ್ನು ಹೇಳೋಣ.

ಎಸ್, ಇಬ್ಬರಿಗೂ ಬರ್ಡೇ ಶುಭಾಶಯಗಳನ್ನ ಹೇಳಿದ್ದಾಯ್ತು. ಈಗ ಪ್ರಿಯಾಮಣಿಯವರ ಚಿತ್ರದ ಹಾಡುಗಳನ್ನ ನಾವು ಪ್ರಸಾರ ಮಾಡಿದ್ದಾಗಿದೆ. ಹಾಗಾದ್ರೆ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೇವೆ,

ಉಗ್ರಂ ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಉಗ್ರಂ ಚಿತ್ರದ ನಿರ್ದೇಶನವನ್ನ ಮಾಡಿದ್ರು ಪ್ರಶಾಂತ್ ನೀಲ್ ಅವರು. ಪ್ರಶಾಂತ್ ನೀಲ್ ಅವರ ಜನ್ಮದಿನ ಇಂದು. ಎರಡು ಸಾವಿರದ 2014 ಬಂದ ಸಿನಿಮಾ ಉಗ್ರಂ, ಶ್ರೀ ಮುರಳಿ, ಹರಿಪ್ರಿಯ, ಪದ್ಮಜರಾವ್ ಹೀಗೆ ಸಾಕಷ್ಟು ಜನ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಹಾಡು ಬರೆದದ್ದು ರಾಮ್ ನಾರಾಯಣ್ ಅವರು, ರವಿ ಬಸರೂರು ಅವರ ಸಂಗೀತ ಇತ್ತು, ಹಾಡಿಗೆ ದನಿಯಾಗಿದ್ರು ಅನುರಾಧ ಭಟ್. ಹೌದು, ನಿರ್ದೇಶಕರಾದ ಪ್ರಶಾಂತ್ ನೀಲ್ ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮವನ್ನು ಇವತ್ತು ನಾವು ಕೇಳ್ತಾ ಇದ್ದೇವೆ. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕರು ಪ್ರಶಾಂತ್ ನೀಲ್ 1980 ಜೂನ್ 4 ಬೆಂಗಳೂರಲ್ಲಿ ಹುಟ್ಟಿದ್ದು. ತಂದೆ ಸುಭಾಷ್, ಹಾಗೆ ತಾಯಿ ಭಾರತಿ. ಮೂಲತಃ ಆಂಧ್ರ ಪ್ರದೇಶದ ಮಡಕ್ಸಿರಾದ ನೀಲಕಂಠಪುರಂ ಅನ್ನುವ ಊರು. ಹಾಗಾಗಿ ಪ್ರಶಾಂತ್ ಅನ್ನುವ ಹೆಸರಿನ ಜೊತೆಗೆ ನೀಲಕಂಠಪುರ ಅದು ಅರ್ಧ ಆಗಿ ನೀಲ್ ಪ್ರಶಾಂತ್ ನೀಲ್ ಆಗಿದೆ. ಒಂದು ಕಾಲಕ್ಕೆ ಕನ್ನಡ ಚಿತ್ರರಂಗ ಹೆಚ್ಚಾಗಿ ಸಿನಿಮಾಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಿಗೆ ಆಶ್ರಯ ಪಡ್ಕೊಳ್ತಾ ಇದ್ದಿದ್ದು ಮದ್ರಾಸ್ನಲ್ಲಿ. ಅಲ್ಲಿಂದ ಬಂದಂತಹ ಬಹಳಷ್ಟು ನಟ ನಟಿಯರು, ನಿರ್ದೇಶಕರು, ನಿರ್ಮಾಪಕರು, ಸಂಗೀತ ಸಂಯೋಜಕರು, ಹೀಗೆ ಬೆಂಗಳೂರಿನಲ್ಲಿ ಏನೇ ಕೆಲಸ ಕಾರ್ಯಗಳಿದ್ರೂ ಕೂಡ ಮದ್ರಾಸ್ನಿಂದ ಬಂದಂಥವರು ಬೆಂಗಳೂರಿನ ಒಂದು ರೇಸ್ಕೋರ್ಸ್ ರಸ್ತೆಯಲ್ಲಿರುವಂಥ ಒಂದು ಹೋಟೆಲ್ನಲ್ಲಿ ಉಳ್ಕೊಳ್ತಾ ಇದ್ರು. ಅಲ್ಲಿದ್ದಾಗಂಥ ಸಂದರ್ಭದಲ್ಲಿ ಹಾಡುಗಳ ಬಗ್ಗೆ, ಸಿನಿಮಾ ಡೈಲಾಗ್ಸ್, ಸ್ಕ್ರಿಪ್ಟ್ಗಳ ಬಗ್ಗೆ, ನಟ ನಟಿಯರ ಆಯ್ಕೆ, ಶೂಟಿಂಗ್ ಪ್ಲೇಸು, ಹೀಗೆ ಸಾಕಷ್ಟು ವಿಷಯಗಳನ್ನು ಅಲ್ಲಿಯ ಒಂದು ಹೋಟೆಲ್ ಒಂದರಲ್ಲಿ ಕೂತು ಚರ್ಚೆ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು. ಅಲ್ಲಿಂದನೇ ಒಂದಷ್ಟು ಸಿನಿಮಾಗಳ ಸೋಲು ಗೆಲುವು ವಿಮರ್ಶೆಗಳು ಎಲ್ಲವೂ ಕೂಡ ಆಗ್ತಾ ಇತ್ತು. ಅದೇ ರೀತಿ ಅದೇ ಹೋಟೆಲಿನ ಹುಡುಗ ಅಂದರೆ ಆ ಹೋಟೆಲ್ನ ಅವರ ಒಬ್ಬ ಮೊಮ್ಮಗ ಸದ್ಯ ಭಾರತೀಯ ಸಿನಿಮಾ ರಂಗದಲ್ಲಿ ಮನೆ ಮಾತಾಗಿದ್ದಾರೆ. ದೇಶ ವಿದೇಶಗಳು ಕೂಡ ಇವರ ಸಿನಿಮಾಗಾಗಿ ಕಾಯುವಂಥ ಅಭಿಮಾನಿಗಳಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಕನ್ನಡ ಚಿತ್ರರಂಗದ ಹೀರೋ ಶ್ರೀ ಮುರಳಿ ಅವರ ಭಾವ, ಅಂದರೆ ಕನ್ನಡ ಸಿನಿಮಾ ಕ್ಷೇತ್ರದ ಪ್ರತಿಭಾವಂತ ನಿರ್ದೇಶಕ ಪ್ರಶಾಂತ್ ನೀಲ್ ಅವರು.

ಪ್ರಶಾಂತ್ ನೀಲ್ ಅವರ ನಿರ್ದೇಶನದ ಒಂದು ಹಾಡನ್ನ ನೀವು ಕೇಳಿದ್ರಿ, ಸಲಾರ್ ಸೀಸ್ ಫೈರ್ ಚಿತ್ರದ ಗೀತೆ. ಸಚಿನ್ ಬಸ್ರೂರು ಅವರು ಹಾಡನ್ನ ಹಾಡಿದ್ರು, ರವಿ ಬಸ್ರೂರು ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು. ಕಲಾಭಾರತಿ ಕಾರ್ಯಕ್ರಮ ಪ್ರಶಾಂತ್ ನೀಲ್ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಿರ್ದೇಶಕ. ಕನ್ನಡದಲ್ಲಿ ಹೊಸ ಶೈಲಿಯ ಸಿನಿಮಾವನ್ನ ಮಾಡುವ ಮೂಲಕ ಒಂದು ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆದ್ರು ಅಂತಾನೆ ಹೇಳ್ತಾರೆ. ಪ್ರಶಾಂತ್ ನೀಲ್ ಅವರು ಉಗ್ರಂ ಸಿನಿಮಾವನ್ನು ಮಾಡಿದ್ರು 2014. ಅದಾದಮೇಲೆ ಅವರು ಒಂದು ರೀತಿಯ ಭರವಸೆಯ ನಿರ್ದೇಶಕ ಅಂತಾನೆ ಗುರುತಿಸ್ಕೊಂಡ್ರು. KGF ಚಾಪ್ಟರ್ ಈ ಸಿನಿಮಾ ಬಂದ ಮೇಲೆ ಭಾರತೀಯ ಚಿತ್ರರಂಗದ ಒಂದು ಆಸ್ತಿ ಅಂತಾನೆ ಪ್ರಶಾಂತ್ ನೀಲ್ ಅವರನ್ನು ಜನ ಗುರುತಿಸ್ತಾರೆ. ಇಡೀ ದೇಶವೇ ತಿರುಗಿ ನೋಡುವ ಹಾಗೆ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದರು. ಅದಾದಮೇಲೆ ಸಲಾರ್ ಪಾರ್ಟ್ ಈ ಒಂದು ಸಿನಿಮಾವನ್ನು ತೆಲುಗಿನ ಪ್ರಭಾಸ್ ಅವರ ಜೊತೆಗೆ ಮಾಡಿದರು. ಪ್ರಶಾಂತ್ ನೀಲ್ ಅವರು ಎಷ್ಟೇ ಸಿನಿಮಾಗಳನ್ನು ಮಾಡಿದರೂ ಕೂಡ ಅವುಗಳ ಕ್ವಾಲಿಟಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳುತ್ತಾರೆ. ತಮ್ಮ ಸಿನಿಮಾಕ್ಕಾಗಿ ತಮ್ಮದೇ ಆದಂಥ ಒಂದು ಸ್ಟೈಲ್ಗಾಗಿ ಹೆಚ್ಚು ಸಮಯವನ್ನು ತಗೊಳ್ತಾರೆ. ಹಾಗಾಗಿ ಕಡಿಮೆ ಸಿನಿಮಾಗಳಾದರೂ ಪರವಾಗಿಲ್ಲ, ಗುಣಮಟ್ಟದ ಸಿನಿಮಾಗಳು ಬರಬೇಕು ಅನ್ನೋದು ಅವರ ಅಭಿಪ್ರಾಯ. ಹಾಗಾಗಿ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ರಾಜಿಯಾಗದೆ ಗುಣಮಟ್ಟಕ್ಕೆ ಆದ್ಯತೆ ಕೊಡ್ತಾ ವರ್ಷಕ್ಕೆ ಒಂದು ಅಥವಾ ಎರಡೇ ಸಿನಿಮಾಗಳಾದರೂ ಪರವಾಗಿಲ್ಲ, ನನಗೆ ಒಳ್ಳೆಯ ಸಿನಿಮಾಗಳನ್ನು ಜನರಿಗೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅಂತಾರೆ ಪ್ರಶಾಂತ್ ನೀಲ್ ಅವರು. ಸ್ಯಾಂಡಲ್ವುಡ್ ಗಂಧದ ಗುಡಿಯಿಂದ ತಮ್ಮ ಸಿನಿಮಾ ಪ್ರಯಾಣವನ್ನು ಶುರು ಮಾಡಿದರು. ಆದರೆ ಇವತ್ತು ಇಡೀ ಭಾರತದ ಸಿನಿಮಾ ರಂಗದ ದಿಕ್ಕನ್ನು ಬದಲಾಯಿಸಿದ ಮಾಂತ್ರಿಕ ಅಂತಲೇ ಅವರನ್ನು ಹತ್ತಿರದಿಂದ ಬಲ್ಲವರು ಹೇಳುವ ಮಾತು.

ಮೆಹಬೂಬ ಅನ್ವಾಯಿ ಹಾಡು ಅನನ್ಯ ಭಟ್ ಅವರ ಧ್ವನಿಯಲ್ಲಿತ್ತಲ್ಲ. ಇದು KGF ಚಾಪ್ಟರ್ 2 ಚಿತ್ರದ ಗೀತೆ, ಕಿನ್ನಲ್ ರಾಜ್ ಅವರ ಸಾಹಿತ್ಯ, ರವಿ ಬಸ್ರೂರು ಅವರ ಸಂಗೀತ ಸಂಯೋಜನೆ ಇತ್ತು. ನಿಮಗೆಲ್ಲ ಗೊತ್ತಿರುವ ಹಾಗೆ ನೀಲ್ ಪ್ರಶಾಂತ್ ನೀಲ್ ಅವರ ನಿರ್ದೇಶನ ಈ ಸಿನಿಮಾಕ್ಕೆ ಇತ್ತು. ಅಂದರೆ KGF ಸುನಾಮಿಯನ್ನು ಎಬ್ಬಿಸಿ ಮತ್ತು ಪ್ರಭಾಸ್ NTR ಅವರಂತಹ ಪ್ಯಾನ್ ಇಂಡಿಯಾ ಸಿನಿಮಾ ನಟರ ಅಚ್ಚುಮೆಚ್ಚಿನ ನಿರ್ದೇಶಕರಾಗಿದ್ದಾರೆ ಪ್ರಶಾಂತ್ ನೀಲ್. ಇವರ ಸಿನಿಮಾಗಳಲ್ಲಿ ಕಲ್ಲಿದ್ದಲು, ಗಣಿಗಾರಿಕೆ, ರಕ್ತ, ಕತ್ತಿ, ಅಬ್ಬರದ ದೃಶ್ಯಾವಳಿಗಳು, ಹಾಗೆ ವಿಭಿನ್ನವಾದಂತಹ ಒಂದು ಬಣ್ಣ ಸಿನಿಮಾ ತುಂಬ. ಅಂದರೆ ಸಾಮಾನ್ಯವಾಗಿ ನೀವು ಗಮನಿಸಿರಬಹುದು, ಅವ್ರ ಸಿನಿಮಾಗಳನ್ನು ನೋಡಿದಾಗ ಒಂಥರ ಡಾರ್ಕ್ ಶೇಡ್, ಜಾಸ್ತಿ ಬ್ಲ್ಯಾಕ್ ಶೇಡಲ್ಲಿ ಅವರು ಫ್ರೇಮನ್ನು ಕಟ್ಕೊಡ್ತಾರೆ. ಮತ್ತು ಡೈಲಾಗ್ಸ್ ಕಡಿಮೆ, ಹಾಗೆ ಡೈಲಾಗ್ಸ್ ಕಡಿಮೆ ಅಂತ ಅಂದರೂ ಕೂಡ ಪ್ರತಿ ಪಾತ್ರದ ಮಾತು ಕೂಡ ಒಂದು ರೀತಿ ಗುಂಡು ಹೊಡೆದ ಹಾಗೆ, ಕಥೆ ನಡೆಯುವಂಥ ಒಂದು ಸ್ಥಳ ಕೂಡ ವಿಭಿನ್ನವಾಗಿ ತೋರಿಸ್ತಾರೆ. ಒಂದು ರೀತಿ ತಮ್ಮದೇ ಆದಂಥ ಒಂದು ಸಿಗ್ನೇಚರ್ ಟ್ಯೂನ್ ಅನ್ಬಹುದು, ಅಥವಾ ಒಂದು ಟ್ರೇಡ್ ಮಾರ್ಕ್ ಅನ್ನುವ ಹಾಗೆ ಪ್ರಶಾಂತ್ ನೀಲ್ ಅವರ ಸಿನಿಮಾಗಳು ಇರುತ್ತೆ ಅನ್ನೋದು ಅವರ ಸಿನಿಮಾಗಳನ್ನು ಅತ್ಯಂತ ಹೆಚ್ಚು ಗಮನಿಸಿ ಹೇಳುವಂಥವರ ಒಂದು ಮಾತುಗಳು. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಆ್ಯಕ್ಟ್ ಮಾಡಿದಂಥ KGF ಸಿನಿಮಾ ಬಂದ ಮೇಲೆ ನಿರ್ದೇಶಕರಾದ ಪ್ರಶಾಂತ್ ನೀಲ್ ಅವರು ಬೇರೆ ಬೇರೆ ಭಾಷೆಗೆ, ಅಂದರೆ ತೆಲುಗು, ತಮಿಳು, ಹಿಂದಿ ಸಿನಿಮಾಗಳಲ್ಲಿ ಕೂಡ ಅವರು ಕೆಲಸ ಮಾಡ್ತಾರೆ. ಸಾಕಷ್ಟು ಹಿಟ್, ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥ ಪ್ರಶಾಂತ್ ನೀಲ್ ಈಗ ಇಡೀ ದೇಶದಲ್ಲಿ ಮನೆ ಮಾತಾಗಿರುವಂಥ ಕನ್ನಡದ ನಿರ್ದೇಶಕ ಅಂದರೆ ಖಂಡಿತ ತಪ್ಪಾಗೋದಿಲ್ಲ.

ನಿರ್ದೇಶಕರಾದ ಪ್ರಶಾಂತ್ ನೀಲ್ ಅವರ ಸಿನಿಮಾಗಳಿಂದ ಆರಿಸಿದ ಹಾಡುಗಳು ಈ ದಿನದ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅವರ ಕುರಿತಾದಂಥ ಒಂದಿಷ್ಟು ಮಾಹಿತಿಯ ಜೊತೆಗೆ ನಮ್ಮ ಈ ಪ್ರಯಾಣ ಸಾಗ್ತಾ ಇದೆ. KGF ಚಿತ್ರದ ಹಾಡು ನೀವು ಕೇಳಿದ್ರಲ್ಲ, ಸಲಾಂ ರಾಕಿ ಭಾಯ್, ಇದು ವಿಜಯಪ್ರಕಾಶ್, ಸಂತೋಷ್, ಸಚಿನ್, ಪುನೀತ್, ಮೋಹನ್, ಶ್ರೀನಿವಾಸ್ ಮತ್ತು ವಿಜಯ್ ಅರಸ್ ಇವರೆಲ್ಲರೂ ಹಾಡಿದ್ರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಇತ್ತು, ರವಿ ಬಸ್ರೂರು ಅವರ ಸಂಗೀತ ಸಂಯೋಜನೆ ಇತ್ತು. ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ದಕ್ಷಿಣ ಭಾರತ ಅಷ್ಟೇ ಅಲ್ಲ, ಇಡೀ ಭಾರತದ ಸಿನಿಮಾ ಕ್ಷೇತ್ರದ ಯಶಸ್ವಿ ನಿರ್ದೇಶಕರಲ್ಲಿ ಒಬ್ಬರು ಪ್ರಶಾಂತ್ ನೀಲ್. ಅವರು ನಿರ್ದೇಶನ ಮಾಡಿದಂತಹ ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗಿದೆ. ಕಮರ್ಷಿಯಲ್ ಮಾಸ್ ಸಿನಿಮಾಗಳಿಗೆ ತಮ್ಮದೇ ಆದಂಥ ವಿಶೇಷ ವ್ಯಾಕರಣವನ್ನು ನೀಡಿದಂಥ ನಿರ್ದೇಶಕರು ಪ್ರಶಾಂತ್ ನೀಲ್. ಡಾರ್ಕ್ ಕಲರ್ ಗ್ರೇಡಿಂಗ್, ಚುರುಕಾದ ಸಂಭಾಷಣೆ, ಭಿನ್ನವಾಗಿ ಕತೆ ಹೇಳುವ ನೀತಿ, ನಿರೂಪಣಾ ಶೈಲಿಯಿಂದ ತಮ್ಮದೇ ಆದಂಥ ಒಂದು ಭಿನ್ನ ಶೈಲಿಯನ್ನು ಸೃಷ್ಟಿ ಮಾಡಿದ ನಿರ್ದೇಶಕ ಪ್ರಶಾಂತ್ ನೀಲ್. ಇವತ್ತು ಅವರ ಜನ್ಮದಿನ, ಅವರಿಗೆ ಶುಭವಾಗಲಿ. ಉಗ್ರಂ ಚಿತ್ರದ ಇನ್ನೊಂದು ಹಾಡನ್ನು ಕೇಳಿ. ರಾಮನಾರಾಯಣ್ ಅವರದ್ದೇ ಸಾಹಿತ್ಯ, ರವಿ ಬಸ್ರೂರು ಅವರ ಸಂಗೀತ, ಅನುರಾಧ ಭಟ್ ಮತ್ತು ಸಂಗಡಿಗರ ಧ್ವನಿಗಳು.

ಸಲಾರ್ ಸೀಸರ್ ಫೈರ್ ಚಿತ್ರದ ಹಾಡು ನೀವು ಕೇಳಿದ್ದು. ವಸಂತ ಶೆಣೈಯವರ ಧ್ವನಿ, ಕಿನ್ನಲ್ ರಾಜ್ ಅವರ ಸಾಹಿತ್ಯ, ರವಿ ಬಸ್ರೂರು ಅವರ ಸಂಗೀತ. ಕಲಾಭಾರತಿ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ. ಯಾಕಂದರೆ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. 12 ಗಂಟೆಯ ಸಮಯ ಆಯಿತು. ಇನ್ನೀಗ ಕೇಳೋಣ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ನಿತ್ಯವೂ ಜಗತ್ತಿನಾದ್ಯಂತ ಮಕ್ಕಳು ನಾನಾ ರೀತಿಯ ದೌರ್ಜನ್ಯ ಹಿಂಸೆಗೆ ತುತ್ತಾಗುತ್ತಿದ್ದಾರೆ. ಮುಗ್ಧ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಕಳೆದ 2021 ಈಚೆಗೆ ಏರುಗತಿಯಲ್ಲಿವೆ. ಈ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 4 ಅಂತಾರಾಷ್ಟ್ರೀಯ ದೌರ್ಜನ್ಯಕ್ಕೊಳಗಾದ ಮುಗ್ಧ ಮಕ್ಕಳ ದಿನವೆಂದು ವಿಶ್ವಸಂಸ್ಥೆ ಘೋಷಿಸಿದೆ. ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗೆ ಮಕ್ಕಳ ಉಚಿತ ಸಹಾಯವಾಣಿ 1098 ಸಂಪರ್ಕಿಸುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಾರ್ವಜನಿಕರನ್ನು ಕೋರಿದೆ. ಮಹಾತ್ಮ ಗಾಂಧೀಜಿ ಅವರಿಂದ ರಾಜರ್ಷಿ ಎಂದು ಕರೆಯಲ್ಪಟ್ಟ ಮೈಸೂರು ಸಂಸ್ಥಾನದ 24 ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನವೆಂದು, ಬಾಲಕಾರ್ಮಿಕ ಪದ್ಧತಿ ರದ್ದತಿ, ಮಕ್ಕಳಿಗೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಉಚಿತ ಶಿಕ್ಷಣ, ಭದ್ರಾವತಿ ಉಕ್ಕಿನ ಕೈಗಾರಿಕೆ, ಮೈಸೂರು ಸಾಬೂನು ಕಾರ್ಖಾನೆ, ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ದೃಷ್ಟಾರರು. ಪದ್ಮಭೂಷಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನವೆಂದು ತಮ್ಮ ಸುಮಧುರ ಕಂಠದ ಮೂಲಕ ಭಾರತೀಯರ ಮನೆ ಮನಗಳಲ್ಲಿ ಅಜರಾಮರರಾಗಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ್ 2026 ನಾಮನಿರ್ದೇಶನಗಳ ಸಲ್ಲಿಕೆ ಪ್ರಾರಂಭವಾಗಿದೆ. ತಮ್ಮ ಸಮರ್ಪಣಾ ಭಾವ, ಪರಿಶ್ರಮ ಮತ್ತು ಪ್ರಭಾವದ ಮೂಲಕ ಇಡೀ ದೇಶಕ್ಕೆ ಸ್ಫೂರ್ತಿಯಾಗುವ ಯುವ ಸಾಧಕರನ್ನು ಗೌರವಿಸಿ ಸಂಭ್ರಮಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜುಲೈ 31. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಚೊಚ್ಚಲ ಸಂಪುಟ ಸಭೆ 6 ಮಹತ್ವದ ನಿರ್ಣಯಗಳನ್ನು ಕೈಗೊಂಡಿದೆ. ಲೋಕಭವನದಲ್ಲಿ ಪದಗ್ರಹಣ ಸಮಾರಂಭದ ಬಳಿಕ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಯುವಜನರ ಶಿಕ್ಷಣ, ಉದ್ಯೋಗಕ್ಕೆ ಒತ್ತು ನೀಡುವ ಜೊತೆಗೆ ಸತ್ಪ್ರಜೆಗಳಾಗಿ ರೂಪಿಸುವ ಆಶಯ ಈ ಘೋಷಣೆಗಳಲ್ಲಿ ಅಡಕವಾಗಿದ್ದು, ಖಾಸಗಿ ಉದ್ಯಮ ವಲಯದಲ್ಲಿ ಕನ್ನಡಿಗರ ಅರ್ಹತೆಗೆ ಅನುಗುಣವಾಗಿ ಉದ್ಯೋಗ ದೊರಕಿಸಿಕೊಡುವುದು ತಮ್ಮ ಆದ್ಯತೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
1: ದೊಡ್ಡ ದೊಡ್ಡ ಸವಾಲನ್ನು ನಾವು ಎದುರಿಸಬೇಕಾಗ್ತದೆ. ಇಲ್ಲಿ ರೈತರ ಸಮಸ್ಯೆಗೆ ನಮ್ಮ ಪ್ರಯಾರಿಟಿ ಇಟ್ಕೊಂಡಿದ್ದೇವೆ. ವಲಸೆ ಹೋಗೋದನ್ನ ತಪ್ಪಿಸಬೇಕು. ಸೊ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫ್ಲಾರಿಕಲ್ಚರ್, ಸಿರಿಕಲ್ಚರ್, ಸಿಲ್ಕು, ಮಿಲ್ಕು ಇವೆಲ್ಲ ಡಿಗ್ರೇಡ್ ಅನ್ನೋದು ಭಾವನೆ ನಮ್ ಯಾವ ರೈತರಿಗೂ ಬರಬಾರದು. ಅವನಿಗೆ ಆತ್ಮವಿಶ್ವಾಸ ಮೂಡಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಕಾಲೇಜ್ವರೆಗೂ ಕೂಡ ಫ್ರೀಯಾಗಿ ಬಸ್ ಪಾಸ್ ಅನ್ನ ಕೊಡ್ತೇವೆ. ಉದ್ಯೋಗದ ಸಮಸ್ಯೆ, ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಅದಕ್ಕೆ ಸದ್ಯದಲ್ಲೇ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಇಷ್ಟು ಕ್ಯಾಬಿನೆಟ್ ಅಷ್ಟೊತ್ತಿಗೆ ನಿಮ್ಗೆ ರಿಲೀಸ್ ಮಾಡ್ತೀನಿ. ಈ ರಾಜ್ಯ ಈಸ್ ಎ ಹ್ಯೂಮನ್ ರಿಸೋರ್ಸಸ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ.
0: ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಶುಭಾಶಯ ಕೋರಿರುವ ಹುಬ್ಬಳ್ಳಿ ಶಾಸಕ ಮಹೇಶ್ ತೆಂಗಿನಕಾಯಿ, 2 ಬಾಕಿ ಗೃಹಲಕ್ಷ್ಮಿ ಕಂತನ್ನು ಆದಷ್ಟು ಶೀಘ್ರ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಇಂದು ಬೆಳಗ್ಗೆ ಉದ್ಘಾಟಿಸಿದರು. ಸದ್ಯದಲ್ಲೇ ಅವರು ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ ಅತಿಥಿ ಗೃಹದಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳಾದ ರಾಯಚೂರು ಹಾಗೂ ಯಾದಗಿರಿಯ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲಿಸಲಿದ್ದಾರೆ. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆ ಹೋಬಳಿಯಲ್ಲಿ ಭಾರತ್ ಶೇರ್ಡ್ ರೆಪಾಸಿಟರಿ ಆಫ್ ಇನ್ಸ್ಕ್ರಿಪ್ಷನ್ಸ್ ಭಾರತಶ್ರೀ ಯೋಜನೆ ಅಡಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಶಾಸನಗಳ ಡಿಜಿಟಲೀಕರಣ ಕಾರ್ಯ ಕೈಗೊಂಡಿದೆ. ನಿಟ್ಟೂರು ಗ್ರಾಮದಲ್ಲಿ ವಿಜಯನಗರ ಕಾಲದ ನಿಲುವುಗಲ್ಲು ಶಾಸನ ಪತ್ತೆಯಾಗಿದೆ ಎಂದು ಎಎಸ್ಐ ಸಹಾಯಕ ಅಧೀಕ್ಷಕ ಹಾಗೂ ಶಾಸನ ತಜ್ಞ ಆರ್ವಿ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಪದೇರು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಶುದ್ಧ ಮತ್ತು ಪರಿಮಳಯುಕ್ತ ಕಾಫಿಯನ್ನು ಬೆಳೆಯಲು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅನುಸರಿಸುತ್ತದೆ. ನೈಸರ್ಗಿಕ ಕೃಷಿಯ ಕಾಫಿಯೇ ಅತ್ಯುತ್ತಮ ಎಂದು ರೈತ ಉತ್ಪಾದಕರ ಕಂಪನಿ ತಿಳಿಸಿದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಇಂದಿನಿಂದ ಆರಂಭವಾಗಲಿರುವ ಮೊದಲ ವಿಶ್ವಕಪ್ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ 60 ಹೆಚ್ಚು ದೇಶಗಳಿಂದ 400 ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಅನ್ನು ಕೇಂದ್ರ ಕ್ರೀಡಾ ಸಚಿವಾಲಯ, ಆಯುಷ್ ಸಚಿವಾಲಯ, ಭಾರತೀಯ ಕ್ರೀಡಾ ಪ್ರಾಧಿಕಾರ ಹಾಗೂ ಗುಜರಾತ್ ಯೋಗಾಸನ ಕ್ರೀಡಾ ಸಂಘ ಆಯೋಜಿಸಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಥಮ ವಿಶ್ವಕಪ್ ಯೋಗಾಸನ ಚಾಂಪಿಯನ್ಶಿಪ್ಗೆ ಎಕ್ಸ್ ಮಾಧ್ಯಮದಲ್ಲಿ ಶುಭ ಕೋರಿದ್ದಾರೆ. ದೇಶಾದ್ಯಂತ ಬ್ಯಾಡ್ಮಿಂಟನ್ ಸೇರಿದಂತೆ ಕ್ರೀಡೆ ಹಾಗೂ ಯುವ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಧ್ಯೇಯದೊಂದಿಗೆ ಬೆಂಗಳೂರಿನ ಪ್ರಕಾಶ್ ಪಡುಕೋಣೆ ಸ್ಕೂಲ್ ಆಫ್ ಬ್ಯಾಡ್ಮಿಂಟನ್ ಹಾಗೂ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಒಪ್ಪಂದಕ್ಕೆ ಸಹಿ ಹಾಕಿವೆ. ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ 8ನೇ ತಾರೀಖಿನಿಂದ ಅಲ್ಲಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ ಎಂದು ರಾಜ್ಯ ಹವಾಮಾನ ಇಲಾಖೆ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಸಮಯ ಆಗಿದೆ 12:05 ಆಗೇ ಬಿಡ್ತು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನೀವು ಕೇಳ್ತಾ ಇರೋದು. ಈಗ ನಿಮಗೆಲ್ಲ ಗೊತ್ತೇ ಇದೆ, 12:05 ನೀವು ನಮಗೆ ಕರೆ ಮಾಡಬಹುದು, ನಿಮ್ಮಿಷ್ಟದ ಹಾಡನ್ನು ವಿವಿಧ ಭಾರತಿಯಿಂದ ಕೇಳಬಹುದು. ನೀವು ಕರೆ ಮಾಡಲಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 0802022256257, 0802223927 ಎರಡು ಸಂಖ್ಯೆಗಳನ್ನು ಬಳಸಿ ನೀವು ನಮಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡು ಯಾವುದು ಅಂತ ನಮ್ಮ ಹತ್ರ ಹೇಳಿ. ನಿಮಗೋಸ್ಕರ ಚಂದದ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೇವೆ.

0: ಕಾಲದಲ್ಲಿ
1: ಆಲೆಮನೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂತಹ ಅದ್ಭುತವಾದ ಹಾಡು. ದೊಡ್ಡರಂಗೇಗೌಡರ ಸಾಹಿತ್ಯ, ಅಶ್ವಥ್ ವೈದ್ಯವರ ಸಂಗೀತ ಸಂಯೋಜನೆ ಇತ್ತು ಕಾರ್ಯಕ್ರಮದ ಆರಂಭಕ್ಕೆ. ಎಂಥ ಚಂದದ ಹಾಡು, ಮಧುರವಾದ ಹಾಡು ಅಂತ ಹೇಳ್ತಾ ಇದ್ರೆ ನಮ್ಮ ಕೇಳುಗರು ಸೂಪರ್ ಹಿಟ್ ಹಾಡನ್ನು ಪ್ರಸಾರ ಮಾಡಿದ್ರಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಕೇಳ್ತಾನೆ ರೀ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಈಗ ಒಂದು ಕರೆ ಬಂದಿದೆ. ನಮಸ್ತೆ. ನಮಸ್ತೆ.
2: ನಮಸ್ತೆ
1: ಹೇಳಿ, ಯಾರು ಮಾತಾಡೋದು?
2: ನಾನು ಲಕ್ಷ್ಮಿ ಅಂತ, ಬೆಂಗಳೂರಿಂದ.
1: ಹೇಳಿ ಲಕ್ಷ್ಮಿ ಅವರೇ, ಯಾವ ಹಾಡ್ ಬೇಕು
2: ನಮ್ಗೆ? ಬರೆಯದ ಕೈಗಳು ಬರೆಯುತ್ತಿದ್ವೆ, ಭಾರತ ದೇಶದ ಪಾಕಿಗಳು ಅಂತ ದೇಶ ಪ್ರೇಮ ಕ್ರೀತೆ ಒಂದು ಬೇಕಾಗಿತ್ತು.
1: ಎಲ್ಲಿಂದ? ಬೆಂಗಳೂರಿಂದ ಅಂತ ಹೇಳಿದ್ರಿ ಅಲ್ವಾ? ಬೆಂಗಳೂರಿಂದ ಅಂತ ಹೇಳಿದ್ರಿ ಲಕ್ಷ್ಮಿ ಹೆಸರು.
2: ಹೌದು.
1: ಬರೆಯದ ಕೈಗಳು ಬರೆಯುತ್ತಿವೆ ಅಲ್ವಾ?
2: ಹೌದು.
1: ಏನು ಈ ಹಾಡನ್ನ ಕೇಳ್ತಾ ಇದ್ದೀರಾ?
2: ಭಕ್ತಿ ಗೀತೆ ಕೇಳ ತುಂಬಾ ಇಷ್ಟ, ಅದು ದೇಶಭಕ್ತಿ ಗೀತೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ.
1: ಇದು ಬರೆಯದ ಕೈಗಳು ಬರೆಯುತ್ತಿವೆ, ಶಿಕ್ಷಣದ ಮಹತ್ವವನ್ನ ಸಾರುವಂತ ಹಾಡು ಅಲ್ವಾ? ವಿದ್ಯಾವಂತರಾಗ್ಬೇಕು, ಬುದ್ಧಿವಂತರಾಗ್ಬೇಕು ಆತರ ಹೇಳುವಂತ ಒಂದು ಹಾಡು. ಮಣ್ಣಿನ ಮಗ ಸಿನಿಮಾ ಹಾಡಿದು.
2: ಹೌದು ಮೇಡಮ್,
1: 1968 ಅಲ್ವಾ?
2: ಹೌದು, ತುಂಬಾ ಚೆನ್ನಾಗಿದೆ ಹಾಡು. ಮಾತ್ರ ಕೇಳ್ತಾ ಇದ್ರೆ ಇನ್ನು ಕೇಳ್ಬೇಕು ಅನ್ನಿಸ್ತಾ ಇರುತ್ತೆ.
1: ನಿಮ್ಮನೇಲಿ ಎಷ್ಟು ಜನ ಇದ್ದೀರಾ?
2: ನಮ್ಮನೇಲಿ ಗಂಡ, 2 ಮಕ್ಕಳು, ನಾನು, ಗಂಡ, 2 ಮಕ್ಕಳು.
1: ನಷ್ಟ ಆಯ್ತಾ?
2: ಅಡಿಗೆ ಟೈಮ್ ಮಾಡ್ತಾ ಇದ್ದೀನಿ ಹಂಗೆ, ಕೇಳಲ್ಲ ಅಂತ ತರಕಾರಿ ಹೆಚ್ಕೊಂಡು ಕೇಳಲ್ಲ ಅಂತ.
1: ಏನ್ ಮಾಡ್ತಾ ಇದ್ರ ಇವತ್ತು ವಿಶೇಷ ಅಡಿಗೆ?
2: ಮೂಲಂಗಿ ಬೇಳೆ ಸಾಂಬಾರು.
1: ಘಮ ಘಮ ಅಂತ ಇದೆ ನೋಡಿ ಮೂಲಂಗಿ ವಾಸನೆ. ಮತ್ತೆ ಬಿಡುತ್ತಾ? ನಿಮ್ ಮಾತಿನ ಜೊತೆಗೆ ಮಲ್ಲಿಗೆ ಮೂಲಂಗಿ ಪರಿಮಳ ಕೂಡ ಸೇರ್ಕೊಂಡ್ಬಿಟ್ಟಿದೆ. ಆಯ್ತು, ನೀವು ಕೇಳ್ತಾ ರೀ, ಕಾರ್ಯಕ್ರಮ ಕೇಳ್ತಾ ಇದ್ರೆ ನನ್ಗೆ ಊಟ ಮಾಡ್ದಂಗೆ ಆಗತ್ತೆ. ಆಗ್ಲಿ, ನಿಮ್ ಹಾಡು ಕೇಳೋಣ. ಧನ್ಯವಾದ.
2: ಥ್ಯಾಂಕ್ ಯು ಮೇಡಮ್.
1: ನಮಸ್ತೆ.

0: ಮಣ್ಣಿನ ಮಗ ಚಿತ್ರಕ್ಕಾಗಿ 1968 ಬಂದ ಸಿನಿಮಾ ಇದು. ಗೀತಾಪ್ರಿಯ ಅವರು ಬರೆದ ಗೀತೆ, ವಿಜಯ್ ಭಾಸ್ಕರ್ ಅವರು ಸಂಗೀತ ನೀಡಿದ್ರು, ಎಸ್ ಜಾನಕಿ ಅವರು ಹಾಡಿಗೆ ದನಿಯಾಗಿದ್ರು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕರೆಗೊಂದು ಹಾಡುವ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈಗ ಒಂದು ಕರೆ ಕೂಡ ಬಂದಿದೆ. ನಮಸ್ತೆ.
1: ನಮಸ್ತೆ ಚಂದು ಮೇಡಮ್.
0: ನಮಸ್ತೆ ಹೇಳ್ರಿ, ಯಾವ್ದು ಈ ಮಧುರವಾದ ಧ್ವನಿ?
1: ಬೀನಾ ವಸಂತರ ಈ ವಸಂತಪುರದಿಂದ ಮೇಡಮ್.
0: ಬೀನಾ?
1: ಹೌದು ಮೇಡಮ್.
0: ಹೇಳಿ ಬೀನಾ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಮೇಡಮ್. ತಾವು ಮೇಡಮ್?
0: ನಾವು ಕೂಡ ಚೆನ್ನಾಗಿದ್ದೀವಿ.
1: ಓಕೆ ಮೇಡಮ್
0: ಹೇಳಿ.
1: ಇವತ್ತು ಎಸ್ ಪಿ ಬಿ ಸರ್ ಅವರ ಬರ್ತ್ಡೇ ಇದೆ ಅಲ್ವಾ ಮೇಡಮ್?
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ. ಹೌದು
1: ಸರ್, ಅವರ ಜನ್ಮದಿನಕ್ಕೋಸ್ಕರ ಅವರು ಕನ್ನಡದಲ್ಲಿ ಹಾಡಿದ ಮೊದಲ ಚಿತ್ರದ ಒಂದು ಮೊದಲ ಗೀತೆ ಈ ನಕ್ಕರೆ ಅದೇ ಸ್ವರ್ಗ ಚಿತ್ರದ. ಕನಸಿದೋ ನನಸಿದೋ ಮುಗುದೆ ಮನ ದಪಿಸಿ ಬಯಕೆಯೋ ಇದು ಹರೆಯ ಚಿಗುರ ಚೆಲು ಆ ಹಾಡ್ಬೇಕಿತ್ತು ಮೇಡಮ್.
0: ಅಂದ್ರೆ ನೀವು ಎಲ್ಲಾದ್ರೂ ಯಾವತ್ತಾದ್ರೂ ಸರ್ನ ಭೇಟಿ ಆಗ್ಲಿಕ್ಕೆ ಅವಕಾಶ ಇತ್ತಾ? ಸಾಧ್ಯ
1: ಇಲ್ಲ ಮೇಡಮ್, ಎಲ್ಲೋ ಭೇಟಿ ಮಾಡಿಲ್ಲ, ಟಿವಿದಲ್ಲಿ ನೋಡಿದ್ರೆ ಅಷ್ಟೇ.
0: ಎಂಥ ಒಂದು ಸೌಮ್ಯವಾದ ರೂಪ ಅಲ್ವಾ ಅವ್ರದ್ದು?
1: ಹೌದು, ಸೌಮ್ಯವಾದ ರೂಪ ಕೂಡ, ಸೌಮ್ಯವಾದ ಮಾತುಕತೆ ಕೂಡ, ಅವರು ಎಲ್ಲ ತುಂಬಾ ಇಷ್ಟ ಆಗುತ್ತೆ ಮೇಡಮ್.
0: ಆ ಧ್ವನಿ ಬಗ್ಗೆ, ಹಾಡುಗಾರಿಕೆ ಬಗ್ಗೆ ನಾವು ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ ಅಷ್ಟೊಂದು ಏನ್ ಹೇಳೋದು, ಚಿಕ್ಕವರು ನಾವು, ತುಂಬಾ ಚಿಕ್ಕವರು ಅವರ ಹಾಡುಗಾರಿಕೆ ಬಗ್ಗೆ ಮಾತಾಡ್ಲಿಕ್ಕೆ. ಆದ್ರೆ ಆ ವಿನಯ ಇರಬಹುದು ಕಾರ್ಯಕ್ರಮದಲ್ಲಿ, ಮುಖ್ಯವಾಗಿ ಎದೆ ತುಂಬಿ ಹಾಡುವನ್ನು ಕಾರ್ಯಕ್ರಮದಲ್ಲಿ ನಾವು ನೋಡ್ದಂಗೆ, ಮಕ್ಕಳ ಜೊತೆಗೆ ಅವ್ರು ಮಾತಾಡ್ತಾ ಇದ್ದಂತ ರೀತಿ, ನಡ್ಕೊಳ್ತಾ ಇದ್ದಂತ ರೀತಿ, ಆಮೇಲೆ ಅವರು ಒಂಥರ ಮಕ್ಕಳನ್ನ ಪ್ರೀತಿಯಿಂದ ಹೇಳ್ಕೊಡ್ತಾ ಇದ್ರಲ್ಲ ಕೆಲವೊಂದಷ್ಟು ವಿಷಯಗಳು, ಅದೆಲ್ಲ ನೋಡಿದಾಗ ಅಬ್ಬಾ ಇಷ್ಟು ದೊಡ್ಡ ಕಲಾವಿದ ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಮಕ್ಕಳ ಜೊತೆ ಬೆರೀತಾರೆ ಅನ್ನೋದು ಯಾವತ್ತಿಗೂ ಕೂಡ ಒಂದ್ ರೀತಿ ಆಶ್ಚರ್ಯ. ಮತ್ತೆ ನಾವೆಲ್ಲ ಅನುಸರಿಸುವಂತ ಗುಣಗಳು ಅವ್ರದ್ದು. ಆಯ್ತು, ಚಂದದ ಹಾಡು ಕೇಳಿದಿರಾ, ಕೇಳೋಣ. ನಿಮ್ಮ ನೆಪದಲ್ಲಿ ನಾವೆಲ್ಲರೂ ಈ ಹಾಡನ್ನ ಎಂಜಾಯ್ ಮಾಡ್ತೇವೆ. ಎಸ್ ಪಿ ಬಿ ಸರ್ ಒಂದ್ ದೊಡ್ಡ ನಮಸ್ಕಾರ ಅಲ್ವಾ?
1: ಹೌದು ಮೇಡಮ್.
0: ಆಗ್ಲಿ, ನಮಸ್ತೆ. ನಕರೆ ಅದೇ ಸ್ವರ್ಗ ಚಿತ್ರದ ಹಾಡು ಪಿ ಸುಶೀಲಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ವಿಜಯ ನರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ.

0: ಇದು ಒಂದೇ ಭಾಷೆ ಅಲ್ಲ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ದೇಶದ 16 ಭಾಷೆಗಳಲ್ಲಿ 40,000 ಹೆಚ್ಚು ಹಾಡುಗಳನ್ನು ಹಾಡುವ ಮೂಲಕ ಗಿನ್ನಿಸ್ ದಾಖಲೆಯನ್ನು ಮಾಡಿದಂತಹ ಹಾಡುಗಾರರು. ಈಗ ತಾನೇ ಕೇಳಿದ್ವಿ ತಿರುಗುಬಾಣ ಚಿತ್ರದ ಗೀತೆ. ಈ ಗೀತೆಯ ರಚನೆಕಾರರು ಆರ್ ಎನ್ ಜಯಗೋಪಾಲ್ ಅವರು. ಸತ್ಯಂ ಅವರ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಬಹಳ ಅದ್ಭುತವಾಗಿ ಹಾಡನ್ನು ಹಾಡಿದರು. ನಮ್ಮ ಕೇಳುಗರು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಕನಸಿದೋ ಮನಸಿದೋ ಮರ್ತೇ ಹೋಗಿತ್ತು, ಅದ್ಭುತವಾದ ಹಾಡು ಕೇಳಿ ಖುಷಿಯಾಯಿತು. ನಮ್ಮ ಕೇಳುಗರ ಆಯ್ಕೆ ಕೂಡ ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತೊಬ್ಬರು ಹೇಳ್ತಾ ಇದ್ದಾರೆ, ಮಲ್ಲಿಗೆ ಹೂವಿನ ಹಾಗೆ ವಿವಿಧ ಭಾರತೀಯ ಕಾರ್ಯಕ್ರಮ ಘಮಘಮ ಅಂತ ಇದೆ. ನಮ್ಮ ಕೇಳುಗರ ಹಾಡುಗಳು ಕೂಡ ಅಷ್ಟೇ ಚಂದವಾಗಿ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮ ಕೇಳ್ಕೊಳ್ತಾ ಕೆಲಸ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳ್ತಾರೆ. ಕಲಾಭಾರತಿ ಮತ್ತು ಕರಿಗೊಂದು ಹಾಡು ಕೇಳುಗರ ಹಾಡೇ ತುಂಬ ಇಷ್ಟ. ಇದೇ ನಾಡು ಇದೇ ಭಾಷೆ ಸೂಪರು ಸೂಪರು ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೊಂದು ಕರೆ ಕೂಡ ಬಂದಿದೆ. ನಮಸ್ತೆ.
1: ನಮಸ್ತೆ ಚಂದು ಮೇಡಮ್,
0: ಹೇಳಿ.
1: ನಮಸ್ತೆ ಮೇಡಮ್, ನಮ್ಮ ಹೆಸರು ಮಧುಗಿರಿ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್ ಸಿಂಗನಹಳ್ಳಿ ಮೇಡಮ್.
0: ಸಿಂಗನಹಳ್ಳಿ ಹೇಳಿ, ನಿಮ್ಮ ಹೆಸರೇನು ಹೇಳಿದ್ರೆ?
1: ಗೋಪಿ ಮೇಡಮ್. ಗೋಪಿ?
0: ಗೋಪಿ
1: ಯಾವ್ದು ಮೇಡಮ್
0: ಹೇಳಿ. ಗೋಪಿ ಅವರೇ, ಯಾವ ಹಾಡು ಬೇಕು
1: ಮೇಡಮ್? ಅವಳ ಹೆಜ್ಜೆ ಫಿಲಮ್ ಬಾಲಸುಬ್ರಹ್ಮಣ್ಯ ಮಾಡಿರೋದು ಮೇಡಮ್. ಬಂದೆಯ ಬಾಡಿನ ಬೆಳಕಾಗಿ ಅಂದ್ಬಿಟ್ಟು ರೆಕಾರ್ಡ್ ಇದೆ.
0: ಎಷ್ಟು ಇಷ್ಟ ಆಗುತ್ತೆ ಅಲ್ವಾ ಎಸ್ ಪಿ ಬಿ ಅವ್ರ ಧ್ವನಿಯಲ್ಲಿ ಹಾಡುಗಳನ್ನ ಕೇಳೋದು.
1: ಬರೋದಿಲ್ಲ ಮೇಡಮ್ ಆತರ ವಾಯ್ಸ್, ಯಾರ್ದು ಸಿಗೋದಿಲ್ಲ ಆತರ.
0: ನಿಜ ನಿಜ,
1: ಚೆನ್ನಾಗಿದೆ.
0: ಎಲ್ಲಾರು ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಅನಂತನಾಗ್ ಅವರಿಗೆ ಹೊಂದ್ಕೊಳ್ಳೋ ಹಾಗೆ, ವಿಷ್ಣುವರ್ಧನ್ಗೆ ಹೊಂದ್ಕೊಳ್ಳೋ ಹಾಗೆ, ಈವನ್ ನಮ್ಗೆ ಅನ್ಸೋದೇ ಇಲ್ಲ ಇದು ಎಸ್ ಪಿ ಬಿ ಅವರು ಅಂತ. ಅನಂತನಾಗೆ ಹಾಡ್ತಾ ಇದಾರೇನೋ ಅಂತ ಅನ್ಸುತ್ತೆ, ಶ್ರೀನಾಥ್ ಹಾಡ್ತಾ ಇದಾರೇನೋ ಅಂತ ಅನ್ಸುತ್ತೆ. ಅಷ್ಟೊಂದು ಮಾಡ್ಯುಲೇಷನ್ ಮಾಡಿ ಹಾಡುವಂತ ಅಪರೂಪದ ಗಾಯಕ. ಕೇಳೋಣ ನಿಮ್ಮ ಇಷ್ಟದ ಹಾಡು.
1: ಓಕೆ ಮೇಡಮ್.
0: ನಮಸ್ಕಾರ.
1: ಓಕೆ ಮೇಡಮ್.

0: ಹಲೋ.
1: ಹಲೋ ಮೇಡಮ್,
0: ಕೇಳುತ್ತಾ?
1: ಕೇಳ್ತೇನೆ ಮೇಡಮ್. ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ ಹೆಸರು ಹೇಳಿ.
1: ನನ್ನ ಹೆಸರು ಚಂದ್ರು ಅಂತ.
0: ಎಲ್ಲಿಂದ?
1: ಎಲ್ಚೇನಹಳ್ಳಿಯಿಂದ.
0: ಎಲ್ಲಚೇನಹಳ್ಳಿ? ಹಾ,
1: ಚಂದ್ರು ಆಚಾರ್ಯರು. ನಾವು ಚಿನ್ನಬೆಳ್ಳಿ ಒಡದೆ ಪಾಲಿಸ್ ಹಾಕೋರು. ಮೇಡಮ್. ಹಲೋ,
0: ಹೇಳಿ.
1: ಒಂದು ಹಾಡ್ ಹಾಕೊಡಿ ಮೇಡಮ್, ಧರ್ಮ ಫಿಲಮ್ದು ಟೈಟಲ್ ಸಾಂಗ್.
0: ಹೇಳಿ ಹೇಳಿ, ನೀವ್ ಹೇಳಿ, ನಾನು ಆಯ್ತು, ನೀವ್ ಕೇಳಿದ ಹಾಡು ಹಾಕೋಣ.
1: ಹಾಕೊಡಿ ಮೇಡಮ್. ಅದು ತುಂಬಾ ಸುಮಾರು ದಿವಸದಿಂದ ಹಾಡು ಕೇಳ್ಬೇಕಂತ ಇಚ್ಛೆ. ಅದಕ್ಕೋಸ್ಕರ
0: ಇವತ್ತೊಂದು ವಿಶೇಷತೆ ಇದೆ ಗೊತ್ತಾ?
1: ಗೊತ್ತಿಲ್ಲ ಮೇಡಮ್.
0: ಆಯ್ತು, ಪರವಾಗಿಲ್ಲ, ನೀವು ಕೇಳಿದ ಹಾಡನ್ನ ನಾನು ಹಾಕ್ತೀನಿ. ಇವತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ, ಬರ್ಡೇ ಅವ್ರದ್ದು, ಅವ್ರು ಹುಟ್ಟಿದ ದಿನ ಇವತ್ತು. ಈ ಹಾಡಿನ ಮೂಲಕ ಅವ್ರಿಗೊಂದು ವಿಶ್ ಮಾಡೋಣವಾ?
1: ಮಾಡಿ.
0: ಆಗ್ಲಿ, ನೀವು ಕೇಳಿದ ಹಾಡು ಬರುತ್ತೆ. ಧರ್ಮ ಸಿನಿಮಾದ ಹಾಡು ಕೇಳಿದ್ದೀರಾ? ರಾಜ್ಕುಮಾರ್ ಅವ್ರು ಹಾಡಿರೋದು, ಚಿ ಉದಯಶಂಕರ್ ಅವ್ರು ಬರ್ತಿರೋದು, ಸತ್ಯಂ ಅವರ ಸಂಗೀತ ಇದೆ ಅಲ್ವಾ?
1: ಹೌದು ಮೇಡಮ್.
0: ಆಗ್ಲಿ, ಕೇಳಿ ನಿಮ್ಮ ಇಷ್ಟದ ಹಾಡು.
1: ಓಕೆ, ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.

0: ಕರಗಂದು ಹಾಡುವ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಅದರಲ್ಲೂ ವಿಶೇಷವಾಗಿ ಭಾರತದ ಪ್ರಸಿದ್ಧ ಗಾಯಕ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನದ ಪ್ರಯುಕ್ತ ಬಹಳಷ್ಟು ಜನ ಅವರ ಹಾಡುಗಳನ್ನೇ ಕೇಳ್ತಾ ಇದ್ದಾರೆ. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಕನ್ನಡ ಭಾಷೆ, ಕರ್ನಾಟಕದ ಜನ ಅಂದರೆ ತುಂಬ ವಿಶೇಷವಾದಂತಹ ಪ್ರೀತಿ ಅವರದು. ಮುಂದಿನ ಜನ್ಮ ಇದ್ರೆ ನಾನು ಕರ್ನಾಟಕದಲ್ಲೇ ಕನ್ನಡಿಗನಾಗಿ ಹುಟ್ಟಬೇಕು ಅನ್ನುವ ಒಂದು ಹಂಬಲವನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು. ಭಾರತ ಸರ್ಕಾರದಿಂದ ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳು, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಗಾನ ಗಂಧರ್ವ ಸೇರಿದ ಹಾಗೆ ಸಾಕಷ್ಟು ಪ್ರಶಸ್ತಿ ಗೌರವಗಳು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಬಂದಿದೆ. 1966 ಸಾಕಷ್ಟು ಹಾಡುಗಳಿಗೆ ಅವರು ದನಿಯಾಗಿದ್ದರು. 16 ಭಾಷೆಗಳಲ್ಲಿ 40,000 ಹೆಚ್ಚು ಹಾಡುಗಳನ್ನು ಹಾಡಿದಂಥ ದಾಖಲೆ ಎಸ್ ಪಿ ಬಿ ಅವರದ್ದು. ಕನ್ನಡ, ತೆಲುಗು, ತಮಿಳು, ಹಿಂದಿಯಲ್ಲಿ ಕೂಡ ಅವರು ಹಾಡನ್ನು ಹಾಡಿದ್ದಾರೆ. ಆಂಧ್ರದ ನೆಲ್ಲೂರಿನಲ್ಲಿ ಜನಿಸಿದ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಇಂಜಿನಿಯರಿಂಗ್ ಪದವೀಧರರು ಕೂಡ ಆಗಿದ್ದರು. ಆದರೆ ಬೆಳ್ಳಿ ತೆರೆಯ ಮೇಲೆ ನಕ್ಕರೆ ಅದೇ ಸ್ವರ್ಗ ನರಸಿಂಹರಾಜು ಅವರ ನಟನೆಯ ಸಿನಿಮಾದಲ್ಲಿ ಹಾಡನ್ನು ಹಾಡುವ ಮೂಲಕ, ಅದರ ಜೊತೆಗೆ 1966 ಡಿಸೆಂಬರ್ 15 ತೆಲುಗಿನ ಶ್ರೀ ಶ್ರೀ ಶ್ರೀ ಮರ್ಯಾದಾ ರಾಮಣ್ಣ ಚಿತ್ರದ ಹಾಡನ್ನು ಹಾಡುವ ಮೂಲಕ ಈ ಒಂದು ಸಿನಿಮಾ ಕ್ಷೇತ್ರದ ಹಾಡುಗಾರಿಕೆಗೆ ಕೂಡ ಅವರು ಬರ್ತಾರೆ. ಈಗ ನಮ್ಮ ಕೇಳುಗರು ಕೂಡ ನಮ್ಮ ಜೊತೆಯಾಗಿದ್ದಾರೆ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು ನಿಮ್ಮ ಹೆಸರು?
1: ಮೋಹನ್ ರಾಜ್ ಅಂತ.
0: ಮೋಹನ್ ರಾಜ್ ಅವರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
1: ತಿಪ್ಟೂರು ತಾಲೂಕ್ ಅಣ್ಣಾಪುರದಿಂದ.
0: ತಿಪ್ಟೂರು?
1: ತಿಪ್ಟೂರು
0: ತೆಂಗಿನಕಾಯಿ ಫೇಮಸ್.
1: ಹೌದು ಮೇಡಮ್.
0: ನಿಮ್ದು ಇದೆಯಾ ತೋಟ?
1: ಇಲ್ಲ ಮೇಡಮ್, ನಮ್ದು ಮಗ್ಗ ಇದೆ.
0: ಕೈಮಗ್ಗ?
1: ಕೈಮಗ್ಗ ಇತ್ತು, ಇವಾಗ ಪವರ್ ಲೂಮ್ಸ್ ಮಾಡಿದೀವಿ, ರೇಷ್ಮೆ ಸೀರೆ ತಯಾರಿಕೆ ಮಾಡ್ತೀವಿ.
0: ಹೇಳಿ, ಯಾವ ಹಾಡ್ಬೇಕು?
1: ಒಂದು ಹಾಡು ಎಸ್ ಪಿ ಬಾಕಿ ಮೇಡಮ್, ಚೆನ್ನಾಗಿರೋದು ಒಂದು ಹಾಡು ಹಾಕಿ ಮೇಡಮ್.
0: ಚೆನ್ನಾಗಿದೆ, ಎಷ್ಟೊಂದು ಚೆನ್ನಾಗಿರೋ ಹಾಡುಗಳನ್ನ ಹಾಡಿದಾರಲ್ವಾ ಎಸ್ ಪಿ ಬಿ ಅವರು. ಆಯ್ತು, ನಿಮಗೋಸ್ಕರ ಒಂದು ಚಂದದ ಹಾಡು ಕೇಳೋಣ. ಎಸ್ ಪಿ ಬಿ ಅವರು ಹಾಡಿರೋದು.
1: ಓಕೆ ಮೇಡಮ್. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರ. ನಾವು ದಿನ ವಿಡಿಯೋ ಕೇಳ್ಕೊಂಡೆ ಮಗ ಕೆಲಸ ಮಾಡೋದು, ಹಂಗಾಗಿ ತುಂಬಾ ಖುಷಿ ಆಗುತ್ತೆ. ತುಂಬಾ ದಿವಸದಿಂದ ಟ್ರೈ ಮಾಡ್ತಾ ಇದ್ದೇನೆ, ಸಿಕ್ಕೇ ಇರಲಿಲ್ಲ.
0: ಹೌದಾ?
1: ನಾವು ಫಿಲಿಪ್ಸ್ ರೇಡಿಯೋ 1985 ಅವಾಗಿಂದನೂ ಇಟ್ಕೊಂಡಿದೀವಿ.
0: ಅದೇ ರೇಡಿಯೋದಲ್ಲೇ ಕೇಳ್ತೀರಾ ಇವಾಗ್ಲೂ?
1: ಇಲ್ಲ, ಅದು ಕೆಟ್ಟ ಇದೆ. ಇವಾಗ ಎಫ್ ಎಂ ತಗೊಂಡ್ಬಂದಿದೀವಿ, ಚೆನ್ನಾಗಿದೆ. ಅದನ್ನು ಕೊಡಿಸಿದ್ದು ಈಗ ಎಫ್ ಎಂ ಇಟ್ಕೊಂಡಿದೀವಿ, ಚೆನ್ನಾಗಿದೆ. ಎನಿ ಟೈಮ್ ಕೇಳ್ತಾ ಇರ್ತೀವಿ. ಬೆಳಿಗ್ಗೆ 6 ದೇವರ ಹಾಡುಗಳು ತುಂಬಾ ಚೆನ್ನಾಗಿ ಆಗ್ತದೆ, ಸಂತೋಷ ಆಗುತ್ತೆ. ರಾತ್ರಿ 11 ಒಳಗೂ ತುಂಬಾ ಚೆನ್ನಾಗಿ ಬರುತ್ತೆ ಎಫ್ ಎಂ.
0: ಅಂದ್ರೆ ನೀವ್ ಯಾವಾಗ್ಲೂ ನಮ್ ಜೊತೆಯಾಗಿರ್ತೀರಿ.
1: ಹೌದು ಮೇಡಮ್, ತುಂಬಾ ದೇಶದಿಂದ ಕೇಳ್ಬೇಕು ಅನ್ಕೊಂಡು ನಮ್ಗೆ ಲೈನ್ ಸಿಕ್ಕಿಲ್ದಲ್ಲ, ಇವತ್ತು ನಮ್ ಪುಣ್ಯ ಹಾಕೋತೆ.
0: ನೋಡಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಬರ್ಡೇ ದಿನ ನಿಮ್ಗೆ ಲೈನ್ ಸಿಕ್ಕಿದೆ.
1: ಹೌದು ಮೇಡಮ್,
0: ಅವ್ರದೊಂದು ಚಂದದ ಹಾಡನ್ನ ಕೇಳುವಂತ ಅವಕಾಶ ನಿಮ್ಮಿಂದಾಗಿ ನಾವೆಲ್ರು.
1: ತುಂಬಾ ಚೆನ್ನಾಗಿರೋದು, ಎಲ್ಲವೂ ಚೆನ್ನಾಗಿದೆ. ಯಾವ್ದು ಫಿಲಂ ಕೇಳಕ್ಕೂ ಭಯ ಬರ್ತಾ ಇಲ್ಲ.
0: ಯಾವ್ದು ಯಾವ್ದು ಚೆನ್ನಾಗಿದೆ ಅಂತ ಹೇಳಿ, ಎಲ್ಲಾನು ಚೆನ್ನಾಗಿದೆ, ಯಾವ್ದು ಹೇಳೋದಲ್ವಾ? ನಿಜ ನಿಜ. ಯಾರಿಗೋಸ್ಕರ ಈ ಹಾಡು ಅಂತೀರಾ?
1: ನನ್ನ ಮಗಳು ಲಕ್ಷ್ಮಿಗೋಸ್ಕರ.
0: ಓ, ಲಕ್ಷ್ಮಿ ಎಲ್ಲಿದ್ದಾರೆ? ಲಕ್ಷ್ಮಿ

0: ಅವ್ರು ಈಗ
1: ಹಾಸನ್ ನಲ್ಲಿ ನೀಟ್ ಎಕ್ಸಾಮ್ ಓದ್ತಾ ಇದ್ದಾರೆ ಒಳ್ಳೇದಾಗ್ಲಿ ಅನ್ಬಿಟ್ಟು.
0: ನಮ್ಮ ನಮಗ್ ಬೇಕಾಗಿರೋರೊಬ್ರು ಮನೇಲಿ ಲಕ್ಷ್ಮಿ ಅಂತ ಇದಾರೆ.
1: ಅದೇ ಮನೆಯವರೇ ಸರ್ ಶೀಲಾ ಅಂತ ಅವತ್ತೊಂದ್ಸಲ ಫೋನ್ ಮಾಡಿ ಕೇಳಿದಂತೆ, ನಾನು ಅವ್ರಿಗೋಸ್ಕರ ಕೇಳ್ತಾ ಇದ್ದೀನಿ.
0: ನಿಮ್ಮ ಮನೆಯ ಶೀಲಾ ಮತ್ತೆ ಎಲ್ಲೆಲ್ಲಿ ಲಕ್ಷ್ಮಿ ಅಂತ ಇದಾರೆ ಎಲ್ಲ ಲಕ್ಷ್ಮಿಯರಿಗಾಗಿ ಹಾಡು ಅಂದ್ಬಿಡಣವಾ?
1: ಓಕೆ ಮೇಡಮ್.
0: ನೋಡಿ ನಿಮ್ ಮನೆಯವ್ರು ನಗ್ತಾ ಇದಾರೆ ನಿಮ್ ಹಿಂದೆ ನಿಂತು.
1: ಎಕ್ಸಾಮ್ ಬರೆದು ಒಂದ್ಸಲ ಮಿಸ್ಟೇಕ್ ಆಗಿ ಎಕ್ಸಾಮ್ ಬರೆಯೋದಕ್ಕೆ ಹಾಸನಲ್ಲೇ ಇದೆ.
0: ಲಕ್ಷ್ಮಿಗೆ ಒಳ್ಳೇದಾಗ್ಲಿ, ಅವಳು ಒಳ್ಳೆ ಡಾಕ್ಟರ್ ಆಗ್ಲಿ, ಸಾಕಷ್ಟು ಜನರ ಕಷ್ಟಗಳನ್ನ ಕಡಿಮೆ ಮಾಡ್ಲಿ. ಅವ್ರ ಅಪ್ಪ ಅಮ್ಮ ಆಗಿದ್ಕೊಂಡು ನೀವೊಂದು ಎಸ್ ಪಿ ಬಿ ಅವ್ರ ಚಂದದ ಹಾಡನ್ನ ಕೇಳಿದಿರ. ವಿವಿಧ ಭಾರತಿಯಿಂದ ನಿಮ್ ಇಷ್ಟದ ಹಾಡು ಬರ್ತಾ ಇದೆ, ಕೇಳಿ.
1: ಒಳ್ಳೆ, ಥ್ಯಾಂಕ್ ಯು.
0: ನಮಸ್ತೆ. ಅಮೃತ ವರ್ಷಿಣಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿ, ಕೆ ಕಲ್ಯಾಣ್ ಅವರ ರಚನೆ, ದೇವ ಅವರ ಸಂಗೀತ.

0: ನಮಸ್ಕಾರ, ನಾನು ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೆ ಬಿಡುವಾದಾಗಲೆಲ್ಲ ನಾನು ವಿವಿಧ ಭಾರತಿಯನ್ನ ಕೇಳ್ತಾ ಇರ್ತೀನಿ. ಬಾಲ್ಯದಿಂದಲೂ ನನಗೆ ವಿವಿಧ ಭಾರತಿ ಅಂದ್ರೆ ಒಂಥರ ಗೆಳತಿ ಇದ್ದ ಹಾಗೆ. ಬೇಜಾರಾದಾಗೆಲ್ಲ ಇದನ್ನ ಟ್ಯೂನ್ ಮಾಡ್ಕೋತೀನಿ. ವಿವಿಧ ಭಾರತಿ ಬರೀ ಮನರಂಜನೆಗೋಸ್ಕರ ಅಲ್ಲ, ಹಲವಾರು ಮಾಹಿತಿಗಳು ಕೂಡ ಕೊಡ್ತಾ ಇರುತ್ತೆ ನಿಮ್ಗೆ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನೆಲ ಜಲದ ಸೊಗಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾದರೂ ಕೂಡ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಸ್ವರಮಾಂತ್ರಿಕ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಬಹಳಷ್ಟು ಜನ ನಾವೆಲ್ಲ ನೆನಪು ಮಾಡಿಕೊಳ್ತಾ ಇದ್ದೇವೆ. 1981 ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಬೆಳಿಗ್ಗೆಯಿಂದ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ 12 ಗಂಟೆಯ ಒಂದು ಅವಧಿಯಲ್ಲಿ 21 ಕನ್ನಡದ ಹಾಡುಗಳನ್ನು ರೆಕಾರ್ಡ್ ಮಾಡಿದ್ರಂತೆ. ಅಂದರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ 21 ಹಾಡುಗಳ ರೆಕಾರ್ಡಿಂಗ್ ಅಂತ ಹೇಳಿದ್ರೆ ಅವರ ಸಾಮರ್ಥ್ಯ, ಅವರ ಒಂದು ಹಾಡುವಂಥ ಪ್ರೀತಿ ಎಷ್ಟಿತ್ತು ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ಬೋದು. ಹಾಗೆಯೇ ಒಂದೇ ದಿನ ತಮಿಳಿನ 19 ಹಾಡುಗಳನ್ನು ರೆಕಾರ್ಡ್ ಮಾಡ್ತಾರೆ, ಹಿಂದಿಯ 16 ಹಾಡುಗಳನ್ನು ಒಂದೇ ದಿನ ರೆಕಾರ್ಡ್ ಮಾಡ್ತಾರೆ. ಹೀಗೆ ಅವರ ಒಂದು ವಿಶೇಷವಾದ ಸಾಧನೆಗಾಗಿ ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಭಾಷೆಯಲ್ಲಿ ಹಾಡಿದ್ದಕ್ಕಾಗಿ 6 ಬಾರಿ ಅತ್ಯುತ್ತಮ ಗಾಯಕ ಅಂತ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಳ್ತಾರೆ. ಆಂಧ್ರದಲ್ಲಿ 25 ಬಾರಿ ರಾಜ್ಯ ನಂದಿ ಪ್ರಶಸ್ತಿಗಳು, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಗೌರವ ಪ್ರಶಸ್ತಿಗಳನ್ನು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಪಡ್ಕೊಂಡಿದ್ರು. ಅವರು ಸಾಕಷ್ಟು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಕರ್ನಾಟಕದ ಜನ ಕನ್ನಡ ಚಿತ್ರರಂಗದ ಬಗ್ಗೆ ವಿಶೇಷವಾದಂಥ ಮಮಕಾರ ಇತ್ತು. ಎಷ್ಟು ದೊಡ್ಡ ಸಾಧಕನಾಗಿದ್ದರೂ ಕೂಡ ಅವರ ನಯ, ವಿನಯ, ವಿನಮ್ರತೆ ಎಂಥವರನ್ನು ಕೂಡ ಮಂತ್ರಮುಗ್ಧರನ್ನಾಗಿಸ್ತಾ ಇತ್ತು. ಮುಂದಿನ ಜನ್ಮ ಅಂತ ಏನಾದರೂ ಇದ್ದರೆ ನಾನು ಕನ್ನಡ ನಾಡಿನಲ್ಲೇ ಹುಟ್ಟುತ್ತೇನೆ ಅಂತ ಹೇಳಿ ಬಾಯಿ ಮಾತುಗಾಗಿ ಹೇಳ್ತಾ ಇದ್ದಿದ್ದಲ್ಲ, ಮನಸಾರಿ ಕನ್ನಡವನ್ನು ಪ್ರೀತಿಸ್ತಾ ಇದ್ರು. ಕನ್ನಡ ಹಾಡುಗಳಿಗೆ ಅವರು ಜೀವ ತುಂಬುತ್ತಾ ಇದ್ದಂಥ ರೀತಿಯಿಂದನೇ ಅವರ ಕನ್ನಡ ಪ್ರೀತಿ ಎಷ್ಟು ಅಂತ ಗೊತ್ತಾಗ್ತಾ ಇತ್ತು. ನಮಸ್ತೆ. ಹಲೋ, ಹಲೋ, ನಮಸ್ತೆ.
3: ಹಲೋ,
2: ನಮಸ್ತೆ. ನಮಸ್ತೆ, ಹೇಳಿ, ಯಾರು ಕೇಳಿಸುತ್ತಾ?
3: ಹಲೋ,
2: ಕೇಳುತ್ತಾ? ಹೇಳಿ, ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ.
3: ಪ್ರಸನ್ನ.
2: ಎಲ್ಲಿಂದ?
3: ಬೆಂಗಳೂರಿಂದ.
2: ಹೇಳಿ ಪ್ರಸನ್ನ ಅವರ, ಯಾವ ಹಾಡು ಬೇಕು?
3: ಮೇಡಮ್, ಇದು ಸಿಂಹದ ಮರಿಯಿಂದ ಸಾಂಗ್ ಹಾಕಿ ಮೇಡಮ್.
2: ಯಾವುದು?
3: ನಾನೆಂದ ನಿಮ್ಮವನು ನಿಮಗಾಗಿ ಬಂದವನು.
2: ಸಿಂಹದ ಮರಿಯಿಂದ ನಾನೆಂದು ನಿಮ್ಮವನು. ಏನೋ ತುಂಬಾ ಗಾಳಿ ಕೇಳಿಸ್ತಾ ಇದೆ ಅಲ್ವಾ? ನೀವು ಹೊರಗಡೆ ಸ್ಪೀಕರ್ ಆನ್
3: ಮಾಡಿದ್ದೀರಿ?
2: ಆಯ್ತು, ನಿಮ್ಮ ಇಷ್ಟದ ಹಾಡು ಕೇಳಿಸ್ಕೊಳ್ಳಿ, ಯಾಕೋ ತುಂಬಾ ಡಿಸ್ಟರ್ಬೆನ್ಸ್.

ಸಿಂಹದ ಮರಿ ಚಿತ್ರದ ಹಾಡು ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು. ಕೇಳಿಬಂದ ಧ್ವನಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದ್ದಾಗಿತ್ತು. ಕರೆಗೊಂದು ಹಾಡುವ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಕೇಳ್ತಾ ಇದ್ದೀರಾ. ಈಗ ಸಮಯ 1 ಗಂಟೆ. ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದ ಸಭಾಂಗಣದಲ್ಲಿ ಸಚಿವರು ಹಾಗೂ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದಾರೆ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಧ್ಯಮ ವರದಿಗಳು ಕೇವಲ ಊಹಾಪೋಹ ಎಂದು ತಿಳಿಸಿದ್ದಾರೆ. ಪಕ್ಷ ಸಂಘಟಿಸಲು ಹಾಗೂ ಬಲಪಡಿಸಲು ಕೈಜೋಡಿಸುವಂತೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುತ್ತಿದ್ದಾರೆ. ಕಾಂಗೋ ಗಣರಾಜ್ಯದಲ್ಲಿ ಎಬೋಲಾ ಸೋಂಕು ಹರಡುವಿಕೆ ಹೆಚ್ಚಾಗಿದ್ದು ಅದನ್ನು ನಿಯಂತ್ರಿಸಲು

ಪ್ರಯತ್ನ ಕೈಗೊಳ್ಳಲಾಗುತ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಆಸ್ಟ್ರಿಯಾ, ಕಿರ್ಗಿಸ್ತಾನ್, ಪೋರ್ಚುಗಲ್, ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ಹಾಗೂ ಜಿಂಬಾಬ್ವೆ ರಾಷ್ಟಗಳು 2 ವರ್ಷಗಳ ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಮೇತರ ರಾಷ್ಟಗಳಾಗಿ ಆಯ್ಕೆಯಾಗಿವೆ. ಯುಕೆ ವಿದೇಶಾಂಗ ಮತ್ತು ಕಾಮನ್ವೆಲ್ತ್ ವ್ಯವಹಾರಗಳ ಕಾರ್ಯದರ್ಶಿ ಯುವೆಟ್ ಕೂಪರ್ 2 ದಿನಗಳ ಭಾರತ ಭೇಟಿಗಾಗಿ ಇಂದು ಬೆಳಗ್ಗೆ ನವದೆಹಲಿಗೆ ಆಗಮಿಸಿದ್ದಾರೆ. ಕೇರಳಂನ ಆರ್ಥಿಕ ಸ್ಥಿತಿಗತಿ ಕುರಿತು ಮುಖ್ಯಮಂತ್ರಿ ವಿಡಿ ಸತೀಶನ್ ಇಂದು ವಿಧಾನಸಭೆಯಲ್ಲಿ ಶ್ವೇತಪತ್ರವನ್ನು ಪ್ರಕಟಿಸಿದ್ದಾರೆ. ಅದರಂತೆ ರಾಜ್ಯ ತೀವ್ರ ಆರ್ಥಿಕ ಸವಾಲುಗಳನ್ನು ಎದುರಿಸುತ್ತಿದ್ದು ಒಟ್ಟು 5.07 ಲಕ್ಷ ಕೋಟಿ ವಿತ್ತೀಯ ಹೊಣೆಗಾರಿಕೆಯನ್ನು ಹೊಂದಿದೆ. ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ಬಹುನಿರೀಕ್ಷಿತ ವ್ಯಾಪಾರ ಒಪ್ಪಂದ ಮಾತುಕತೆ ಇನ್ನು ಕೆಲವೇ ವಾರಗಳಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕ್ ರೂಬಿಯೋ ಹೇಳಿದ್ದಾರೆ. ಮುಂಬರುವ ಅಫ್ಘಾನಿಸ್ತಾನ ವಿರುದ್ದದ ಏಕದಿನ ಸರಣಿಗೆ ಭಾರತದ ಬ್ಯಾಟರ್ ವಿರಾಟ್ ಕೊಹ್ಲಿ ಗಾಯದಿಂದಾಗಿ ಹೊರಗುಳಿಯಲಿದ್ದಾರೆ ಎಂದು ವರದಿಯಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1 ಗಂಟೆ 10 ನಿಮಿಷಕ್ಕೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಆಫೀಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. ಆರ್ಬಿಐ ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಸಮಯ ಆಗಿದೆ 1:02. ಮತ್ತೊಂದು ಸೊಗಸಾದ ಡ್ಯೂಟ್ ಸಾಂಗ್ ಬರ್ತಾ ಇದೆ, ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿ, ಚಿವುದೇಶಂಕರ್ ಅವರು ಬರೆದಿರುವ ಈ ಹಾಡಿಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಕೇಳಿ.

ನಿಜವಾಗ್ಲು ಇವತ್ತು ತುಂಬಾ ವಿಶೇಷವಾದಂತಹ ದಿನ, ಯಾಕಂದ್ರೆ ಪ್ರಿಯಾಮಣಿಯವರು ಪ್ರಶಾಂತ್ ನೀಲ್ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ ಇದೆ, ಹಾಗೆಯೇ ನಮ್ಮ ತಂಗಿಯ ಮಗಳು ವೆಡ್ಡಿಂಗ್ ಡೇ ಕೂಡ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಈ ಹಾಡು ಕೇಳಿ ತುಂಬಾನೇ ಖುಷಿ ಆಯ್ತು ಅವ್ರಿಗೆ ಅಂತ ಹೇಳಿ ರಜನಿ ಅವರು ವೈಟ್ಫೀಲ್ಡ್ ಇಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತಷ್ಟು ಜನ ಹೇಳ್ತಾ ಇದ್ರೆ ಎಂಥ ಚಂದದ ಹಾಡುಗಳು ಪ್ರಸಾರವಾಯಿತು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಜನ್ಮದಿನದ ಶುಭಾಶಯಗಳು. ಎಷ್ಟು ಸೊಗಸಾದ ಹಾಡುಗಳನ್ನು ಹಾಡ್ತಾರೆ ಅವರು ಅಂತ ಹೇಳಿದ್ರೆ, ಕೆಲವರಂತೂ ನಮಗೆ ಕರೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಮತ್ತೊಬ್ಬರು ಕೇಳುಗರು ಹೇಳ್ತಾ ಇದ್ರೆ ಇವತ್ತು ನಮ್ಮ ಮೈಸೂರಿನ ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನ ಕೂಡ ಇದೆ. ರಾಜಶ್ರೀ ಅವರಿಗೆ ನಮ್ಮ ಶತಕೋಟಿ ನಮನಗಳು ಅಂತ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿಯಿಂದ ಸಂದೇಶವನ್ನು ಕಳಿಸಿದರೆ, ಹೌದು ಬಹಳಷ್ಟು ವಿಶೇಷತೆಗಳನ್ನು ಒಳಗೊಂಡಂತಹ ದಿನ ಇವತ್ತು. ಎಂಥೆಂಥ ಮಹಾನುಭಾವರೆಲ್ಲ ಜನಿಸಿ ಬೇರೆ ಬೇರೆ ರೀತಿಯಲ್ಲಿ ಅವರದ್ದೇ ಆದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಸ್ ಪಿ ಬಿ ಅವರ ಹಾಡುಗಳನ್ನು ಎಷ್ಟು ಕೇಳಿದ್ರು ಕೇಳಬೇಕು ಕೇಳಬೇಕು ಅನ್ನುವ ಹಪಾಹಪಿ ನಮ್ಮದು. ಅಪರೂಪದ ಗಾಯಕನಿಗೆ ಜನ್ಮದಿನದ ಗೌರವಗಳು ಅಂತ ಹೇಳಿ ಗೀತಾ ಜೋಶಿ ಅವರು ಕಲಬುರಗಿಯಿಂದ ಸಂದೇಶ ಕಳಿಸಿದರೆ, ಶಾಂತಾ ಬ್ಯಾಂಕ್ ಕಾಲನಿಯಿಂದ ಬಿ ಎನ್ ಭರತ್ ಭರತ್ ನಗರ ಬೆಂಗಳೂರಿನಿಂದ ಸಂದೇಶ ಕಳಿಸಿ ಚಂದದ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಹನುಮಂತಪ್ಪ ಮಡಿವಾಳರ ಜಗಳೂರಿನಿಂದ ಮತ್ತೊಬ್ರು ಹೇಳ್ತಾ ಇದ್ರೆ ಎಷ್ಟು ಪ್ರಯತ್ನ ಪಟ್ಟರು ನಂಗೆ ಲೈನ್ ಸಿಕ್ಕಲೇ ಇಲ್ಲ. ಭಾಗ್ಯರಾಮಣ್ಣ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹರಿಪ್ರಕಾಶ್ ಅವರು ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿ ಎಸ್ ಪಿ ಬಿ ಅವ್ರ ಜೊತೆಗೆ ನನ್ನ ಬರ್ಡೇ ಕೂಡ ಇದೆ, ನಾನು ಖುಷಿ ಪಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಪರವಾಗಿಲ್ಲ, ಯಾರ್ದೆಲ್ಲ ಬರ್ಡೇ ಇದೆ, ಯಾರ್ದೆಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಎಲ್ಲರೂ ಕೂಡ ವಿವಿಧ ಭಾರತಿಯನ್ನು ಕೇಳ್ತಾ ಇರಿ, ಚಂದ ಚಂದದ ಹಾಡುಗಳು ಪ್ರಸಾರ ಆಗುತ್ತೆ, ಎಲ್ಲರಿಗೂ ಕೂಡ ಶುಭವಾಗಲಿ. ನಿಮ್ಮ ಒಂದು ಜನ್ಮದಿನ ಇರಲಿ, ವೆಡ್ಡಿಂಗ್ ಆ್ಯನಿವರ್ಸರಿ ಇರಲಿ, ಏನೇ ಇದ್ರೂ ಕೂಡ ಖುಷಿ ಖುಷಿಯಾಗಿರಿ, ಸದಾ ನಗ್ನಗ್ತಾ ಇರೀ ಐರಿ ಅನ್ನೋದೇ ನಮ್ಮ ವಿವಿಧ ಭಾರತೀಯ ಆಶಯ. ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ 1:10 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನು ಕೇಳೋಣ. ವಾರ್ತಾ ಪ್ರಸಾರದ ನಂತರ ಗುರುವಾರದ ಮಧ್ಯಾಹ್ನದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ನಮ್ಮ ನಾಡು ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಿಮ್ಮ ಊರಿನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಬಹುದು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನಡುವೆ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದ ಯಾದಗಿರಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಕ್ಕೆ ಚಾಲನೆ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ವಾರಣಾಸಿಯಲ್ಲಿ ಇಂದಿನಿಂದ 2 ದಿನಗಳ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆ ಸಭೆ ಆರಂಭ. ಮತ್ತು ಕಾಂಗೋದಲ್ಲಿ ಎಬೋಲಾ ಉಲ್ಬಣ ನಿಯಂತ್ರಣಕ್ಕೆ ತೀವ್ರ ಪ್ರಯತ್ನ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಹೈದರಾಬಾದ್ ಹೌಸ್ನಲ್ಲಿ ನಡೆಯುತ್ತಿರುವ ಮಾತುಕತೆಯಲ್ಲಿ ಭಾರತ ವೆನೆಜುವೆಲಾ ಸಂಬಂಧಗಳು ಮತ್ತು ಇಂಧನ

0: ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆ, ಔಷಧಗಳು, ಆರೋಗ್ಯ ರಕ್ಷಣೆ, ಸಾರಿಗೆ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸಹಕಾರ ವೃದ್ಧಿ ಕುರಿತು ಚರ್ಚೆ ನಡೆಯಿತು. ಇದಕ್ಕೂ ಮುನ್ನ ಅಧ್ಯಕ್ಷೆ ರೋಡ್ರಿಗಸ್ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಜೈಶಂಕರ್, ಹಂಗಾಮಿ ಅಧ್ಯಕ್ಷರು ಭಾರತ ವೆನೆಜುವೆಲಾ ಸಂಬಂಧಗಳ ಬಗ್ಗೆ ದೀರ್ಘಕಾಲದ ಬದ್ಧತೆ ಹೊಂದಿದ್ದಾರೆ. ಪ್ರಧಾನಿ ಮತ್ತು ಅವರ ನಡುವಿನ ಭೇಟಿಯಿಂದ ಉಭಯ ದೇಶಗಳ ಸಹಕಾರ ಸಂಬಂಧ ಮತ್ತಷ್ಟು ಬಲವರ್ಧನೆಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಡ್ರಿಗಸ್ 5 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ. ಅವರ ಜೊತೆ ವಿದೇಶಾಂಗ ವ್ಯವಹಾರಗಳು, ಆರ್ಥಿಕತೆ ಮತ್ತು ಹಣಕಾಸು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂವಹನ ಮತ್ತು ಮಾಹಿತಿ ಮತ್ತು ಸಾರಿಗೆ ಸಚಿವರನ್ನು ಒಳಗೊಂಡ ನಿಯೋಗವು ಆಗಮಿಸಿದೆ. ಭಾರತವು ಇಂಧನ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ವೆನೆಜುವೆಲಾದ ಪ್ರಮುಖ ಪಾಲುದಾರ ರಾಷ್ಟವಾಗಿದ್ದು, ಭಾರತೀಯ ಸಾರ್ವಜನಿಕ ವಲಯದ ಉದ್ದಿಮೆಗಳು ವೆನೆಜುವೆಲಾದ ಇಂಧನ ವಲಯದಲ್ಲಿ ಗಣನೀಯ ಹೂಡಿಕೆ ಮಾಡಿವೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ನೀತಿ ಆಯೋಗದ ಮಹತ್ವಾಕಾಂಕ್ಷೆಯ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೊಂದಾದ ಯಾದಗಿರಿ ಜಿಲ್ಲೆಯ ಗುರುಮಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಯಾದ ಕೃಷಿ ಸಂಸ್ಕರಣಾ ಕೇಂದ್ರಕ್ಕೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಚಾಲನೆ ನೀಡಿ ಘಟಕವನ್ನು ವೀಕ್ಷಿಸಿದರು. ಸಂಸ್ಕರಣಾ ಘಟಕ ನಿರ್ವಹಿಸುವ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರೊಡನೆ ಸಮಾಲೋಚಿಸಿದ ಕೇಂದ್ರ ಸಚಿವರು ಉತ್ಪನ್ನಗಳ ತಯಾರಿಕೆ, ಸಂಸ್ಕರಣೆ ಹಾಗೂ ಮಾರುಕಟ್ಟೆ ಕುರಿತು ಮಾಹಿತಿ ಪಡೆದರು. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸತ್ ಕ್ಷೇತ್ರಾಭಿವೃದ್ದಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದ್ದು, ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲ್ಲಾಂಗ್ನಲ್ಲಿಂದು ನಡೆಯಲಿರುವ ಈಶಾನ್ಯ ಮಂಡಳಿಯ 73ನೇ ಸಮಗ್ರ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾದೇಶಿಕ ಅಭಿವೃದ್ದಿಯ ನಿರ್ಣಾಯಕ ವಲಯಗಳಿಗಾಗಿ ರಚಿಸಲಾದ ಸಿಎಂ ಉನ್ನತ ಮಟ್ಟದ ಕಾರ್ಯಪಡೆಗಳು ಸಾಧಿಸಿದ ಪ್ರಗತಿಯ ಕುರಿತು ಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು. ಅದರಲ್ಲಿ ಪ್ರವಾಸೋದ್ಯಮ, ಕೃಷಿ ಮತ್ತು ತೋಟಗಾರಿಕೆ, ಹೂಡಿಕೆ ಪ್ರಚಾರ, ಹಾಲು, ಮೊಟ್ಟೆ, ಮೀನು ಮತ್ತು ಮಾಂಸದಲ್ಲಿ ಸ್ವಾವಲಂಬನೆ, ಕ್ರೀಡಾ ಪ್ರಚಾರ, ಆರ್ಥಿಕ ಕಾರಿಡಾರ್ ಅಭಿವೃದ್ದಿ, ಮೂಲಸೌಕರ್ಯ ಮತ್ತು ಸಂಪರ್ಕ ಮತ್ತು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಪ್ರಸ್ತುತಪಡಿಸಲಾಗುವುದು. 2047ರ ವೇಳೆಗೆ ಈಶಾನ್ಯ ಪ್ರದೇಶವನ್ನು ಆರ್ಥಿಕ ಬೆಳವಣಿಗೆ, ಸಂಪರ್ಕ, ನಾವೀನ್ಯತೆ, ಸುಸ್ಥಿರತೆ ಮತ್ತು ಸಾಂಸ್ಕೃತಿಕ ಸಮೃದ್ಧಿಯ ತಾಣವನ್ನಾಗಿ ಪರಿವರ್ತಿಸಲು ದೀರ್ಘಾವಧಿಯ ನೀಲನಕ್ಷೆಯನ್ನು ರೂಪಿಸುವ ಈಶಾನ್ಯ ಮಿಷನ್ ಪ್ಲಾನ್ 2047 ಕುರಿತು ಸಭೆ ಚರ್ಚಿಸುತ್ತದೆ. ಈಶಾನ್ಯ ಪ್ರದೇಶದ ಅಭಿವೃದ್ದಿ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ, ರಾಜ್ಯ ಸಚಿವ ಸುಕಾಂತ ಮಜುಂದಾರ್, 8 ಈಶಾನ್ಯ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಸಂಸದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರ ಹಾಗೂ ವಿಶ್ವದ ಪ್ರಾಚೀನ ನಗರಗಳಲ್ಲಿ ಒಂದಾದ ವಾರಣಾಸಿ ಐತಿಹಾಸಿಕ ಅಂತಾರಾಷ್ಟೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತಿದೆ. ಜಿ20 ಸಭೆಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದ ವಾರಣಾಸಿ ಇದೀಗ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆಯ ಎರಡನೇ ಸಭೆಗೆ ಆತಿಥ್ಯ ವಹಿಸುತ್ತಿದೆ. ಇಂದು ಮತ್ತು ನಾಳೆ ನಡೆಯಲಿರುವ ಸಭೆಯಲ್ಲಿ ಚೀನಾ, ಬ್ರೆಜಿಲ್, ಈಜಿಪ್ಟ್ ಸೇರಿದಂತೆ 11

ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಭಾಗವಹಿಸಲಿವೆ. ಈ ಸಭೆ ಹಿರಿಯ ರಾಯಭಾರಿಗಳು, ನೀತಿ ನಿರೂಪಕರು ಮತ್ತು ಸಾಂಸ್ಕೃತಿಕ ಪರಿಣಿತರ ಒಗ್ಗೂಡುವಿಕೆಗೆ ಕಾರಣವಾಗಲಿದೆ. ಸಭೆಯ ಅಂಗವಾಗಿ ಕಾಶಿಯ ಅತ್ಯಂತ ಹೆಸರುವಾಸಿಯಾಗಿರುವ ಜಿಐ ಮಾನ್ಯತೆ ಪಡೆದ ವಸ್ತುಗಳ ಪ್ರದರ್ಶನವೂ ನಡೆಯಲಿದೆ. ಜೊತೆಗೆ ವಾರಣಾಸಿಯ ಶ್ರೀಮಂತ ಕರಕುಶಲ ಕಲೆಯನ್ನು ಬಿಂಬಿಸುವ 6 ವಿಶಿಷ್ಟ ಉತ್ಪನ್ನಗಳ ಪ್ರದರ್ಶನವೂ ನಡೆಯಲಿದೆ. ಯೋಗವು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ 2026ರ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಚಾಂಪಿಯನ್ಶಿಪ್ ಜಗತ್ತಿನಾದ್ಯಂತ ಎಲ್ಲ ಯೋಗ ಉತ್ಸಾಹಿಗಳನ್ನು ಒಗ್ಗೂಡಿಸಿದೆ. ಯೋಗಾಸನದ ಜಾಗತಿಕ ಕ್ರೀಡಾ ನೀಲನಕ್ಷೆಯಲ್ಲಿ ಇದು ಮಹತ್ವದ ಮೈಲುಗಲ್ಲು ಎಂದು ವ್ಯಾಖ್ಯಾನಿಸಿರುವ ಪ್ರಧಾನಿ, ಈ ಕಾರ್ಯಕ್ರಮ ಆಯೋಜಿಸುವವರಿಗೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ಅವರು ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ಬಹು ನಿರೀಕ್ಷಿತ ವ್ಯಾಪಾರ ಒಪ್ಪಂದ ಮಾತುಕತೆ ಇನ್ನು ಕೆಲವೇ ವಾರಗಳಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕ್ ರುಬಿಯೋ ಹೇಳಿದ್ದಾರೆ. ಕಳೆದ ರಾತ್ರಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ವಾಷಿಂಗ್ಟನ್ ಮತ್ತು ದೆಹಲಿ ನಡುವೆ ಸಮಾಲೋಚನೆಗಳು ಮುಕ್ತಾಯ ಹಂತ ತಲುಪಿವೆ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಭಾರತ ಅಮೆರಿಕದ ಪ್ರಮುಖ ಕಾರ್ಯತಾಂತ್ರಿಕ ಪಾಲುದಾರ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಮತ್ತು 2 ಹಳೆಯ ಪ್ರಜಾಪ್ರಭುತ್ವಗಳ ನಡುವೆ ಆರ್ಥಿಕ ಸಂಬಂಧಗಳು ಅತ್ಯಂತ ವೇಗವಾಗಿ ಬೆಳವಣಿಗೆ ಹೊಂದುತ್ತಿವೆ ಎಂದು ಅವರು ಹೇಳಿದ್ದಾರೆ. ಕ್ವಾಡ್ ಚರ್ಚೆಗಳಲ್ಲಿ ಭಾರತವನ್ನು ಸೇರ್ಪಡೆ ಮಾಡಿಕೊಳ್ಳುವ ಬಗ್ಗೆ ತಮ್ಮ ಭಾರತ ಭೇಟಿ ವೇಳೆ ಸಮಾಲೋಚನೆ ನಡೆಸಲಾಗಿದೆ. ಇದರಿಂದ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಾಗರ ಸಹಕಾರ ಬಾಂಧವ್ಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಆಸ್ಟ್ರಿಯಾ, ಕರ್ಗಿಸ್ತಾನ್, ಪೋರ್ಚುಗಲ್, ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ಹಾಗೂ ಜಿಂಬಾಬ್ವೆ ರಾಷ್ಟಗಳು 2 ವರ್ಷಗಳ ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಖಾಯಂ ಏತರ ರಾಷ್ಟಗಳಾಗಿ ಆಯ್ಕೆಯಾಗಿವೆ. ಈ 5 ರಾಷ್ಟಗಳು 2027ರ ಜನವರಿ 1ರಿಂದ 2028ರಿಂದ ಡಿಸೆಂಬರ್ 31ರವರೆಗೆ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟಗಳಾಗಿ ಕಾರ್ಯನಿರ್ವಹಿಸಲಿವೆ. ಈ ಹಿಂದೆ ಸದಸ್ಯ ರಾಷ್ಟಗಳಾಗಿದ್ದ ಡೆನ್ಮಾರ್ಕ್, ಗ್ರೀಸ್, ಪಾಕಿಸ್ತಾನ, ಪನಾಮಾ ಮತ್ತು ಸೊಮಾಲಿಯಾ ಬದಲಿಗೆ ಹೊಸದಾಗಿ 5 ರಾಷ್ಟಗಳಿಗೆ ಖಾಯಂ ಏತರ ಸದಸ್ಯ ಸ್ಥಾನಮಾನ ನೀಡಲಾಗಿದೆ. ಕಾಂಗೋ ಗಣರಾಜ್ಯದಲ್ಲಿ ಎಬೋಲಾ ಸೋಂಕು ಹರಡುವಿಕೆ ಹೆಚ್ಚಾಗಿದ್ದು ಇದನ್ನು ನಿಯಂತ್ರಿಸಲು ಪ್ರಯತ್ನಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಜಿನೆವಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ತೆದ್ರೋಸ್ ಅಧಾನೋಮ್, ಸೋಂಕು ದೊಡ್ಡ ಪ್ರಮಾಣದಲ್ಲಿ ಉಲ್ಬಣಿಸುತ್ತಿದ್ದು ಆರೋಗ್ಯ ಅಧಿಕಾರಿಗಳು ಅದನ್ನು ನಿಯಂತ್ರಿಸಲು ಶ್ರಮಿಸುತ್ತಿದ್ದಾರೆ ಎಂದರು. ಸೋಂಕು ಕಾಣಿಸಿಕೊಂಡ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಲಾಗಿದ್ದು ಸ್ಥಳೀಯ ಆರೋಗ್ಯ ಕಾರ್ಯಕರ್ತರು ಮತ್ತು ಅಧಿಕಾರಿಗಳು ಅತ್ಯಂತ ಬದ್ದತೆಯಿಂದ ಸೋಂಕು ನಿಯಂತ್ರಣಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಎಂದು ಅವರು ಹೇಳಿದರು. ಮೇ ತಿಂಗಳ ಮಧ್ಯಭಾಗದಲ್ಲಿ ಕಾಂಗೋದಲ್ಲಿ ಕಾಣಿಸಿಕೊಂಡ ಸೋಂಕು ಈವರೆಗೆ 344 ಮಂದಿಯಲ್ಲಿ ದೃಢಪಟ್ಟಿದ್ದು 60 ಮಂದಿ ಸಾವನ್ನಪ್ಪಿದ್ದಾರೆ. ಯುಕೆ ವಿದೇಶಾಂಗ ಮತ್ತು ಕಾಮನ್ವೆಲ್ತ್ ವ್ಯವಹಾರಗಳ ಕಾರ್ಯದರ್ಶಿ ಯುವೆಟ್ ಕೂಪರ್ 2 ದಿನಗಳ ಭಾರತ ಭೇಟಿಗಾಗಿ ಇಂದು ಬೆಳಿಗ್ಗೆ ನವದೆಹಲಿಗೆ ಆಗಮಿಸಿದರು. ಅವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆಗಳನ್ನು ನಡೆಸಲಿದ್ದಾರೆ. ಕೂಪರ್ ಸಂಜೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಸಂಬಂಧ ವೃದ್ಧಿಯ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ವೆನೆಜುವೆಲಾ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನಡುವೆ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದ ಯಾದಗಿರಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಕ್ಕೆ ಚಾಲನೆ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ವಾರಣಾಸಿಯಲ್ಲಿ ಇಂದಿನಿಂದ 2 ದಿನಗಳ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆ ಸಭೆ ಆರಂಭ. ಮತ್ತು ಕಾಂಗೋದಲ್ಲಿ ಎಬೋಲಾ ಉಲ್ಬಣ, ನಿಯಂತ್ರಣಕ್ಕೆ ತೀವ್ರ ಪ್ರಯತ್ನ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

1:21:30 ಸಮಯ ಆಗಿದೆ. ಗುರುವಾರದ ಮಧ್ಯಾಹ್ನದ ಈ ಹೊತ್ತಿನಲ್ಲಿ ನಮ್ಮ ನಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವಿವಿಧ ಭಾರತೀಯ ವಿಶೇಷವಾದ ವೇದಿಕೆ ನಮ್ಮ ನಾಡು, ಕರ್ನಾಟಕದ ಹೆಮ್ಮೆಯ ವಾಣಿ ಆಕಾಶವಾಣಿ, ವಿವಿಧ ಭಾರತೀಯ ಕನ್ನಡ 102.9 FM ಮೊದಲಿನಿಂದನೂ ಕೂಡ ಜನರ ನಾಡಿ ಮಿಡಿತವನ್ನು ಅರಿತು ಕಾರ್ಯಕ್ರಮಗಳನ್ನು ನೀಡ್ತಾ ಬರ್ತಾ ಇದೆ. ಕಾಲಕಾಲದ ಬದಲಾವಣೆಯ ಜೊತೆಗೆ ಹೆಜ್ಜೆ ಹಾಕ್ತಾ ಸಾಕ್ತಾ ಇದೆ. ಈಗ ದೇಶದ ಹೆಮ್ಮೆಯ ಆಕಾಶವಾಣಿಗೆ 90ರ ಹರ್ಷ, 90ರ ಸಂಭ್ರಮ. ವಿವಿಧ ಭಾರತಿ ಆಕಾಶವಾಣಿ ಕೂಡ ತನ್ನ ಬಾನುಲಿ ಪ್ರಿಯರಿಗಾಗಿ ಸಾಕಷ್ಟು ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಜನರ ಪ್ರೀತಿಗೆ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಹಾಗಾಗಿ ನಮಗೆ ಪ್ರತಿ ಸಲವೂ ಕೂಡ ಪ್ರತಿ ಕಾರ್ಯಕ್ರಮಕ್ಕೂ ಸಾಕಷ್ಟು ಕರೆಗಳು ಬರುತ್ತೆ, SMS ಬರುತ್ತೆ, ಇಮೇಲ್ ಪತ್ರಗಳನ್ನು ಬರೀತಾ ಇರ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಕರೆ ಮಾಡದ, ಪತ್ರ ಬರೆಯದ, SMS ಕಳಿಸದ ಲಕ್ಷಾಂತರ ಕೇಳುಗರು ನಮ್ಮ ಜೊತೆಯಾಗಿದ್ದಾರೆ ಅನ್ನೋದೇ ನಮ್ಮ ಹೆಮ್ಮೆ. ಹಿಂದಿನಿಂದಲೂ ಕರ್ನಾಟಕ, ಕನ್ನಡ ನಾಡು ತನ್ನದೇ ಆದ ಇತಿಹಾಸ, ಪರಂಪರೆ, ಸಂಪ್ರದಾಯವನ್ನು ಅನುಸರಿಸ್ತಾ ಬಂದಿದೆ. 2500 ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಕನ್ನಡ ಭಾಷೆ ಅತ್ಯಂತ ಸುಂದರ. ಅದಕ್ಕಾಗಿಯೇ ಕನ್ನಡ ಭಾಷೆಯನ್ನು, ಕನ್ನಡ ಲಿಪಿಯನ್ನು ಲಿಪಿಗಳ ರಾಣಿ ಅಂತ ಕರೆದ್ರು ಹಿರಿಯರು. ದೇಶದಲ್ಲೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡ್ಕೊಂಡಂಥ ನಾಡು ನಮ್ಮದು. 1967 2010 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡ್ಕೊಂಡಂಥ ಕರ್ನಾಟಕ ರಾಜ್ಯ ಹೆಮ್ಮೆಯ ರಾಜ್ಯ. ಸಾಹಿತ್ಯ, ಸಂಗೀತ, IT ಅಂದರೆ ಮಾಹಿತಿ ಮತ್ತು ತಂತ್ರಜ್ಞಾನ ಇರಲಿ, ವಿದ್ಯಾಭ್ಯಾಸ, ಉದ್ಯೋಗ, ಶ್ರೀಮಂತ ಶಿಲ್ಪಕಲೆ, ಪರಿಸರ ಮುಂತಾದ ಇಲ್ಲಿಯ ವಾಯುಗುಣ, ಈ ಎಲ್ಲ ಕಾರಣಗಳಿಂದಾಗಿ ಕರ್ನಾಟಕ ದೇಶದಲ್ಲಿ ತನ್ನದೇ ಆದಂಥ ಒಂದು ಪ್ರತ್ಯೇಕ ಸ್ಥಾನವನ್ನು ಪಡ್ಕೊಂಡಿದೆ. ಕರ್ನಾಟಕದ ಹೆಮ್ಮೆ ಬಹಳಷ್ಟು ಇದೆ. ವಿಶ್ವವಿಖ್ಯಾತ ವಿಶ್ವೇಶ್ವರಯ್ಯ ಅವರು, ಬೇಲೂರು, ಹಳೆಬೀಡಿನ ಶಿಲ್ಪಕಲೆಯ ಸೊಬಗು, ಇಲ್ಲಿಯ ನದಿಗಳು ಕಾವೇರಿ, ಕಪಿಲ, ತುಂಗಭದ್ರ, ಹಿರಿಯ ಕವಿಗಳು ಪಂಪ, ರನ್ನ, ಪೊನ್ನ, ಬಸವೇಶ್ವರರು, ಇವೆಲ್ಲವೂ ಕೂಡ ಕನ್ನಡದ ಹೆಮ್ಮೆ, ಕನ್ನಡ ನಾಡಿನ ಹಿರಿಮೆ ಅಲ್ವಾ. ಕನ್ನಡವ ನುಳಿದೆನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು ಪೆತ್ತನ್ನ ತಾಯಿ, ಕನ್ನಡವೇ ಧನ ಧಾನ್ಯ, ಕನ್ನಡವೇ ಮನೆ ಮಾನ್ಯ, ಕನ್ನಡವೇ ಎನಗಾಯ್ತು ಕಣ್ಣು ಕಿವಿ ಬಾಯಿ ಅಂತಾರೆ ಕವಿಗಳು. ಕೊಡಗು ಅಂದರೆ ವೀರ ಸೈನಿಕರು, ಕಲ್ಪವೃಕ್ಷದ ನಾಡು ತುಮಕೂರು ಅಂತ ಹೇಳ್ತಾರೆ, ಶಿಲ್ಪಕಲಾತಾಣ ಹಾಸನ, ಹೀಗೆ ಕರ್ನಾಟಕ ಅಂದರೆ ಒಂದಲ್ಲ ಎರಡಲ್ಲ ಬಹಳಷ್ಟು ವಿಶೇಷತೆಗಳನ್ನು ನಾವು ಗಮನಿಸಬಹುದು. ಇಂಥ ಒಂದು ವಿಶೇಷವಾದಂಥ ವಿಚಾರಗಳನ್ನು ಮಾತಾಡುವಂಥ ವೇದಿಕೆ ನಮ್ಮ ನಾಡು. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ, ನಿಮ್ಮ ಒಂದು ಕರೆ ಮಾಡುವಂಥ ಸಂದರ್ಭದಲ್ಲಿ ನೀವು ಕನ್ನಡ ನಾಡು, ಕರ್ನಾಟಕ ಅಂದರೆ ಸುಮ್ಮನೆ ಅಲ್ಲ ಅಲ್ವಾ, ನಾವೆಲ್ಲ ಕನ್ನಡಿಗರು, ನಮಗೆಲ್ಲ ಒಂದು ಊರಿದೆ, ಊರಿಗೊಂದು ಹೆಸರಿದೆ, ಆ ಊರಿಗೊಂದು ತಾಲೂಕು, ಆ ಊರಿಗೊಂದು ಜಿಲ್ಲೆ, ಹೀಗೆ ಬಹಳಷ್ಟು ವಿಶೇಷವಾದ ಬಾಂಧವ್ಯ ಬೆಸ್ಕೊಂಡಿರುವಂಥ ನೀವು ವಿವಿಧ ಭಾರತಿಗೆ ಕರೆ ಮಾಡಬಹುದು. ಕರೆ ಮಾಡೋಕೆ ಮುಂಚೆ ನಿಮ್ಮೂರಿನ ವಿಶೇಷ ಏನಿದೆ, ಅಲ್ಲಿಯ ದೇವಸ್ಥಾನ ಇರ್ಬೋದು, ಐತಿಹಾಸಿಕ ಪರಂಪರೆ ಇರ್ಬೋದು, ನಿಮ್ಮೂರಿನ ಪ್ರಸಿದ್ಧ ವ್ಯಕ್ತಿಗಳು, ಯಾವುದು ಕೂಡ ವೈಯಕ್ತಿಕ ಆಗೋದು ಬೇಡ, ವೈಯಕ್ತಿಕವಾದಂಥ ವಿಚಾರಗಳು ಯಾವುದು ಕೂಡ ಬೇಡ, ಏನಿದ್ರೂ ಕಲೆ, ಸಾಹಿತ್ಯ, ಸಂಗೀತ, ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಬೇಡ, ವೈಯಕ್ತಿಕ ವಿಚಾರವನ್ನು ಬಿಟ್ಟು ಎಲ್ಲರಿಗೂ ಅನ್ವಯ ಆಗುವಂಥ ವಿಷಯ ಇದ್ದರೆ ಮಾತ್ರ ನೀವು ಕರೆ ಮಾಡಿ ಮಾತಾಡಿ. ರಾಜಕೀಯ ಬೇಡ, ವೈಯಕ್ತಿಕ ಬೇಡ, ಜಾತಿ ಧರ್ಮದ ವಿಚಾರ ಇಲ್ಲಿ ಬೇಡವೇ ಬೇಡ. ನಿಮ್ಮೂರಿನ ವಿಶೇಷತೆ, ನಿಮ್ಮೂರಿನ ವಿಶೇಷತೆ ಬಗ್ಗೆ ಬಿಟ್ಟರೆ ನೀವು ನಿಮ್ಮ ತಾಲೂಕಿನ ಬಗ್ಗೆ ಹೇಳಬಹುದು. ಅಲ್ಲೂ ಅಷ್ಟೇ, ನಿಮಗೆ ಸರಿಯಾದ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ನೀವು ಕರೆ ಮಾಡಬಹುದು. ಹಾಗಾಗಿ ಕರೆ ಮಾಡುವ ಮುನ್ನ ಏನು ಕರೆ ಮಾಡಬೇಕು, ಏನು ಹೇಳಬೇಕು, ನಮ್ಮ ನಾಡು ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೂಲಕ ನೀವು ಯಾವ ವಿಚಾರವನ್ನು ನಿಮ್ಮೂರಿನ ಬಗ್ಗೆ, ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ಅಥವಾ ಯಾವ ಒಂದು ವಿಚಾರದ ಬಗ್ಗೆ, ಯಾವ ಒಂದು ವಿಶೇಷ ಮಾಹಿತಿಯನ್ನು ಎಲ್ಲ ಕೇಳುಗರ ಜೊತೆಗೆ ಹಂಚ್ಕೊಳ್ತೀರಾ ಅನ್ನೋದನ್ನು ಗಮನ ಇಟ್ಕೊಂಡು ನೀವು ನಮಗೆ ಕರೆ ಮಾಡಬಹುದು. ನಮ್ಮ ನಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕು ಅಂತಂದರೆ ನಮ್ಮ ಸಂಖ್ಯೆ 0802-226-1257, 0802-226-1257, 0802-226-3927 ಈ ಎರಡು ಸಂಖ್ಯೆಗಳನ್ನು ಬಳಸಿ ವಿವಿಧ ಭಾರತೀಯ ವಿಶೇಷವಾದಂಥ ಈ ವೇದಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇದು ನಮ್ಮ ನಾಡು ಕಾರ್ಯಕ್ರಮ.

0: ಹಾಡು ಕೂಡ ಕೇಳಿದ್ರಿ, ಕಲ್ಲು ಕಲ್ಲಿನಲ್ಲೂ ಕೂಡ ಕನ್ನಡ ನುಡಿ ಅಂತ ಹೇಳ್ತಾರೆ. ನೀವೀಗ ಯಾವ ಊರಿನ ಕನ್ನಡ ನುಡಿ ನಾಡು ಇದ್ರ ಬಗ್ಗೆ ಮಾತಾಡ್ತೀರಿ?
1: ನೋಡಿ, ನಾನು ಹುಟ್ಟಿ ಬೆಳೆದಂತ ಊರು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಅಂತ. ಈಗೇನ್ ನೀವು ಹಾಡು ಪ್ರಸಾರ ಮಾಡಿದ್ರಲ್ಲ, ಆ ಒಂದು ಏರಿಯಿಂದನೇ ಬಂದಂತವ್ರು ನಾನು. ಇದು ನಮ್ಮ ಜಿಲ್ಲೆಗೆ ಭತ್ತದ ನಾಡು ಅಂತ ಕರೀತಾರೆ. ಬೇರೆ ಬೇರೆ ಕಲ್ಪತರು ನಾಡು ಏನೇ ನಾಡುಗಳೆಲ್ಲ ಇದ್ರು ಕೂಡ ನಮ್ದು ಭತ್ತದ ನಾಡು. ಎಷ್ಟು ಚೆನ್ನಾಗಿ ಭೌಗೋಳಿಕವಾಗಿ ದೇವರು ನಮಗೆ ಒಳ್ಳೇದನ್ನ ಮಾಡಿದಾನೆ ಅಂತಂದ್ರೆ, ಬಹಳಷ್ಟು ಜನ ಹೇಳ್ತಾರೆ ಬಳ್ಳಾರಿ ಜಿಲ್ಲೆ ಅಂತಂದ್ರೆ ಅದು ಬೆಂಡ ಏನು ಬರಗಾಲ ಆ ತರ ಈ ತರ, ಅದಕ್ಕೆ ನೀರಿಲ್ಲ ಹಾಗೆ ಅಂತ. ಆದ್ರೆ ಕೃಷ್ಣದೇವರಾಯ ಅಂತ ಒಬ್ಬ ದೊರೆ ಮಾಡಿರೋ ಕೆಲಸ ಇವತ್ತಿಗೂ ನಮಗೆ ಪ್ರತಿ ವರ್ಷದ 11 ತಿಂಗಳು ನೀರು ಕೊಡುತ್ತೆ. ಈ ಚನಾಲ್ ವ್ಯವಸ್ಥೆ ಅವ್ರು ಮಾಡಿಕೊಟ್ಟಿದ್ದಾರೆ, ಕಾಲುವೆಗಳು. ಅಲ್ಲಲ್ಲಿ ಅಣೆಕಟ್ಟು ಕಟ್ಟಿದ್ದಾರೆ, ಡ್ಯಾಮ್ ಅಲ್ಲ ಅಣೆಕಟ್ಟು ಕಟ್ಟಿದ್ದಾರೆ. ಒಂದು ಲೆವೆಲ್ಗೆ ಸ್ಪೆಸಿಫಿಕ್ ಲೆವೆಲ್ಗೆ ಅವ್ರು ಕಟ್ಟೆ ಕಟ್ಟಿರ್ತಾರೆ, ಅದ್ರ ಹಿಂದೆ ನೀರು ನಿಂತ್ಕೊಂಡಿರುತ್ತೆ. ಜಾಸ್ತಿ ಆದ್ರೆ ಹರ್ಕೊಂಡು ಮುಂದೆ ಹೋಗುತ್ತೆ. ಈ ತರ ವ್ಯವಸ್ಥೆಯಲ್ಲಿ ಕೆನಾಲ್ ಅಕ್ಕಪಕ್ಕ ಕೆನಾಲ್ ವ್ಯವಸ್ಥೆ ಮಾಡಿರೋದ್ರಿಂದ ನಮಗೆ ಭತ್ತ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಾಕಾಗುವಷ್ಟು ಭತ್ತನ ನಮ್ಮ ತಾಲೂಕು ಬೆಳೀತದೆ. ಪ್ರತಿ ಬೆಂಗಳೂರಿನ ಅಂಗಡಿಗಳಲ್ಲಿ ನೀವು ಸಿರುಗುಪ್ಪ ರೈಸ್ ಅಂತ ಫೇಮಸ್ ಆಗಿರುವಂತದ್ದು. ಇನ್ನೂ ಒಂದು ಹೇಳುವಂತದ್ದಾದ್ರೆ, ಹಂಪೆಯಲ್ಲಿ ನಮ್ಮ ಕೃಷ್ಣದೇವರಾಯರು ಮಾಡಿರ್ತಕ್ಕಂತ ಶಿಲ್ಪಕಲೆ ಇದೆಯಲ್ಲ, ಇವತ್ತಿಗೂ ನಾವು ನೋಡಿ ಬಹಳ ಸಂತೋಷ ಪಡ್ಬೋದು. ಈಗ ನೀವು ಹಾಡು ಬೇರೆ ಪ್ರಸಾರ ಮಾಡಿದ್ರಲ್ಲ, ಅಂತ ಒಂದು ಏನು ಶಿಲ್ಪಕಲಾ ವೈಭವವನ್ನ ನಾವು ಹಂಪೆಯಲ್ಲಿ ನೋಡ್ಬೋದು. ಸುತ್ತಮುತ್ತ ಊರುಗಳಲ್ಲಿ ಬಹಳಷ್ಟು ದೇವಸ್ಥಾನಗಳಿದೆ. ನಮ್ಮ ಸಿರುಗುಪ್ಪದಲ್ಲಿ ಶಂಭುಲಿಂಗೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಕೂಡ ಅದು ಕೃಷ್ಣದೇವರಾಯರ ಒಂದು ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ತಾರೆ. ಇಲ್ಲಿ ಹೆಚ್ಚಾಗಿ ಫುಡ್ ಬಹಳ ವೆರೈಟಿ ಇದೆ, ಖಾರ ತಿಂಡಿ ಸ್ವಲ್ಪ ಜಾಸ್ತಿ ಫೇಮಸ್. ಇಲ್ಲಿ ಒಗ್ಗರಣೆ ಮಿರ್ಚಿ ಅಂತ ಮಾಡ್ತಾರೆ, ಮಂಡಾಳ ಒಗ್ಗರಣೆ ಅಂತ ಮಾಡ್ತಾರೆ. ಅದು ರೈಸ್ ಇಂದ ಮಂಡಾಳ ಅಂತಂದ್ರೆ ನಾವು ಕಳ್ಳೆಪುರಿ ಅಂತೀವಲ್ಲ, ಅದು ಅದರಿಂದನೇ ಮಾಡುವಂತ ಒಂದು ಪ್ರಾಡಕ್ಟ್. ಜೊತೆಗೆ ಮಿರ್ಚಿ ಮಂಡಕ್ಕಿ ಅಂದ್ರೆ ಮಿರ್ಚಿ ಅಂದ್ರೆ ನಿಮಗೆ ಗೊತ್ತಾಗಿರ್ಬಹುದು, ಸೊ ಕಡಲೆ ಬೇಳೆ ಹಿಟ್ಟಿನ ಮಿರ್ಚಿ ಅದು. ಇದು ಬಹಳ ಫೇಮಸ್ ಆಗಿರುವಂತಹದ್ದು. ಇಲ್ಲಿ ಏನದು ನೀರಿದೆಯಲ್ಲ, ಈ ನೀರ್ ಕುಡಿದವ್ರಿಗೆ ಇಡೀ ಪ್ರಪಂಚದಲ್ಲಿ ಎಲ್ಲಿ ಕುಡಿದ್ರು ಸಮಾಧಾನ ಆಗೋದಿಲ್ಲ ಅಂತ ಹೇಳ್ತಾರೆ. ಗಂಗಾ ಸ್ನಾನಂ ತುಂಗಾ ಪಾನಂ ಅಂತ. ತುಂಗಾ ನದಿ ನಮ್ಮ ಜಿಲ್ಲೆಯಲ್ಲಿ ಹರಿತಾ ಇರೋದು ನಮ್ಮ ಅದೃಷ್ಟ ಅಂತ ನಾನು ಭಾವಿಸಿದೀನಿ. ಇಂಥ ಒಳ್ಳೆ ನಾಡಿನ ಬಗ್ಗೆ ಮಾತಾಡಕ್ ನೀವು ವಿವಿಧ ಭಾರತೀಯ ಅವಕಾಶ ಕೊಟ್ರಿ, ಅದು ನಮ್ಗೆ ಏನದು ಲೈನ್ ಸಿಗೋದಂದ್ರೆ ಒಂದ್ ಸ್ವಲ್ಪ ಕಷ್ಟವೇ. ಬಹಳ ಪ್ರಯತ್ನ ಮಾಡಿ ಇದೆಲ್ಲ ಸಿಕ್ಕಿದೆ. ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ವಿವಿಧ ಭಾರತಿ ಈ ತರ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಿದೆ. ನಮ್ಮ ನಮ್ಮ ಏನು ಬಡಾವಣೆಗಳ ಅಥವಾ ನಮ್ಮ ಊರಿನ ಬಗ್ಗೆ ಹೇಳ್ಕೊಳಕ್ ಒಂದು ಅವಕಾಶ ಕೊಡ್ತಾ ಇದೆ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕತೆ ಇದು ಅಂತ ಹಾಡನ್ನ ನೀವು ಪ್ರಸಾರ ಮಾಡಿದ್ರೆ ನಮ್ಗೆ ಇನ್ನೂ ಹೆಚ್ಚಿನ ಸಂತೋಷ ಆಗುತ್ತೆ.
0: ನಿಜ ಅಂದ್ರೆ ಇದೊಂದು ವಿಶೇಷವಾದಂತಹ ವೇದಿಕೆನೆ. ವಿವಿಧ ಭಾರತೀಯ ಎಲ್ಲ ವೇದಿಕೆಗಳು ಕೂಡ ವಿಶೇಷನೇ. ಈ ಒಂದು ನಮ್ಮ ನಾಡು ಈ ಕಾರ್ಯಕ್ರಮದಲ್ಲಿ ಏನಾದ್ರೂ ಒಂದಿಷ್ಟು ಈಗ ಎಷ್ಟೊಂದು ಜನಕ್ಕೆ ಎಲ್ಲರಿಗೂ ಎಲ್ಲ ವಿಷಯಗಳು ಗೊತ್ತಿರೋದಿಲ್ಲ, ಅಲ್ಲಿ ಅವರು ಕಂಡಿದ್ದು ಕೇಳಿದ್ದು ಎಲ್ಲಾನು ಕೂಡ ಪತ್ರಿಕೆಗಳಲ್ಲಿ ಬರಲ್ಲ, ಪುಸ್ತಕಗಳಲ್ಲಿ ಬರಲ್ಲ, ಟಿವಿನಲ್ಲಿ ಬರೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಒಂದಷ್ಟು ಇರುತ್ತೆ, ಸ್ಪೆಷಲ್ ಅಂತ ಇದ್ದೇ ಇರುತ್ತೆ. ಅಂಥ ವಿಚಾರಗಳನ್ನ ನಮ್ಮ ಎಲ್ಲ ಕೇಳುಗರ ಜೊತೆಗೆ ಹಂಚಿಕೊಂಡಾಗ ಒಂದಷ್ಟು ಮಾಹಿತಿ ವಿನಿಮಯ ಕೂಡ ಸಾಧ್ಯ ಆಗುತ್ತೆ. ನಮ್ಮ ನಾಡಿನ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಕೂಡ ಒಂದು ಪ್ರಯತ್ನವನ್ನು ಮಾಡಬಹುದು ಅನ್ನುವ ದಿಕ್ಕಿನಲ್ಲಿ ಈ ಒಂದು ಕಾರ್ಯಕ್ರಮ ಸಾಗ್ತಾ ಇದೆ. ಇದಕ್ಕೆ ಎಲ್ಲರ ಒಂದು ಭಾಗವಹಿಸುವಿಕೆ ಅಂದ್ರೆ ತಯಾರಿ ಮಾಡಿಕೊಂಡು ಸ್ವಲ್ಪ ಭಾಗವಹಿಸಿದ್ರೆ ಗೊತ್ತೇ ಇರುತ್ತೆ ವಾರಕ್ಕೊಂದ್ಸಲ ಇಂಥ ಒಂದು ಕಾರ್ಯಕ್ರಮ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಮುಂದೆ ಕರೆ ಮಾಡುವಂಥವ್ರು ಅಥವಾ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಪ್ರಯತ್ನ ಪಟ್ಟರೆ ಆಸಕ್ತಿ ಮಾಹಿತಿಯ ಜೊತೆಗೆ ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡಬಹುದು ಅಲ್ವಾ?
1: ಹೌದು ಹೌದು, ಖಂಡಿತ, ನಿಜ ನಿಮ್ಮ ಮಾತು.
0: ಒಳ್ಳೇದಾಯ್ತು, ನೀವು ಮೊದಲನೇದಾಗಿ ಕಾರ್ಯಕ್ರಮದಲ್ಲಿ ನನ್ನ ಹಾಡಿಗೆ ಕನೆಕ್ಟ್ ಆಗುವಂತ ಮಾತುಗಳನ್ನೇ ನೀವು ಹೇಳಿದ್ರಿ, ಅದು ಹೇಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಿಮ್ಮ ಮಾತುಗಳಿಗಾಗಿ ನಿಮ್ಮ ಊರಿನ ಬಗ್ಗೆ ವಿಶೇಷವಾದಂತ ಅಭಿಮಾನವನ್ನ ಇಟ್ಕೊಂಡಿದ್ದೀರಾ ನೀವು. ಶಿರಗುಪ್ಪ ಅಂತ ಹೇಳಿದ್ರೆ ನಿಮ್ಮ ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸ್ ಎನ್ನುವ ಹಾಗೆ ನಾವು ಹುಟ್ಟಿದ ಊರು ಬೆಳೆದ ಊರು ಯಾವತ್ತಿಗೂ ಕೂಡ ಎಲ್ಲೇ ಇದ್ರೂ ಕೂಡ ಆ ಪ್ರೀತಿ ಒಂದು ಮಣ್ಣಿನ ಋಣವನ್ನ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಧನ್ಯವಾದಗಳು ನವೋದಯ ನಾಗರಾಜ್ ಅವರಿಗೆ. ನಮಸ್ತೆ.
1: ಧನ್ಯವಾದಗಳು ಚಂದ್ರ ಅವರೇ. ಧನ್ಯವಾದಗಳು.

ಮಾನಸ ಸರೋವರ ಚಿತ್ರದ ಹಾಡನ್ನ ಕೇಳಿದ್ರಿ. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳು, ವಿಜಯ ನರಸಿಂಹ ಅವರ ಸಾಹಿತ್ಯ ಇತ್ತು, ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ಎಂ ನಾನು ಸದಾ ಕೇಳ್ತೀನಿ, ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಮಸ್ತೆ.
2: ನಮಸ್ತೆ.
1: ನಿಮ್ ಹೆಸರು?
2: ನನ್ನ ಹೆಸರು ಗಿರಿಧರ ಪೈ ಅಂತ, ಮಂಗಳೂರಿಂದ. ಪ್ರಸ್ತುತ ಸಂಶೋಧನಾ ವಿದ್ಯಾರ್ಥಿ ಅಥವಾ

0: ವಿಭಾಗದ PhD ಸ್ಕಾಲರ್, ಸೆಂಟ್ ರೋಸಸ್ ಡೀಮ್ಡ್ ವಿಶ್ವವಿದ್ಯಾಲಯ, ಬ್ಲೈಂಡ್, ಫುಲ್ಲಿ ವಿಜುವಲ್ ಇಂಪೇರ್ಡ್. ಇವತ್ತು ನಾನು ಮುಂಚೆ ಮಾತಾಡ್ ಕನ್ನಡ ಅಂತ ಒಂದು ಕಾರ್ಯಕ್ರಮ ಇತ್ತು,
1: ಹೌದು,
0: ಅದರಲ್ಲಿ ಭಾಗವಹಿಸಿದ್ದೆ. ಅದು ಆ ಕಾರ್ಯಕ್ರಮ ಮುಗೀತು ಅನ್ಕೊಂಡಿದ್ದೀನಿ ಗುರುವಾರದ್ದು.
1: ಮಾತಾಡ್ ಕನ್ನಡದ ಹಾಗೇನೆ ಇದು, ಇದು ಬೇರೆ ಅಂದ್ರೆ ನಾಡು ನುಡಿಗೆ ಸಂಬಂಧಪಟ್ಟ
0: ನೋಡಿ ಒಳ್ಳೆ ಕಾರ್ಯಕ್ರಮ. ನಾನು ಹುಟ್ಟಿದ್ದು ಮುಲ್ಕಿಯಲ್ಲಿ, ಅವಾಗ ಹುಟ್ಟಿದ್ದು. ಆ ಮೂಲ್ಕಿ ಅಂತ ಏನ್ ಹೇಳಿದ್ನಲ್ಲ, ಅದು ಮೂಲಿಕಾಪುರ ಅನ್ನೋ ಒಂದು ಪದದಿಂದ ಬಂದಿರುವಂತದ್ದು. ಎಷ್ಟೋ ಜನರಿಗೆ ಆ ಊರು ಪರಿಚಯ ಇಲ್ಲ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಹಿಂದೆ ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್, ಬೇರೆ ಊರು ಹೋದನು ಏ ಮುಲ್ಕಿಯಲ್ಲಿ, ಮಂಗಳೂರು ಎಲ್ರಿಗೂ ಗೊತ್ತು, ಮುಲ್ಕಿಯಲ್ಲಿ ಯಾರಿಗೂ ಅದ್ರ ಪರಿಚಯ ಇಲ್ಲ. ಹಾಗಾಗಿ ಅದು ಮೂಲಿಕಾಪುರ ಅನ್ನೋ ಒಂದು ಸಣ್ಣ ಒಂದು ಮುಂಚೆ ಒಂದು ಹಳ್ಳಿ ಪ್ರದೇಶ, ಅದು ಪಟ್ಟಣ ಪಂಚಾಯತ್ ರೀತಿಯಲ್ಲಿದೆ. ತುಂಬಾ ಅದು ಪ್ರಸಿದ್ಧ ಯಾವುದು ಅಂದ್ರೆ, ಒಂದು ಬಪ್ಪನಾಡ ದುರ್ಗೆ, ಇನ್ನೊಂದು ಹನುಮಂತ ದೇವಸ್ಥಾನ, ಎಲ್ಲ ಅದು ಬಹಳ ಪ್ರಸಿದ್ಧ. ಪ್ರತಿ ವರ್ಷ ಅಲ್ಲಿ ಮುಲ್ಕಿಯಲ್ಲಿ ಬಪ್ಪನಾಡು ಜಾತ್ರೆ ಅಂತ ನಡೀತದೆ. ಪ್ರತಿ ವರ್ಷ ದುರ್ಗಾದೇವಿದು ಜಾತ್ರೆ ನಡೆಯುತ್ತೆ. ಆಮೇಲೆ ಇನ್ನೊಂದು ಅದ್ರ ಪಕ್ಕ ಕಟೀಲು ಅಲ್ಲ, ಅದು ಪಕ್ಕ ಪಕ್ಕ ಊರು. ಆಮೇಲೆ ತುಂಬಾ ಪ್ರಸಿದ್ಧ ಇನ್ನೊಂದು ಅದು ವೆಂಕಟರಮಣ ದೇವಸ್ಥಾನ ಅಂತ, ಅದು ನಮ್ದು ಅದು ಹೇಳ್ಬಾರ್ದು, ಅದು ಅದು ಒಂದು ದೇವಸ್ಥಾನವೇ. ಆಮೇಲೆ ರಾಮನವಮಿ ಉತ್ಸವ ಅದು ಕೂಡ ನಡೆಯುತ್ತೆ, ಅದು ಪ್ರಸಿದ್ಧ. ಆಮೇಲೆ ಇವತ್ತೇನು ಸಾಂಸ್ಕೃತಿಕ ವಾತಾವರಣ ಇದೆ ಕರಾವಳಿ ಜಿಲ್ಲೆಗಳು ಏನಿದೆಯಲ್ಲ, ಅದು ಮಂಗಳೂರು ಮತ್ತೆ ಮಂಗಳೂರು ಮಂಗಳಾದೇವಿಯಿಂದ ಬಂದಿರುವಂತದ್ದು, ಅದೇನು ಇದೆಲ್ಲ ಸಾಂಸ್ಕೃತಿಕ ವಾತಾವರಣ ಇರುವಂತಹ ಜಿಲ್ಲೆ. ಇವತ್ತು ಏನು ನಾವೆಲ್ಲ ನಿಮ್ಮ ಆಕಾಶವಾಣಿ ಅಲ್ಲಿ ಪಿ ಕಾಳಿಂಗರ್ ರಾವ್ ಎಂತೆಂತ ಸಂಗೀತಗಾರ ನಾವು ಹಾಡುಗಳನ್ನು ಕೇಳ್ತೀವಲ್ವಾ, ಆ ಸಾಂಸ್ಕೃತಿಕ ಸಂಗೀತಗಾರರುಗಳನ್ನ ಕೊಟ್ಟಿದ್ದೇ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು.
1: ಕಲಾವಿದರ ಜಿಲ್ಲೆ,
0: ಕಲಾವಿದರ ಜಿಲ್ಲೆ. ನಿಜವಾಗ್ಲೂ ನಾವು ನಾನಿವತ್ತು ಮೊನ್ನೆ ಇತ್ತೀಚೆಗೆ ಗೊತ್ತಾಯ್ತು, ಮೈಸೂರನ ಸ್ವಾಮಿ ಅವ್ರ ಹಾಡುಗಳನ್ನು ಪ್ರಸಾರ ಮಾಡ್ತೀರಿ, ನಿಜವಾಗ್ಲೂ ಮೈಸೂರನ ಸ್ವಾಮಿ ಅಂತ ಬರ್ತಾರೆ, ಆದ್ರೆ ಅವ್ರ ಮೂಲ ನೋಡಿ ಉಡುಪಿ. ಹಾಗಾಗಿ ಎಲ್ಲ ಮೈಸೂರು ಸಾಂಸ್ಕೃತಿಕ ನಗರಿ ಅಂದ್ರೆ ಅವ್ರುಗಳೇನೆ, ಎಲ್ಲವೂ ಸಾಂಸ್ಕೃತಿಕ ಇಲ್ಲಿಂದ ಅಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾರೆ. ಅನಂತ ಸ್ವಾಮಿ ಅವರು ಮಂಗಳೂರು ಉಡುಪಿಯವರು, ಅಲ್ಲಿ ಇಲ್ಲಿ ಅಲ್ಲಿ ಸೆಟ್ಲ್ ಆಗಿದೆ. ಏನು ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರು ಅಂತ ಹೇಳ್ತೀರಿ ಅಥವಾ ಸಾಂಸ್ಕೃತಿಕ ನಗರಿ ಅಂತ ಏನ್ ನಾವು ಕರಿತೀವಿ, ಅದೆಲ್ಲ ಇವತ್ತು ಆಗಿರುವಂತದ್ದು ಉಡುಪಿ ಮತ್ತು ದಕ್ಷಿಣ ಕನ್ನಡದ ಕಲಾವಿದರುಗಳಿಂದಾನೆ ಅಂತ ನಾನು ಹೇಳಕ್ ಇವತ್ತು ನನಗೆ ಗೊತ್ತಾಯ್ತು ಅವ್ರಗಳದ್ದು. ಹಾಗಾಗಿ ಅವ್ರು ಹಾಡಿರೋ ಉದಯವಾಗಲಿ ನಮ್ಮ
1: ಚಲುವೆ ಕನ್ನಡ ನಾಡು
0: ತುಂಬಾ ಪ್ರಸಿದ್ಧಿ. ಆ ರಾಗ ಸಂಯೋಜನೆ ಇದೆಯಲ್ಲ, ತುಂಬಾ ತುಂಬಾ ಪ್ರಸಿದ್ಧವಾದದ್ದು ಶ್ರೀ ಅಶ್ವಥ್ ಅವರು ಹಾಡಿರುವಂತದ್ದು. ಅಂಡ್ ಆ ಹಾಡುಗಳು ತುಂಬಾ ಪ್ರಸಿದ್ಧವಾದ ಹಾಡುಗಳು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಂಡ್ ಈ ನಾಡು ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಅತಿಯಾಗಿ ಭಾಗವಹಿಸಿದ್ದು ನನಗೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ತುಂಬಾ ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ದಕ್ಷಿಣ ಕನ್ನಡ ಉಡುಪಿ ಇವೆಲ್ಲ ತನ್ನದೇ ಆದಂತ ಒಂದು ವಿಶೇಷತೆಯನ್ನ ಹೊಂದಿರುವಂತಹ ಜಿಲ್ಲೆಗಳು. ಕರಾವಳಿ ಮತ್ತೆ ಯಕ್ಷಗಾನ ಇರಬಹುದು, ಸಂಗೀತ, ನೃತ್ಯ ಇವೆಲ್ಲವೂ ಕೂಡ ಇಲ್ಲಿ ಜನರ ಒಂದು ಬದುಕಿನಲ್ಲಿ ಹಾಸು ಹೊಕ್ಕಾಗಿದೆ. ಅಂತ ಒಂದು ಪ್ರದೇಶದ ಮುಲ್ಕಿ, ಮೂಲಿಕಾಪುರ, ಮಂಗಳೂರು, ಬಪ್ಪನಾಡಿನ ದುರ್ಗೆ, ಕಟೀಲು, ಎಲ್ಲ ವಿಚಾರಗಳನ್ನ ನಮ್ಮ ಕೇಳುಗರಿಗೆ ನೀವು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ನಿಮ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ನಮಸ್ತೆ.

0: ಕನ್ನಡ ನಾಡಿನ ಕರಾವಳಿ ನಾಡು ನುಡಿ ಕುರಿತಾದಂತಹ ಮಾತುಕತೆಯ ವಿಶೇಷವಾದಂತಹ ವೇದಿಕೆ ನಮ್ಮ ನಾಡು ಕಾರ್ಯಕ್ರಮ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ನೀವು ಕೇಳ್ತಾ ಇದ್ದೀರಾ. ಈಗ ತಾನೇ ಒಂದು ಹಾಡು ಕೇಳಿದ್ರಿ, ಮಸಣದ ಹೂವು ಚಿತ್ರದ ಗೀತೆ, ಪಿ ಜಯಚಂದ್ರನ್ ವಾಣಿ ಜಯರಾಮ್ ಅವರ ಧ್ವನಿಗಳು, ಸೂರಮ್ಯ ಕುಂಡಿಯವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಹಾಡಿಗಿತ್ತು. ಮುಂದಿನ ಕರೆಯನ್ನ ನೋಡೋಣ. ನಮಸ್ತೆ. ನಮಸ್ತೆ.
1: ಹಲೋ.
0: ಹಲೋ, ನಮಸ್ತೆ
1: ಮೇಡಮ್. ನಮಸ್ತೆ.
0: ನಮಸ್ತೆ, ಹೇಳಿ.
1: ಮೋನಿಕಾ ಹಾಸನದಿಂದ.
0: ಮೋನಿಕಾ ಅವರೇ, ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಯಾವ ಒಂದು ಪ್ರದೇಶದ ಬಗ್ಗೆ ಮಾಹಿತಿ ಕೊಡ್ತೀರಿ ನಮ್ಗೆ?
1: ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಮಂಜರಬಾದ್ ಕೋಟೆ, ಮಂಜರಬಾದ್ ಫೋರ್ಟ್ ಅಂತಾನೆ ಕರೀತಾರೆ. ಅದು ಐತಿಹಾಸಿಕ ಸ್ಥಳ, ಅಂದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಆಗಿರೋದು, ಅವರೇ ನಿರ್ಮಿಸಿರೋದು ಅಂತ ಹೇಳ್ತಾರೆ. 1792 ನಿರ್ಮಿಸಿರೋದು. ಅದು ಸ್ಟಾರ್ ಟೈಪ್ ಅಲ್ಲೇ ಕಟ್ಟಿರೋದು. ಅವನ ಆಡಳಿತ ಕಾಲದಲ್ಲಿ ಶ್ರೀರಂಗಪಟ್ಟಣ ಏನು ರಾಜಧಾನಿ ಆಗಿತ್ತು. ಆಗ ಇಲ್ಲಿಗೂ ಕೂಡ ಅವನು ಯಾವಾಗ್ಲೂ ಬರ್ತಾ ಇದ್ದ ಕುದುರೆ ಮೇಲೆ ಅನ್ನೋದೊಂದು ಮಾಹಿತಿ ಇದೆ. ಅದು ಭೂಮಿಯಿಂದ, ಅಂದ್ರೆ ಒಂದ್ ಬೆಟ್ಟದ ಮೇಲೆ, ಭೂಮಿಯಿಂದ 988 ಎತ್ತರದಲ್ಲಿದೆ. ಅದೊಂದು ಬೆಟ್ಟದ ಮೇಲೆ ನಿರ್ಮಿಸೋದು. ಒಟ್ಟಾರೆ ಅದು ಭೂಮಿಯಿಂದ 3241 ಅಡಿ ಎತ್ತರದಲ್ಲಿದೆ. ಎತ್ತರದಲ್ಲಿದೆ ನೆಲಮಟ್ಟದಿಂದ. ಅದು ಸ್ಟಾರ್ ಟೈಪ್ ಅಲ್ಲೇ ಕಟ್ಟಿರೋದು. ಜೊತೆಗೆ ಅದು ಸುರಂಗ ಮಾರ್ಗ ಇದೆ ಅಲ್ಲಿ ಒಂದು. ಅವರು ಮುಂಚೆ ಟಿಪ್ಪು ಕಾಲದಲ್ಲಿ ಶ್ರೀರಂಗಪಟ್ಟಣಕ್ಕೆ ಇಲ್ಲಿಂದ ಸುರಂಗ ಮಾರ್ಗ ಇತ್ತು ಅಂತ ಹೇಳ್ತಾರೆ. ಹಾಗೇನೆ ಅಲ್ಲಿ ವೆಪನ್ಸ್ ಎಲ್ಲ ಇಡೋದಿಕ್ಕೆ, ಅಂದ್ರೆ ಮದ್ದು ಗುಂಡುಗಳು ಇಡೋದಿಕ್ಕೆ, ಅದಕ್ಕೆ ಅಂತಾನೆ ಒಂದಷ್ಟು ಮನೆಗಳ ತರ ಕಟ್ಟಿದ್ದಾರೆ. ಮತ್ತೆ ಅಲ್ಲಿ ಏನು ಕಾವಲುಗಾರರು, ಸೈನಿಕರು ನಿಂತು ಕಾಯ್ತಾ ಇರ್ತಾರಲ್ಲ ಪಿರಂಗಿಗಳನ್ನೆಲ್ಲ ಇಡ್ಕೊಂಡು, ಅದಕ್ಕೂ ಕೂಡ ಒಂದು ಮೇಲ್ಛಾವಣಿನಲ್ಲಿ ಅದಕ್ಕೊಂದು ವ್ಯವಸ್ಥೆ ಮಾಡಿ ಅದಕ್ಕೆ ಒಂದು ಏನು ತಿಂಡಿ ತರ, ಅಂದ್ರೆ ಹೋಲ್ ತಿಂಡಿಯಲ್ಲಿ ಅವರು ಗಮನಿಸ್ತಾ ಇರ್ಬೇಕು. ಆ ತರದ ಶತ್ರು ದಾಳಿ ಏನಾದ್ರು ಇದೆಯಾ, ಆ ತರದ

0: ಎಲ್ಲ ಅದೆಲ್ಲ ತುಂಬಾ ಇದೆ, ತುಂಬಾ ಚೆನ್ನಾಗಿದೆ. ಜೊತೆಗೆ ಅದು ಒಂದು ಏನು ಪ್ರಕೃತಿ ತಾಣ, ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಈ ಮಳೆಗಾಲದಲ್ಲಿ ಏನಾದ್ರು ಹೋದ್ರೆ ಬಹಳ ತುಂಬಾ ಚೆನ್ನಾಗಿರುತ್ತೆ ನೋಡೋದಿಕ್ಕೆ. ಹಲವಾರು ಸಿನಿಮಾಗಳು ಶೂಟಿಂಗ್ ಆಗಿದೆ, ಮುಖ್ಯವಾಗಿ ಮುಂಗಾರು ಮಳೆದ ಒಂದು ಸೀನ್ ಅಲ್ಲಿ ತೆಗೆದಿದ್ದಾರೆ. ಹಾಗೆ ಅಪ್ಪು ಪುನೀತ್ ರಾಜ್ಕುಮಾರ್ ಸಿನಿಮಾ ಕೂಡ ಅಲ್ಲೊಂದು ಶೂಟಿಂಗ್ ಆಗಿದೆ. ಆರಾಮ್ಸೆ ಒಂದು ದಿನ ಪಿಕ್ನಿಕ್ ಹೋಗಿ ಮಾಡ್ಕೊಂಡ್ ಬರ್ಬೋದು. ಹಾಸನ ಜಿಲ್ಲೆ ಒಂದು ಹೆಮ್ಮೆಯ ಐತಿಹಾಸಿಕ ಸ್ಥಳ ಅಂತಾನೆ ಹೇಳ್ಬೋದು.
1: ಹೌದು ಹೌದು, ನಾವು ಕೂಡ ನೋಡಿದೀವಿ. ಸ್ಟಾರ್ ಟೈಪ್ ಅಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಪ್ಲೇಸ್ ಅದು, ಕೋಟೆ ಕೊತ್ತಲ ಅಂತ ಹೇಳಿದ್ರೆ ಅದಕ್ಕೆ ತಮ್ಮದೇ ಆದಂತಹ ಒಂದು ವಿಶೇಷತೆ ಕೂಡ ಇರುತ್ತೆ. ನೀವು ಹೇಳ್ದಂಗೆ ಸುರಂಗ ಮಾರ್ಗಗಳು ಕೂಡ ಕನೆಕ್ಟ್ ಆಗಿರುತ್ತೆ ಬೇಕಾದಷ್ಟು ಕಡೆಗಳಿಗೆ.
0: ಹೌದು, ಬಟ್ ಮುಚ್ಚೋಗಿದೆ.
1: ಹೌದು, ಯಾಕಂದ್ರೆ ಇಷ್ಟೊಂದು ವರ್ಷಗಳಾದ್ಮೇಲೆ ಮಳೆ ಬರುತ್ತೆ, ಭೂಮಿ ಕುಸಿಯುತ್ತೆ, ಏನೆಲ್ಲ ಆಗುತ್ತೆ ಸುರಂಗ ಮಾರ್ಗಗಳು.
0: ಫ್ಲಡ್ ಆಯ್ತಲ್ಲ ಸ್ವಲ್ಪ ಅಲ್ಲಿ ಗೋಡೆಗಳು ಕುಸಿದಿದೆ ಅವಾಗೆಲ್ಲ, ಕೆಲವೊಂದು ಇದಾಗಿದೆ. ಆದಷ್ಟು ಅದನ್ನ ಉಳಿಸ್ಕೊಳಕ್ಕೆ ಪ್ರಯತ್ನ ನಡೆಸಿದೆ ಸರ್ಕಾರ. ಐತಿಹಾಸಿಕ ಸ್ಥಳಗಳನ್ನ ಉಳಿಸ್ಕೋಬೇಕಲ್ವಾ.
1: ಹೌದು ಹೌದು, ಒಳ್ಳೆ ಮಾಹಿತಿ ಹಂಚ್ಕೊಂಡ್ರಿ ಮೋನಿಕಾ, ಧನ್ಯವಾದ.
0: ಥ್ಯಾಂಕ್ ಯು,
1: ನಮಸ್ತೆ.

0: ನಮ್ಮ ನಾಡು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈಗ ಮತ್ತೊಬ್ರು ಕೇಳೋರು ನಮ್ಮ ಜೊತೆ ಆಗ್ತಾ ಇದ್ದಾರೆ. ನಮಸ್ತೆ.
1: ನಮಸ್ತೆ.
0: ಹಾ ಹೇಳಿ.
1: ನನ್ನ ಹೆಸರು ನಂದಕಿಶೋರ್ ಅಂತ. ಬಸವನಗುಡಿ ಬೆಂಗಳೂರಿಂದ. ನಾನು ಕೂಡ ಮುಂಚೆ ಮಾತಾಡ ಕಾರ್ಯಕ್ರಮದಲ್ಲಿ ಬಹಳ ಭಾಗವಹಿಸ್ತಾ ಇದ್ದೆ. ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮ ಪ್ರಸ್ತುತ ಪಡಿಸ್ತಾ ಇದೆ ಮೇಡಮ್.
0: ಧನ್ಯವಾದ ಸರ್.
1: ನಾನು ಇವತ್ತು ಮಾತಾಡ್ಬೇಕು ಅಂತ ಅನ್ಕೊಂಡಿರೋದು, ನಾನು ಹುಟ್ಟಿ ಬೆಳೆದ ಭದ್ರಾವತಿ ತಾಲೂಕ್ ಬಗ್ಗೆ ಮೇಡಮ್.
0: ಹೇಳಿ.
1: ಭದ್ರಾವತಿ ಉಕ್ಕಿನ ನಗರ ಅಂತ ಬಹಳ ಪ್ರಖ್ಯಾತಿ ಪಡೆದಿದೆ. ಇದರಲ್ಲಿ ನಾನು ಬೆಳೆದಿದ್ದು ಬೆಳೆದ ಕಾಗದ ನಗರ ಅಂತ ಒಂದು ಜಾಗ. ಕಾಗದ ನಗರ, ಇಲ್ಲಿ ಕಾಗದ ಕಾರ್ಖಾನೆ, ಮೈಸೂರು ಕಾಗದ ಕಾರ್ಖಾನೆ ವಿಶ್ವೇಶ್ವರಯ್ಯ ಅವರಿಂದ ಸ್ಥಾಪಿಸಲ್ಪಟ್ಟು ಅದು ಬಹಳ ಪ್ರಖ್ಯಾತಿ ಪಡೆದಿತ್ತು. ಬಹಳ ಪ್ರಖ್ಯಾತಿ, ವಿಶ್ವವಿಖ್ಯಾತಿ ಪಡೆದಿತ್ತು ಅದು. ಆ ಕಾರ್ಖಾನೆ ಅಲ್ಲಿ ಕೆಲಸ, ತಂದೆ ಕೆಲಸ ಮಾಡ್ತಾ ಇದ್ರು, ನಾವಲ್ಲಿ ಬೆಳೆದಿದ್ದು. ಅದು ಯಾತಕ್ಕೆ ಅಷ್ಟು ನಮ್ಗೆ ಮನಸ್ಸಲ್ಲಿ ಒತ್ತು ಬಿಟ್ಟಿದೆ ನಮ್ಮ ಬಾಲ್ಯ ಅಂತಂದ್ರೆ, ಅಲ್ಲಿ ಬೆಳವಣಿಗೆ ಎಲ್ಲ ಅಂತಂದ್ರೆ, ಏರಿಯಾನೇನೆ ಒಂಥರ ಪ್ಲಾನ್ಡ್ ಡೆವಲಪ್ಡ್ ಏರಿಯಾ ಮೇಡಮ್. ಆಗಿನ ಕಾಲದಲ್ಲೇನೆ ನಾವು ಆ ಜಾಗ ಬಿಟ್ಟು ಎಲ್ಲೂ ಈಚೆ ಬರ್ತಾನೆ ಇರ್ಲಿಲ್ಲ.
0: ಆಗಿನ ಕಾಲದಲ್ಲೇ ಅಂದ್ರೆ ಆಗಿನ ಕಾಲನೇ ಚೆನ್ನಾಗಿ ಪ್ಲಾನ್ ಆಗಿರ್ತಾ ಇತ್ತೇನೋ ಅಂತ ನಂಗೆ ಪರ್ಸನಲ್ ಆಗಿ ಅನ್ಸುತ್ತೆ. ಮುಂದುವರ್ಸಿ. ಇರ್ಲಿ.
1: ಅಲ್ಲ ಅದೇನೆ, ಅದ್ರಲ್ಲಿ ಅಂದ್ರೆ ಯಾವ್ದಕ್ಕೂ ನಾವು ಆ ಜಾಗ ಬಿಟ್ಟು ಒಂದು ನಮ್ಮ ದಲಿತ ಕಲೆಗಿರ್ಬೋದು, ವಿತ್ ಎಜುಕೇಶನ್ ಇರ್ಬೋದು, ನಮ್ಮ ಮಾರ್ಕೆಟಿಂಗ್ ಆಕ್ಟಿವಿಟಿ ಇರ್ಬೋದು, ಏನಾದ್ರು ಖರೀದಿ ಮಾಡೋದಕ್ಕಾಗ್ಲಿ, ಎಲ್ಲದಕ್ಕೂ ನಾವು ಆ ಇದೇ ಬಿಟ್ಟು ಈಚೆ ಬರ್ತಿರ್ಲಿಲ್ಲ. ಅವಾಗ ತುಂಬಾ ಹಿಂದೆ ಅಲ್ಲಿಂದ ನಾವು ಬೆಂಗಳೂರಿಗೆ ಬರಬೇಕು ಅಂತಂದ್ರೆ ತುಂಬಾ ದೂರ ಇರ್ತಿತ್ತು. ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ರು, ಬೆಳಿಗ್ಗೆ ಅಲ್ಲಿಂದ ಬಸ್ ಅಲ್ಲಿ ಬಂದು ಹೋಗೋದಕ್ಕೂ ಒಂದು ವ್ಯವಸ್ಥೆ ಇರ್ತಿತ್ತು. ತುಂಬಾ ಒಂಥರ ಪ್ಲಾನ್ಡ್ ಇದಿತ್ತು ಆ ಜಾಗದಲ್ಲಿ. ಎಷ್ಟು ಚೆನ್ನಾಗಿ ನಮ್ಗೆ ಮನ್ಸು ಒತ್ಬಿಟ್ಟಿದೆ ಅಂದ್ರೆ, ಆಗ ಅಲ್ಲಿ ಹುಟ್ಟಿ ಬೆಳೆದು ಕೆಲಸ ಮಾಡಿ ಒಂದು 50-60 ವರ್ಷ 70 ವರ್ಷ ಆದವರು ಕೂಡ ಈಗ ಅದನ್ನೆಲ್ಲ ನಾವು ಮೆಲ್ಕ ಹಾಕ್ತಾ ಇರ್ತೀವಿ. ಅಲ್ಲಿ ನಮ್ಮ ಜೀವನ ಹಂಗಿತ್ತು ಅಂತ. ತುಂಬಾ ಒಳ್ಳೆ ಕಾಲ ಅದು ಅನ್ಸತ್ತೆ. ಒಂಥರ ಹಂಪೆ ನೆನ್ಸತ್ತೆ. ಆದ್ರೆ ಈಗ ಅಲ್ಲಿ ಕಾರ್ಖಾನೆ ಇಲ್ಲ, ಈಗ ತುಂಬಾ ಅಳವಿದ್ ಹೋಗಿದೆ ಇದೆಲ್ಲ. ಅದ್ ನೆನ್ಸ್ಕೊಂಡ್ರೆ ಒಂಚೂರು ಬೇಜಾರಾಗುತ್ತೆ. ಅದೊಂದ್ ಸ್ವಲ್ಪ ನಿಮ್ಮ ವಾಹಿನಿ ಮೂಲಕ ಹಂಚ್ಕೊಳ್ಳಕ್ಕೆ ನಮ್ಗೆ ಅನುಕೂಲ ಆಯ್ತು.
0: ಕಥಾ ವೈಭವ ಅಂದ್ರೆ ಇವಾಗ ಅದೆಲ್ಲಾನು ಕೂಡ ಹೌದು ಅಂದ್ರೆ ಏನಾಗುತ್ತೆ ನೋಡಿ, ಒಂದು ಜನರೇಷನ್ ಒಂದು 25-30 ವರ್ಷ ಕಳೆದ ಮೇಲೆ ಏನಾಗುತ್ತೆ, ಅಲ್ಲಿಂದ ಉದ್ಯೋಗಕ್ಕೆ ಅಂತಾನೋ ವಿದ್ಯಾಭ್ಯಾಸಕ್ಕೆ ಅಂತಾನೋ ಯಾವ್ಯಾವ್ದೋ ಕಾರಣಕ್ಕೋ ಬೇರೆ ಕಡೆ ಬಂದು ನೆಲೆಸ್ಬಿಟ್ಟ ಮೇಲೆ ಆ ಹುಟ್ಟಿ ಬೆಳೆದಂತ ಊರು, ಆ ಬೀದಿ ಇರಬಹುದು, ಕಾಲೇಜು, ಶಾಲೆ, ಸ್ನೇಹಿತರು, ಅವರನ್ನೆಲ್ಲರನ್ನು ಕೂಡ ಮರೆಯೋದಕ್ಕೆ ಅದೇನೋ ಸಾಧ್ಯನೇ ಆಗೋದಿಲ್ಲ.
1: ನಾವಲ್ಲಿ ಒಂದು PTHS ಅಂತ ಪೇಪರ್ ಟೌನ್ ಹೈಸ್ಕೂಲ್ ನಾವು ಇದರಲ್ಲಿ ವಿದ್ಯಾಭ್ಯಾಸ ಮಾಡಿದ್ವಿ. ಅಲ್ಲಿಂದ ತುಂಬಾ ಜನ ಒಳ್ಳೆ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಗಳಾಗಿದ್ದಾರೆ, ವಿದೇಶದಲ್ಲೆಲ್ಲ ನೆಲೆಸ್ತಾ ಇದ್ದಾರೆ. ಅಲ್ಲಿ ನಾವು ಓದ್ದವರೆಲ್ಲ ಈಗ್ಲೂ ಒಂದು ಗ್ರೂಪ್ ಅಂತ ಮಾಡ್ಕೊಂಡು ಈಗ್ಲೂ ಸೇರ್ತಾ ಇರ್ತೀವಿ ಮೇಡಮ್. 61-66ರಲ್ಲಿ ಶಾಲೆ ಪ್ರಾರಂಭ ಆಯ್ತು. ಅಲ್ಲಿಂದ ಓದ್ದವರು ನಾನು 81ರಲ್ಲಿ ಈಚೆ ಬಂದೆ. 81ರಲ್ಲಿ ಇರೋ ಬ್ಯಾಚು 50 ವರ್ಷದಿಂದ ಓದಿದ್ವಿ ನಾವು ಒಟ್ಟಿಗೆ, ಈಗ್ಲೂ ಒಟ್ಟಿಗೆ ಇದೀವಿ. 66ರಲ್ಲಿ ಎಲ್ಲ ಓದೋರು ಕೂಡ ಈಗ್ಲೂ ಸೇರಿ ನಾವು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಎಲ್ಲ ನೆನ್ಸ್ಕೊಂತ ಇರ್ತೀವಿ ಗತ ವೈಭವನ.
0: ನಿಜ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಮಹಾನುಭಾವರು ಅಡಿಗಲ್ಲನ್ನ ಏನ್ ಹಾಕಿದ್ರು ಜನರಿಗೋಸ್ಕರ, ಅದು ಕಬ್ಬಿಣದ ಕಾರ್ಖಾನೆ ಇರ್ಬೋದು, ಪೇಪರ್ ಕಾರ್ಖಾನೆ ಇರಬಹುದು, ಬೇರೆ ಬೇರೆ ಕಾರ್ಖಾನೆಗಳ ಮೂಲಕ ಜನರ ಬದುಕನ್ನ ಒಂದು ಹಂತಕ್ಕೆ ತರೋದಕ್ಕೆ ಮತ್ತೆ ಒಂದು ದೇಶಕ್ಕೆ ಆದಾಯ ತಂದ್ಕೊಡೋದು, ಎರಡೂ ಕೂಡ ಅವ್ರು ಬ್ಯಾಲೆನ್ಸ್ ಮಾಡ್ತಾ ಒಂದು ಇನ್ನು 100 ವರ್ಷ ಎಷ್ಟು ವರ್ಷಗಳು ಕಳೆದ್ರು ಕೂಡ ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ತೀವಿ ಅಂತ ಮಹಾನುಭಾವರನ್ನ. ಅದಕ್ಕೆ ಕಾರಣ ಆದಂತವ್ರನ್ನ ನಾವು ಸದಾಕಾಲ ಸ್ಮರಿಸ್ಬೇಕು. ಭದ್ರಾವತಿ ಅಂದ್ರೆ ಭದ್ರಾವತಿಗೆ ತನ್ನದೇ ಆದಂತ ಒಂದು ಹಿರಿಮೆ ಗರಿಮೆ ಎಲ್ಲವನ್ನು ಕೊಟ್ಟಂತ ಅವರಿಗೆ ಒಂದು ದೊಡ್ಡ ನಮಸ್ಕಾರಗಳು. ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಜನ್ಮದಿನ ಕೂಡ ಹೌದು. ಈ ದಿಕ್ಕಿನಲ್ಲಿ ಖುಷಿ ಆಯ್ತು ನೀವು ನಿಮ್ಮ ಮನಸ್ಸಿನ ಮಾತುಗಳನ್ನ ವಿವಿಧ ವಾರ್ತೆ ಜೊತೆ ಹಂಚಿಕೊಂಡಿದ್ದು.
1: ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ನನಗೆ ಖುಷಿ ಆಗ್ತದೆ ಮೇಡಮ್. ಧನ್ಯವಾದಗಳು.
0: ಧನ್ಯವಾದಗಳು ನಂದಕಿಶೋರ್ ಅವರೇ. ನಮಸ್ತೆ.
1: ಥ್ಯಾಂಕ್ ಯು.

0: 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 2:15:15. ಇನ್ನೀಗ ಕೇಳಿ ಸ್ಪಂದನ. ನಿಮ್ಮ ಸ್ಪಂದನೆಗೆ ವಿವಿಧ ಭಾರತೀಯ ಪ್ರತಿಸ್ಪಂದನೆ.
1: ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ.
2: ನಾನು ನಿಮ್ಮೊಂದಿಗೆ ಕೋಲಾರ ಕೃಷ್ಣಪ್ಪ
1: ಮತ್ತು ನಿಮ್ಮದೇ ಧ್ವನಿ ಬಿಕೆ ಸುಮತಿ. ಏನೋ ಹೊಸ ಬಟ್ಟೆ ಎಲ್ಲ ಹಾಕೊಂಡು ಊರಿಗೆ ಹೋಗಿ ಏನೋ ಹಬ್ಬ ಮಾಡ್ಕೊಂಡು ಬಂದಂಗೆ ಕಾಣಿಸ್ತಾ ಇದೆಯಲ್ಲ.
2: ಏನು ಹಬ್ಬದ ಒಂದು ಸೀಸನ್ ಏನಲ್ಲ, ಆದ್ರೂ ಊರಿಗೆ ಹೋಗಿದ್ದೆ. ಈಗ ಮಾವೆಲ್ಲ ಕಟಾವು ಮಾಡ್ತಾ ಇದ್ರು, ನಮ್ಮ ತೋಟದಲ್ಲಿ ಇದ್ದಂತಹ ಮಾವನ ಕೂಡ ಸ್ವಲ್ಪ ಕಟಾವು ಮಾಡಿ ಮಾರ್ಕೆಟ್ಗೆ ಸಾಗಿಸಿ ಅಲ್ಲಿ ಮಾರಾಟ ಮಾಡಿಕೊಂಡು ಬರ್ತಾ ಇದ್ದೀನಿ. ಆದ್ರೆ ಈ ವರ್ಷದ ಒಂದು ಮಾರ್ಕೆಟ್ ಧಾರಣೆ ನೋಡೋದಾದ್ರೆ ಮಾವಿಂದು ಅಂತ ಹೇಳ್ಕೊಳ್ಳುವಂತ ಒಂದು ಧಾರಣೆ ಏನು ಸಿಗ್ತಾ ಇಲ್ಲ. ಮಲ್ಲಿಕಾ ಏನಿದೆ ಅದು 30-40 ರೂಪಾಯಿ ಜಾಸ್ತಿ ಅನ್ನೋದಾದ್ರೆ ಕೆಜಿಗೆ. ಮತ್ತೆ ತೋತಾಪುರಿ ಅಂದ್ರೆ 5-6 ರೂಪಾಯಿ, ತುಂಬಾ ಕಲರ್ ಇದೆ, ಒಳ್ಳೆಯದ ಏನು ಗಾತ್ರ ಇದೆ ಅನ್ನೋದಾದ್ರೆ ಒಂದು 7-8 ರೂಪಾಯಿ ಸಿಗಬಹುದು. ಈಗ ಈ ಮಾವು ಅನ್ನೋದು ಇತ್ತೀಚೆಗೆ ಯಾಕೋ ಒಂದು ಲಾಭದಾಯಕ ಬೆಳೆ ಅಲ್ಲ. ಅದಕ್ಕೆ ಏನು ದೇಶದಲ್ಲಿ ನಡೀತಾ ಇರುವಂತಹ ಯುದ್ಧಗಳಿರಬಹುದು, ಬೇರೆ ಬೇರೆ ಕಾರಣಗಳಿರಬಹುದು. ಇಲ್ಲಿಂದ ಏನು ರಫ್ತಾಗ್ತಾ ಇತ್ತು ಏನು ಮಾವು, ಅದರ ರಫ್ತಾಗುವಂತಹ ಒಂದು ಪ್ರಮಾಣ ಕಡಿಮೆ ಆಗಿದೆ.
1: ಅಂದ್ರೆ ಇಳುವರಿ ಕಡಿಮೆ ಆಗಿದೆ ಅಂತೀರಾ?
2: ಇಳುವರಿ ಅಲ್ಲ, ರಫ್ತಾಗುವಂತಹದ್ದು ಬೇರೆ ಕಡೆಗೆ ಹೋಗುವಂತಹದ್ದು ಕಡಿಮೆ ಆಗಿದೆ.
1: ಯಾಕೆ ಕಡಿಮೆ ಆಗಿದೆ ಅಂದ್ರೆ ಸ್ಟಾಕ್ ಇಲ್ಲ ಅಂತ ಕಡಿಮೆ ಆಗಿದೆ.
2: ಸ್ಟಾಕ್ ಇಲ್ಲ ಅಂತಲ್ಲ, ಅವರ ಒಂದು ಬೇಡಿಕೆ ಕಡಿಮೆ ಆಗಿದೆ. ಬೇಡಿಕೆ ಕಡಿಮೆ ಆಗಿದೆ, ಅದಕ್ಕೆ

0: ಇರಬಹುದು, ಬೇರೆ ಬೇರೆ ಕಾರಣಗಳು, ಒಂದು ಫಾಲ್ಸಿಗಳಿರಬಹುದು. ಬಟ್ ಆದರೆ ಮೊದಲು ಮಾವು ಒಂದು ಲಾಭದಾಯಕ ಬೆಳೆಯಾಗಿತ್ತು. ಈಗ ಸ್ವಲ್ಪ ಅದು ಯಾಕೋ ಅದರ ಒಂದು ಮಾರ್ಕೆಟ್ ಧಾರಣೆ ಕುಸಿತಾ ಇದೆ ವರ್ಷದಿಂದ ವರ್ಷಕ್ಕೆ. ಸೊ ಜೊತೆಗೆ ಈ ನಮ್ಮ ಮಾವನ್ನ ಕಟಾವು ಮಾಡಬೇಕಾದ್ರೆ ನಮ್ಮ ಏನು ಮಾವು ಬೆಳೆಗಾರರು ಆದಷ್ಟು ಕೂಡ ಸ್ವಲ್ಪ ಅದರ ಬಗ್ಗೆ ವಿಶೇಷವಾದಂತಹ ಗಮನ ಹರಿಸಿ ಅದನ್ನ ಕಟಾವು ಮಾಡುವಂಥದ್ದು ತುಂಬಾ ಮುಖ್ಯ. ಆದಷ್ಟು ಕೂಡ ಅದಕ್ಕೆ ಆದಂತಹ ವಿಶೇಷವಾಗಿ ನಿರ್ಮಾಣ ಮಾಡಿದಂತಹ ಒಂದು ಹಾರ್ವೆಸ್ಟರ್ಸ್, ಮ್ಯಾಂಗೋ ಹಾರ್ವೆಸ್ಟರ್ಸ್ ಅಂತ ಸಿಗುತ್ತೆ. ಒಂದು ಜಾಲಿಯಲ್ಲಿ ಅದನ್ನು ಮಾಡಿರ್ತಾರೆ. ಅವುಗಳನ್ನು ಎತ್ತರದ ಒಂದು ಮರಗಳಿಂದ ಅದನ್ನು ಏನು ಕಟಾವು ಮಾಡಬೇಕಂದ್ರೆ ಅವುಗಳನ್ನು ಬಳಸಬೇಕು. ಆದಷ್ಟು ಕೂಡ ಕೈಗೆ ಸಿಗುವಂಥದ್ದನ್ನು ನಾವು ಕೈಯಿಂದ ಕಿತ್ತು ತಗೋಬೇಕು. ಮತ್ತು ಎಲ್ಲನೂ ಚೆನ್ನಾಗಿರೋದು ಚೆನ್ನಾಗಿಲ್ಲದೆ ಇರೋದು ಎಲ್ಲ ಸರಾಸಗಟಾಗಿ ಒಂದೇ ಬುಟ್ಟಿನಲ್ಲಿ ಅಥವಾ ಒಂದೇ ಟ್ರ್ಯಾಕ್ಟ್ರಲ್ಲಿ ಹಾಕಿಬಿಟ್ಟು ಅದನ್ನು ತಗೊಂಡು ಹೋಗ್ತಾರೆ. ಹಾಗಲ್ಲ, ಅಲ್ಲೇ ಅದನ್ನು ವಿಂಗಡಣೆ ಮಾಡಿ ಆದಷ್ಟು ಕೂಡ ಟ್ರೇ ಅಥವಾ ಪ್ಲಾಸ್ಟಿಕ್ ಬುಟ್ಟಿಗಳಲ್ಲಿ ಹಾಕಿ ಬುಟ್ಟಿಯನ್ನು ಒಂದ್ರ ಮೇಲೊಂದು ಒಂದ್ರ ಪಕ್ಕದಲ್ಲಿ ಒಂದು ಜೋಡಿಸ್ಕೊಂಡು ಹೋಗುದ್ದೇ. ಅದರಲ್ಲಿ ಸಾಗಣೆ ಮಾಡುವಾಗ ಅಂದರೆ ಈ ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ಯಾವುದೇ ಒಂದು ಅದಕ್ಕೆ ಹಾನಿಯಾಗುವುದಿಲ್ಲ. ಅದನ್ನು ಮಾರಾಟಕ್ಕೆ ಕೂಡ ಚೆನ್ನಾಗಿ ಯೋಗ್ಯವಾಗಿ ನಾವು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆ ಧಾರಣೆ ಕೂಡ ಸಿಗುತ್ತೆ.
1: ಒಟ್ಟಿನಲ್ಲಿ ನಮ್ಮ ಶ್ರೋತೃಗಳು ಅನೇಕರು ರೈತರು. ನಮ್ಮ ಫೋನಿನ ಕಾರ್ಯಕ್ರಮಕ್ಕೆ ಫೋನ್ ಮಾಡಿದಾಗ ಅವ್ರು ಹೇಳ್ತಾರೆ, ನಾನೀಗ ಹೊಲದಲ್ಲೇ ಕೂತ್ಕೊಂಡು ಕೇಳ್ತಾ ಇದ್ದೀನಿ, ನಾನು ಈ ತರ ಇವತ್ತು ನಾನು ಈ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಮಧ್ಯ ಒಂದ್ ಸ್ವಲ್ಪ ನನಗೆ ಬಿಡುವಾಯ್ತು, ಅದಕ್ಕೆ ನಾನು ಫೋನ್ ಮಾಡಿ ಇಂಥ ಗೀತೆ ಕೇಳ್ತಾ ಇದ್ದೀನಿ. ನ್ಯೂಸ್ ಆನ್ ಏರ್ ಆ್ಯಪ್ ನ ನಾನು ಹಾಕೊಂಡಿದ್ದೀನಿ, ಎರಡು ಫೋನ್ ಇಟ್ಕೊಂಡಿದ್ದೀನಿ, ಎರಡು ಫೋನ್ನಲ್ಲಿ ಒಂದ್ ಫೋನಲ್ಲಿ ನಾನು ಚಿತ್ರಗೀತೆ ಕೇಳ್ತೀನಿ, ವಿವಿಧ ಭಾರತಿ ಕೇಳ್ತೀನಿ, ಇನ್ನೊಂದು ಫೋನ್ ನನಗೆ ಫೋನ್ ಯಾರು ಮಾಡ್ತಾರಲ್ಲ ಅದಕ್ಕೆ ಮೆಸೇಜ್ಗೆ ಎಲ್ಲ ಇಟ್ಕೊಂಡಿದ್ದೀನಿ, ನನಗೆ ಡಿಸ್ಟರ್ಬ್ ಆಗದೆ ಹಾಡು ಬರಬೇಕು, ಅದಕ್ಕೆ ನಾನು ಈ ತರ ಕೇಳ್ತೀನಿ ಅಂತೆಲ್ಲ ನಮ್ಮ ಫೋನ್ ಇನ್ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತಾರೆ. ಸೊ ರೈತರಿಗೆ ನೀವು ಒಂಥರ ಒಂದು ಒಳ್ಳೆ ಟಿಪ್ಸ್ ನ ಇವತ್ತು ಕೊಟ್ಟಿದ್ದೀರಿ.
0: ಹೌದು ಹೌದು.

0: ನಮ್ಮ ಶ್ರೀನಗರದ ರಾಧಾ ಅವರು ಒಂದು ಮೇಲ್ ಮಾಡಿದ್ದಾರೆ. ಅವರು ಹೇಳ್ತಾರೆ, ಈ ರೀತಿಯಾದ ಟಿಪ್ಸ್ ನೀವು ಆರಂಭದಲ್ಲಿ ಒಂದಷ್ಟು ಮಾತಾಡಿ ಆಮೇಲೆ ನೀವು ಪತ್ರಗಳನ್ನ ಓದ್ತೀರಿ, ನಮಗೆ ಇದೊಂಥರ ತುಂಬಾ ಖುಷಿ ಅನ್ಸುತ್ತೆ ನಿಮ್ಮ ಮಾತು ಕೇಳೋದಕ್ಕೆ. ಏನ್ ಮಾತಾಡ್ತಾರೆ ಇವತ್ತು, ಇವತ್ತೇನು ಒಗಟು ಕೊಡ್ತಾರ ಅಥವಾ ಇವತ್ತೇನಾದರೂ ಯಾವುದಾದ್ರೂ ವಿಚಾರದ ಬಗ್ಗೆ ಮಾತಾಡ್ತಾರ ಅಥವಾ ಏನಾದರೂ ಜೋಕ್ ಹೇಳ್ತಾರ ಅಂತ ನಾವು ಪ್ರೀತಿಯಿಂದ ಇವತ್ತೇನಾಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಸ್ಪಂದನ ಕಾರ್ಯಕ್ರಮದಲ್ಲಿ ಈ ಎರಡನ್ನೂ ನೀವು ಮೇಳೈಸಿರೋದು ನಮಗೆ ತುಂಬಾ ಖುಷಿ ಅನಿಸುತ್ತೆ. ಏನಾದರೂ ಆರಂಭದ ವಿಚಾರಗಳು ನೀವು ಮಾತಾಡೋದು ಅದಕ್ಕೆ ನಾವು ಕಾಯ್ತೀವಿ. ಶ್ರೋತೃಗಳ ಪತ್ರಗಳು ಸಾಮಾನ್ಯವಾಗಿ ಅದೇ ಅದೇ ಇರುತ್ತೆ, ಆದರೆ ನೀವು ಹೇಳುವ ವಿಷಯಕ್ಕೆ ನಾವು ಕಾಯ್ತಿರ್ತೀವಿ ಅಂತಾರೆ ರಾಧಾ ಅವರು.
1: ತುಂಬಾ ಧನ್ಯವಾದಗಳು ರಾಧಾ ಅವರೇ.
0: ಅಂದ್ರೆ ಅವ್ರು ಗುರುತಿಸಿದ್ದಾರೆ ಅದನ್ನ.
1: ಹೌದು ಹೌದು, ಈಗ ನಾವು ಬರೀ ಸ್ಪಂದನ ಅಥವಾ ಹಾಡು ಚಿತ್ರಗೀತೆ ಇದ್ರ ಜೊತೆಗೆ ಸ್ವಲ್ಪ ವಿಷಯವನ್ನು ಕೂಡ ಹಂಚ್ಕೊಂತ ಹೋದ್ರೆ ನಮಗೆ ಗೊತ್ತಿಲ್ಲದೆ ಇರುವಂತಹ ಎಷ್ಟೋ ವಿಷಯಗಳು ಇರ್ತವೆ.
0: ನೀವು ಕೂಡ ನಮಗೆ ಬರೀಬಹುದು.
1: ಹೌದು ಹೌದು, ನೀವು ಕೂಡ ನಮಗೆ ಆ ವಿಷಯಗಳನ್ನು ತಿಳಿಸಿದ್ರೆ.
0: ಪಾಪ ಅವರು ಏನೋ ಒಂದು ಹೇಳಿದ್ರು, ಅವರು ಒಂದು
1: ಎರಡು
0: ಕಿವಿ ಮಾತು ಮನೆ ಮದ್ದನ್ನ ಹೇಳಿದ್ರು, ಅದನ್ನು ನಾವು ಎಲ್ಲರ ಜೊತೆಗೂ ಹಂಚಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ.
1: ಹೌದು,
0: ಅನೇಕರು ಪತ್ರಗಳನ್ನು ಬರೀತಾರೆ. ನಾವು ನಿನ್ನೆ ಮೊನ್ನೆ ಅಂತ ಕಾಣುತ್ತೆ ಬೋಪ ವೆಂಕಟೇಶ್ ಅವರ ಪತ್ರಗಳನ್ನು ಓದಿದ್ವಿ, ಅವರ ಹ್ಯಾಂಡ್ ರೈಟಿಂಗ್ನು ಕೂಡ ಮೆಚ್ಕೊಂಡ್ವಿ, ಎಷ್ಟೊಂದು ಪತ್ರಗಳನ್ನು ಅವರು ಬರೀತಾರೆ ಅಂತ. ಹಾಗೆ ನಮ್ಮ ಇನ್ನೊಬ್ಬರು ಶ್ರೋತೃ ಇದ್ದಾರೆ, ಅವ್ರಿಗೂ ಯಾವಾಗಲೂ ನಮ್ಮ ಮೇಲೆ ಕೋಪ. ಯಾರು ಹೇಳಿ?
1: ನಮ್ಮ ಎನ್ ಆರ್ ಪ್ರಸಾದ್ ಅವರು.
0: ಕರೆಕ್ಟ್ ಆಗಿ ಊಹೆ ಮಾಡಿದ್ರಿ.
1: ಹೌದು,
0: ಎನ್ ಆರ್ ಪ್ರಸಾದ್ ಅವರು ಕೂಡ ಅಷ್ಟೇ, ಸುಮಾರು ಮೇಲ್ಗಳನ್ನು ಅವರು ಮಾಡಿದ್ದಾರೆ. ಅವರು ಒಂದೊಂದು ಮೇಲ್ನಲ್ಲಿ ಒಂದೊಂದು ವಿಚಾರ ತಗೋತಾರೆ. ಅವ್ರು ತಗೊಳ್ಳೋ ವಿಚಾರಗಳು ಘನವಾಗಿಯೇ ಇರುತ್ತೆ, ಆದರೆ ಎಲ್ಲಕ್ಕೂ ನಾವು ಉತ್ತರವನ್ನ ತಕ್ಷಣಕ್ಕೆ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಅವರು ಹೇಳ್ತಾರೆ, ಈಗ ಕೆಲವು ಆರ್ ಜೆಗಳ ಮಾತು ಹೇಗಿರುತ್ತೆ, ಅವರ ಒಂದು ನಡಾವಳಿ ಹೇಗಿದೆ, ಅವ್ರು ಏನು ತಪ್ಪು ಮಾಡಿದ್ರು, ಆಮೇಲೆ ಎಂಥ ಹೇಗೆ ನಿಭಾಯಿಸಬೇಕಾಗಿತ್ತು, ಇದನ್ನೆಲ್ಲ ನೀವು ಮಾಡ್ತಾ ಇಲ್ಲ. ನಾವು ಎಷ್ಟು ಇಮೇಲ್ ಮಾಡಿದ್ರು ಕೂಡ ನೀವು ಅವ್ರಿಗೆ ಸೂಚನೆ ಕೊಡೋಲ್ಲ ಅಂತ ಕಾಣುತ್ತೆ. ಹಾಗಾಗಿನೇ ಈ ತರಹದ ತಪ್ಪುಗಳು ಮತ್ತೆ ಮತ್ತೆ ಆಗ್ತಾ ಇವೆ. ನೀವು ತಪ್ಪುಗಳು ಆಗದ ಹಾಗೆ ನೋಡ್ಕೊಳಕ್ಕಾಗಲ್ವಾ ಅಂತೆಲ್ಲ ಒಂದಷ್ಟು ಏನೇನೋ ಅವರು ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಅಷ್ಟನ್ನು ನಾವು ಹಾಗೇ ಹೇಳಿದರೆ ಅದು ಸೂಕ್ತ ಆಗಲ್ಲ. ಆದ್ರಿಂದ ಅವರಿಗೆ ಸಮಾಧಾನವಾಗಿರಿ ಅಂತಷ್ಟೇ ಹೇಳಬಹುದೇನೋ. ಆಮೇಲೆ ಅವ್ರದ್ದು ಇನ್ನೂ ಒಂದು ವಿಚಾರ ಇದೆ. ನೀವು ಹೇಳಿದ್ರಿ ಆರಂಭದ ದಿನಗಳಲ್ಲಿ ಯಾರು ಕಾರ್ಯಕ್ರಮಕ್ಕೆ ಇಮೇಲ್ ಒಳ್ಳೆ ಮೇಲ್ಗಳನ್ನ ಒಳ್ಳೆಯ ವಿಚಾರ ಇರುವಂತಹ ಪತ್ರಗಳನ್ನ ಬರೀತಾರೋ ಅಂತಹವರನ್ನ ನಾವು ನಿಲಯಕ್ಕೆ ಕರಿತೀವಿ, ಅವ್ರ ಜೊತೆಗೆ ಮಾತಾಡ್ತೀವಿ ಅಂತ ಹೇಳಿದ್ರಿ. ಇದುವರೆಗೂ ನೀವು ಯಾರನ್ನು ಕರೀಲೇ ಇಲ್ಲ, ಅಂದ್ರೆ ಯಾರು ಆ ರೀತಿಯ ಪತ್ರಗಳನ್ನ ಬರ್ದಿಲ್ವಾ? ಇದು ಸುಳ್ಳು ಭರವಸೆನಾ ಅಂತ ಕೇಳ್ತಾರೆ.
1: ಇಲ್ಲ ಇಲ್ಲ, ಭರವಸೆ ಸುಳ್ಳಲ್ಲ. ಅದೇ ಪ್ರಕಾರ ನಾವು ಉತ್ತಮ ಶ್ರೋತೃಗಳನ್ನ
0: ಆಯ್ಕೆ ಮಾಡ್ತೀವಿ,
1: ಆಯ್ಕೆ ಮಾಡಿ ನಾವು ಕರಿತೀವಿ. ಅದು
0: ಮತ್ತೆ ಈಗಾಗಲೇ ನಾವು ಎನ್ ಆರ್ ಪ್ರಸಾದ್ ಇರ್ಬೋದು, ಬೋಪ ವೆಂಕಟೇಶ್ ಇರ್ಬೋದು, ಇವರೆಲ್ಲ ನಮ್ಮ ನಿಲಯಕ್ಕೆ ಬಂದು ಮಾತಾಡಿದ್ದಾರೆ. ಹೊಸ ಶ್ರೋತೃಗಳ ಆಯ್ಕೆಗಾಗಿ ನಾವು ಕಾಯ್ತಾ ಇದೀವಿ. ಹೊಸಬರು ಬರೀಲಿ, ಈಗಾಗಲೇ ಭಾಗವಹಿಸಿದವರಿಗೆ ಮತ್ತೆ ಅವಕಾಶ ಕೊಡಕ್ಕೆ ಬದಲು ಬೇರೆಯವರಿಗೂ ಅವಕಾಶ ಕೊಡೋಣ.
1: ಖಂಡಿತ, ಅದು ಒಂದು ಸಲಹೆ. ಉತ್ತಮವಾದಂತಹ ಒಂದು ಶ್ರೋತೃವನ್ನ ಈ ಒಂದು ಏನು ಸ್ಪಂದನ ಕಾರ್ಯಕ್ರಮಕ್ಕೆ ಖಂಡಿತ ಕರೆದು ಆದಷ್ಟು ಕೂಡ ಅವ್ರ ಜೊತೆಗೆ ನಾವು ಮಾತುಕತೆಯನ್ನು ಮಾಡೋಣ. ಮುಂದಿನ ದಿನಗಳಲ್ಲಿ ಅದು ಕೂಡ ಆಗತ್ತೆ.
0: ಇವರನ್ನೇ ಕರೆಯಬಹುದಿತ್ತು ಅಥವಾ ಬೋಪ ಅವರು ನಮ್ಮನ್ನೇ ಕರಿಬಹುದಿತ್ತು ಅಂತ ಹೇಳಬಹುದು. ಆದ್ರೆ ನಾವು ಒಂದದಕ್ಕೆ ನಿಯಮನೂ ಹಾಕೊಂಡಿದೀವಿ, ಏನಂದ್ರೆ
1: ಕೆಲವೊಂದು ಮಾನದಂಡಗಳು ಇರ್ತವೆ.
0: ಈಗಾಗಲೇ ಬಂದಿರುವವರು, ಈಗಾಗಲೇ ನಮ್ಮ ಶ್ರೋತೃ

0: ಮಾತಾಡ್ತಾ ಇದ್ರು ಇದರಲ್ಲಿ ನಮ್ಮ ಕೇಳುಗ ಕುಟುಂಬದಲ್ಲಿ ಅನೇಕ ಶ್ರೋತೃಗಳು ಭಾಗವಹಿಸಿದ್ದಾರೆ. ಅಂಥವರನ್ನ ಹೊರತುಪಡಿಸಿ ಬೇರೆ ಏನಾದರೂ ನಮಗೆ ಸಿಗಬಹುದಾ, ಹೊಸ ವಿಚಾರ ಹೊಸ ಶ್ರೋತೃವನ್ನ ನಾವು ಕರೀಬಹುದಾ ಅಂತ ಈಗ ನೋಡಿ ಎಷ್ಟೊಂದು ಸ್ಪರ್ಧೆಗಳು ಮಾಡ್ತಾರೆ, ಎಷ್ಟೊಂದು ಬಹುಮಾನಗಳಿರುತ್ತೆ. ರಾಜ್ಯ ಸಾಹಿತ್ಯ ಅಕಾಡೆಮಿನೇ ಇರಬಹುದು ಅಥವಾ ಬೇರೆ ಬೇರೆ ಸ್ಪರ್ಧೆಗಳು ಮಾಡಿದಾಗ ಒಂದು ಅಲ್ಲೊಂದು ಶರ ಇರುತ್ತೆ, ಏನು ಹೇಳಿ, ಈ ಸ್ಪರ್ಧೆಯಲ್ಲಿ ಹಿಂದೆ ಭಾಗವಹಿಸಿದವರು ಮತ್ತೆ ಭಾಗವಹಿಸುವ ಹಾಗಿಲ್ಲ, ಈಗಾಗಲೇ ಬಹುಮಾನಗಳನ್ನ ಗಳಿಸಿದವರು ಮತ್ತೆ ಭಾಗವಹಿಸುವ ಹಾಗಿಲ್ಲ,
1: ಅರ್ಜಿ ಹಾಕಂಗಿಲ್ಲ,
0: ಅರ್ಜಿ ಹಾಕುವ ಹಾಗಿಲ್ಲ.
1: ಅಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್
0: ಇರುತ್ತೆ,
1: ಅದು ನಮ್ಮಲ್ಲಿ ಕೂಡ ಇದೆ.
0: ನಿಜ ಅಂದ್ರೆ ಅವರು ಹಾಕೋ ಹಾಗಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ನಮಗೇನೋ ಅವ್ರ ಬಗ್ಗೆ ಗೌರವ ಇಲ್ಲ ಅಥವಾ ನಾವು ಅವರನ್ನ ಅವ್ರಿಗೆ ಗಮನ ಕೊಡ್ತಿಲ್ಲ ಅಂತೆಲ್ಲ ಅಂದುಕೊಳ್ಳುವ ಅಗತ್ಯ ಇಲ್ಲ. ಖಂಡಿತವಾಗಿ ನಿಮ್ಮನ್ನ ನಾವು ಗೌರವಿಸ್ತೇವೆ, ನಮಗೆಲ್ಲ ಶ್ರೋತೃಗಳು ಸಮಾನನೇ. ಯಾರೋ ಒಬ್ರು ಹೊಸಬರು ಬರಲಿ, ಅವ್ರಿಗೂ ಒಂದು ಅವಕಾಶ ಸಿಗಲಿ ಅನ್ನೋ ದೃಷ್ಟಿಯಿಂದ ಕೆಲವೊಂದು ಮಾನದಂಡಗಳನ್ನ ರೂಪಿಸ್ತೀವಿ ಅನ್ನೋದನ್ನ ನಾವು ಪ್ರಸಾದ್ ಅವರ ಗಮನಕ್ಕೆ ತರಬಹುದು.
1: ಖಂಡಿತ.
0: ಇನ್ನು ಜಗದೀಶ್ವರಾಚಾರ್ ಅವರು, ವಿನಯ್ ಅವರು ಪತ್ರಗಳನ್ನು ಬರೆದು ಕಾರ್ಯಕ್ರಮ ಚೆನ್ನಾಗಿದೆ, ನಾವು ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತೀವಿ, ನಾವು ಕೂಡ ಶ್ರೋತೃ ಸಂಘದಲ್ಲಿ ಸದಸ್ಯರಾಗಿದ್ದೀವಿ, ನಮ್ಮ ಗೀತೆಗಳು ಪ್ರಸಾರ ಆಗದೇ ಇದ್ರೂ ಪರವಾಗಿಲ್ಲ, ನಮಗೆ ಸ್ಪಂದನದಲ್ಲಿ ನೀವು ಮಾತನಾಡುವ ಶೈಲಿ ಮತ್ತು ಕೇಳುಗರಿಗೆ ಒಂದು ವೇದಿಕೆಯನ್ನು ಕೊಟ್ಟಿದ್ದು ತುಂಬಾ ಖುಷಿಯಾಗಿದೆ. ಈ ಕಾರ್ಯಕ್ರಮವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ, ಇದನ್ನು ಮುಂದುವರಿಸಿ ಅಂತ ಹೇಳ್ತಾರೆ.
1: ಖಂಡಿತ ಖಂಡಿತ ಮುಂದುವರಿಸೋಣ, ಈ ಕಾರ್ಯಕ್ರಮ ಹೀಗೆ ನಿರಂತರವಾಗಿ ಪ್ರಸಾರ ಆಗ್ತಾ ಇರುತ್ತೆ.
0: ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ಪತ್ರಗಳನ್ನು ಕೂಡ ಬರೆಯಬಹುದು. ವಿಳಾಸ ಹೇಳಿ ಕೃಷ್ಣಪ್ಪ.
1: ನಮ್ಮ ವಿಳಾಸ ನಿಲಯದ ನಿರ್ದೇಶಕರು,
0: ನಿಲಯ ನಿರ್ದೇಶಕರು,
1: ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ,
0: ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ,
1: ಸ್ಪಂದನ ವಿಭಾಗ,
0: ಸ್ಪಂದನ ವಿಭಾಗ,
1: ರಾಜಭವನ ರಸ್ತೆ,
0: ರಾಜಭವನ ರಸ್ತೆ,
1: ಬೆಂಗಳೂರು,
0: ಬೆಂಗಳೂರು,
1: 56560001. ಈ ವಿಳಾಸಕ್ಕೆ ಪತ್ರಗಳನ್ನು ಸಹ ನಮ್ಮ ಕೇಳುಗರು ಬರೆದು ತಮ್ಮ ಸಲಹೆ ಸೂಚನೆಗಳನ್ನು ಕೊಡಬಹುದು.
0: ಆಗ್ಲಿ, ಧನ್ಯವಾದಗಳು ನಮ್ಮ ಎಲ್ಲ ಶ್ರೋತೃ ಬಾಂಧವರಿಗೆ. ಇಷ್ಟು ಚೆನ್ನಾಗಿ ನಮ್ಮೊಟ್ಟಿಗೆ ನೀವು ಮಾತಾಡ್ತೀರಿ, ನಿಮ್ಮ ಜೊತೆ ನಾವು ಸದಾ ಇದ್ದೇವೆ, ನಿಮ್ಮ ಮಾತುಗಳಿಗೆ ನಾವು ಕಿವಿಯಾಗ್ತೇವೆ, ಹಾಗೆ ನಮ್ಮ ಕಾರ್ಯಕ್ರಮಗಳಿಗೆ ನೀವು ಕಿವಿಯಾಗಿ ಅಂತ ಹೇಳ್ತಾ ಇವತ್ತಿನ ಸ್ಪಂದನ ಕಾರ್ಯಕ್ರಮವನ್ನು ಮುಗಿಸೋಣ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮಲ್ಲಿರುವ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ ಹಾಗೂ
1: ನಾನು ಕೋಲಾರ ಕೃಷ್ಣಪ್ಪ ಮಾಡುವ
0: ನಮಸ್ಕಾರಗಳು.
2: ಸ್ಪಂದನ, ನಿಮ್ಮ ಪತ್ರಗಳಿಗೆ ನಮ್ಮ ಸ್ಪಂದನ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಬಿ ಕೆ ಸುಮತಿ ಹಾಗೂ ಕೃಷ್ಣಪ್ಪ ಕೆವಿ.

ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 2:40. ಇನ್ನೀಗ ಪ್ರದೇಶ ಸಮಾಚಾರವನ್ನ ಕೇಳ್ತೀರಿ. ಅದಾದ್ಮೇಲೆ ಸಮಯ 2:30 ಆಗ್ತಾ ಇದೆ. ಇನ್ನೀಗ ಪ್ರದೇಶ ಸಮಾಚಾರ ಕೇಳ್ತೀರಿ. ಆಮೇಲೆ 2:40 ಚಿತ್ರತಾಣ ಒಂದೇ ಚಿತ್ರದ ಹಾಡುಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ಸಂಪುಟದ ಸಚಿವರು ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆ, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸೂಚನೆ. ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ದೇಶ ಅಭಿವೃದ್ಧಿಯಾದಂತೆ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ, ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ಪಕ್ಷ ಬಲಪಡಿಸಲು ಕೈಜೋಡಿಸುವಂತೆ ಕಾರ್ಯಕರ್ತರಿಗೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕರೆ. ಮತ್ತು ನೈಋತ್ಯ ಮುಂಗಾರು ಇಂದು ಕೇರಳಂ ಪ್ರವೇಶಿಸುವ ಸಾಧ್ಯತೆ, ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ನಡೆದ ಸರ್ಕಾರದ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 15 ದಿನಗಳೊಳಗೆ ಕಾರ್ಯಯೋಜನೆ ನೀಡುವಂತೆ ಸೂಚನೆ ನೀಡಿದ್ದಾರೆ. ಯಾರ ಒತ್ತಡಕ್ಕೂ ಮಣಿಯದೆ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಯುಟಿ ಖಾದರ್ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಉಪಸ್ಥಿತರಿದ್ದರು. ಸಭೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ಯಾದಗಿರಿ ಜಿಲ್ಲೆಯ ಗುರು

0: ಹೇಳಿದ್ದಾರೆ. ಇಲ್ಲಿ ತಯಾರಾಗುವ ಉತ್ಪನ್ನಗಳನ್ನು ಇ ಕಾಮರ್ಸ್ಗೆ ಪರಿಚಯಿಸುವಂತೆ ನಬಾರ್ಡ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಒಂದು ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ಹಾಗೂ ದೇಶ ಅಭಿವೃದ್ಧಿಯಾದಂತೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈವರೆಗೆ ಖಾತೆಗಳನ್ನು ಹಂಚಿಕೆ ಮಾಡಿಲ್ಲ, ಮಾಧ್ಯಮದ ವರದಿಗಳು ಕೇವಲ ಊಹಾಪೋಹ ಎಂದು ಹೇಳಿದ್ದಾರೆ. ಸಾರ್ವಜನಿಕ ಕಚೇರಿಯಲ್ಲಿ ಜವಾಬ್ದಾರಿಯ ಮಹತ್ವವನ್ನು ಒತ್ತಿ ಹೇಳಿದ ಪ್ರಿಯಾಂಕ್ ಖರ್ಗೆ, ಪ್ರತಿಯೊಬ್ಬ ನಾಯಕರು ನೀಡಲಾದ ಹುದ್ದೆಯನ್ನು ಜನರಿಗೆ ಸೇವೆ ಸಲ್ಲಿಸುವ ಅವಕಾಶವೆಂದು ಪರಿಗಣಿಸಬೇಕು ಎಂದು ಹೇಳಿದ್ದಾರೆ. ಇದೇ ವೇಳೆ ಪಕ್ಷದೊಳಗಿನ ಆಂತರಿಕ ಗೊಂದಲಗಳ ವರದಿಯನ್ನು ಪ್ರಿಯಾಂಕ್ ಖರ್ಗೆ ತಳ್ಳಿಹಾಕಿದ್ದಾರೆ. ಪಕ್ಷ ಸಂಘಟಿಸಲು ಹಾಗೂ ಪಕ್ಷವನ್ನು ಬಲಪಡಿಸಲು ಕೈಜೋಡಿಸುವಂತೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವ ನಾಯಕರಿಗೆ ಪಕ್ಷದ ಸಂಘಟನೆಗೆ ಒತ್ತು ನೀಡುವಂತೆ ಸಲಹೆ ನೀಡಿದ್ದಾರೆ. ಸಂಘಟನೆ ಮತ್ತು ಸರ್ಕಾರ ಎರಡನ್ನೂ ಸಮತೋಲನವಾಗಿ ಹಂಚಿಕೊಂಡು ಕಾರ್ಯನಿರ್ವಹಿಸುವಂತೆ ತಿಳಿಸಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರಿಗೆ ಏನೇ ತೊಂದರೆಯಾದರೂ ಸದಾ ಜೊತೆಗಿರುವುದಾಗಿ ಭರವಸೆ ನೀಡಿದ್ದಾರೆ. ಕೇರಳಂ ನೂತನ ಮುಖ್ಯಮಂತ್ರಿ ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ನೈಜ ಚಿತ್ರಣವನ್ನು ಜನರ ಮುಂದಿಡುವ ಉದ್ದೇಶದಿಂದ ಹಣಕಾಸು ಶ್ವೇತಪತ್ರ ಮಂಡಿಸಿರುವುದು ಸ್ವಾಗತಾರ್ಹವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹೇಳಿದ್ದಾರೆ. ಇದೇ ಮಾದರಿಯಲ್ಲಿ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಹಣಕಾಸಿನ ಸ್ಥಿತಿಗತಿಯ ಕುರಿತು ಶ್ವೇತಪತ್ರ ಮಂಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯದ ಸಾಲ ಎಷ್ಟು ಹೆಚ್ಚಾಗಿದೆ, ಸರ್ಕಾರದ ಖಜಾನೆಯ ನಿಜವಾದ ಸ್ಥಿತಿಗತಿ ಏನು ಹಾಗೂ ಮುಂದಿನ ಪೀಳಿಗೆಯ ಮೇಲೆ ಎಷ್ಟು ಹೊರೆ ಹಾಕಲಾಗಿದೆ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಋತ್ಯ ಮುಂಗಾರು ಇಂದು ಕೇರಳ ತಲುಪಲಿದೆ. ಈ ಹಿನ್ನೆಲೆಯಲ್ಲಿ ಕೇರಳ, ಕರಾವಳಿ, ಕರ್ನಾಟಕ ಸೇರಿದಂತೆ ಹಲವೆಡೆ ವ್ಯಾಪಕ ಮಳೆಯಾಗಲಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬರುವ ದಿನಗಳಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಮುಂಗಾರು ಆಗಮನವು ಭಾರತದ ವಾರ್ಷಿಕ 4 ತಿಂಗಳ ಮಳೆಗಾಲದ ಆರಂಭವನ್ನು ಸೂಚಿಸುತ್ತದೆ. ಮುಂಗಾರು ಆಗಮನದಿಂದಾಗಿ ದೇಶದಲ್ಲಿ ಕೃಷಿ ಚಟುವಟಿಕೆ ಆರಂಭಗೊಳ್ಳುವ ಮುನ್ಸೂಚನೆ ದೊರೆತಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿ ಉಂಟಾಗುವ ಪ್ರದೇಶಗಳ ಬಗ್ಗೆ ಸಮೀಕ್ಷೆ ನಡೆಸಲಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 164 ಸೂಕ್ಷ್ಮ ದುರ್ಬಲ ಪ್ರದೇಶಗಳು ಎಂದು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಮುಂಗಾರು ಮಳೆ ಆರಂಭಕ್ಕೂ ಮುನ್ನ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಪಾಯದಲ್ಲಿರುವ ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಲ್ಲಿ ವಾಸಿಸುವವರ ಸ್ಥಳಾಂತರಕ್ಕೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮಳೆಯ ಹಾನಿಯ ಕಂಟ್ರೋಲ್ ರೂಮ್ಗಳನ್ನು ತೆರೆಯಲಾಗಿದ್ದು, ಮಳೆಯಿಂದ ಹಾನಿಯುಂಟಾದರೆ ಸಹಾಯಕ್ಕೆ ಧಾವಿಸಲು ಸಿಬ್ಬಂದಿ ನಿಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಲ್ಲಿಯವರೆಗೆ ಸುರಿದ ಮಳೆಗೆ ಜಿಲ್ಲೆಯಲ್ಲಿ 1 ಮನೆ ಸಂಪೂರ್ಣ ಹಾನಿಯಾಗಿದ್ದು, 51 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. 1870 ವಿದ್ಯುತ್ ಕಂಬಗಳು ಬಿದ್ದಿವೆ ಎಂದು ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆಯವರೆಗೆ ಮಧ್ಯಮ ಮಳೆ ಹಾಗೂ ಇದೇ 6-10 ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಮತ್ತು ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಜಿಲ್ಲಾಡಳಿತ ಮುಂಗಾರು ಪೂರ್ವದ ಸಿದ್ದತೆ ಮಾಡಿಕೊಂಡಿದ್ದು, ಜಿಲ್ಲೆಯಲ್ಲಿ 294 ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಪ್ರತಿ ಕಾಳಜಿ ಕೇಂದ್ರಗಳಿಗೆ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ಭೂ ವಿಜ್ಞಾನ ಸರ್ವೇಕ್ಷಣಾ ಇಲಾಖೆ ಜಿಲ್ಲೆಯಲ್ಲಿ 439 ಭೂಕುಸಿತ ಸಂಭವನೀಯ ಸ್ಥಳಗಳ ಪಟ್ಟಿ ನೀಡಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರು ಯಾವುದೇ ತುರ್ತು ಸಂದರ್ಭಗಳಲ್ಲಿ ಜಿಲ್ಲಾ ಹಾಗೂ ತಾಲೂಕು ವಿಪತ್ತು ನಿರ್ವಹಣಾ ಕೇಂದ್ರದ ಕಂಟ್ರೋಲ್ ರೂಂಗೆ ದೂರವಾಣಿ ಕರೆ ಮಾಡಿ ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಇದೇ

0: ರಿಂದ ಪ್ರಾರಂಭವಾಗಲಿದ್ದು ಪರಿಷ್ಕರಣೆಗೆ ಎಲ್ಲ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ್ ತಿಳಿಸಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಈಗಾಗಲೇ 2002 ಮತದಾರರ ಪಟ್ಟಿ ಜೊತೆಗೆ ಮ್ಯಾಪಿಂಗ್ ನಡೆಸಲಾಗಿದೆ. ಯಾವುದೇ ಗೊಂದಲವಿಲ್ಲದೆ ಸಾರ್ವಜನಿಕರು ಹಾಗೂ ರಾಜಕೀಯ ಪಕ್ಷಗಳ ಸಹಕಾರದಿಂದ ಯಶಸ್ವಿಯಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಚಾಮರಾಜನಗರ ತಾಲೂಕಿನ ಹೊನ್ನಹಳ್ಳಿ ಗ್ರಾಮದಲ್ಲಿ ಜಾನುವಾರುಗಳ ಮೇಲೆ ದಾಳಿ ಮಾಡಿ ರೈತರಿಗೆ ಆತಂಕ ಹುಟ್ಟಿಸಿದ್ದ ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಕಳೆದ ಹಲವು ದಿನಗಳಿಂದ ಜಾನುವಾರುಗಳ ಮೇಲೆ ದಾಳಿ ಮಾಡುತ್ತಿದ್ದರಿಂದ ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯ ಸಿಬ್ಬಂದಿ ಆಯಕಟ್ಟಿನ ಸ್ಥಳಗಳಲ್ಲಿ ಬೋನುಗಳನ್ನು ಇಟ್ಟಿದ್ದರು. ಆಹಾರ ಅರಸಿ ಬಂದ ಚಿರತೆ ಸೆರೆಯಾಗಿದ್ದು ದಟ್ಟಾರಣ್ಯಕ್ಕೆ ಬಿಡಲಾಗುವುದು ಎಂದು ಅರಣ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಶೈಕ್ಷಣಿಕ ಸಂಸ್ಥೆಗಳ ಅಕ್ಕಪಕ್ಕದಲ್ಲಿ 100 ಗಜಗಳ ಒಳಗೆ ತಂಬಾಕು ಮಾರಾಟ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಹಾಗೂ ಕೋಟ್ಪಾ ಕಾಯ್ದೆಯಲ್ಲಿನ ಸೂಚನೆಗಳನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ತಂಬಾಕು ಬಳಕೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ತಂಬಾಕು ಮುಕ್ತ ಶಾಲೆ ಕಾಲೇಜು ಘೋಷಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿ. ದಾವಣಗೆರೆ ನಗರದಲ್ಲಿ ಸ್ವಚ್ಛತೆ ಮತ್ತು ಸಾರ್ವಜನಿಕ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯ ಆರೋಗ್ಯ ಶಾಖೆಯು ಕ್ರಮ ಕೈಗೊಂಡಿದ್ದು, ನಿಯಮ ಉಲ್ಲಂಘಿಸಿದವರಿಗೆ ಸ್ಥಳದಲ್ಲಿಯೇ 92,000 ರೂಪಾಯಿಗೂ ಅಧಿಕ ದಂಡ ವಸೂಲಿ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾ ಮಹಾಂತೇಶ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿಯನ್ನು ಆಚರಿಸಲಾಯಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟದ ಸಚಿವರು ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆ, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸೂಚನೆ. ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ದೇಶ ಅಭಿವೃದ್ಧಿಯಾದಂತೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ, ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ಮತ್ತು ಪಕ್ಷ ಬಲಪಡಿಸಲು ಕೈಜೋಡಿಸುವಂತೆ ಕಾರ್ಯಕರ್ತರಿಗೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕರೆ. ನೈಋತ್ಯ ಮುಂಗಾರು ಇಂದು ಕೇರಳ ಪ್ರವೇಶಿಸುವ ಸಾಧ್ಯತೆ, ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಎರಡು ಗಂಟೆ 40:20 ಸಮಯ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಚಿತ್ರತಾನ ಕಾರ್ಯಕ್ರಮವನ್ನು ಆರಂಭಿಸುವ ಮುನ್ನ ಒಂದಷ್ಟು ಸಂದೇಶಗಳಿದೆ. ಬೆಳಗಿನಿಂದಲೂ ಕೂಡ 11 ಗಂಟೆಯಿಂದಲೂ ಕೂಡ ತುಂಬ ಜನರ ಸಂದೇಶಗಳು ಬಂದಿದೆ. ಕಾರ್ಯಕ್ರಮ ಇಷ್ಟ ಆಯಿತು, ನಾವು ಕೇಳ್ತಾ ಇದ್ದೀವಿ ಅಂತೆಲ್ಲ ಹೇಳಿದ್ರ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿತ್ತು, ಕರೆಗೊಂದು ಹಾಡು ಚೆನ್ನಾಗಿತ್ತು, ನಮ್ಮ ನಾಡು ಕಾರ್ಯಕ್ರಮ ಕೂಡ ಬಹಳ ಸೊಗಸಾಗಿತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಂಥ ಬಹಳಷ್ಟು ಸಂದೇಶಗಳಿದೆ. ನೋಡ್ತಾ ಹೋಗೋಣ ಯಾರ್ಯಾರು ಅಂತ ಹೇಳಿ. ನಂದಿನಿ ಮಾಲ್ತೇಶ್ ಶ್ರೀಧರ್ ಶಶಿಧರ್ ಸಾಗರದಿಂದ, ಎಸ್ ಪಿ ಬಿ ಅವರ ಹಾಡುಗಳನ್ನು ಎಷ್ಟು ಕೇಳಿದ್ರೂ ಸಾಕು ಅಂತ ಅನಿಸೋದೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರಿದು, ಹೆಚ್ ಎಸ್ ಮೂರ್ತಿ ಅವರ ಸಂದೇಶ ಬಂದಿದೆ. ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಚಿದಾನಂದ ಅವರು, ಮತ್ತೊಬ್ಬರು ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಮಹಾಲಿಂಗಪ್ಪ ಜಾಲವಾದಿಯವರ ಸಂದೇಶ ಕೂಡ ಬಂದಿದೆ. ಮತ್ಯಾರೋ ಒಬ್ಬರು ಹೆಸರು ಹಾಕಿಲ್ಲ, ಇ ವಿ ಒ ಮಿ ಬನ್ನ, ಏನಂತ ಅರ್ಥ ಆಗ್ತಾ ಇಲ್ಲ. ಇದು ಅವ್ರ ನಂಬರ್ ಬಂದು 2612. ಇವರೇನೋ ಕಳಿಸಿದ್ದಾರೆ, ಅರ್ಥ ಆಗೋ ಹಾಗೆ ಕಳಿಸಿದರೆ ಓದಬಹುದು. ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕು, ಇಲ್ಲಿಂದ ನಮಗೆ ಕರೆ ಸಿಗೋದೇ ಇಲ್ಲ, ಅದಕ್ಕೆ ಮೆಸೇಜ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮತ್ತೊಬ್ಬರು ಪ್ರಭಾಕರ್ ವಿ ಉತ್ತರಳ್ಳಿ ಬೆಂಗಳೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ರೆ, ಎಸ್ ಪಿ ಬಿ ಅವರ ಧ್ವನಿ, ದೇವರು ಕೊಟ್ಟಂಥ ಧ್ವನಿ ಅದು, ಅವರ ಮಧುರವಾದ ಹಾಡುಗಳನ್ನು ಕೇಳಿದಾದರೆ ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಸರ್ವೇಶ ಮಠ ಕಲಬುರಗಿ ಜಿಲ್ಲೆಯಿಂದ ಸಂದೇಶ ಕಳಿಸ್ಕೊಟ್ಟಿದರೆ ಭಾರತಿ ಅರವಿಂದ್ ಉತ್ತರಹಳ್ಳಿ, ಕಥೆಗೊಂದು ಹಾಡು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮತ್ತೊಬ್ಬರು ಯಾರಪ್ಪ ಅಂದರೆ ಕಲಾ ಅರುಣ್ ಅವರು, ಲೈನೇ ಸಿಗೋದಿಲ್ಲ ಏನು ಮಾಡೋದು ಅಂತ ಹೇಳಿದ್ರೆ ಗುಳೇದಗುಡ್ಡದಿಂದ ಎಸ್ ಪಿ ವಿರೂಪಾಕ್ಷ ಇವರ ಸಂದೇಶ ಕೂಡ ಬಂದಿದೆ. ಹರೀಶ್ ಅವರು ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾರೆ. ಪೂರ್ಣಿಮಾ ಮೇಸ್ತ್ರಿ ಜಯನಗರ ಧಾರವಾಡದಿಂದ, ಅದರ ಜೊತೆಗೆ ಯಾರು ನವೋದಯ ನಾಗರಾಜ್ ಅವರ ಸಂದೇಶ ಬಂದಿದೆ. ಇನ್ನು ರಾಮಚಂದ್ರಪ್ಪ ಸಂಡೂರಿನಿಂದ ಹೇಳ್ತಾ ಇದ್ರೆ, ನವೋದಯ ನಾಗರಾಜ್ ಅವರು ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಬಳ್ಳಾರಿ ಮತ್ತು ಹಂಪೆ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು, ಅವರಿಗೆ ಧನ್ಯವಾದ ಅಂತ. ಉಮಾಕುಮಾರಿ ಸಂಜೀವ್ ನಗರ ಹುಸ್ಕೂರು ಬೆಂಗಳೂರಿನಿಂದ ಹೇಳ್ತಾರೆ, ಭಾಷೆ ನಾಡು ನುಡಿ ಬಗೆಗಿನ ಮಾಹಿತಿ ಹಾಡುಗಳು ತುಂಬಾ ಸೊಗಸಾಗಿದೆ ಅಂತ. ವನಿತಾ ಸುರೇಶ್ ಅವರು ಮಾತಾಡು ಮಾತಾಡು ಕನ್ನಡ ಕಾರ್ಯಕ್ರಮ ಕೂಡ ಚೆನ್ನಾಗಿತ್ತು, ಇವಾಗ ಬರ್ತಾ ಇರುವಂಥ ನಮ್ಮ ನಾಡು ಕಾರ್ಯಕ್ರಮ ಮತ್ತು ಹಾಡುಗಳು ಎಲ್ಲವೂ ಕೂಡ ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ನಾಡು ನುಡಿಯ ಬಗ್ಗೆ ಮಾತಾಡಿದ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು. ಮಧ್ಯದಲ್ಲಿ ಪ್ರಸಾರವಾದಂಥ ನಾಡನ್ನು ವರ್ಣಿಸುವ ಹಾಡುಗಳು ತುಂಬಾ ಚೆನ್ನಾಗಿತ್ತು, ಕಾರ್ಯಕ್ರಮ ಸೊಗಸಾಗಿತ್ತು ಅಂತ ಹೇಳ್ತಾರೆ. ನಾಗರಾಜ್ ಶರ್ಮ ಅವರು ನಮಸ್ತೆ ಏನಂತ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಸ್ಪಂದನಾ ಕಾರ್ಯಕ್ರಮವನ್ನು ನಾನು ತಪ್ಪದೇ ಕೇಳ್ತೀನಿ ಅಂತ ಹೇಳ್ತಾ ಇದ್ದರೆ ದೊಡ್ಡ ಸಂದೇಶವನ್ನು ಕಳಿಸಿದರೆ ನಿಮ್ಮ ಸಂದೇಶವನ್ನು ಸ್ಪಂದನಾ ಟೀಮ್ನವ್ರಿಗೆ ತಲುಪಿಸಲಾಗುತ್ತೆ. ಎಷ್ಟು ಜನ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಇನ್ನು ನಾವು ಚಿತ್ರತಾನ ಕಾರ್ಯಕ್ರಮದ ಕಡೆಗೆ ಹೋಗೋಣ. ಇವತ್ತಿನ ಚಿತ್ರತಾನ ಕಾರ್ಯಕ್ರಮಕ್ಕಾಗಿ ಆರಿಸಿಕೊಂಡಿರುವಂತಹ ಸಿನಿಮಾ ಯಾವುದು ಗೊತ್ತಾ? 1960 ಬಂದ ಸಿನಿಮಾ ರಾಜ್ಕುಮಾರ್, ಬಾಲಕೃಷ್ಣ, ನರಸಿಂಹರಾಜು, ಸಂಧ್ಯಾ, ಲೀಲಾವತಿ, ಕೆ ಎಸ್ ಅಶ್ವಥ್, ಜಿ ವಿ ಅಯ್ಯರ್ ಸೇರಿದ ಹಾಗೆ ಸಾಕಷ್ಟು ಜನರ ಪಾತ್ರ ಇದೆ ಇದರಲ್ಲಿ. ಈ ಸಿನಿಮಾದ ಸಿನಿಮಾ ಡೈರೆಕ್ಟರ್ ಎನ್ ಸಿ ರಾಜನ್ ಅವರು, ರಾಜ್ಕುಮಾರ್, ಜಿ ವಿ ಅಯ್ಯರ್, ಬಾಲಕೃಷ್ಣ, ನರಸಿಂಹರಾಜು ಇವರು ಎಲ್ಲರೂ ಪ್ರೊಡ್ಯೂಸರ್ ಆಗಿದ್ದಾರೆ ಈ ಸಿನಿಮಾಕ್ಕೆ. ಹಾಗೆ ಇಲ್ಲಿ ಸಾಹಿತ್ಯ ಮತ್ತು ಸಾಹಿತ್ಯವನ್ನು ನೀಡಿದ್ದಾರೆ ಹಾಡುಗಳಿಗೆ ಜಿ ವಿ ಅಯ್ಯರ್ ಅವರು, ಸಂಗೀತ ಜಿ ಕೆ ವೆಂಕಟೇಶ್ ಅವರು. ಕೇಳಿ ಬರುವಂತಹ ಧ್ವನಿಗಳು ಪಿ ಬಿ ಶ್ರೀನಿವಾಸ್, ರಾಧಾ ಜಯಲಕ್ಷ್ಮಿ ಸಂಗಡಿಗರು ಹಾಡಿರುವಂತಹ ಹಾಡುಗಳನ್ನು ನಾವು ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳ್ತೇವೆ. ಯಾವ ಸಿನಿಮಾ ಹಾಡುಗಳು ಅಂತ ಕೇಳ್ತಾ ಇದ್ದೀರಾ? ರಣಧೀರ, ಕಂಠೀರವ ಚಿತ್ರದ ಹಾಡುಗಳು.

0: ಸಖಿ ಸಹೇಲಿ
1: ಸಖಿ ಸಹೇಲಿ ಹಿಂದೆ ಕಾರ್ಯಕ್ರಮವನ್ನು ಕೇಳಿದ್ರೆ ಕಾರ್ಯಕ್ರಮದಲ್ಲಿ ಮಾವಿನ ಸ್ವಾದ, ವಿವಿಧ ರೀತಿಯ ಮಾವಿನ ಹಣ್ಣುಗಳು ಮತ್ತು ಅದರಿಂದ ಮಾಡಬಹುದಾದಂಥ ಒಂದಷ್ಟು ತಿಂಡಿ ತಿನಿಸುಗಳ ಮಾಹಿತಿಯನ್ನು ಕೂಡ ಕೇಳಿದ್ರಿ. ಇದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಸರಿಯಾಗಿ 4 ಗಂಟೆ.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಪರಿಮಳ ಕಾರ್ಯಕ್ರಮದ ಸಮಯ ಸಂಜೆಯ 4 ಗಂಟೆ. ಹೌದು, ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಪರಿಮಳ ಕಾರ್ಯಕ್ರಮದ ಆರಂಭ ಆಗ್ತಾ ಇದೆ. ಮೊದಲಿಗೆ ಒಂದು ಹಾಡನ್ನು ಕೇಳಿ, ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಅಂತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಮೋಹಕವಾಗಿ ಹೇಳ್ತಾ ಇದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಇಳಯರಾಜ ಅವರ ಸಂಗೀತ ಇದೆ. ಈ ಹಾಡಿನ ನಂತರ ಒಂದು ಪ್ರಹಸನವನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ನಗುವು ಸಹಜ ಧರ್ಮ ಅಂತ, ನಗುವು ಸಹಜ ಧರ್ಮ ಪ್ರಹಸನವನ್ನು ಕೇಳ್ತೀರಿ ಪರಿಮಳ ಕಾರ್ಯಕ್ರಮದಲ್ಲಿ ಈ ದಿನ ನೀವು. ರಚನೆ ಎಂ ಶಿವಕುಮಾರ್ ಅವರದ್ದು, ನಿರ್ಮಾಣ ಓದಯಾದ್ರಿ. ಈ ಪ್ರಹಸನ ಕೇಳುವ ಮುನ್ನ ಗೀತಾ ಚಿತ್ರದ ಸೊಗಸಾದ ಈ ಹಾಡು.

0: ಪರಿಮಳ ಕಾರ್ಯಕ್ರಮದಲ್ಲಿ ನಾವೀಗ ಒಂದು ಪ್ರಹಸನವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ನಗುವು ಸಹಜದ ಧರ್ಮ, ರಚನೆ ಎಂ ಶಿವಕುಮಾರ್, ನಿರ್ಮಾಣ ಉದಯಾದ್ರಿ. ಕೇಳಿ
1: ಆಕಾಶವಾಣಿ. ಪ್ರಹಸನ ನಗುವು ಸಹಜದ ಧರ್ಮ. ರಚನೆ ಎಂ ಶಿವಕುಮಾರ್. ಕೇಳಿ ನಗುವು ಸಹಜದ ಧರ್ಮ.

0: ರೀ ಇದೇನ್ರಿ ಇದು? ವರಾಂಡಲ್ಲೆಲ್ಲ ಹೀಗ್ ಪೇಪರ್ ಹರಿಬಿಟ್ಟಿದ್ದೀರಾ? ಯಾರಾದ್ರೂ ಬಂದ್ರೆ ಏನ್ ಗತಿ ಅಂತೀನಿ? ಭಾನುವಾರ ಅಂದ್ರೆ ಸಾಕು, ತಿಪ್ಪೆ ತಿಪ್ಪೆ ಆಗ್ಬಿಡುತ್ತೆ ಮನೆ. ರೀ ನಿಮ್ಗೇನು ಹೇಳ್ತಾ ಇರೋದು?
1: ಆಯ್ತು ಕಣೆ, ಮಡಿಸಿಟ್ರಾಯ್ತು ಪೇಪರ್ನ. ಅದಕ್ಕೆ ಯಾಕೆ ಇಷ್ಟು ಕೂಗಾಟ?
2: ಇದೇನೇ ಇದು? ಭಾನುವಾರ ಬೆಳಗ್ಗೆನೆ ತಲೆ ಬಾಚಿ ಹೊಸ ಸೀರೆ ಹುಟ್ಟು ರೆಡಿ ಆಗಿದ್ದೀರ ಅಮ್ಮವರು, ಏನ್ ಸಮಾಚಾರ?
0: ಅಯ್ಯೋ ರಾಮ್ ರಾಮ್ ರಾಮ, ಈ ಭಾನುವಾರ ಮಲ್ಲೇಶ್ವರದಲ್ಲಿರೋ ನಮ್ ಶಾಂತು ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಮತ್ತೆ ಬಿಟ್ಟಿದ್ದೀರಾ?
1: ಮರ್ತಿಲ್ಲ ಕಣೆ. ಹೊರಗಡೆ ಧೂ ಅಂತ ಮಳೆ ಸುರಿತಾ ಇದೆಯಲ್ಲ, ಹಾಳ್ ಡಿಪ್ರೆಷನ್ ಏ ಸುಡುಗಾಡೋ. ಇಂಥ ಮಳೆಯಲ್ಲಿ ಬೆಚ್ಚಿಗೆ ಮನೆಯಲ್ಲಿ ಕೂತು ಬಿಸಿ ಬಿಸಿ ಕಾಫಿ ಕುಡಿತಾ ಇರೋದು ಬಿಟ್ಟು ಹೊರಗಡೆ ಯಾಕೆ ಹೋಗ್ಬೇಕು ಅಂತ ಕೇಳಿದೆಪ್ಪ.
0: ಸಾರ್ಥಕ ಆಯ್ತು ರೀ, ಅಂಥ ದಿವಿನ ಛತ್ರಿ ಇದೆ, ರಸ್ತೆಗೆ ಹೋದ್ರೆ ಯಾವ್ದಾದ್ರೂ ಆಟೋ ಸಿಗತ್ತೆ. ಹ್ಞೂ ಹೊರಡಿ ಹೊರಡಿ ಮತ್ತೆ.
1: ಆಯ್ತು ಆಯ್ತು ಮಹಾರಾಯ್ತಿ, ಯಾವಾಗ್ಲೂ ನಿಂದೆ ಕೊನೆ ಮಾತಾನೆ. ಪ್ರೇಮ, ಈ ಭಯಂಕರ ಮಳೆಯಲ್ಲಿ ಆಟೋ ಸಿಗುತ್ತೆ ಅಂತ ನಂಬಿ ಬಂದ್ನಲ್ಲ, ನಾನು ಮುಟ್ಟಾಳ ಕಣೆ ಮುಟ್ಟಾಳ. ಎಲ್ಲ ನೀನ್ ಆಟೋ?
0: ಅಯ್ಯೋ ಸಾಕ್ ಮಾಡ್ರಿ ನಿಮ್ ಗೊಣಗಟ್ಟನ ನೋಡಿ, ಹೊಸ ಆಟೋ ಆಟೋ ಆಟೋ ಆಟೋ ಆಟೋ. ಸದ್ಯ ಖಾಲಿ ಆಟೋ, ದೇವ್ರದೇ. ಏನ್ರಿ ಏನಪ್ಪ, ಮಲ್ಲೇಶ್ವರಕ್ಕೆ ಬರ್ತೀಯ?
3: ಬನ್ನಿ ಬನ್ನಿ, ಅಗತ್ಯವಾಗಿ ತ್ವರೆಯಿಂದ ಕೊಂಡು ಹೋಗ್ತೇನೆ. ಎಂಥ ಮಳೆ ಮಾರೈರೆ.
0: ಇದೇನ್ರಿ?
1: ಏನು?
0: ಯಾವುದೋ ಚಂದುಳ್ಳಿ ಹುಡುಗಿ ಡ್ರೈವ್ ಮಾಡ್ತಾ ಇದ್ದಾಳೆ, ಮಂಗಳೂರಿನ ಕಡೆಯವಳು ಏನೋ. ಒಳ್ಳೇದಾಯ್ತಮ್ಮ ನೀನ್ ಸಿಕ್ಕಿದ್ದು. ಹೆಣ್ಮಕ್ಳು ಎಲ್ಲ ಕೆಲ್ಸಕ್ಕೂ ತಯಾರಾಗಿದ್ರೆ ನಮ್ಮಂಥವ್ರಿಗೂ ಅನುಕೂಲ.
3: ಛತ್ರಿ ಮಡಿಚಿ ಪಕ್ಕಕ್ಕೆ ಇಡಿರಲ್ಲ, ಆ ಗುಂಡಿ ಒತ್ತಿದರೆ ಜಲನಿರೋಧಕ ಹಾಳೆ ತಾನಾಗಿಯೇ ತೆರೆದು ಇರಿಚಿಲು ತಡೆಯುತ್ತದೆ. ಹಾ ಅದೇ ಗುಂಡಿ. ಹಾಗೆಯೇ ಸುಖಾಸನದ ಪಕ್ಕದಲ್ಲಿನ ರಕ್ಷಣಾ ಪಟ್ಟಿ ಬಿಗಿ ಮಾಡಿ. ಸರಿ ಹೋಗುವಾ.

0: ರೀ ರೀ, ನನ್ಗೆ ಯಾಕೋ ಭಯ ಆಗ್ತಿದೆ ರೀ. ಇದೇನ್ ಆಟೋನೋ ಏರೋಪ್ಲೇನೋ, ಏನ್ ಗ್ರಹಚಾರ ಬಂತಪ್ಪ? ರೀ ರೀ, ನಿಲ್ಸು ಅಂತ ಹೇಳ್ರಿ ಆ ಸುಂದ್ರಿಗೆ.
1: ಈ ಡ್ರೈವರ್ ಕಿಟಕಿ ಮೇಲೆ ಆಗಿನಿಂದ ಕೂಟ್ತಾನೆ ಇದ್ದೀನಿ, ಅವಳು ಕೇಳಿಸ್ಕೋತಾನೆ ಇಲ್ಲ. ಈ ವೇಗದಲ್ಲಿ ಈಗಾಗಲೇ ನಾವು ಬಾಂಬೆ ತಲುಪಿದೀವೋ ಏನೋ ಅನ್ಸುತ್ತೆ. ಏನೇ ಮಾಡೋದು, ಏನು ತೋಚ್ತಾನೆ ಇಲ್ವಲ್ಲೇ?
0: ರೀ, ನೀವು ತಿರುಪತಿ ತಿಮ್ಮಪ್ಪ ಕರೆಸ್ಕೊಳ್ರಿ, ನಾನು ನಿಮ್ಮ ಶಾಂಬಾಗ ಕರೆಸ್ಕೊತೀನಿ. ದೇವಿ ಕಾಪಾಡಮ್ಮ, ನಿಮ್ಮ ಶಾಂಬಿ ಕಾಪಾಡಮ್ಮ, ಕಾಪಾಡು ತಾಯಿ.
1: ಕಣ್ಣು ಬಿಡೆ, ಆಟೋ ನಿಂತಾಗಿದೆ.
0: ಈಗ ಎಲ್ಲಿದ್ದೇವ್ರಿ ನಾವು? ರೀ ಹೇಳ್ರಿ ಅವಳಿಗೆ, ನೀನ್ ಮೀಟ್ರ್ ಹಾಕಿಲ್ಲ, ನಾವು ದುಡ್ಡು ಕೊಡಿಲ್ಲ ಅಂತ ತಲೆ ಹರಟೆ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ದಬ್ಬಾಯಿಸ್ರಿ. ರೀ
2: ಬನ್ನಿ, ಇಲ್ಲೇ ಇಳಿಯಿರಿ. ದೂರದ ಪ್ರಯಾಣ, ನಿಮಗೆ ಬಳಲಿಕೆಯಾಗಿರಲಿಕ್ಕೆ ಸಾಕು. ಕಾಳಜಿ ಇಡಬೇಡಿ, ಇದು ನಮ್ಮ ಸಂಶೋಧನಾ ಕೇಂದ್ರ. ಇಲ್ಲಿ ನಮ್ಮ ನಿರ್ದೇಶಕ ಪುಷ್ಪದಂತ ಇರುವರು. ನಿಮಗೆ ಇರುವ ಪ್ರಶ್ನೆ ಸಂದೇಹಗಳನ್ನೆಲ್ಲ ಅವರೇ ಪರಿಹಾರ ಮಾಡುವರು. ಅಲ್ಲಿ ನೋಡಿ, ಅವರೇ ಬಂದರು.
3: ಇಲ್ಲಿ ಒಳಗೆ ಬನ್ನಿ ಸುಧೀರ್.
1: ವೆಂಕಟೇಶ್ವರ
3: ಬನ್ನಿ. ಪ್ರೇಮ ಅವರೇ, ಒಂದೆರಡು ತಿಂಗಳುಗಳಿಂದ ನಾನು ನಿಮ್ಮ ಭಾಷೆನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ನಿಮ್ಮೊಂದಿಗೆ ಮಾತನಾಡೋದು ಸುಲಭ ಆಗಲಿ ಅಂತ.
1: ನಮ್ಮ ಭಾಷೆ? ನೀವು ಕನ್ನಡನೇ ಮಾತಾಡ್ತಾ ಇದ್ದೀರಲ್ಲ, ಹೊಸದಾಗಿ ಪ್ರಾಕ್ಟೀಸ್ ಮಾಡೋದೇನು ಬಂತು?
3: ನಿಮ್ಮ ಇಂಗ್ಲಿಷ್ ಮಿಶ್ರಿತ ಕನ್ನಡ ನಮಗೆ ಹೊಸದು, ನಿಮ್ಮ ಹತ್ತಿರ ಕಮ್ಯುನಿಕೇಟ್ ಮಾಡೋ ಸಲುವಾಗಿ ಈಸಿ ಆಗಲಿ ಅಂತ ಈ ಪ್ರಯತ್ನ.
1: ನೋಡಿ ಪುಷ್ಪದಂತ ಅವರೇ, ನಾನು ಸೀದಾ ಸಾದಾ ಮನುಷ್ಯ. ಈಕೆ ಈ ಆಟೋ ಡ್ರೈವರ್?
3: ಆಕೆ ಹೆಸರು ವರೋಥಿನಿ, ನಮ್ಮ ಪ್ರಥಮ ಮಹಿಳಾ ಟೆಸ್ಟ್ ಪೈಲಟ್.

0: ಡ್ರೈವರ್ರೋ ಪೈಲಟ್ಟೋ ಅಂತೂ ಆಕೆ ವಿನಾಕಾರಣ ನಮ್ಮನ್ನು ಇಲ್ಲಿಗೆ ಹೈಜಾಕ್ ಮಾಡಿ ತಂದುಬಿಟ್ಟಿದ್ದಾಳೆ. ಈ ಕ್ಷಣನೇ ನಮ್ಮಿಬ್ಬರನ್ನ ಪುನಃ ಬೆಂಗಳೂರಿಗೆ ಕಳಿಸೋದಕ್ಕೆ ವ್ಯವಸ್ಥೆ ಮಾಡದೆ ಹೋದರೆ ನೀವು ಹಾಗೆ ಮಾಡಿಬಿಟ್ರೆ ತುಂಬ ಉಪಕಾರ ಆಗುತ್ತೆ ಅಂದ ಹಾಗೆ. ಯಾವ ಊರಿದು?
1: ಇದು ಸರ್ಜಾಪುರ ಮಹಾಪಟ್ಟಣ, ಮೆಗಾ ಸಿಟಿ ಇದು. ಈ ಊರಿನ ಉತ್ತರಕ್ಕೆ ಒಂದು ಪುರಾತನ ಪಟ್ಟಣದ ಅವಶೇಷಗಳನ್ನು ನಮ್ಮ ಪ್ರಾಚ್ಯ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಆ ಪುರಾತನ ಪಟ್ಟಣದ ಹೆಸರು ಬೆಂಗಳೂರು.
0: ಬೆಂಗಳೂರು ಅವಶೇಷಗಳು ಒಗಟು ಹೇಳ್ತಾ ಇದ್ದೀರಲ್ಲ ಸ್ವಾಮಿ.
1: ಬೆಳಗ್ಗೆ ನೀವು ಆಟೋ ಹತ್ತಿದಾಗ ಯಾವ ಇಸ್ವಿ ತಾರೀಕು ದಿನ ಜ್ಞಾಪಕ ಇದೆಯೇ?
0: ಏನ್ರಿ ತಮಾಷೆ ಮಾಡ್ತಾ ಇದ್ದೀರಾ? ಭಾನುವಾರ ಅಲ್ವೇ ಇವತ್ತು? ಜನವರಿ 23ನೇ ತಾರೀಕು 1994ನೇ ಇಸ್ವಿ.
1: ಈಗ ನೀವಿರೋದು ಗಣಕ ಶಕೆ 2000ದಲ್ಲಿ.
0: ಗಣಕ ಶಕೆ ಹಾಗಂದ್ರೇನು?
1: ಕ್ರಿಸ್ತ ಶಕ 3000 ಹೊತ್ತಿಗೆ ಈ ಭೂಗ್ರಹ ಮನುಷ್ಯರ ಆಳ್ವಿಕೆಯಲ್ಲಿ ಉಳಿದರೆ ಸರ್ವನಾಶ ಖಂಡಿತ ಎಂದು ನಿರ್ಧರಿಸಿ ಗಣಕ ಯಂತ್ರಗಳು ಅಂದರೆ ಕಂಪ್ಯೂಟರ್ಸ್ ಭೂಮಂಡಲದ ನಿಯಂತ್ರಣನ ತಮ್ಮ ಅಧೀನಕ್ಕೆ ತೆಗೆದುಕೊಂಡವು. ಗಣಕ ಯಂತ್ರಗಳ ಆ ಉದಾತ್ತ ನಿರ್ಧಾರದ ನೆನಪನ್ನು ಶಾಶ್ವತವಾಗಿ ಉಳಿಸುವುದಕ್ಕೆ ಅಂದಿನಿಂದ ಗಣಕ ಶಕೆ ಆರಂಭವಾಯಿತು. ಅದಾಗಿ ಈಗ 2000 ವರ್ಷಗಳಾಗಿವೆ.
0: ಅಂದ್ರೆ ಈಗ ಬೆಳಗ್ಗೆಯಿಂದ ಈಗಿನವರೆ ನಾವು 5000 ವರ್ಷಗಳು ಭವಿಷ್ಯ ಕಾಲದಲ್ಲಿ ಪ್ರಯಾಣ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಾ?
1: 5006 ವರ್ಷಗಳು.
2: ಹಾಗಾದ್ರೆ ಶಾಂತು ಮಾಡಿರೋ ಅಡಿಗೆ ಎಲ್ಲ ಹಳಿಸೋಗಿರುತ್ತೋ ಏನೋ?
0: ಸ್ವಲ್ಪ ಸುಮ್ನಿರ್ತೀಯ ನೀನು ಪುಷ್ಪದಂತ ಅವ್ರೆ? ಹಾಗಾದ್ರೆ ನಾವು ಬೆಳಗ್ಗೆ ನೋಡಿದ ಪ್ರಯಾಣ ಮಾಡಿದ ವಾಹನ?
1: ನಿಮ್ಮ ಊಹೆ ಸರಿ, ಅದು ಕಾಲಯಾನ ಯಂತ್ರ.
0: ಓ,
1: ನಿಮ್ಮನ್ನ ಬಲೆಗೆ ಬೀಳಿಸೋದಕ್ಕೆ ಸುಲಭ ಆಗಲಿ ಅಂತ ಅದನ್ನೇ ಆ ತರಹ ಹೊರ ರೂಪ ಕೊಟ್ಟಿದ್ವಿ. ವರುಣೇ ನಮ್ಮ ಪ್ರಥಮ ಮಹಿಳಾ ಟೆಸ್ಟ್ ಪೈಲಟ್.
0: ಅಂದ್ಹಾಗೆ ನೀವು ನಮ್ಮನ್ನು ನೋಡಿದ ತಕ್ಷಣ ಹೆಸರು ಹಿಡಿದು ಕೂಗಿದ್ರಿ. ನಮ್ಮ ಹೆಸರು ನಿಮ್ಗೆ ಯಾರು ಹೇಳಿದ್ರು? ರುಥಿನಿಗೂ ನಾವು ಹೇಳಿರ್ಲಿಲ್ವಲ್ಲ.
1: ಸುಧೀರ್, ಗಣಕ ಶಕೆ ಪ್ರಾರಂಭವಾದ ಮೇಲಂತೂ ಗಣಕ ಯಂತ್ರಗಳ ಸಾಮರ್ಥ್ಯ ಮಹತ್ತರವಾಗಿ ಬೆಳೆದಿದೆ. ಬೆಳಿಗ್ಗೆ ನೀವು ಕೂತ ಆಟೋದಲ್ಲಿ ಬಲ ಮೂಲೆಯಲ್ಲಿ ಒಂದು ನೀಲಿ ದೀಪ ಇತ್ತು, ನೋಡಿದ್ರ?
2: ಹೌದು ಹೌದು, ಒಂದ್ ಸಣ್ಣ ನೀಲಿ ಬಲ್ಬು ಮಿಣಿಕ್ ಮಿಣಿಕ್ ಅಂತ ಹೊಳಿತಾ ಇತ್ತು.
1: ಆ ದೀಪ ನಮ್ಮ ಕಾಲಯಾನ ಯಂತ್ರದಲ್ಲಿ ಅಳವಡಿಸಿರೋ ಒಂದು ವಿಶೇಷ ಗಣಕ ಯಂತ್ರದ್ದು. ಆ ಯಂತ್ರ 2 ನಿಮಿಷ ನಿಮ್ಮಿಬ್ಬರನ್ನೂ ಹಿಪ್ನೋಟೈಸ್ ಮಾಡಿ ನಿಮ್ಮಗಳ ಮನಸ್ಸಿನ ಹೊಕ್ಕು ಬೇಕಾದಷ್ಟು ಮಾಹಿತಿ ಸಂಗ್ರಹಿಸಿ ಈಗಾಗಲೇ ಮೇಘನಾದನಿಗೆ ರವಾನಿಸಿದೆ. ಹೆಸರೊಂದೇ ಏನು, ನಿಮ್ಮ ಪೂರ್ಣ ಜೀವನ ಚರಿತ್ರೆ ಈಗ ನಮ್ಮ ದಾಖಲೆ.
0: ಪ್ರೇಮ, ಏನೋ ಮಾಡೋಕ್ ಹೋಗಿ ಏನೋ ಆಯ್ತಲ್ಲೇ, ಹೊರಡೋದ್ ಬೇಡ ಬೇಡ ಅಂತ ಇನ್ನಿಲ್ದಾಗ ಹೇಳಿದೆ. ಆಯ್ತು ಸ್ವಾಮಿ. ಪುಷ್ಪದಂತ ಅವರೇ, ನೀವೆಲ್ಲ ಸೇರಿ ನಮ್ಮಿಬ್ಬರನ್ನು 5006 ವರ್ಷ ಹೈಜಾಕ್ ಮಾಡಿರೋದೇ ಅಲ್ಲದೆ ನಮ್ಮಿಬ್ಬರ ಅಂತರಂಗ ಬಹಿರಂಗನೆಲ್ಲ ಕಂಡು ಹಿಡಿದು ನಮ್ಮ ಮಾನ ತೆಗೆದು ಬಿಟ್ಟಿದ್ದೀರಾ.
1: ಸುಧೀರ್, ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಸಂದರ್ಶನ ಮುಗಿದ ತಕ್ಷಣ ಪುನಃ ನಿಮ್ಮನ್ನು ನಿಮ್ಮ ಕಾಲಕ್ಕೆ ರವಾನೆ ಮಾಡ್ತೇವೆ ಅಂತ ಅಭಿಜಿತ್ ಹೇಳಿದ್ದಾನೆ. ಇದೊಂದು ಅತಿ ಮುಖ್ಯವಾದ ಸಂಶೋಧನಾ ಕೇಂದ್ರ. ನಮ್ಮ ಸಂಶೋಧನೆ ಒಂದು ಹಂತಕ್ಕೆ ಬಂದಿದ್ದು ಅಲ್ಲಿಂದ ಮುಂದುವರಿಬೇಕಾದ್ರೆ ನಿಮ್ಮಿಬ್ಬರ ಹತ್ರ ಮಾತಾಡೋದು ಅತಿ ಮುಖ್ಯವಾಗಿತ್ತು.
0: ಹಾಗಾದ್ರೆ ನಿಮ್ಮ ಸಂಶೋಧನೆ ಮುಗಿಯೋವರೆಗೂ ನಾವು ಇಲ್ಲಿ ಖೈದಿಗಳು. ನೀ ಎಷ್ಟು ದಿನ ಸ್ವಾಮಿ, ಎಷ್ಟು ತಿಂಗಳುಗಳೋ ಈ ಬಂಧನ?
1: ಇನ್ನೊಂದು 1/2 ಗಂಟೆ ಸಮಯದಲ್ಲಿ ಅಭಿಜಿತ್ ನಿಮ್ಮನ್ನು ನೋಡ್ತಾನೆ. ಅವನೊಂದಿಗೆ ಸಂದರ್ಶನ ಆದಮೇಲೆ ನೇರ ಬೆಂಗಳೂರಿಗೆ. ಈಗ ಪಕ್ಕದ ಕೋಣೆಗೆ ಹೋಗಿ ವಿಶ್ರಮಿಸಿಕೊಳ್ಳಿ. ಆ ನಂತರ ವರು ಬಂದು ನಿಮ್ಮನ್ನ ಅಭಿಜಿತ್ ಹತ್ರ ಕರೆದೊಯ್ತಾಳೆ. ಮೇಘನಾದನ್ ಗೆಲ್ಗೆ.

ವಿಶ್ರಾಂತಿ ಆಯ್ತು, ಬನ್ನಿ. ಓ, ಅಲ್ಲಿ ಕಾಣ್ತಾ ಉಂಟಲ್ಲ ಆ ಭವ್ಯ ಭವನ, ಅದೇ ನಾವು ಹೋಗಬೇಕಾದ ಜಾಗ. ಅಭಿಜಿತ್ ಅಲ್ಲೇ ಇರುವುದು.

0: ಎಷ್ಟು ಚೆನ್ನಾಗಿದ್ದೀರಿ ಊರು. ಅದೇನ್ರಿ ಅಷ್ಟು ದೊಡ್ಡ ಕಟ್ಟಡಗಳು, 10 ಯುಟಿಲಿಟಿ ಬಿಲ್ಡಿಂಗ್ ಗಳನ್ನ ಒಂದರ ಮೇಲೆ ಒಂದು ಸೇರಿಸಿದ್ರು ಈ ಒಂದು ಕಟ್ಟಡ ಸಮ ಬರುತ್ತೋ ಇಲ್ವೋ ವೀರು? ಅದೇನಮ್ಮ ಅದು? ಎರಡು ರಾಜರಸ್ತೆ ಸೇರೋ ಕಡೆ ಮಧ್ಯ ಒಂದು ಅಗ್ನಿಕುಂಡ ಇಟ್ಟಿರೋ ಆಗಿದೆ, ಬೆಂಕಿ ಧಗಧಗ ಉರಿತಾ ಇದೆಯಲ್ಲ.
1: ಓ ಅದ ಹುತಾತ್ಮ ಜ್ವಾಲೆ ಪ್ರೇಮಕ್ಕ.

0: ಹುತಾತ್ಮ ಯಾರ್ದು?
1: ಅಣಕಶಕೆ ಪ್ರಾರಂಭವಾದಾಗ ಎಲ್ಲಾ ಭ್ರಷ್ಟ ರಾಜಕಾರಣಿಗಳನ್ನ ಅಧಿಕಾರಿಗಳನ್ನ ಅದರಲ್ಲಿ ಹಾಕಿಬಿಟ್ಟೆವು. ಅದು ಮೇಘನಾದನ ಆಜ್ಞೆ. ಆವಾಗಿನಿಂದ ಆ ಜ್ವಾಲೆಗೆ ಹುತಾತ್ಮ ಜ್ವಾಲೆ ಅನ್ನೋ ಹೆಸರೇ ಬಂದು ಬಿಟ್ಟಿದೆ.
0: ಭ್ರಷ್ಟಾಚಾರಿಗಳು ಅಂತೀಯ, ಹುತಾತ್ಮ ಹೇಗಾಗ್ತಾರೆ?
1: ಅವರ ಆಹುತಿ ಆದ ಮೇಲೆ ದೇಶ ಸುಭಿಕ್ಷ ಆದದ್ದರಿಂದ ಅವರನ್ನೆಲ್ಲ ದೇಶಕ್ಕಾಗಿ ಆತ್ಮಸಮರ್ಪಣೆ ಮಾಡಿದವರು ಅಂತ ನಿರ್ಧರಿಸಿದೆವು. ತಪ್ಪೇನಿದೆ ಪ್ರೇಮಕ್ಕ?
0: ವರು, ನೀನ್ ಮಾತ್ ಕೇಳ್ತಾ ಇದ್ರೆ ಅಮೆರಿಕದಲ್ಲಿರೋ ನನ್ ಮಗಳು ವನಿಜಲ್ ಜ್ಞಾಪಕನೇ ಬರುತ್ತೆ. ವರು ವರುತಿನಿ, ಯಾಕೆ ಮಾಡ್ತಾ ಇದೀಯಾ?
2: ಎಂಥದ್ದು ಇಲ್ಲ ಪ್ರೇಮಕ್ಕ, ಸುಮ್ಮನೆ.
0: ಹೇಳಮ್ಮ, ಪರವಾಗಿಲ್ಲ, ನೀನು ನನ್ ಮಗಳ ತರಹಾನೆ ಹೇಳಮ್ಮ.
2: ನಾನು ಚಿತ್ರರಥನನ್ನು ಮದುವೆ ಆಗಬೇಕು ಅಂತ ಮೇಘನಾದ ಆಜ್ಞೆ ಹೊರಡಿಸಿದ್ದಾನೆ. ಇಂಥ ವಿಷಯಗಳಲ್ಲೆಲ್ಲ ಮೇಘನಾದ ಬಹಳ ಕಟ್ಟುನಿಟ್ಟು, ಯಾರು ಅವನ ಆಜ್ಞೆ ಮೀರುವುದು ಸಾಧ್ಯವೇ ಇಲ್ಲ.
0: ಓ, ಎಂಥ ಶುಭ ಸಮಾಚಾರ! ಇದರಲ್ಲಿ ಅಳೋದಕ್ಕೇನಿದೆ?
2: ಪುಷ್ಪದಂತ ನಾನು ಒಬ್ಬರನ್ನೊಬ್ರು ಮೊದಲಿನಿಂದ ಪ್ರೀತಿ ಮಾಡುತ್ತಾ ಇದ್ದೆವು. ಚಿತ್ರರಥ ನನ್ನ ಹಾಗೆ ಕಾಲಯಾನ ಯಂತ್ರದ ಟೆಸ್ಟ್ ಪೈಲಟ್. ಅದಕ್ಕೆ ಮೇಘನಾದ ಅವನೇ ನನಗೆ ಅನುರೂಪ ಅಂತ ನಿರ್ಧರಿಸಿದ್ದಾನೆ.
0: ಯಾರು ಈ ಮೇಘನಾದ? ನಿಮ್ಮೂರಿನ ಸರ್ವಾಧಿಕಾರಿ ಏನು?
2: ಅಲ್ಲ ಪ್ರೇಮಕ್ಕ, ಮೇಘನಾದ ಒಬ್ಬ ಸೂಪರ್ ಕಂಪ್ಯೂಟರ್. ಸಮಸ್ತ ಭೂಮಂಡಲ ಅವನ ಅಧೀನ. ನಮ್ಮನ್ನ ನಿಯಂತ್ರಿಸೋ ಕಂಪ್ಯೂಟರ್ಗಳಿಗೆಲ್ಲ ಅವನೇ ನಾಯಕ. ಕ್ಷಮಿಸು ಪ್ರೇಮಕ್ಕ, ಸುಮ್ಮನೆ ನನ್ನ ಮಂಡೆ ಬಿಸಿಯನ್ನೆಲ್ಲ ಹೇಳಿಕೊಂಡು ನಿಮಗೆ ಮಂಡೆ ಬಿಸಿ ಯಾಕೆ ಮಾಡುವುದು?
0: ಹಾಗಂದ್ರೆ ನಮ್ಮ ಮಗು, ನಮ್ ತುಗುಡನ್ನ ಇನ್ನೊಬ್ಬರ ಹತ್ರ ಹಂಚಿಕೊಂಡ್ರೆ ಮಂಡೆ ಎಷ್ಟೋ ಹಗುರ ಆಗತ್ತೆ.
1: ನೋಡಿ, ಇದು ಅಭಿಜಿತನ ಕಾರ್ಯಾಗಾರ. ಒಂದು ನಿಮಿಷ ಇಲ್ಲೇ ನಿಂತುಕೊಳ್ಳಿ, ನಾನು ಒಳಗೆ ಹೋಗಿ ಅವನಿಗೆ ನೀವು ಬಂದಿರುವುದನ್ನು ತಿಳಿಸಿ ಬರುತ್ತೇನೆ. ನಾನು ಹೊರಗೆ ಬಂದೊಡನೆಯೇ ನೀವು ಒಳಗೆ ಹೋಗಬಹುದು. ಮೇಘನಾದನ್ ಗೆಲ್ಗೆ. ಅಭಿಜಿತ್, ಈಗ ತಾನೇ ನಮ್ಮ ಅತಿಥಿಗಳನ್ನು ಇಲ್ಲಿಗೆ ಕರೆ ತಂದಿದ್ದೇನೆ. ಇನ್ನೇನಾದರೂ ಆಜ್ಞೆ ಉಂಟೋ?
3: ಇನ್ನೇನಿಲ್ಲ. ನಿನ್ನ ಧ್ವನಿ ಭಾರವಾಗಿದೆ, ಕಾರಣ ಏನು?
1: ನಿನಗೇ ಗೊತ್ತುಂಟು, ಮೇಘನಾದನ ಆಜ್ಞೆ ಕೇಳಿದಂದಿನಿಂದ ನನಗೂ ಪುಷ್ಪನಿಗೂ ನಿದ್ರೆಯೇ ಇಲ್ಲ.
3: ಮೇಘನಾದನ ಆಜ್ಞೆ ಮೀರಲಾಗದು. ನಮ್ಮ ಸಮಾಜದ ಭದ್ರತೆ ಆ ಸೂತ್ರದ ಮೇಲೆ ನಿಂತಿದೆ.
1: ನನಗದು ಗೊತ್ತಿಲ್ಲವಾ ಅಭಿಜಿತ್? ಮೇಘನಾದ ಎಷ್ಟಾದರೂ ಕಂಪ್ಯೂಟರ್, ಹೃದಯದ ಭಾವನೆಗಳು ಅವನಿಗೆ ಹೇಗೆ ತಿಳಿಯಬೇಕು?
3: ನಾನು ಕೇವಲ ಕಂಪ್ಯೂಟರ್ ಅಲ್ಲವೇ?
1: ಕ್ಷಮಿಸು ಅಭಿಜಿತ್, ಆ ಅರ್ಥದಲ್ಲಿ ಹೇಳಲಿಲ್ಲ. ಒಟ್ಟಿನಲ್ಲಿ ನನ್ನ ಸಮಸ್ಯೆಗೆ ಪರಿಹಾರವೇ ಇಲ್ಲವೇ?
3: ನೀನೊಂದು ಕೆಲಸ ಮಾಡು, ತಲೆನೋವೆಂದು ರಜೆ ಹಾಕಿ ಮನೆಗೆ ತೆರಳು. ಅತಿಥಿಗಳ ಪ್ರಯಾಣದ ಹೊಣೆ ನನಗಿರಲಿ.
1: ಆಯಿತು, ನನ್ನ ಭವಿಷ್ಯದ ಹೊಣೆ ನಿನ್ನ ಮೇಲೆ. ಬರುತ್ತೇನೆ. ಮೇಘನಾದನ್ ಗೆಲ್ಗೆ.
3: ಹೋಗಿ ಬಾವರು, ಹೃದಯವಂತಿಕೆ

ಮಾನವರಿಗೆ ಮಾತ್ರ ಎಂದು ನಂಬಿದ್ದೀಯ ಮಗು, ನಿನ್ನ ನಂಬಿಕೆ ತಪ್ಪು ಎಂದು ಮನವರಿಕೆಯಾಗುವ ದಿನ ದೂರವಿಲ್ಲ. ಮೇಘನಾದನ್ ಗೆಲ್ಗೆ.

0: ಇದೇನ್ರಿ ಇದು?
1: ಸ್ವಲ್ಪ ಸುಮ್ಮನಿರೆ.
0: ಎಲ್ಲೆಲ್ಲಿ ನೋಡಿದ್ರು ಪರದೆಗಳು, ಒತ್ತು ಗುಂಡಿಗಳು, ಮಿನುಗುತ್ತಿರೋ ದೀಪಗಳು. ಯಾವುದೋ ಕಂಪ್ಯೂಟರ್ ರೂಮ್ ತರ ಇದೆಯಲ್ರಿ. ಮನುಷ್ಯರು ಯಾರು ಇರಾಗೆ ಕಾಣ್ತಿಲ್ಲ.
1: ಓ, ಯಾರಾದ್ರೂ ಸದ್ಯದಲ್ಲೇ ಬರಬಹುದು. ಬಾ, ಇಲ್ಲಿರೋ ಕುರ್ಚಿಗಳ ಮೇಲೆ ಕೂತು ಕಾಯೋಣ.

0: ನಾನು ವಿದ್ಯುತ್ ಸಿಂಹ, ಅತಿಥಿಗಳಿಗೆ ಸುಖಾಗಮನ. ಅಭಿಜಿತ್ ಧ್ಯಾನದಲ್ಲಿದ್ದಾರೆ. ಅವರು ಬರುವ ಮುಂಚೆ ಹಲವು ಮುಖ್ಯ ಅಂಶಗಳನ್ನು ಮಾತನಾಡಿ ಮುಗಿಸುವುದಿದೆ. ಸಿದ್ಧವೇ? ಸಿದ್ಧವೇ?
1: ಏನು ಮಾತುಕತೆ ಇದ್ರೂ ಬೇಗ ಮುಗಿಸಿಪ್ಪ. ನಮ್ಮಿಬ್ಬರನ್ನ ಹಿಂದಕ್ಕೆ ಕಳಿಸ್ಬಿಡಿ ಅಂತ ನನ್ನ ವಿನಂತಿ.
0: ಗಮನವಿಟ್ಟು ಕೇಳಿ, ಇದು ನಗು ಸಂಶೋಧನಾ ಕೇಂದ್ರ. ಗಣಕಯಂತ್ರಗಳ ಆಳ್ವಿಕೆಯ ಪ್ರಾರಂಭದಿಂದ ಮಾನವರಲ್ಲಿ ಕ್ರಮೇಣ ನಗು ನಶಿಸಿ ಹೋಗಿದೆ. ಹಾಸ್ಯ, ನಗು ಈ ಪದಗಳು ನಿಗೂಢ ಶಬ್ದಗಳಾಗಿವೆ.
1: ಸರಿ,
0: ನಿಮ್ಮ ಶತಮಾನದಲ್ಲಿ ನಗು ಜೀವಂತವಾಗಿತ್ತು ಎಂದು ನಮ್ಮ ತಜ್ಞರ ಅಭಿಮತ. ಹಾಗಾಗಿ ನಿಮ್ಮನ್ನ ಇಲ್ಲಿಗೆ ಕರೆಸಿಕೊಂಡೆವು. ಈಗ ಹೇಳಿ, ನಗುವಿನ ಲಕ್ಷಣಗಳೇನು? ಹಾಸ್ಯದ ಉತ್ಪತ್ತಿ ಹೇಗೆ?
2: ಚೆನ್ನಾಯ್ತು, ಈ ಅಶರೀರವಾಣಿ ಏನೇನೋ ಹೇಳ್ತಾ ಇದೆ. ನಾವೇನ್ ಹಾಸ್ಯ ಪಂಡಿತ್ರೆ ಇದನ್ನೆಲ್ಲ ಉತ್ತರಿಸೋಕೆ?
0: ಅತಿಥಿಗಳೇ, ಏನು ಅತಿ ಗಂಭೀರವಾದ ಸಂಶೋಧನೆ. ಲಘುವಾದ ಮಾತಿಗೆ ಏನು ಸಮಯ ಅಲ್ಲ. ಅಭಿಜಿತ್ ಬರುವುದರೊಳಗೆ ನೀವುಗಳು ಸಮಂಜಸ ಉತ್ತರ ನೀಡದಿದ್ದರೆ.
1: ಏನ್ ಮಾಡ್ತೀಯಪ್ಪ?
0: ನಿಮ್ಮಿಬ್ಬರನ್ನು ಇಲ್ಲೇ ಬಂಧಿಸಿ ನಿಲ್ಲಿಸಿಕೊಳ್ಳಲಾಗುತ್ತದೆ.
2: ಅಯ್ಯೋ ದೇವ್ರೆ, ಸಂದರ್ಶನ ಮುಗಿದ ಮೇಲೆ ಊರಿಗೆ ಹೋಗ್ಬಹುದು ಅಂತ ಅದ್ಯಾವುದೋ ದಾಸವಾಳನೋ ಸೇವಂತಿಗೆನೋ ಹೇಳಿಲ್ಲೇನ್ರಿ?
1: ಪುಷ್ಪದಂತ ಕಣೆ ಹೇಳಿದ್ದು, ಈಗ ಅವನಿಲ್ವಲ್ಲ. ಇದ್ಯಾವುದೋ ಯಂತ್ರದ ಕೈಗೆ ಸಿಗಾಕೊಂಡ ಹಾಗಾಯ್ತಲ್ಲ.
0: ನೀವು ಬಂದ ಬಾಗಿಲು ಮುಚ್ಚಿಯಾಯಿತು. 5 ನಿಮಿಷದಲ್ಲಿ ನೀವು ನನ್ನ ಪ್ರಶ್ನೆಗೆ ಉತ್ತರ ಹೇಳದಿದ್ದರೆ ಮೇಘನಾದನೆ ಗತಿ.
1: ನೋಡಪ್ಪ ವಿದ್ಯುತ್ ಜಿಹ್ವ, ನೀವು ಈ ಹಾಸ್ಯದ ವಿಷಯ ತಿಳಿದವ್ರನ್ನ ಹೈಜಾಕ್ ಮಾಡೋದು ಬಿಟ್ಟು ಸುಮ್ಮನೆ ನಮ್ಮನ್ನು ಗೋಡು ಕೊಡ್ತಿದ್ದೀರಲ್ಲ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ನನ್ನ ಹೆಂಡತಿ ಗಾವರಿ ಪ್ರಕೃತಿ, ಬಿ ಪಿ ಬೇರೆ.
2: ಅಯ್ಯೋ, ಏನ್ ಮಾಡೋ
1: ಸುಮ್ಮನಿರೇ, ಏನ್ ಮಾಡೋ ಸುಮ್ಮನಿರೇ.

0: ಬನ್ನಿ ಅಭಿಜಿತ್ ಮೇಘನಾದನ್ ಗೆಲ್ಗೆ.
1: ಮೇಘನಾದನ್ ಗೆಲ್ಗೆ, ಏನಿದು ಸಮಾಚಾರ? ನಮ್ಮ ಅತಿಥಿಗಳೇಕೆ ಗಾಬರಿಯಾಗಿದ್ದಾರೆ?
0: ನಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡುವುದಿಲ್ಲವೆಂದು ಅವರುಗಳು ಹಠ ಹಿಡಿದಿದ್ದಾರೆ.
1: ಗೌರವಾನ್ವಿತ ಅತಿಥಿಗಳೇ, ಅನಂತಾನಂತ ಕ್ಷಮಾಪಣೆಗಳು. ವಿದ್ಯುತ್ ಜಿಹ್ವ ಇಲ್ಲಿ ಹೊಸಬ ಉತ್ಸಾಹದಲ್ಲಿ ದುಡುಕಿದ್ದಾನೆ. ಅಪಚಾರವಾದದ್ದಕ್ಕೆ ನಮ್ಮನ್ನು ಕ್ಷಮಿಸುತ್ತೀರಾ ತಾನೆ?
0: ಅತಿಥಿಗಳೇ ಕ್ಷಮಾಪಣೆ.
2: ಆಯ್ತಪ್ಪ, ಕಂಪ್ಯೂಟರ್ ಆದ್ರೇನು, ಯಾರಾದ್ರೇನು, ಹುಡುಗ ಬುದ್ಧಿ ಹುಡುಗ ಬುದ್ಧಿ ತಾನೆ.
1: ನೀವು ಹೊರಡುವುದಕ್ಕೆ ಮುಂಚೆ ನನ್ನದೊಂದು ಸಣ್ಣ ಸಂದೇಹವನ್ನು ಪರಿಹರಿಸಲು ಸಾಧ್ಯವೇ?
2: ಏನಪ್ಪ ಅದು, ಹೇಳು. ನನ್ನ ಕೈಲಾದ್ರೆ ಖಂಡಿತ ಪರಿಹರಿಸ್ತೇನೆ.
0: ನಿಮ್ಮ ಕಾಲದ ಮಾತುಕತೆಗಳಲ್ಲಿ ಲಂಚ ತಿನ್ನುತ್ತಾನೆ, ಲಂಚ ತಿಂದ ಎಂಬ ಮಾತುಗಳು ಆಗಾಗ ಕಂಡು ಬರುತ್ತವೆ. ನಮಗೆ ಈ ವಿಷಯ ಅರ್ಥವಾಗಿಲ್ಲ. ಇಂಗ್ಲಿಷ್ ಭಾಷೆಯಲ್ಲಿನ ಲಂಚ್ ಸಹ ತಿನ್ನುವ ವಸ್ತು, ಹಾಗಾಗಿ.
2: ಲಂಚ ಲಂಚ್ ಲಂಚ ಲಂಚ್, ಚೆನ್ನಾಗಿದೆ. Ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha ha

0: ಹಳೆ ವಿದ್ಯುತ್ ಜಿಹ್ವ ನಿನ್ನ ಕಾರ್ಯವನ್ನು ಬಹಳ ಚೆನ್ನಾಗಿ ನಿರ್ವಹಿಸಿದೆ. ಅತಿಥಿಗಳ ನಗುವನ್ನು ಚೆನ್ನಾಗಿ ಗಮನಿಸು. ವಿಸಿಆರ್, ಆಡಿಯೋ, ಸಿಡಿ, 3D ಎಲ್ಲ ಮಾಧ್ಯಮಗಳಲ್ಲೂ ಈ ನಗೆ ಹೊಣಲಿನ ಪ್ರತಿಯೊಂದು ಅಂಶವನ್ನು ದಾಖಲಾಗಿಸುತ್ತಿವೆ.
1: ಹೌದು ಅಭಿಜಿತ್, ನಗು ಶಾಸ್ತ್ರದಲ್ಲಿ ಹೇಳಿದಂತೆ ನಮ್ಮ ಅತಿಥಿಗಳ ಮುಖ ಸಂಪೂರ್ಣವಾಗಿ ಬದಲಾಗಿದೆ. ಮೇಲ್ತುಟಿ ಅಡ್ಡಡ್ಡಲಾಗಿ ಎಳೆದಂತಿದೆ. ಕಣ್ಣುಗಳು ಬಹು ಚಿಕ್ಕದಾಗಿದೆ. ಕಣ್ಣಂಚಿನಲ್ಲಿ ನೆರಿಗೆಗಳು

0: ಸಾಧನೆಯಾದರೆ ನಗು ಹೊರಹೊಮ್ಮುವುದೆಂಬುದು ನನ್ನ ಮೊದಲ ಸಿದ್ಧಾಂತ. ನಿನ್ನ ಮಾತಿನಿಂದ ಗಾಬರಿಗೊಂಡಿದ್ದ ಅತಿಥಿಗಳು ನನ್ನ ಸಾಂತ್ವನ ಸಿಕ್ಕೊಡನೆಯೇ ನಗಲು ಪ್ರಾರಂಭಿಸಿದರು.
1: ಎರಡನೇ ಸಿದ್ಧಾಂತ,
0: ಅದು ಸ್ತರಗಳಿಗೆ ಸಂಬಂಧಿಸಿದ್ದು. ಲಂಚ ಕೊಡುವುದು ಕೊಲ್ಲುವುದು ಎಲ್ಲ ಒಂದು ಸ್ತರದಲ್ಲಿ ನಡೆಯುತ್ತದೆ. ಇಂಗ್ಲಿಷ್ ಪದ ಲಂಚ್ ನ ಅರ್ಥ ವ್ಯಾಪ್ತಿ ಸಂಪೂರ್ಣವಾಗಿ ಬೇರೊಂದು ಸ್ತರದಲ್ಲಿ. ತಿನ್ನುವ ವಿಷಯ ಬಂದಾಗ ಇವೆರಡೂ ಸ್ತರಗಳು ಅನಿರೀಕ್ಷಿತವಾಗಿ ಒಂದುಗೂಡಿ ನಗಿಯ ಚಿಲುಮೆ ಉಕ್ಕಿತು. ಎರಡು ವಿಭಿನ್ನ ಸ್ತರಗಳ ಅನಿರೀಕ್ಷಿತ ಕತ್ತರಿಸುವಿಕೆಯ ಬಿಂದುವಿನಲ್ಲಿ ನಗೆಯ ಹುಟ್ಟು.
1: ನಾನು ಎಲ್ಲವನ್ನು ಕೇಳಿಸಿಕೊಂಡರೂ ನನಗೆ ನಗೆಯೇ ಬರಲಿಲ್ಲವಲ್ಲ.
0: ಅದು ನಿಜ. ನಾವಿನ್ನು ಪಡೆದಿಲ್ಲದ ಮಾನವನಲ್ಲಿ ಸಹಜವಾಗಿರುವ ಇನ್ನೇನೋ ಒಂದು ಗುಣ ನಗುವಿಗೆ ಅತ್ಯಗತ್ಯ. ನಗುವು ಮಾನವನ ಸಹಜದ ಧರ್ಮ. ನಮ್ಮ ಆಳ್ವಿಕೆಯಲ್ಲಿರುವ ಮಾನವರು ಅದನ್ನು ಮರೆತಿದ್ದಾರೆ. ಅವರಿಗೆ ನಗುವನ್ನು ಪುನಃ ಒದಗಿಸುವುದು ನಮ್ಮ ಸಂಶೋಧನೆಯ ಗುರಿ. ಸಂವಾಹಿನಿಯಿಂದ ಅವರನ್ನು ಹೊರಕ್ಕೆ ತ ಭವನದ ಹೊರಗೆ ಕಾರಯಾನ ಯಂತ್ರ ಸಜ್ಜಾಗಿದೆ. ಚಿತ್ರರಥ ನಿಮ್ಮನ್ನು ಕರೆದೊಯ್ಯುತ್ತಾನೆ.
2: ಬನ್ನಿ ಅತಿಥಿಗಳೇ.

0: ತುಂಬ ಚೆನ್ನಾಗಿದೆ ನಿಮ್ಮೂರಿನ ಕಾಫಿ. ಅಂದಹಾಗೆ ನಿಮಗೊಂದು ಶುಭ ಸಮಾಚಾರ.
1: ಏನಪ್ಪ ಅದು?
0: ಮೊದಲು ನಿಮ್ಮನ್ನು ಕರೆತಂದ್ಲಲ್ಲ ಆ ಮೋಹಕ ತರುಣಿ ವರುಥಿನಿ.
1: ವರುಥಿನಿ?
0: ಹಾ, ಆ ವರುಥಿನಿಯೊಂದಿಗೆ ನನ್ನ ವಿವಾಹ ಅಂತ ನಮ್ಮ ಮೇಘನಾದ ಆಜ್ಞೆ ಹೊರಡಿಸಿದ್ದಾನೆ. ನೀವು ಹಿರಿಯರು ಆಶೀರ್ವಾದ ಮಾಡ್ತೀರಾ?
1: ಅದಕ್ಕೇನಪ್ಪ, ಸಂತೋಷದಿಂದ. ನಮ್ಮಿಬ್ಬರ ಆಶೀರ್ವಾದನೂ ನಿನಗಿದೆ. ಅಂದ ಹಾಗೆ ಈಗ ನಿನಗೊಂದು ಕಾಗದ ಅಭಿಜಿತ್ ನಿನಗೆ ತಲುಪಿಸಬೇಕು ಅಂತ ಹೇಳಿಕೊಟ್ಟಿದ್ದು.
0: ಕಾಗದ ಅಭಿಜಿತ್ ಕೊಟ್ಟಿದ್ದೆ? ನಾವು ಕಾಗದನ ಬಳಸೋದೇ ಇಲ್ವಲ್ಲ, ಏನೋ ವಿಚಿತ್ರವಾಗಿದೆ.
2: ಚಿತ್ರರಥ, ನೀನು ಎಂದೆಂದಿಗೂ ಹಿಂದಕ್ಕೆ ಬರುವುದಿಲ್ಲವೆಂದು ತಿಳಿದ ತಕ್ಷಣ ವರುಥಿನಿ ಪುಷ್ಪದಂತನೊಂದಿಗೆ ವಿವಾಹವಾಗಲು ಮೇಘನಾದ ಒಪ್ಪಿಗೆ ನೀಡಿದ್ದಾನೆ. ಕಾಲಯಾನ ಯಂತ್ರದ ಆಟೋ ಪೈಲಟ್ಗೆ ತಾನಾಗಿಯೇ ಹಿಂದಕ್ಕೆ ಬರುವಂತೆ ಪ್ರೋಗ್ರಾಮ್ ಮಾಡಿದ್ದೇನೆ. ಮೇಘನಾದನ್ ಗೆಲ್ಗೆ.
0: ಓ, ಇದರಲ್ಲಿ ಏನೋ ಮೋಸ ಆಗೋಗಿದೆ, ಖಂಡಿತ ಮೋಸ ಆಗೋಗಿದೆ. ಅಯ್ಯೋ ಅಯ್ಯೋ, ನನ್ನ ಆಟೋನೇ ಕಾಣ್ತಾ ಇಲ್ವಲ್ಲ, ನಾನು ಹೇಗೆ ಮುಂದಕ್ಕೆ ಹೋಗ್ಲಿ? ಆಟೋ ಆಟೋ ಆಟೋ ಆಟೋ ಆಟೋ.
3: ಯಾಕಪ್ಪ ಅಳ್ತೀಯ? ಅಳ್ಬೇಡ ಅಳ್ಬೇಡ, ಸಮಾಧಾನ ಮಾಡ್ಕೋ.
1: ಹುಡುಗ ಗಾಬರಿ ಆಗಿದ್ದಾನೆ ಪ್ರೇಮ. ಹಾಗಿದ್ರು ನಿನಗೆ ಆಟೋ ಚಾಲನೆ ಬರುತ್ತಲ್ಲ, ದೀವನಾಗಿ ಜೀವನ ಮಾಡ್ಕೊಂಡು ಇರಬಹುದು. ನಮ್ಮ ಜೊತೆನೆ ಇದ್ಬಿಡು. ಆಟೋ ಹಿಂದೆ ಬೇಕಾದ್ರೆ ಚಿತ್ರರಥ ಅಂತ ಬರ್ಸೋಣ, ಅನ್ವರ್ಥವಾಗಿರುತ್ತೆ ಅಲ್ವೇನೆ ಪ್ರೇಮ?
3: ರೀರಿ, ಪಕ್ಕದ ಮನೆ ಪ್ರಾಣೇಶ್ ರೈರು ತಮ್ಮ ಮಗಳ ಕುಂಭದಾಗೆ ಗಂಡು ಹುಡುಕ್ತಾ ಇದ್ದಾರೆ, ವಿಚಾರಿಸ್ತೀರೇನೋ? ಹೈಜಾಕ್ ಆಗಿ ಹೋಗಿದ್ದು ನಾವು, ನಮಗೇ ತಿಳಿದ ಹಾಗೆ ಹೈಜಾಕ್ ಮಾಡ್ಕೊಂಡು ಬಂದಿರೋ ಈ ಗಂಡು ಅವಳಿಗೆ ವರಸಾಮಿ ಆಗುತ್ತೆ ರೀ. ಏನ್ ಹೇಳ್ತೀರಾ?
1: ಮೇಘನಾದನ್ ಗೆಲ್ಗೆ.
4: ಈವರೆಗೆ ನಗುವು ಸಹಜದ ಧರ್ಮ ಪ್ರಹಸನ ಕೇಳಿದಿರಿ. ರಚನೆ ಎಂ ಶಿವಕುಮಾರ್. ಪಾತ್ರ ವಿವರ: ಪ್ರೇಮ ಜಿ ಬಿ ಪೂರ್ಣಿಮಾ, ಸುಧೀರ್ ವಿ ಎಸ್ ಮೂರ್ತಿ, ವರುಥಿನಿ ಶೋಭಾ ರಾಘವೇಂದ್ರ, ಪುಷ್ಪದಂತ ಕೆ ಸುರೇಶ್ ಕುಮಾರ್, ಚಿತ್ರರಥ ಎಂ ಆರ್ ಸತ್ಯನಾರಾಯಣ. ಸಹಕಾರ ಬಿ ಗಂಗಪ್ಪ. ಪ್ರಹಸನದ ನಿರ್ಮಾಣ ಉದಯಾದ್ರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
5: ಪ್ರಹಸನವನ್ನು ಕೇಳಿ ಸಾಕಷ್ಟು ಜನರ ಸಂದೇಶಗಳು ಬಂದಿದೆ. ಕಂಪನಿಯ ಪೆಂಪು ಇಂಪು ಥರ ಇದೆಯಲ್ಲ, ಚೆನ್ನಾಗಿದೆ ಅಂಥೇಳಿ ಹರೀಶ್ ಅವರು ಮಲ್ಲೇಶ್ವರಂಿಂದ ಹೇಳ್ತಾ ಇದ್ದಾರೆ. ಜಗದಾಂಬಿಕಾ ಹಂಸವೇಣಿಯವರು ಹೇಳ್ತಾ ಇದ್ದಾರೆ, ಪ್ರಹಸನವನ್ನು ಕೇಳ್ತಾ ಕೇಳ್ತಾ ನಾವೇ ಹಿಪ್ನೋಟೈಸ್ ಆಗಿಬಿಟ್ಟಿದ್ವಿ, ತಕ್ಷಣಕ್ಕೆ ಆ ಹುತಾತ್ಮರ ಅಗ್ನಿಕುಂಡ ನಮ್ಮ ದೇಶದಲ್ಲಿದ್ದೀರಿ, ಎಷ್ಟು ಚೆನ್ನಾಗಿತ್ತು ಅಲ್ವಾ ಅಂತ ಕೂಡ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಬಸವರಾಜ್ ಕೆ ಗೌಡರ್ ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಆಮೇಲೆ ಯಾರಿದು ಯಾರೊಬ್ಬರು ನಂಬರ್ ಡಿಲೀಟ್ ಮಾಡಿಬಿಟ್ಟಿದ್ದಾರಲ್ಲ, ಮಂಜುನಾಥ್ ಕೊಂಡಿಕೊಪ್ಪ ಮಣಕವಾಡದಿಂದ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಮತ್ತೊಬ್ಬರು ಲಕ್ಷ್ಮೀಕಾಂತ ಅವರ ಸಂದೇಶ ಕೂಡ ಚೆನ್ನಾಗಿತ್ತು ಪ್ರಹಸನ ಅಂತ ಹೇಳಿದ್ದಾರೆ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: زبانی ہند پروگرام تو خبر تیوز آن اے آر ایپ پہ
3: دستیاب.
2: اردو زبان کے پروگرام بھی اے آر ایپ پر ملتے ہیں.
4: آکاشوانی انیت تمل نکلچوں نیوز آن اے آر ایپل کم.

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: माझा तुमचा जुळता तारा, मधुर सुरांचा बरसती धारा.
2: अहाँ सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं.
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
4: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIRನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

24:41 ಸಮಯ ಆಗಿದೆ. ಟ್ಯೂನ್ ಮಾಡಿ ವಿವಿಧ ಭಾರತಿ 102.9 FM ಕೇಳ್ತಾ ಇದ್ರ. ಪರಿಮಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಒಂದಷ್ಟು ಚಿತ್ರಗೀತೆಗಳು. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಸೊಗಸಾದ ಹಾಡುಗಳ ಜೊತೆಗೆ ಪರಿಮಳ ಕಾರ್ಯಕ್ರಮ ಮುಂದುವರಿತಾ ಇದೆ. ಕೇಳಿ ಜೀವನದಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳು, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಇದೆ, ಕೋಟಿಯವರ ಸಂಗೀತ ಸಂಯೋಜನೆ, ಇದಾದ ನಂತರ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆ, ಹಂಸಲೇಖ ಅವರ ಸಂಗೀತ ಸಂಯೋಜನೆ. ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಹೊಸ ಸರ್ಕಾರ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಅವರ ರಿಮೋಟ್ ಕಂಟ್ರೋಲ್ನಿಂದ ನಡೆಯಲಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ಹಾಗೂ ಬೆಂಗಳೂರು ನಗರದ ಭವಿಷ್ಯದ ಸವಾಲುಗಳನ್ನು ಎದುರಿಸಬಲ್ಲ ಸುಸ್ಥಿರ ನಗರಾಭಿವೃದ್ದಿಗೆ ಪೂರಕವಾದ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ BWSSB ಬೆಂಗಳೂರು ಗ್ಲೋಬಲ್ ವಾಟರ್ ಇನ್ನೋವೇಷನ್ ನೆಟ್ವರ್ಕ್ ಸ್ಥಾಪನೆಗೆ ಚಿಂತನೆ ನಡೆಸಿದೆ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷ ಡೆನ್ಸಿ ರಾಡ್ರಿಗಸ್ ಅವರೊಂದಿಗೆ ಇಂಧನ, ವ್ಯಾಪಾರ, ಹೂಡಿಕೆ, ಆರೋಗ್ಯ ರಕ್ಷಣೆ ಮತ್ತು ಆಟೋಮೊಬೈಲ್ ಸೇರಿದಂತೆ ಇತರ ಕ್ಷೇತ್ರಗಳ ಸಹಕಾರ ಕುರಿತಂತೆ ಮಾತುಕತೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬಡೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಘಾಟಿಸಿದರು. ಸರ್ಕಾರಿ ಕಟ್ಟಡಗಳ ಮೇಲೆ ಮೇಲ್ಛಾವಣಿ ಸೌರಶಕ್ತಿ ಅಳವಡಿಸುವಲ್ಲಿ 80% ಗುರಿ ಸಾಧಿಸಲಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯ ದಕ್ಷತೆ ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳಿಗೆ ಹಣಕಾಸಿನ ಮಿತಿಯನ್ನು 2 ಪಟ್ಟು ಹೆಚ್ಚಿಸಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತ್ರಿಪುರಾದಲ್ಲಿಂದು ಭಾರತ ಬಾಂಗ್ಲಾದೇಶ ಗಡಿ ಭದ್ರತೆಯನ್ನು ಪರಿಶೀಲಿಸಲಿದ್ದಾರೆ. ಇದೇ ವೇಳೆ ಅಂತಾರಾಷ್ಟೀಯ ಗಡಿಯಲ್ಲಿನ ಸವಾಲುಗಳನ್ನು ಎದುರಿಸುವಲ್ಲಿ ಬಿಎಸ್ಎಫ್ನ ಸನ್ನದ್ದತೆಯನ್ನು ಪರಿಶೀಲನೆ ನಡೆಸಲಿದ್ದಾರೆ. ಭಾರತದ ಜೈಸ್ಮಿನ್ ಲಂಬೋರಿಯ ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕದಲ್ಲಿ ಮಹಿಳೆಯರ 57 ಕೆಜಿ ವಿಭಾಗದಲ್ಲಿ ವಿಶ್ವದ ನಂಬರ್ 1 ಸ್ಥಾನಕ್ಕೇರಿದ್ದಾರೆ. ಭಾರತೀಯ ಬಾಕ್ಸರ್ಗಳು 10 ವಿಭಾಗಗಳಲ್ಲಿ ಮಹಿಳೆಯರು 9 ಹಾಗೂ ಪುರುಷರು 8 ಸ್ಥಾನಗಳಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹೀ ಸಮಯ ಪರ್ ಸಹೀ ಕದಮ್ ಉಠಾನಾ ಜ಼ರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.go.in ಪರ್.
2: जिनके पास कोई गारंटी नहीं है, सरकार खुद उनकी गारंटर बन रही है.
3: ಕಳೆದ 6 ವರ್ಷಗಳಲ್ಲಿ ಪಿಎಂ ಸ್ವನಿಧಿ

0: ಈ ಯೋಜನೆಯಡಿಯಲ್ಲಿ 75 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ 17,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಾಲವನ್ನು ನೀಡಲಾಗಿದೆ. ಹೆಚ್ಚುವರಿಯಾಗಿ ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟುಗಳ ಮೇಲೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಸುಮಾರು 800 ಕೋಟಿ ರೂಪಾಯಿಗಳ ಸಹಾಯವನ್ನು ಒದಗಿಸಲಾಗಿದೆ. ಇಂದು ದೇಶಾದ್ಯಂತ ಬೀದಿ ವ್ಯಾಪಾರಿಗಳು, ಅವರಲ್ಲಿ ಸುಮಾರು 46% ಮಹಿಳೆಯರು, ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಪಿಎಂ ಸ್ವನಿಧಿಯ 6 ವರ್ಷಗಳು, ಉತ್ಸಾಹ, ಗೌರವ, ಸ್ವಾಭಿಮಾನ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಶುಭ ಸಂಜೆ ಸ್ನೇಹಿತರೆ, ನೀವು ಟ್ಯೂನ್ ಮಾಡಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 5:04:44. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಸಂಜೆ ಈ ಕಾರ್ಯಕ್ರಮ ವಿವರಣೆಯ ನಂತರ 5:05 ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 to 8:00 ಸೇಫ್ ಡ್ರೈವ್ನ ಎರಡನೇ ಭಾಗದಲ್ಲಿ ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:07 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು ಆಕಾಶ ಬುಟ್ಟಿ. ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಕೇಳುಗರಾದ ಪ್ರಭಾಕರ್ ವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 7:22 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಗುರುವಾರದ ವಿಶೇಷ ನಮ್ಮ ಆಯ್ಕೆ ಆರ್ಜೆಸ್ ಚಾಯ್ಸ್. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ಇನ್ನು ನಾಳಿನ ಕಾರ್ಯಕ್ರಮಗಳನ್ನ ನೋಡೋದಾದ್ರೆ, ನಾಳೆ ಶುಕ್ರವಾರ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಅದಾದ ನಂತರ ಭಾವಗೀತೆಗಳು, ತದನಂತರ ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 9:00 ಇಂದಿನ ವಿಶೇಷ ಕಾರ್ಯಕ್ರಮ, 10:02 ಓಲ್ಡ್ ಇಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, 1:02 ಚಿತ್ರಗೀತೆಗಳು, 1:20 ಸಿನಿ ಕ್ವಿಜ್, 2:15 ಸ್ಪಂದನ ಇಮೇಲ್ ಆಧಾರಿತ ಕಾರ್ಯಕ್ರಮ, 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನ ಕೇಳುವಂತಹ ಸಮಯ, 3:00 ಸಖಿ ಸಹೇಲಿ ಹಾಗೂ ಇನ್ನಿತರ ಹಿಂದಿ ಕಾರ್ಯಕ್ರಮಗಳು, 4:00 ಪರಿಮಳ ಮುಕ್ತ ಮಾತುಕತೆ, 5:02 ಕಾರ್ಯಕ್ರಮ ವಿವರಣೆ, 5:05 to 8:00 ಸೇಫ್ ಡ್ರೈವ್. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ನಾಳೆ ಸಂಜೆ 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ.

ಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ನಾಯಕ್ ಎಕೆ ಶಂಕರ್, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:07 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ. ನಾಳಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನಿವೃತ್ತ ಡೈರೆಕ್ಟರ್ ಇಂಜಿನಿಯರಿಂಗ್ ಎಸ್ ಪಿ ಮೇತ್ರಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕೆವಿ ಕೃಷ್ಣಪ್ಪ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಶುಕ್ರವಾರದ ವಿಶೇಷ ಯುವಧ್ವನಿ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ಸ್ನೇಹಿತರೆ, ಇದಾಗಿತ್ತು ಇವತ್ತು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಸುದ್ದಿ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ ಮತ್ತು ರಾಷ್ಟೀಯ ವಾರ್ತೆಗಳನ್ನ ನಿಗದಿತ ಸಮಯದಲ್ಲಿ ಕೇಳ್ತೀರಾ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೆಕೆಂಡ್ಗಳ ಈ ಹೊತ್ತಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಗುರುವಾರದ ಸಂಜೆಯ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ನಿಮ್ಮ ಜೊತೆಯಾಗ್ತಾ ಇದ್ದೀನಿ ನಾನು, ನಿಮ್ಮ ಆರ್ಜೆ ಕುಸುಮ. ಸೇಫ್ ಡ್ರೈವ್ನ ಶುರು ಮಾಡೋ ಹೊತ್ತಾಗಿದೆ. ಸೇಫ್ ಡ್ರೈವ್ನಲ್ಲಿ ಹಳೆಯ ಮಧುರವಾದ ಗೀತೆಗಳನ್ನ ಕೇಳುವಂತ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದಷ್ಟು ದಿನಗಳ ಗ್ಯಾಪ್ನ ನಂತರ ನಿಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ. ಹೇಗಿದ್ದೀರಾ ಸ್ನೇಹಿತರೆ? ಹೇಗಿದೆ ಲೈಫ್? ಹೇಗಿತ್ತು ನಿಮ್ಮ ಇವತ್ತಿನ ದಿನ? ನಿಮ್ಮ ಸಂದೇಶಗಳು ಬರಲಿ, ಎಲ್ಲ ಪ್ರಶ್ನೆಗಳಿಗೂ ಗುಡ್ ಅನ್ನೋದು ನಿಮ್ಮ ಉತ್ತರ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಈಗ ಓಲ್ಡ್ ಇಸ್ ಗೋಲ್ಡ್ನ ಗೀತೆಗಳನ್ನ ಕೇಳೋದಕ್ಕೆ ಆರಂಭ ಮಾಡೋಣ. ಇವತ್ತಿನ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ರಸಿಕಾ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ಹಂಸಲೇಖಾರವರ ರಚನೆ ಮತ್ತು ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮತ್ತೊಂದು ಸುಮಧುರವಾದ ಗೀತೆ ಮೂಡಿ ಬರ್ತಾ ಇದೆ, ಬೆಳ್ಳಿ ಮೋಡಗಳು ಚಿತ್ರದಿಂದ ಮನು ಹಾಗೂ ಎಸ್ ಜಾನಕಿರವರ ಗಾಯನ, ಕೆ ವಿ ರಾಜುರವರ ರಚನೆ, ಉಪೇಂದ್ರ ಕುಮಾರ್ ರವರ ಸಂಗೀತ ಸಂಯೋಜನೆ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಸಮಯ. ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ನಾವು ಸಾಕ್ತಾ ಇದ್ದೀವಿ ಮಧುರವಾದ ಗೀತೆಗಳ ಜೊತೆಗೆ. ಮತ್ತೊಂದು ಸುಮಧುರವಾದ ಗೀತೆ ಮುಡಿ ಬರ್ತಾ ಇದೆ. ಮಧುರ ಈ ಕ್ಷಣ ಅನ್ನೋ ಈ ಗೀತೆ ಒಡಹುಟ್ಟಿದವರು ಚಿತ್ರದ್ದು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ರವರ ಗಾಯನ, ಎಂಎನ್ ವ್ಯಾಸರಾವ್ ರವರ ರಚನೆ, ಉಪೇಂದ್ರ ಕುಮಾರ್ ರವರ ಸಂಗೀತ ಸಂಯೋಜನೆ.

ಓಲ್ಡೇಸ್ಗಳಲ್ಲಿ ಒಂದು ಅಪರೂಪದ ಗೀತೆಯನ್ನು ಕೇಳುವಂತಹ ಸಮಯ. ಇಂದ್ರಧನುಷ್ ಚಿತ್ರದ ಟೈಟಲ್ ಟ್ರ್ಯಾಕ್ ಇದು. ಹಾಡಿದ್ದಾರೆ ಮನು ಹಾಗೂ ಅನುಪಮಾ. ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್ ರವರದ್ದು.

ಓಲ್ಡ್ ಈಸ್ ಗೋಲ್ಡ್ ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳು ಬರ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಇದ್ದೀನಿ ಸ್ನೇಹಿತರೆ. ಆದರೆ ಸಂದೇಶಗಳ ಓದುವಂತಹ ಸಮಯದಲ್ಲಿ ಅಂದರೆ ಸೇಫ್ ಡ್ರೈವ್ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮ ಸಂದೇಶಗಳನ್ನ ನೋಡ್ತೀನಿ. ಈಗ ಕೌರವ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಚಿತ್ರ ಹಾಗೂ ರಾಜೇಶ್ ಕೃಷ್ಣನ್ ರವರ ಗಾಯನ, ಹಂಸಲೇಖ ರವರ ರಚನೆ ಮತ್ತು ಸಂಗೀತ.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಬುಸಿರು.
0: ನಂಗೀಗ 90ರ ಸಂಭ್ರಮ.
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
1: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
0: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
0: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
1: ಹೀಗೆ ಸಾಗಲಿ ನಮ್ಮಿ ಪಯಣ, ಹಾಡಿನಲ್ಲಿದ್ದು ಸಸರರ ಗಗನ.
0: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶ.

ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಬಿ ಚೌಧರಿ. ನಾನು ಕಲಬುರಗಿಯಲ್ಲಿ ನ್ಯಾಯಬೆಲೆ ಅಂಗಡಿ ನಡೆಸ್ತಾ ಇದ್ದೀನಿ. ವಿವಿಧ ಭಾರತಿ ಕನ್ನಡ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನನಗೆ ಅದರಲ್ಲಿ ಇಷ್ಟವಾದ ಕಾರ್ಯಕ್ರಮ ಅಂದರೆ ಮಂಗಳವಾರ ಮಧ್ಯಾಹ್ನ 1 ಗಂಟೆಗೆ ಬರೋ ರಸರ ಪ್ರಶ್ನೆ ಹಾಗೂ ಬುಧವಾರ ಪ್ರಸಾರವಾಗುವ ಪದಬಂಧ ಕಾರ್ಯಕ್ರಮ ನನಗೆ ತುಂಬ ಸೇರ್ತದ್ರಿ.

0: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5:40. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸಂವಿಧಾನ ಫೆಲೋ ಹಾಗೂ ವಕೀಲರಾಗಿರುವ ಕೃಷ್ಣ ಪ್ರಸಾದ್ ನಡ್ಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಈಗ ಈ ಆಸ್ಪತ್ರೆಯಲ್ಲಿ ಕೆಲವು ನಿರ್ಲಕ್ಷ್ಯದಿಂದ ವ್ಯಕ್ತಿಯ ಸಾವು ಸಂಭವಿಸುತ್ತದೆ, ಕಾನೂನಿನಡಿಯಲ್ಲಿ ಯಾವ ರೀತಿ ಪರಿಹಾರ ಸಿಗ್ತದೆ ಅಂತ ಅನ್ನೋ ವಿಷಯ ಕೂಡ ನಮ್ಗೆ ಗೊತ್ತಿರಬೇಕಾಗತ್ತೆ. ಮತ್ತೆ ಇಂತಹ ಪ್ರಕರಣಗಳನ್ನ ಯಾವ ವೇದಿಕೆ ಮುಂದೆ ತಗೊಂಡು ಹೋಗ್ಬೇಕಂತನ್ನೋದು ಕೂಡ ನಮ್ಮ ಜನಗಳಿಗೆ ಗೊತ್ತಾಗಬೇಕಾಗಿದೆ ಸರ್, ಅದರ ಬಗ್ಗೆ ತಿಳಿಸಿ.
3: ವೈದ್ಯರ ನಿರ್ಲಕ್ಷ್ಯದಿಂದ ರೋಗಿ ಸಾವಾದರೆ ಈಗಿನ ಹೊಸ ಕ್ರಿಮಿನಲ್ ಕಾನೂನಿನ BNS ಸೆಕ್ಷನ್ 106 ಅಡಿಯಲ್ಲಿ ಪ್ರಕರಣ ದಾಖಲಿಸಬಹುದು. ಚಿಕಿತ್ಸೆ ಸಮಯದಲ್ಲಿ ನಿರ್ಲಕ್ಷ್ಯ ನಡೆದಿದ್ರೆ ಶಿಕ್ಷೆ ಗರಿಷ್ಠ 2 ಜೈಲು ಮತ್ತೆ ದಂಡ ಅನ್ನೋದು ಈ ಇದರಲ್ಲಿ ಸಿಗುತ್ತೆ. ಹಾಗೆ ಇಂಥ ಪ್ರಕರಣಗಳಲ್ಲಿ ಕನ್ಸ್ಯೂಮರ್ ಕಾಯ್ದೆ ಅಡಿ ಅಥವಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಸಾವಾದರೆ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ನಮಗೆ ಪರಿಹಾರ ಕೂಡ ಕೇಳಬಹುದು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವರ್ಸಸ್ VP ಶಾಂತಾ ಅಂತ 1995 ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿನ ಪ್ರಕಾರ ವೈದ್ಯಕೀಯ ಸೇವೆ ಕೂಡ ಒಂದು ಸೇವೆ, ಹಾಗಾಗಿ ನಿರ್ಲಕ್ಷ್ಯ ನಡೆದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಕೂಡ ದೂರು ದಾಖಲಾಗಿ ಮಾಡಲಿಕ್ಕೆ ಅವಕಾಶಗಳಿವೆ.
2: ಯಾರು ದೂರು ನೀಡಬಹುದು ಸರ್? ಅವಾಗ
3: ಈಗ ಇಲ್ಲಿ ದೂರು ನೀಡುವಂತದ್ದು ಸತ್ತ ವ್ಯಕ್ತಿಯ, ಮೃತ ವ್ಯಕ್ತಿಯ ಪತಿ ಅಥವಾ ಪತ್ನಿ, ತಂದೆ ಅಥವಾ ತಾಯಿ, ಆತನ ಅಥವಾ ಆಕೆಯ ಮಕ್ಕಳು ಅಥವಾ ಕಾನೂನುಬದ್ಧ ಯಾವುದೇ ವಾರಸುದಾರರು ದೂರನ್ನು ನೀಡಬಹುದಾಗಿದೆ. ಆಸ್ಪತ್ರೆಯ ವಿರುದ್ಧ ನೀಡಬಹುದು, ನಿರ್ಲಕ್ಷ್ಯ ಅಥವಾ ವೈದ್ಯಕೀಯ ನಿರ್ಲಕ್ಷ್ಯ ತೋರಿದ ವೈದ್ಯರು ಅಥವಾ ಎರಡು ಒಟ್ಟಿಗೆ ಈ ರೀತಿಯಲ್ಲಿ ದೂರನ್ನು ಸಲ್ಲಿಸಲಿಕ್ಕೆ ಅವಕಾಶಗಳಿವೆ.
2: ಈಗ ಇಲ್ಲಿ ನಾವು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳಿ ಹೇಳ್ತೀವಿ, ಆರೋಪ ಮಾಡ್ತೀವಲ್ಲ.
3: ಹೌದು. ಯಾವುದೇ ಯಾವುದೇ ವೈದ್ಯರು ಕೂಡ ತನ್ನ ರೋಗಿಗೆ ಸಾವು ಆಗಬೇಕು ಅಥವಾ ತೊಂದರೆ ಆಗಬೇಕು ಅನ್ನೋದನ್ನು ಖಂಡಿತ ಬಯಸೋದಿಲ್ಲ. ಆದ್ರೆ ಎಲ್ಲ ತಪ್ಪುಗಳು ಕೂಡ ನೆಗ್ಲಿಜೆನ್ಸ್ ಅಲ್ಲ, ಅದು ಹಾಗಾಗಿ. ಆದ್ರೆ ನಿರ್ಲಕ್ಷ್ಯ ಅನ್ನಬಹುದಾದ ತಪ್ಪುಗಳು ಏನಂದ್ರೆ ತಪ್ಪು ಔಷಧಿ ಅಥವಾ ತಪ್ಪು ಡೋಸೇಜ್ ಅದರ ಪ್ರಮಾಣವನ್ನು ನೀಡಿದಾಗ ಅಥವಾ ಸರಿಯಾಗಿ ಪರೀಕ್ಷಿಸದೆ ಶಸ್ತ್ರಚಿಕಿತ್ಸೆ ಮಾಡದಿದ್ರೆ. ಇನ್ನೊಂದು, ಅನರ್ಹ ವ್ಯಕ್ತಿಗಳು ಶಸ್ತ್ರಚಿಕಿತ್ಸೆ ಮಾಡುವಂಥದ್ದು, ಎಲ್ಲಾ ವೈದ್ಯರು ಕೂಡ ಶಸ್ತ್ರಚಿಕಿತ್ಸಕರು ಅಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನೊಂದು, ರೋಗಿಯ ಸ್ಥಿತಿ ಗಂಭೀರ ಇದ್ದೂ ಕೂಡ ಸರಿಯಾಗಿ ಹಾಜರಾತಿ ತೋರಿಸದೆ ನಿರ್ಲಕ್ಷ್ಯ ತೋರಿಸಿದ್ರೆ, ರೋಗಿಗೆ ಅಥವಾ ಅವರ ಕಡೆಯವರಿಗೆ ನೀಡದೆ ಒಟ್ಟಾರೆಯಾಗಿ ಯಾವುದೋ ಒಂದು ಚಿಕಿತ್ಸೆ ನೀಡಿ ಈ ರೀತಿಯ ನಿರ್ಲಕ್ಷ್ಯಗಳನ್ನು ತೋರಿಸಬಹುದು.
2: ನಿರ್ಲಕ್ಷ್ಯತೆಗಳನ್ನು ವಹಿಸಿದೆ.
3: ಹೌದು, ಕನ್ಸ್ಯೂಮರ್ ಅಂದ್ರೆ ಅದು ಗ್ರಾಹಕ ವ್ಯಾಜ್ಯ ಪರಿಹಾರ ಆಯೋಗ, ಈಗ ಮೊದಲಿನಾಗಿ ಬಳಕೆದಾರ ವೇದಿಕೆ ಅನ್ನೋದು ಬರೋದಿಲ್ಲ. ಇದರಲ್ಲಿ ಜಿಲ್ಲಾ ಮಟ್ಟದ ಆಯೋಗದಲ್ಲಿ ಸುಮಾರು 50 ಲಕ್ಷದವರೆಗಿನ ಪರಿಹಾರದ ಮೊತ್ತ ಇದ್ರೆ, ಯಾಕಂದ್ರೆ ಈ ಕನ್ಸ್ಯೂಮರ್ ವೇದಿಕೆಯಲ್ಲಿ ಹೇಗಂದ್ರೆ ಪರಿಹಾರದ ಮೊತ್ತವನ್ನು ಆಧರಿಸಿ ಕೇಸನ್ನು ದಾಖಲಿಸುತ್ತೇವೆ. ಮತ್ತು 2 ಕೋಟಿಗಿಂತ ಮೇಲ್ಪಟ್ಟ ಯಾವುದೇ ವ್ಯಾಜ್ಯಗಳು ಇದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದು ರಾಷ್ಟ್ರೀಯ ಗ್ರಾಹಕ ವ್ಯಾಜ್ಯ ಪರಿಹಾರ ಕಾಯ್ದೆ ಇದರಲ್ಲಿ ಬರುತ್ತೆ.
2: ನ್ಯಾಷನಲ್
3: ಕನ್ಸ್ಯೂಮರ್ ಕಮಿಷನ್ ಅಲ್ಲಿ
2: ಎಷ್ಟು ದಿನದೊಳಗೆ ದೂರು ಕೊಡಬೇಕು? ಈಗ ಎಷ್ಟೋ ಸಲ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ನಿಧಾನವಾಗಿ ಇದನ್ನ ನೀವು ಕೋರ್ಟಿಗೆ ಹೋಗ್ಬೋದು, ನೀವು ನಿಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಯಾರೋ ಅಕ್ಕಪಕ್ಕದವರು ನಮಗೆ ಸಲಹೆ ಕೊಟ್ಟಾಗ ಅವ್ರು ಮುಂದುವರಿತಾರೆ.
3: ಹೌದು,
2: ಕೂಡಲೇ ಕೊಡಬೇಕಾಗಿತ್ತು, ನೀವು ಯಾಕೆ ಕೊಡಲಿಲ್ಲ ಅಂತ ಹೇಳೋರಿದ್ದಾರೆ.
3: ಹೌದು, ದೂರು ನೀಡಲಿಕ್ಕೆ ಸುಮಾರು 2 ಕಾಲಾವಕಾಶ ಇರುತ್ತದೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಆದ್ರೆ ಒಳ್ಳೇದು. ಆದ್ರೆ ಇದಕ್ಕೆ ಲಿಮಿಟೇಷನ್ ಅನ್ನೋದು ಸುಮಾರು 2 ಒಳಗಡೆ ದೂರನ್ನು ನೀಡಬೇಕಾಗುತ್ತೆ. ಆದ್ರೆ ಸೂಕ್ತ ಕಾರಣಗಳಿದ್ರೆ, ಈಗ ಈ ರೀತಿಯ ಬೇರೆ ಯಾವುದೋ ಕಾರಣಗಳಿದ್ರೆ, ಅನಿವಾರ್ಯ ಕಾರಣಗಳು, ತಡವಾದ್ರೂ ಕೂಡ 2 ನಂತರ ನ್ಯಾಯಾಲಯದ ಅನುಮತಿಯನ್ನು ಪಡೆದು ಇಲ್ಲಿ ಕನ್ಸ್ಯೂಮರ್

0: ಒಟ್ಟಲ್ಲಿ ಪರಿಹಾರವನ್ನು ಕೇಳಲಿಕ್ಕೆ ಅವಕಾಶ ಇದೆ.
1: ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಇಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕು ನಾವು ಒಂದು ನಿರ್ದಿಷ್ಟ ಅವಧಿನಲ್ಲಿ ಅಥವಾ ಸ್ವಲ್ಪ ತಡವಾದ್ರೂ ಚಿಂತೆ ಇಲ್ಲ, 2 ವರ್ಷದ ತನಕ ಕೂಡ ಒಂದು ಕಂಪ್ಲೇಂಟ್
0: ಇದೆ,
1: ಹಕ್ಕು
0: ಗ್ರಾಹಕರಿಗಿದೆ. ಇದು ಗ್ರಾಹಕ ಕನ್ಸ್ಯೂಮರ್ ಕಾಯ್ದೆಯ ಅಡಿಯಲ್ಲಿ ಸಿಗುವಂತಹ ಪರಿಹಾರ.
1: ತುಂಬಾ ಧನ್ಯವಾದಗಳು ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ನಮ್ಮ ಕೇಳುಗರಿಗೆ ಈ ಬಗ್ಗೆ ನೀವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ನಮಸ್ಕಾರ, ಧನ್ಯವಾದ.
0: ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದುವರೆಗೆ ನ್ಯಾಯವಾಣಿ ಕಾರ್ಯಕ್ರಮವನ್ನು ಕೇಳಿದ್ರಿ.
4: ವಿವಿಧ ಭಾರತಿ 102.9 ಎಫ್ಎಂ.
3: ನೀವು ಟ್ಯೂನ್ ಮಾಡಿದ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5:45:30. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಮಧುರವಾದ ಗೀತೆಗಳು ಮುಂದುವರಿಯುತ್ತೆ. ಈಗ ಮುಂಜಾನೆಯ ಮಂಜು ಚಿತ್ರದ ಗೀತೆಯನ್ನ ಸಂಜೆ ಸಮಯದಲ್ಲಿ ಕೇಳ್ತಾ ಇದ್ದೀವಿ. ಯಾಕೆ ಅಂತ ಗೀತೆ ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ಹಂಸಲೇಖಾರವರ ರಚನೆ ಮತ್ತು ಸಂಗೀತ.

ಸಂಜೆ ಸಮಯದಲ್ಲಿ ಇಂಪಾದ ಹಳೆಯ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈಗ ಒಂದು ಫಾಸ್ಟ್ ಬೀಟ್ ಹಾಡನ್ನು ಕೇಳುವಂತಹ ಸಮಯ. ಪ್ರೀತ್ಸೋ ತಪ್ಪ ಚಿತ್ರದ ಗೀತೆ ಇದು. ಅನುರಾಧ ಶ್ರೀರಾಮ್ರವರ ಗಾಯನ, ಹಂಸಲೇಖಾರವರ ರಚನೆ ಮತ್ತು ಸಂಗೀತ

ಪ್ರೀತ್ಸ ಹುಡುಗಿಗೆ ಅವಳ ಹುಡುಗನ ಹೆಸರು ಏನೇ ಆಗಿದ್ರು ಅವಳಿಗೆ ಅವನು ರಾಜಾನೇ ಅಲ್ವಾ. ರಾಜ ರಾಜ ಅನ್ನೋ ಗೀತೆನ ಕೇಳಿದ್ವಿ, ಈಗ ರಾಜ ಯುವರಾಜ ಅನ್ನೋ ಗೀತೆ ಮೂಡಿ ಬರ್ತಾ ಇದೆ. ದಣಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ಸಾಧು ಕೋಕಿಲಾರವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಪ್ರಸಾರವಾದಂತ ಎಲ್ಲ ಗೀತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳು ಬಂದಿವೆ. ನಿಮ್ಮೆಲ್ಲರ ಸಂದೇಶಗಳನ್ನ ಓದುವಂತಹ ಸಮಯದಲ್ಲಿ ಖಂಡಿತ ಓದ್ತೀನಿ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಾಗತಿಕ ಅಡೆತಡೆಗಳು ಮತ್ತು ಆರ್ಥಿಕ ಅನಿಶ್ಚಿತತೆಗಳ ನಡುವೆಯೂ ಇತರ ದೇಶಗಳಿಗೆ ಹೋಲಿಸಿದರೆ ಭಾರತ ವ್ಯಾಪಾರ ಮಾರುಕಟ್ಟೆಗಳಲ್ಲಿ ಉತ್ತಮ ಸ್ಥಾನದಲ್ಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಹೇಳಿದ್ದಾರೆ. ಆಡಳಿತವನ್ನು ಸುಧಾರಿಸುವಲ್ಲಿ ಮತ್ತು ಕಲ್ಯಾಣ ಯೋಜನೆಗಳ ಪರಿಣಾಮಕಾರಿ ವಿತರಣೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ತಂತ್ರಜ್ಞಾನ ನಿರ್ಣಾಯಕ ಪಾತ್ರ ವಹಿಸಿದೆ ಎಂದು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. 10,000 ಕೋಟಿ ರೂಪಾಯಿಗಳ ವಾಯುಯಾನ ಟರ್ಬೈನ್ ಇಂಧನ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಯನ್ನು ಅನುಮೋದಿಸುವ ಸರ್ಕಾರದ ನಿರ್ಧಾರವನ್ನು ಭಾರತೀಯ ವಿಮಾನಯಾನ ಸಂಸ್ಥೆಗಳು ಸ್ವಾಗತಿಸಿವೆ. ಇದು ಭಾರತೀಯ ವಿಮಾನಯಾನ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ನೀಡುತ್ತದೆ ಎಂದು ಹೇಳಿದೆ. ಯಾದಗಿರಿ ಜಿಲ್ಲೆಯನ್ನು ಕೃಷಿ ಆಧಾರಿತ ಕೈಗಾರಿಕೆಗಳ ಕೇಂದ್ರವನ್ನಾಗಿ ರೂಪಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ವಿಶೇಷ ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು ರೈತರ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವ ಮೂಲಕ ಜಿಲ್ಲೆಯ ಆರ್ಥಿಕ ಪ್ರಗತಿಗೆ ಹೊಸ ದಿಕ್ಕು ನೀಡಲಾಗುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಯಾದಗಿರಿಯಲ್ಲಿಂದು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮುಂದಿನ 3 ದಿನಗಳ ಕಾಲ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರಿಗೆ ಮುನ್ನೆಚ್ಚರಿಕೆ ಸೂಚನೆಗಳನ್ನು ನೀಡಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 14 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 14,360 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 11 ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,417 ಅಂಕಗಳು ದಾಖಲಾಗಿದೆ. ಭಾರತದ ತಾರಾ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ತೊಡೆಯ ಸ್ನಾಯು ಗಾಯದ ಸಮಸ್ಯೆಯಿಂದ ಬಳಲುತ್ತಿದ್ದು ಮುಂಬರುವ ಅಫ್ಘಾನಿಸ್ತಾನ ವಿರುದ್ದದ 3 ಪಂದ್ಯಗಳ ಏಕದಿನ ಸರಣಿಯಿಂದ ಹೊರಗುಳಿಯಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ವಿವಿಧ ಭಾರತಿ 102.9.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:03:50. ಸೇಫ್ ಡ್ರೈವ್ನ ಎರಡನೇ ಭಾಗ ಗಾನ ಬಜಾನ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಆಗಿದೆ. ನಿಮ್ಮೆಲ್ಲರಿಗೂ ಗಾನ ಬಜಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗಾನ ಭಜನದಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ವಿಷಯದ ಬಗ್ಗೆ ಮಾತಾಡ್ತಾ, ಹಾಡುಗಳನ್ನ ಕೇಳ್ತಾ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೋಡ್ತಾ ಸಾಕ್ತೀವಿ. ಇವತ್ತು ಸಹ ಒಂದು ವಿಷಯ ಇದೆ. ವಿಷಯ ಏನು ಅಂತ ತಿಳಿಸೋದಕ್ಕೆ ಕ್ಲೂ ಕೊಡಬಹುದಾ ಅಂತ ನೀವು ಯೋಚನೆ ಮಾಡ್ತಿರಬಹುದು. ವಿಷಯವನ್ನು ನಾನೇ ಡೈರೆಕ್ಟಾಗಿ ತಿಳಿಸ್ಬಿಡ್ತೀನಿ ಸ್ನೇಹಿತರೆ, ಯಾಕಂದರೆ ಸಮಯ ಬಹಳ ಕಡಿಮೆ ಇದೆ. ಹಾಗಾಗಿ ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ, 9483091029. 9483091029. ವಿಷಯ ಏನು ಅಂತ ಅಂದರೆ, ವಿಷಯದ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಹೀಗಿದೆ. ಸಮಯ ಬಹಳ ವೇಗವಾಗಿ ಓಡ್ತಾ ಇದೆ, ಅದರ ಜೊತೆಗೆ ನಮ್ಮ ಲೈಫ್ ಕೂಡ ಹೆಜ್ಜೆ ಹಾಕ್ತಾ ಸಾಕ್ತಾ ಇದೆ. ಬ್ಯುಸಿ ಲೈಫ್ನಲ್ಲಿ ಮನೆ ಕೆಲಸ, ಆಫೀಸ್ ಕೆಲಸ, ಹಾಗೆ ನಮ್ಮದೇ ಆದಂಥ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ಗೆ ಒಂದಷ್ಟು ಟೈಮ್ ಕೊಡ್ತಾ ಇರ್ತೀವಿ ಆ ರೆಸ್ಪಾನ್ಸಿಬಿಲಿಟೀಸ್ನ ನಿರ್ವಹಿಸೋದಕ್ಕೆ. ಅದರ ಮಧ್ಯೆ ಟ್ರಾವೆಲ್ ಮಾಡೋವಾಗ, ಅಂದರೆ ಆಫೀಸ್ನಿಂದ ಮನೆಗೆ, ಮನೆಯಿಂದ ಆಫೀಸ್ಗೆ ಹೋಗುವಾಗ ಬರೋವಾಗ ಟ್ರಾಫಿಕ್ನ ಕಿರಿಕಿರಿ ಬೇರೆ, ಹಾಗೆ ಆಫೀಸ್ನಲ್ಲಂತೂ ಮೀಟಿಂಗ್ಗಳು, ಡೆಡ್ಲೈನ್ಗಳು ತಲೆನ ಇನ್ನೂ ಬಿಸಿ ಮಾಡಿಬಿಡುತ್ತೆ. ಸೊ ಅಂತಹ ಟೈಮ್ನಲ್ಲಿ ನಮ್ಮ ಮನ್ಸು ಕೇಳೋದೇನೆಂದರೆ ಸ್ವಲ್ಪ ಚಿಕ್ಕ ಬ್ರೇಕ್ ಬೇಕು ಅಂತ. ಆ ಬ್ರೇಕ್ ಒಬ್ಬೊಬ್ಬರಿಗೆ ಒಂದೊಂಥರ. ಕೆಲವರು ಸಿನಿಮಾ ನೋಡ್ತಾರೆ, ರಿಲ್ಯಾಕ್ಸ್ ಆಗ್ತಾರೆ. ಇನ್ನು ಕೆಲವರು ಅವರ ಫ್ರೆಂಡ್ಸ್ನ, ಅವರ ಬಾಲ್ಯದ ಸ್ನೇಹಿತರನ್ನಾಗಿರ್ಬೋದು, ಅವರ ಕಾಲೇಜ್ ಫ್ರೆಂಡ್ಸ್ನ ಆದರೂ ಮೀಟ್ ಮಾಡ್ತಾರೆ ವಾರಕ್ಕೊಂದು ದಿನ. ಬಟ್ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ, ರೀಚಾರ್ಜ್ ಆಗೋದಕ್ಕೆ ಕೆಲವರು ಟ್ರಾವೆಲ್ ಮಾಡ್ತಾರೆ. ಟ್ರಾವೆಲ್ ಅಂದರೆ ಟ್ರಿಪ್ ಆಗಲೇಬೇಕು ಅಂತೇನಿಲ್ಲ, ಟ್ರಿಪ್ ಮಾಡಬೇಕಂದ್ರೆ ರಜಾ ಬೇಕು. ಸೊ ಜಸ್ಟ್ ಒಂದು ಲಾಂಗ್ ಡ್ರೈವ್, ಲಾಂಗ್ ಡ್ರೈವ್, ಬ್ಯುಸಿ ಲೈಫ್ಗೊಂದು ಶಾರ್ಟ್ ಬ್ರೇಕ್, ಇವತ್ತಿನ ನಮ್ಮ ಗಾನ ಬಜಾನದ ವಿಷಯ. ಸ್ನೇಹಿತರೆ, ಗೊತ್ತಾಯ್ತಲ್ವಾ ವಿಷಯ ಏನು ಅಂತ? ನೀವು ಲಾಂಗ್ ಡ್ರೈವ್ಗೆ ಹೋಗಿದ್ರೆ ಆ ನಿಮ್ಮ ಪಯಣದ ಅನುಭವವನ್ನು ನಮ್ಮ ಜೊತೆ ಹಂಚ್ಕೋಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ. ಈಗ ಪವರ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಗುರುವಾರ ಸಂಜೆ ನಾ ಹೊರಟಿದ್ದೆ.

ಸೇಫ್ ಡ್ರೈವ್ನ ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯ ಲಾಂಗ್ ಡ್ರೈವ್, ಬಿಸಿ ಲೈಫ್ಗೊಂದು ಶಾರ್ಟ್ ಬ್ರೇಕ್. ಲಾಂಗ್ ಡ್ರೈವ್ ಹೋಗಬೇಕು ಅಂತ ಅಂದರೆ ಯಾವುದಾದ್ರೂ ಒಂದು ಡೆಸ್ಟಿನೇಷನ್ ಇರಲೇಬೇಕು ಅಂತಿಲ್ಲ, ಯಾವುದೋ ಒಂದು ಊರು ಅಥವಾ ಯಾವುದೋ ಒಂದು ಸ್ಥಳ ಯಾವುದೋ ಒಂದು ಜಾಗ ಇರಬೇಕು ಅಂತೇನಿಲ್ಲ. ಕೆಲವರು ಏನಂದರೆ ಮನೇಲಿ ಕೂತು ಬೋರ್ ಆಗ್ತಾ ಇದ್ರೆ ಒಂದು ಲಾಂಗ್ ಡ್ರೈವ್ ಹೋಗಿ ಬಂದರೆ ಎಲ್ಲ ಸರಿ ಹೋಗುತ್ತೆ ಅಂತಾರೆ. ಹಾಗೆ ಇನ್ನು ಕೆಲವರಿಗೆ ಆಫೀಸ್ನಿಂದ ಮನೆ, ಮನೆಯಿಂದ ಆಫೀಸ್ಗೆ ಹೋಗಿ ಬಂದು ಆ ಒಂದು ಡೈಲಿ ರೊಟೀನ್ ಅವ್ರಿಗೆ ಬೋರ್ ಆಗಿಬಿಟ್ಟಿರುತ್ತೆ. ಆ ಡೈಲಿ ರೂಟ್ ಇದೆಯಲ್ಲ, ಅದು ಅವ್ರಿಗೆ ಒಂಥರ ಬೇಸರ ತರಿಸ್ಬಿಟ್ಟಿರುತ್ತೆ. ಬೇರೆ ಎಲ್ಲಿಗೂ ಹೋಗ್ತಾನೇ ಇಲ್ವಲ್ಲ, ಹೋಗೋದಕ್ಕೆ ಸಮಯನೂ ಇಲ್ವಲ್ಲ ಅನ್ನೋದು ಅವ್ರ ಮನಸ್ಸಲ್ಲಿರುತ್ತೆ. ಟ್ರಿಪ್ಗೆ ಹೋಗ್ಬೇಕಂದ್ರೆ ಯಾವುದಾದ್ರೂ ಒಂದು ಜಾಗವನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಪ್ಲ್ಯಾನ್ ಮಾಡಬೇಕು, ಇದೆಲ್ಲ ಮಾಡಬೇಕಾಗತ್ತೆ. ಆದರೆ ಲಾಂಗ್ ಡ್ರೈವ್ ಹೋಗಬೇಕಂದ್ರೆ ಸಮಯನೂ ಜಾಸ್ತಿ ಬೇಕಾಗೋದಿಲ್ಲ, ಆಫೀಸ್ನಲ್ಲಿ ಪರ್ಮಿಷನ್ ಕೇಳಿ ರಜಾ ತಗೊಳ್ಳೋಂಥ ಒಂದು ಅಗತ್ಯನೂ ಇರೋದಿಲ್ಲ. ಆಫೀಸ್ ಮುಗಿಸ್ಕೊಂಡು ಸಂಜೆ ಬಂದ ಮೇಲೆ ಸ್ವಲ್ಪ ಎನರ್ಜಿ ಇದ್ರೆ ಸಾಕು, ಲಾಂಗ್ ಡ್ರೈವ್ ಹೋಗಿ ಬರಬಹುದು. ಹಾಗೆ ಹೋಗಿ ಬಂದಾಗ ಏನಾಗತ್ತಂದರೆ ಮನಸ್ಸಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅಂತಹ ಟೈಮ್ನಲ್ಲಿ ಮನಸ್ಸಿಗೆ ಹೋಗಿ ಬಂದ ಮೇಲೆ ಏನೋ ಒಂಥರ ಸಂತೋಷ ಆಗುತ್ತೆ, ಜೊತೆಗೆ ನಮ್ಮ ಮುಂದಿನ ಕೆಲಸಗಳಿಗೆ ನಮ್ಮ ಮೈಂಡ್ ರೀಚಾರ್ಜ್ ಸಹ ಆಗುತ್ತೆ. ಟ್ರಿಪ್ಗೆ ಹೋಗೋ ಅಷ್ಟು ಸಮಯ ಇಲ್ಲ ಅಂತ ಅಂದಾಗ ಒಂದು ಲಾಂಗ್ ಡ್ರೈವ್ ಹೋಗಿ ಬರಬಹುದು. ಜಸ್ಟ್ ಲಾಂಗ್ ಡ್ರೈವ್ ಅಂದರೆ ನೂರಾರು ಕಿಲೋಮೀಟರ್ಗಳ ಡಿಸ್ಟೆನ್ಸ್ ಹೋಗೋದೇನು ಬೇಕಾಗಿಲ್ಲ. ಯಾವುದೋ ಒಂದು ಕಾಮ್ ಆಗಿರುವಂತಹ ಒಂದು ಪ್ರಶಾಂತವಾದ ಒಂದು ರೋಡ್ನಲ್ಲಿ ಸಾಗೋದು, ಒಂದು ಹೈವೇನಲ್ಲಿ, ಅಷ್ಟೇನು ಟ್ರಾಫಿಕ್ ಇಲ್ಲದಿರುವಂಥ ಒಂದು ಹೈವೇನಲ್ಲಿ ಒಂದಷ್ಟು ದೂರ ಹೋಗಿ ಬಂದರೆ ಸಾಕು, ಮನಸ್ಸಿಗೆ ಒಂಥರ ಎನರ್ಜಿ ಬಂದ ಹಾಗಾಗುತ್ತೆ. ಹಾಗೆ ಲಾಂಗ್ ಡ್ರೈವ್ಗೆ ಕೆಲವರು ಒಬ್ಬೊಬ್ಬರೇ ಹೋಗ್ತಾರೆ ಸೋಲೋ ಡ್ರೈವ್ ಅಂತ. ದಾರಿ ಸಾಗೋ ಅಷ್ಟು ದೂರ ತಮ್ಮ ಮನಸ್ಸಿನ ಆಲೋಚನೆಗಳನ್ನಾಗಿರಬಹುದು, ಗೊಂದಲಗಳನ್ನಾಗಿರಬಹುದು ಯೋಚನೆ ಮಾಡ್ತಾ, ಅನಲೈಸ್ ಮಾಡ್ತಾ, ರೀಕಾಲ್ ಮಾಡ್ತಾ ಸಾಗ್ತಾರೆ.

ಹಾಗೆ ಇನ್ನು ಕೆಲವರು ಮನಸ್ಸಿಗೇನಾದ್ರೂ ಬೇಸರ ಆಗಿದ್ದಾಗ ಅಥವಾ ಯಾವುದಾದ್ರೂ ಒಂದು ಕನ್ಫ್ಯೂಷನ್ ಇದ್ದಾಗ ಲಾಂಗ್ ಡ್ರೈವ್ ಹೋಗಿ ಬಂದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಮನಸ್ಸು ಹಗುರ ಆಯ್ತು

ಆಯಿತು ಅಂತ ಹೇಳೋದನ್ನು ನೀವು ಸಹ ಕೇಳಿರ್ತೀರ. ಅಂತಹ ಮಾತನ್ನು ಅಂದರೆ ಅವರಿಂದ ಅಂತಹ ಮಾತನ್ನು ಕೇಳಿದಾಗ ಲಾಂಗ್ ಡ್ರೈವ್ ಮನಸ್ಸಿಗೆ ಒಂದು ಥೆರಪಿಯಾಗಿ ಕೆಲಸ ಮಾಡ್ತಿದ್ಯಾ ಅಂತ ಅನಿಸುತ್ತೆ. ಸ್ನೇಹಿತರೆ, ನೀವು ಲಾಂಗ್ ಡ್ರೈವ್ ಹೋಗಿ ಬಂದಿದ್ದೀರಾ, ಟ್ರಿಪ್ಗೆ ಹೋಗೋದು ಬೇರೆ, ಆದರೆ ಸುಮ್ಮನೆ ಲಾಂಗ್ ಡ್ರೈವ್ ಅಂತ ಹೋಗಿ ವಾಪಸ್ ಮನೆಗೆ ಬರೋದು, ಇದಕ್ಕೆ ಅಷ್ಟೊಂದೇನು ಸಮಯ ಬೇಕಾಗೋದಿಲ್ಲ, ಆದರೆ ಅದರಿಂದ ಪ್ರಯೋಜನಗಳು ಸಾಕಷ್ಟಿದೆ. ಲಾಂಗ್ ಡ್ರೈವ್ಗೆ ನೀವು ಹೋಗಿ ಬಂದಿದ್ರೆ ಆ ನಿಮ್ಮ ಪಯಣದ ಅನುಭವವನ್ನು ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಈಗಾಗಲೇ ಒಂದಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಓದ್ತೀನಿ ಸ್ನೇಹಿತರೆ. ಈಗ ಹುಡುಗಾಟ ಸಿನಿಮಾದ ಒಂದು ಡ್ರೈವ್, ಲಾಂಗ್ ಡ್ರೈವ್ ಹಾಡು ಮೂಡಿ ಬರ್ತಾ ಇದೆ. ಕೇಳ್ತಾರಿ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಗಾನ ಬಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಾವು ಮಾತಾಡ್ತಾ ಇರೋಂಥ ವಿಷಯ ಲಾಂಗ್ ಡ್ರೈವ್, ಬಿಸಿ ಲೈಫ್ಗೊಂದು ಶಾರ್ಟ್ ಬ್ರೇಕ್. ಇನ್ನು ಲಾಂಗ್ ಡ್ರೈವ್ಗೆ ಹೋಗಬೇಕು ಅಂದಾಗ ಬೆಸ್ಟ್ ಕಂಪನಿ ಅಂದರೆ ನಮ್ಮ ಪ್ರೀತಿ ಪಾತ್ರರು. ನಮ್ಮ ಫ್ಯಾಮಿಲಿಯವರಾಗಿರ್ಬೋದು ಅಥವಾ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಮನಸ್ಸಿಗೆ ಹತ್ತಿರವಾಗಿರೋರ ಜೊತೆ ಲಾಂಗ್ ಡ್ರೈವ್ ಹೋಗಿ ಬಂದರೆ ಏನೋ ಒಂಥರ ಉಲ್ಲಾಸ ಆಗುತ್ತೆ. ಹಾಗೆ ಸ್ವಲ್ಪ ದೂರ ಹೋಗಬೇಕು ಅಂದರೆ ಸುಮ್ಮನೆ ಮಾತಾಡ್ತಾನೂ ಹೋಗ್ಬೋದು, ಇಲ್ಲ ಅಂದರೆ ಮಾತಿಗೆ ಬ್ಯಾಕ್ ಡ್ರಾಪ್ನಲ್ಲಿ ಮ್ಯೂಸಿಕ್ ಇದ್ದರೆ, ಅಂದರೆ ಹಾಡುಗಳನ್ನ ಕೇಳ್ತಾ ಮಾತಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ರೆ ಎಷ್ಟು ದೂರ ಟ್ರಾವೆಲ್ ಮಾಡಿದ್ರೂ ಗೊತ್ತೇ ಆಗಲ್ಲ. ಡ್ರೈವ್ ಮಾಡೋವಾಗ ಕೆಲವರು ಫಾಸ್ಟ್ ಬೀಟ್ ಹಾಡುಗಳನ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ. ವಾಲ್ಯೂಮ್ ರೈಸ್ ಮಾಡಿಕೊಂಡು ಡ್ರೈವ್ ಮಾಡ್ತಾ ಇದ್ರೆ ಅವ್ರಿಗೆ ಏನೋ ಒಂಥರ ಜೋಶ್ ಬಂದಾಗೆ ಆಗುತ್ತೆ ಅನ್ನೋದು ಅವರ ಒಂದು ಮಾತು. ಹಾಗೆ ಇನ್ನು ಕೆಲವರು ಮೆಲೋಡಿಯಸ್ ಹಾಡುಗಳನ್ನ ಕೇಳಿಸ್ಕೊಳ್ತಾ ಮುಂದೆ ಸಾಕ್ತಾರೆ. ಎರಡೂ ಸಹ ಖುಷಿ ಕೊಡುವಂಥದ್ದೇ, ಬಟ್ ಅವರವರ ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರ ಪ್ಲೇಲಿಸ್ಟ್. ಹಾಡು ಯಾವುದೇ ಇರಲಿ, ಒಟ್ಟಿನಲ್ಲಿ ಹಾಡನ್ನ ಕೇಳಿಸ್ಕೊಳ್ತಾ ಹಾಡು ಪ್ಲೇ ಆಗ್ತಾ ಇದ್ರೆ ಮಾತಾಡ್ತಾ ಜರ್ನಿ ನಮಗೆ ಬ್ಯೂಟಿಫುಲ್ ಅಂತ ಅನಿಸುತ್ತೆ. ಒಳ್ಳೊಳ್ಳೆ ಹಾಡುಗಳ ಪ್ಲೇಲಿಸ್ಟ್ ಜೊತೆಗೆ ಲಾಂಗ್ ಡ್ರೈವ್ ಹೋಗ್ತಾ ಇದ್ರೆ ಅದು ಒಂಥರ ಬೆಸ್ಟ್ ಕಾಂಬಿನೇಷನ್ ಅನಿಸುತ್ತೆ. ಮಾತಾಡ್ತಾನೂ ಹೋಗ್ತಾ ಇರ್ತೀವಿ, ಜೊತೆಗೆ ಹಾಡುಗಳನ್ನ ಸಹ ಪ್ಲೇ ಮಾಡ್ತಾ ಕೇಳಿಸ್ಕೊಳ್ತಾ ಇರ್ತೀವಿ. ಕೆಲವೊಮ್ಮೆ ಆ ಹಾಡುಗಳು ನಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ ಮ್ಯಾಚ್ ಆಗೋ ಹಾಗಿರುತ್ತೆ. ಇನ್ನು ಕೆಲವೊಮ್ಮೆ ಕನಸು ಕಾಣ್ತಾ ಇದ್ದೀವಲ್ಲ, ಆ ಕನಸು ಆ ಹಾಡಿನ ಮೂಲಕ ನಮಗೆ ಆ ಹಾಡು ನಿಜ ಆದರೆ ನಮ್ಮ ಜೀವನದಲ್ಲಿ ಹೇಗಿರಬಹುದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋ ಹಾಗೂ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಲಾಂಗ್ ಡ್ರೈವ್ಗೆ ಹೋದಾಗ ನಾವು ಒಂದಷ್ಟು ಹಾಡುಗಳನ್ನ ಕೇಳ್ತಾ ಇರ್ತೀವಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ಹಾಡು ಹಾಗೆ ನಮ್ಮ ಮೈಂಡ್ನಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ. ಎಷ್ಟೋ ವರ್ಷಗಳಾದಮೇಲೆ ಆ ಹಾಡನ್ನು ಕೇಳಿದಾಗ, ಆ ಹಾಡನ್ನು ಕೇಳ್ತಾ ನಾವು ಹೋಗಿರ್ತೀವಲ್ಲ ಲಾಂಗ್ ಡ್ರೈವ್, ಅದು ನಮಗೆ ನೆನಪಾಗುತ್ತೆ. ಸೊ ಹಾಡುಗಳು ಪ್ರಯಾಣಕ್ಕೆ ಕಂಪ್ನಿ ಕೊಡೋದು ಮಾತ್ರ ಅಲ್ಲ, ಮನಸ್ಸಿಗೆ ಪ್ರಯಾಣದ ನೆನಪುಗಳನ್ನ ಕನೆಕ್ಟ್ ಸಹ ಮಾಡುತ್ತೆ. ಸ್ನೇಹಿತರೆ, ನೀವು ಲಾಂಗ್ ಡ್ರೈವ್ ಹೋದರೆ ಅಥವಾ ಹೋಗಿ ಬಂದಿದ್ರೆ ನಿಮಗೆ ಜಾಸ್ತಿ ಖುಷಿ ಕೊಡೋದು ಯಾವುದು? ನಿಮ್ಮ ಪ್ರೀತಿ ಪಾತ್ರ ಜೊತೆಗೆ ಮಾತುಕತೆನ, ಅಥವಾ ನಿಮ್ಮ ಮೆಚ್ಚಿನ ಹಾಡುಗಳ ಪ್ಲೇಲಿಸ್ಟಾ, ಇಲ್ಲ ನೀವು ಹೋಗ್ತಾ ಇರುವಂತಹ ಆ ದಾರಿ ಆ ರೂಟ, ಯಾವ್ದು ನಿಮಗೆ ಹೆಚ್ಚು ಖುಷಿ ಕೊಡುತ್ತೆ ಲಾಂಗ್ ಡ್ರೈವ್ ಹೋದರೆ ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9848309129. ಈಗ ಅಂಬಾರಿ ಸಿನಿಮಾದ ಪ್ರೀತಿಯ ಹಾಡು ಮೂಡಿ ಬರ್ತಾ ಇದೆ. ಇದು ಸೇಫ್ ಡ್ರೈವ್ನ ಗಾನ ಬಜಾನ.

ಪ್ರೀತಿಯ ಅಂಬಾರಿ ಅಂತ ಗೀತೆಯನ್ನು ಕೇಳಿದ್ವಿ. ಇನ್ನು ಲಾಂಗ್ ಡ್ರೈವ್ಗೆ ಕೆಲವರು ಬೈಕ್ನಲ್ಲಿ ಹೋಗೋದಕ್ಕೆ ಇಷ್ಟಪಡ್ತಾರೆ, ಕೆಲವರು ಕಾರ್ನಲ್ಲಿ ಹೋಗೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅವರವರ ಇಷ್ಟಕ್ಕೆ ಬಿಟ್ಟ ವಿಷಯ ಇದು, ಅವರ ಕನ್ವೀನಿಯನ್ಸ್ಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಬೈಕಲ್ಲಿ ಹೋದರೂ ಹೋಗ್ಬೋದು, ಆದರೆ ಇಬ್ಬರು ಹೋಗಬೇಕಾಗತ್ತೆ. ಕಾರ್ನಲ್ಲಿ ಹೋದರೆ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆಗೆ ಹೋಗ್ಬೋದು. ಏನೇ ಆದರೂ ಅದು ಅವರ ಪ್ರೀತಿಯ ಅಂಬಾರಿ ಆಗಿರುತ್ತೆ, ಹಾಗಾಗಿ ಅದು ಅವರ ಆಯ್ಕೆಯ ವಿಷಯ. ಇನ್ನು ಬೈಕಲ್ಲಿ ಹೋದರೂ ಕಾರಲ್ಲಿ ಹೋದರೂ ಎರಡು ಸಹ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತೂ ಕೊಡುತ್ತೆ. ಯಾವುದರಲ್ಲೇ ಹೋದರೂ ಮನಸ್ಸಂತೂ ರಿಫ್ರೆಶ್ ಆಗುತ್ತೆ ಅಲ್ವಾ? ಎಷ್ಟೊಂದು ಸಲ ಲಾಂಗ್ ಡ್ರೈವ್ ಹೋಗಬೇಕಾದ್ರೆ ಡೆಸ್ಟಿನೇಷನ್ ಇಲ್ಲದೇ ಇದ್ರೂ ಯಾವುದೋ ಒಂದು ದಾರಿಯಲ್ಲಿ ಸುಮ್ಮನೆ ಸಾಕ್ತಾ ಇರೋಣ ಅಂತ ಅಂದ್ಕೊಂಡು ಹೊರಟಾಗ ಸುಂದರವಾಗಿರುತ್ತೆ ಆ ಒಂದು ಪಯಣ. ಅದರಲ್ಲೂ ಸುತ್ತಮುತ್ತ ಹಳ್ಳಿ ಪರಿಸರ ಏನಾದರೂ ಇತ್ತು ಅಂದರೆ, ಅಂದರೆ ನಾವು ಹೋಗ್ತಾ ಇರುವಂತಹ ದಾರಿಯಲ್ಲಿ ಅಕ್ಕಪಕ್ಕದಲ್ಲಿ ಹೊಲಗಳೇನಾದರೂ ಇದ್ದರೆ ಆ ಹೊಲದಿಂದ ಕೆಲಸ ಮುಗಿಸಿ ಬರ್ತಾ ಇರುವಂತಹ ರೈತರು ನಮ್ಮ ಕಣ್ಣಿಗೆ ಬೀಳ್ತಾರೆ. ಅವರು ಬೆಳಗಿಂದ ದುಡಿದು ಹೊಲದಿಂದ ಮನೆಗೆ ಹೊರಡ್ತಾ ಇರುವಂತಹ ಸಮಯದಲ್ಲಿ ಆಯಾಸ ಆಗಿದ್ರೂ ಸಹ ಅವರ ಮುಖದಲ್ಲೊಂದು ಸಂತೃಪ್ತ ಭಾವ ಇರುತ್ತೆ. ಕೆಲಸ ಮುಗಿಸಿದ್ದೀವಿ, ಬಿತ್ತನೆ ಮಾಡಿದ್ದೀವಿ, ಫಲ ಕೊಡೋದು ದೇವರಿಗೆ ಬಿಟ್ಟಿದ್ದು ಅನ್ನೋ ರೀತಿ ಒಂದು ಸಂತೃಪ್ತ ಭಾವದಿಂದ ಮನೆಗೆ ಹೋಗ್ತಾ ಇರ್ತಾರೆ. ಅದನ್ನು ನೋಡ್ಬೋದು. ಹಾಗೇ ಮುಂದಕ್ಕೆ ಸಾಕ್ತಾ ಇದ್ರೆ ಒಂದು ಟೀ ಸ್ಟಾಲ್ ಸಿಗ್ಬೋದು. ಆ ಟೀ ಸ್ಟಾಲ್ನಲ್ಲಿ ಬಿಸಿ ಬಿಸಿ ಟೀ ಕುಡಿದು ಜೊತೆಗೆ ಸ್ವಲ್ಪ ಖಾರವಾಗಿರುವಂತಹ ಬಜ್ಜಿ ತಿಂದರೆ ಎಂಥ ರುಚಿ ಅಲ್ವಾ? ಬಾ, ಒಂಥರ ಸ್ವರ್ಗನೇ ಕೈಗೆ ಸಿಕ್ಬಿಡ್ತೇನೋ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಆ ಟೀ ಸ್ಟಾಲ್ನಲ್ಲಿ ಒಂದಷ್ಟು ಅಲ್ಲಿನ ಸ್ಥಳೀಯರ ಪರಿಚಯ ಆಗುತ್ತೆ. ಹಾಗೆಯೇ ಮುಂದಕ್ಕೆ ಹೋಗ್ತಾ ಇದ್ರೆ ಮನೆಗಳು ಕಾಣಿಸುತ್ತೆ ಅಕ್ಕಪಕ್ಕದಲ್ಲಿ. ಮನೆಯ ಕಟ್ಟೆ ಮೇಲೆ ಆರಾಮಾಗಿ ಅಜ್ಜ ಅಜ್ಜಿ ಮಾತಾಡ್ತಾ ಕೂತಿರ್ತಾರೆ. ತಮ್ಮ ಹಳೆಯ ದಿನಗಳನ್ನ ನೆನೆಸ್ಕೊಂಡು ಮಾತಾಡ್ತಾ ಖುಷಿಯಾಗಿದ್ದಾರೇನೋ ಅಂತ ಅನಿಸುತ್ತೆ. ಅವರ ಆ ಒಂದು ಅನ್ಯೋನ್ಯತೆ ನಮ್ಮನ್ನು ಆಕರ್ಷಿಸುತ್ತೆ. ಹಾಗೆ ಮನೆ ಮುಂದೆ ಆಟ ಆಡ್ತಾ ಇರುವಂಥ ಮಕ್ಕಳನ್ನ ನಾವು ನೋಡಬಹುದು.

ಅವರ ಆಟವನ್ನು ನೋಡ್ತಾ ಇದ್ರೆ ನಮ್ಮ ಬಾಲ್ಯದ ದಿನಗಳು ನೆನಪಾಗುತ್ತೆ. ಇನ್ನು ಸ್ಕೂಲ್ನಿಂದ ಬರುವಂಥ ಮಕ್ಕಳನ್ನ ನೋಡಿದಾಗ ಅವರು ಮನೆಗೆ ಹೋಗಿ ಸೇರ್ತೀವಿ ಅನ್ನೋ ಖುಷಿಯಲ್ಲಿ ಅವರು ಹೋಗ್ತಾ ಇರ್ತಾರಲ್ಲ, ಆ ಖುಷಿಯನ್ನು ಆ ನಗುಮುಖವನ್ನು ನೋಡಬಹುದು. ಅವರು ನೋಡ್ತಾ ಇದ್ದ ಹಾಗೆ ಬಾಯ್ ಮಾಡೋದು ಈ ರೀತಿಯೆಲ್ಲ ಮಾಡ್ತಾರೆ, ಅದೊಂಥರ ಖುಷಿ ಅನಿಸುತ್ತಲ್ವಾ? ಲಾಂಗ್ ಡ್ರೈವ್ ಹೋದಾಗ ಇಂತಹ ದೃಶ್ಯಗಳು ನಮ್ಮ ಕಣ್ಣಿಗೆ ಬೀಳುತ್ತೆ. ಜೊತೆಗೆ ದಾರಿಲಿ ಸಿಗುವಂತಹ ಬೆಟ್ಟ ಗುಡ್ಡಗಳಾಗಿರಬಹುದು, ಎಷ್ಟು ಚೆನ್ನಾಗಿರುತ್ತೆ ಆ ಬೆಟ್ಟ ಗುಡ್ಡಗಳು ಅಂದರೆ ಯಾವುದೋ ಒಂದು ಆಕೃತಿ ಇರೋ ಹಾಗೆ ಕಾಣಿಸ್ತಾ ಇರುತ್ತೆ ದೂರದಿಂದ ನಮಗೆ. ಹಾಗೆ ಸಂಜೆ ಸಮಯದಲ್ಲಿ ಹೋಗ್ತಾ ಇದ್ರೆ ಸೂರ್ಯಾಸ್ತವನ್ನು ನೋಡ್ಬೋದು, ಸುಂದರ ಸೂರ್ಯಾಸ್ತವನ. ಮನೆಯಲ್ಲಿದ್ದಾಗ ನಾವು ನೋಡೋದಕ್ಕೆ ಸಾಧ್ಯವಾಗಿರೋದಿಲ್ಲ, ನಾವು ಹೊರಗೆ ಹೋಗ್ತಾ ಇದ್ದಾಗ ಅದೇ ಟೈಮ್ನಲ್ಲಿ ಸನ್ಸೆಟ್ ಆಗ್ತಾ ಇದ್ರೆ ಸೂರ್ಯಾಸ್ತವನ ನೋಡಿ ಸವಿಬಹುದು. ಹಾಗೆ ನಾವು ಹೋಗ್ತಾ ಇರೋಂಥ ರೂಟ್ನಲ್ಲಿ ಅಕ್ಕಪಕ್ಕದಲ್ಲಿ ಕೆರೆಗಳಿದ್ರೆ ಆ ಕೆರೆಗಳನ್ನ ನೋಡಬಹುದು. ಹಾಗೆ ತೋಟಗಳಿರುತ್ತೆ, ಹೂದೋಟಗಳಿರುತ್ತೆ, ಅದರಲ್ಲೂ ಸೂರ್ಯಕಾಂತಿ ಹೂವಿನಂಥ ತೋಟ ಇದ್ರೆ ನೋಡೋದಕ್ಕೆ ಕಣ್ಣಿಗೆ ಹಬ್ಬನೇ ಅಲ್ವಾ? ಸೊ ಇಂಥ ಪ್ರಕೃತಿ ಸೊಬಗನ್ನ ಆಸ್ವಾದಿಸೋದು ಕೆಲವೇ ಕ್ಷಣಗಳಾದರೂ ಸಹ ಅದರ ನೆನಪುಗಳು ಎಷ್ಟೇ ವರ್ಷ ಆದರೂ ನಮ್ಮ ಮನಸ್ಸಲ್ಲಿ ಉಳಿದು ಹೋಗುತ್ತೆ. ಲೈಫ್ನಲ್ಲಿ ಸಂತೋಷ ಕೊಡೋದು ಇಂಥ ಸಣ್ಣ ಸಣ್ಣ ವಿಷಯಗಳೇ ಅಲ್ವಾ ಸ್ನೇಹಿತರೆ? ಟ್ರಾವೆಲ್ ಮಾಡುವಾಗ ಯಾವಾಗಲೂ ಡೆಸ್ಟಿನೇಷನ್ ಅಥವಾ ಗಮ್ಯಸ್ಥಾನಕ್ಕಿಂತ ಜರ್ನಿ ಇಂಪಾರ್ಟೆಂಟ್ ಆಗುತ್ತೆ. ಜರ್ನಿಯಲ್ಲಿ ಸಿಗುವಂಥ ಖುಷಿಯನ್ನು, ಹಾಗೆ ಜರ್ನಿಯಲ್ಲಿ ಬರೀ ಖುಷಿನೇ ಸಿಗುತ್ತಾ, ಕೆಲವು ಸಮಯ ನಾವು ಕೆಲವು ಪಾಠಗಳನ್ನ ಸಹ ಕಲಿತೀವಿ. ನಾವು ಸಿಗುವಂಥ ಖುಷಿಯನ್ನು ಅನುಭವಿಸ್ತಾ, ಹಾಗೆ ಕೆಲವು ಪಾಠಗಳನ್ನ ಕಲಿತಾ, ಎಂಜಾಯ್ ಮಾಡ್ತಾ ಸಾಕ್ತಾ ಇದ್ರೆ ನಮಗೇನನ್ಸುತ್ತೆ ಹೇಳಿ? ಲೈಫ್ ಕೂಡ ಹೀಗೆ ಅಲ್ವಾ? ಗುರಿ ಕಡೆಗೆ ಸಾಗುವಾಗ ದಾರಿಯನ್ನು, ಆ ಒಂದು ಪಯಣವನ್ನು, ಆ ಪಯಣದ ಪ್ರತಿಯೊಂದು ಕ್ಷಣವನ್ನು ಎಂಜಾಯ್ ಮಾಡ್ತಾ ಸಾಗಬೇಕು ಅಂತ ಅನಿಸುತ್ತೆ. ಲಾಂಗ್ ಡ್ರೈವ್ ನಮ್ಮನ್ನು ಒಂದು ರೀತಿಯಲ್ಲಿ ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ, ಅದು ಸಹ ಪಾಸಿಟಿವ್ ರೀತಿಯಲ್ಲೇ. ನೀವು ಸಹ ನಿಮ್ಮ ಲಾಂಗ್ ಡ್ರೈವ್ನ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದು ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ. ಪಯಣ ಅಂತ ಮಾತಾಡ್ತಾ ಇದ್ದಾಗೆ ಪಯಣ ಚಿತ್ರದ ಹಾಡನ್ನು ಕೇಳುವ ಮನಸ್ಸಾಗ್ತಾ ಇದೆ. ನೀವು ಸಹ ಕೇಳಿ ಎಂಜಾಯ್ ಮಾಡಿ ಪಯಣ ಚಿತ್ರದ ಮಾನಸ ಗಂಗೆ ಗೀತೆಯನ್ನು.

ಪ್ರೀತಿಯ ಕಡೆಗಿನ ಪಯಣದ ಹಾಡನ್ನು ಕೇಳಿದ್ವಿ. ಇನ್ನು ಲಾಂಗ್ ಡ್ರೈವ್ ಅಂದರೆ ಒಂದಷ್ಟು ಕಿಲೋಮೀಟರ್ಗಳನ್ನ ಕವರ್ ಮಾಡಬೇಕು ಅಂತೇನಿಲ್ಲ, ಕವರ್ ಮಾಡೋದು ಅಂತಲೂ ಅಲ್ಲ, ಒಂದಷ್ಟು ಗಂಟೆಗಳು ಫೋನ್ನಿಂದ ದೂರ ಇದ್ದರೆ ಸಾಕು, ಹಾಗೆ ಕೆಲಸದ ಟೆನ್ಷನನ್ನು ಪಕ್ಕಕ್ಕಿಟ್ಟರೆ ಸಾಕು, ಇಷ್ಟದ ಹಾಡುಗಳ ಜೊತೆಗೆ ಇಷ್ಟದ ಜನರ ಜೊತೆ ಅಥವಾ ಕೆಲವೊಂದು ಸಲ ನಮ್ಮ ಜೊತೆ ನಾವೇ ಕಳೆಯುವಂಥ ಸಮಯ. ದಾರಿ ಸವೆದಷ್ಟು ಮನಸ್ಸು ನಿರಾಳತೆಯನ್ನು ಸವಿಯುತ್ತೆ, ತಂಗಾಳಿ ಬೀಸ್ತಾ ಇದ್ರೆ ಒಂಥರ ಫ್ರೆಶ್ ಫೀಲ್ ಅನುಭವಿಸುತ್ತೆ ಮನಸ್ಸು. ಸೊ ಮನಸ್ಸು ದಣಿದಿದೆ ಅಂತ ಅನ್ನಿಸ್ದಾಗ, ಡೈಲಿ ರುಟೀನ್ ಬೇಸರ ತರಿಸಿದಾಗ, ಸ್ವಲ್ಪ ನೆಮ್ಮದಿ ಬೇಕನ್ನಿಸ್ದಾಗ ಒಂದು ಶಾರ್ಟ್ ಬ್ರೇಕ್ ಬೇಕು. ಅಂತಹ ಶಾರ್ಟ್ ಬ್ರೇಕ್ನಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗಿ ಬಂದರೆ ಮನಸ್ಸಿಗೆ ತುಂಬಾನೇ ಖುಷಿಯಾಗುತ್ತಲ್ಲ. ಹಾಗಾಗಿ ಲಾಂಗ್ ಡ್ರೈವ್ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಬೇಕು ಅಂತ ಅಂದರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನಮ್ಮವರ ಜೊತೆ ಮಾತಾಡ್ತಾ ಅಕ್ಕಪಕ್ಕ ನೋಡ್ತಾ ಮಧ್ಯದಲ್ಲಿ ಟೀ ಅಥವಾ ಕಾಫಿ ಬ್ರೇಕ್ನ ತಗೊಳ್ತಾ ಹಾಡುಗಳನ್ನ ಗುನುಗ್ತಾ ಸಾಗೋದೇ ಲಾಂಗ್ ಡ್ರೈವ್ನ ಮಜಾ. ಬ್ಯುಸಿ ಲೈಫ್ನಲ್ಲಿ ಮನಸ್ಸು ಕಳೆದೇ ಹೋಗಿರೋವಾಗ ಸ್ವಲ್ಪ ಚೇಂಜ್ ಬೇಕು ಅಂತ ಮನಸ್ಸು ಕೇಳಿದಾಗ ಲಾಂಗ್ ಡ್ರೈವ್ ಹೋಗಿ ಬಂದರೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ರಿಫ್ರೆಶ್ ಆಗುತ್ತೆ, ಹಾಗೆ ರೀಚಾರ್ಜ್ ಸಹ ಆಗುತ್ತೆ. ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಲ್ವಾ ಲಾಂಗ್ ಡ್ರೈವ್ನಿಂದ. ನಿಮಗೂ ಸಹ ಲಾಂಗ್ ಡ್ರೈವ್ಗೆ ಹೋಗಬೇಕು ಅಂತ ಅನಿಸಿದ್ರೆ, ನಿಮ್ಮ ಮನಸ್ಸು ನಿಮ್ಮನ್ನು ಕೇಳ್ತಾ ಇದ್ರೆ ಹೋಗಿ ಬನ್ನಿ ಸ್ನೇಹಿತರೆ. ನಿಮ್ಮ ರೂಟ್ ಸುಂದರವಾಗಿರಲಿ, ಹಾಗೆ ಪ್ಲೇಲಿಸ್ಟ್ ನಿಮ್ಮ ಜರ್ನಿಗೆ ಜೋಶ್ ಕೊಡಲಿ, ಹಾಗೆ ಪ್ರಯಾಣ ಸುರಕ್ಷಿತವಾಗಿರಲಿ. ಡ್ರೈವ್ ಸೇಫ್ ಆ್ಯಂಡ್ ಎಂಜಾಯ್ ದ ರೈಡ್. ಇದಾಗಿತ್ತು ಇವತ್ತಿನ ಗಾನ ಭಜನ ಕಾರ್ಯಕ್ರಮದ ವಿಷಯ, ಲಾಂಗ್ ಡ್ರೈವ್ ಬ್ಯುಸಿ ಲೈಫ್ಗೊಂದು ಶಾರ್ಟ್ ಬ್ರೇಕ್ ವಿಷಯದ ಕುರಿತಾಗಿ ನನ್ನ ಮಾತುಗಳು. ಇನ್ನೇನಿದ್ರು ನಿಮ್ಮ ಸಂದೇಶಗಳನ್ನ ನೋಡುವಂತಹ ಸಮಯ. ನಿಮ್ಮ ಲಾಂಗ್ ಡ್ರೈವ್ ಪಯಣದ ಅನುಭವವನ್ನು ನೀವೀಗಾಗಲೇ ಸಂದೇಶಗಳ ಮೂಲಕ ತಿಳಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಸಂದೇಶಗಳು ಬರಲಿ, ಎಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ ಸ್ನೇಹಿತರೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಕಡುವು. ಹೊಸಪೇಟೆಯಲ್ಲಿ ನಾಳೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕೆಆರ್ಎಸ್ನಲ್ಲಿ ನೀರಿನ ಕೊರತೆಯಿಲ್ಲ. ಬೆಂಗಳೂರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ ಬೇಡ, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ. ರಾಜ್ಯದ ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವಂತಹ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಮಾತನಾಡಿದ ಅವರು, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸಲಹೆ ನೀಡಿದ್ದಾರೆ. ಒತ್ತಡಕ್ಕೆ ಮಣಿಯದೆ ಕಾನೂನು ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತೆ ಅವರು ತಿಳಿಸಿದ್ದಾರೆ. ಜಿಲ್ಲೆಗಳ ಪ್ರತಿಯೊಂದು ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಸಲ್ಲಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಬಗ್ಗೆ ಗಮನ ಹರಿಸುವಂತೆ ಸೂಚನೆ ನೀಡಲಾಗುವುದು ಎಂದು ಅವರು ಹೇಳಿದ್ದಾರೆ. ಆರ್ಥಿಕ ವ್ಯವಸ್ಥೆಯ ಮಿತಿಯೊಳಗೆ ಯಾವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂಬುದರ ಪಟ್ಟಿಯನ್ನು ಸಲ್ಲಿಸುವಂತೆ ಮುಖ್ಯಮಂತ್ರಿ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಯಾರೂ ಮತದಾನದ ಹಕ್ಕು ಕಳೆದುಕೊಳ್ಳಬಾರದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ಸ್ಪಂದಿಸಲು ಅನಿವಾಸಿ ಭಾರತೀಯರಿಗಾಗಿ 2 ಪ್ರತ್ಯೇಕ ಸಚಿವಾಲಯಗಳನ್ನು ಆರಂಭ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರೌಡಿಗಳ ನಿಯಂತ್ರಣಕ್ಕೆ ತಾಲೂಕು ಮಟ್ಟದಲ್ಲಿ ಪ್ರತ್ಯೇಕ ಪಡೆ ರಚಿಸಲು ಪೊಲೀಸ್ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ.
1: ಪ್ರತಿ ಜಿಲ್ಲಾ ಸೆಕ್ರೆಟರಿಗಳು ಕಂಪಲ್ಸರಿ ಹೋಗಿ, ನೀವು ಆ ಡಿಸ್ಟಿಕ್ ಅಲ್ಲಿ ಎಷ್ಟು ತಾಲೂಕುಗಳಿದೆ ಆ ತಾಲೂಕಿಗೂ ಹೋಗಿ ಅಲ್ಲೂ ಕೂಡ ರಿವ್ಯೂ ಮಾಡಂತ ಒಂದು ವಿಚಾರಧಾರೆಗಳನ್ನು ತಾವಿಟ್ಕೋಬೇಕು. ಈಗ SIR ನಡೀತಾ ಇದೆ. ಈ ರಾಜ್ಯದಲ್ಲಿರುವಂತಹ ಮತದಾನದ ಹಕ್ಕನ್ನ ಯಾರು ಕೂಡ ಕಳ್ಕೋಬಾರದು. ಅವರ ಏನು BLAಗಳು ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಆ ಫಾರಂ ಅನ್ನ ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರುತನ್ನ ಇಟ್ಟು ಅವರು ವಾಪಸ್ಸು ಕೊಡಬೇಕು. ಇಲ್ಲ ಅಂದ್ರೆ ಈ ಲೂಸಸ್ ಇಸ್ ವೋಟಿಂಗ್ ರೈಟ್, ಇದನ್ನ ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮೂಡುವಂತ ಕೆಲಸ ಮಾಡಬೇಕು.
0: ಗೃಹಜ್ಯೋತಿ ಉಚಿತ ವಿದ್ಯುತ್ ಯೋಜನೆ ಮತ್ತು ಮಹಿಳಾ ಮನೆ ಮುಖ್ಯಸ್ಥರಿಗೆ ಮಾಸಿಕ 2,000 ರೂಪಾಯಿ ನೆರವು ನೀಡುವ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ದುರುಪಯೋಗದ ಆರೋಪದ ದೂರುಗಳು ಮತ್ತು ಅರ್ಜಿಗಳ ಹಿನ್ನೆಲೆಯಲ್ಲಿ ಸರ್ಕಾರ ಖಾತರಿ ಯೋಜನೆಗಳ ಫಲಾನುಭವಿಗಳ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸರ್ಕಾರದ ಯೋಜನೆಗಳು ನಿಗದಿತ ಸಮಯದ ಒಳಗೆ ಜನರಿಗೆ ತಲುಪಲು ಜವಾಬ್ದಾರಿ ಮತ್ತು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುವ ಪೀಳಿಗೆಯ ಆಕ್ಷೇಪೆಯಂತೆ ಆಡಳಿತವನ್ನು ನಿರ್ವಹಿಸಬೇಕು ಎಂದು ಸರ್ಕಾರದ ದೃಷ್ಟಿಕೋನವಾಗಿದೆ. ಎಲ್ಲಾ ಮಾನದಂಡಗಳಲ್ಲೂ ಕರ್ನಾಟಕ ಅಗ್ರಸ್ಥಾನದಲ್ಲಿ ಇರಬೇಕು ಎಂದು ಅಧಿಕಾರಿಗಳಿಗೆ ಅವರು ಕಿವಿಮಾತನ್ನು ಹೇಳಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿಯಲ್ಲಿ ಕೃಷಿ ಸಂಸ್ಕರಣೆಯ ರೈತ ತರಬೇತಿ ಕೇಂದ್ರವನ್ನು ಉದ್ಘಾಟಿಸಿದರು. ಕಲ್ಯಾಣ ಸಂಪದ ಯೋಜನೆಯಡಿ ಕರ್ನಾಟಕ ಕಲ್ಯಾಣ ಪ್ರದೇಶದಲ್ಲಿ ಸಂಸದರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಯ ಉತ್ತೇಜನ ನೀಡುವ ಮಹತ್ವದ ಯೋಜನೆ ಇದಾಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಘಟಕವನ್ನು ವೀಕ್ಷಿಸಿ ಸಂಸ್ಕರಣಾ ಘಟಕ ನಿರ್ವಹಿಸುವ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಜೊತೆಗೆ ಸಂವಾದವನ್ನು ನಡೆಸಿದರು. ಬಳಿಕ ಮಾತನಾಡಿದ ಅವರು, ಯಾದಗಿರಿ ಜಿಲ್ಲೆಯಲ್ಲಿ ಶೇಂಗಾ ಮೌಲ್ಯವರ್ಧನೆ ಮತ್ತು ರೈತರ ಆದಾಯ ಹೆಚ್ಚಿಸಲು ಕೇಂದ್ರ ಸರ್ಕಾರ ಒತ್ತು ನೀಡಲಿದೆ ಎಂದು ತಿಳಿಸಿದ್ದಾರೆ. ಹಣಕಾಸು ಸಚಿವರು ನಾಳೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಬಳಿಕ ತುಂಗಭದ್ರಾ ಜಲಾಶಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣ ಕಾರ್ಯಕ್ರಮದಲ್ಲೂ ಸಚಿವರು ಭಾಗಿಯಾಗಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ಸರ್ಕಾರ ರಾಹುಲ್ ಗಾಂಧಿ

0: ಗಾಂಧಿ ಹಾಗೂ ಸಿದ್ದರಾಮಯ್ಯ ಅವರ ರಿಮೋಟ್ ಕಂಟ್ರೋಲ್ನಿಂದ ನಡೆಯಲಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಚಿವರಾಗಿ ಬಂದಿದ್ದಾರೆಯೇ ಹೊರತು ಹೊಸದೇನೂ ಇಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ನಿನ್ನೆ ನಡೆದಂತಹ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಅವಕಾಶ ನೀಡದೇ ಇರುವುದು ಕಾಂಗ್ರೆಸ್ನ ಮಹಿಳಾ ವಿರೋಧಿ ನೀತಿಗೆ ಸಾಕ್ಷಿಯಾಗಿದೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸುವಂತೆ ಆರ್ ಅಶೋಕ್ ಆಗ್ರಹಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬೆಂಗಳೂರು, ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕುಡಿಯಲು ಹಾಗೂ ಬೆಳೆ ಬೆಳೆಯಲು ಯಾವುದೇ ನೀರಿನ ಸಮಸ್ಯೆ ಇಲ್ಲ ಎಂದು ಶ್ರೀರಂಗಪಟ್ಟಣ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ಕೆಆರ್ಎಸ್ ಅಣೆಕಟ್ಟಿಗೆ ಭೇಟಿ ನೀಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಯ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಗಾರು ವಿಳಂಬವಾಗಿದ್ದರೂ ಅಣೆಕಟ್ಟೆಯಲ್ಲಿ 72 ಅಡಿ ನೀರಿದೆ ಎಂದು ಹೇಳಿದ್ದಾರೆ. ಹೀಗಾಗಿ ಬೆಂಗಳೂರಿಗೆ ಕುಡಿಯುವ ನೀರಿನ ಯಾವುದೇ ಸಮಸ್ಯೆ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೀರಿನ ಒಳಹರಿವು ಉತ್ತಮ ಪ್ರಮಾಣದಲ್ಲಿದ್ದು ಕನ್ನಂಬಾಡಿ ಕಟ್ಟೆಯ ಕೆಳಗಿರುವಂತಹ ಯಾವುದೇ ಹಳ್ಳಿಗೂ ನೀರಿನ ಕೊರತೆಯಾಗುವುದಿಲ್ಲ. ಮೈಸೂರಿನ 4ನೇ ಹಂತಕ್ಕೆ 160 ಕ್ಯೂಸೆಕ್ ನೀರು ಬಳಕೆಯಾಗುತ್ತಿದ್ದು ಮಂಡ್ಯ ಜಿಲ್ಲೆಗೆ ಕುಡಿಯಲು ಮತ್ತು ಬೆಳೆಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ಹಾಗೂ ಬೆಂಗಳೂರು ನಗರದ ಭವಿಷ್ಯದ ಸವಾಲುಗಳನ್ನು ಎದುರಿಸಬಲ್ಲ ಸುಸ್ಥಿರ ನಗರಾಭಿವೃದ್ಧಿಗೆ ಪೂರಕವಾದ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ BWSSP ಬೆಂಗಳೂರು ಗ್ಲೋಬಲ್ ವಾಟರ್ ಇನೋವೇಷನ್ ನೆಟ್ವರ್ಕ್ ಸಂಸ್ಥಾಪನೆಗೆ ಚಿಂತನೆ ನಡೆಸಿದೆ. ಬಿಗ್ವೆನ್ ಜಾಗತಿಕ ಮಟ್ಟದ ಅತ್ಯಾಧುನಿಕ ವೇದಿಕೆಯಾಗಿ ರೂಪುಗೊಂಡಿದ್ದು ಜಲ ಮತ್ತು ಒಳಚರಂಡಿ ವಲಯದ ಸವಾಲುಗಳನ್ನು ಎದುರಿಸಲು ವಿಶ್ವದ ಜಲ ನಿರ್ವಹಣಾ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು, ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆಗಳು, ಕೈಗಾರಿಕಾ ನಾಯಕರು, ನವೋದ್ಯಮ ಮತ್ತು ನಾಗರಿಕರನ್ನು ಒಂದೇ ಸೂರಿನಡಿ ತರುವ ಪ್ರಮುಖ ಕೇಂದ್ರೀಕೃತವಾಗಿ ಕಾರ್ಯವನ್ನು ನಿರ್ವಹಿಸಲಿದೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ರಾಮ್ಪ್ರಸಾದ್ ಮನೋಹರ್ ಮಾತನಾಡಿ, ಇದು ಕೇವಲ ತಂತ್ರಜ್ಞಾನದ ಅಳವಡಿಕೆಯಲ್ಲ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಪೂರಕವಾಗಿ ಮುಂದಿನ ಪೀಳಿಗೆಗೆ ಸುರಕ್ಷಿತ ಜಲ ಭವಿಷ್ಯ ನಿರ್ಮಿಸುವ ಅಚಲ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಸಮರ್ಪಕವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲಾ ರೀತಿಯ ಸಿದ್ದತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಚುನಾವಣಾ ಅಧಿಕಾರಿ ಹಾಗೂ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರರಾವ್ ತಿಳಿಸಿದ್ದಾರೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ನಮೂನೆಗಳ ಮೂಲಕ ಅಗತ್ಯ ಮಾಹಿತಿಗಳನ್ನು ಸಂಗ್ರಹಿಸಲಿದ್ದಾರೆ. ಇದಕ್ಕೆ ನಾಗರಿಕರು ಸಂಪೂರ್ಣ ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮೈಸೂರು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು ಜಿಲ್ಲೆಯಲ್ಲಿ 96% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತಾರೆಡ್ಡಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕುರಿತಂತೆ ಈಗಾಗಲೇ 90% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರಲ್ಲಿ ಯಾವುದೇ ಗೊಂದಲಗಳು ಆಗದಂತೆ ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುವುದು, ಮತದಾನದ ಹಕ್ಕಿನಿಂದ ಯಾರೊಬ್ಬರೂ ವಂಚಿತರಾಗಬಾರದು ಎಂದು ತಿಳಿಸಿದ್ದಾರೆ. ನೈಋತ್ಯ ಮುಂಗಾರು ಕೇರಳಂ ಪ್ರವೇಶಿಸಿರುವ ಹಿನ್ನೆಲೆಯಲ್ಲಿ ಕೇರಳಂ ಕರಾವಳಿ ಕರ್ನಾಟಕ ಸೇರಿದಂತೆ ಹಲವೆಡೆ ವ್ಯಾಪಕ ಮಳೆಯಾಗಲಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬರುವ ದಿನಗಳಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು, ಕೋಲಾರ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದೆ. ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಗಾರು ಆರಂಭದ ಹಿನ್ನೆಲೆಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಎದುರಾಗುವ ಪ್ರಾಕೃತಿಕ ವಿಕೋಪ ಎದುರಿಸಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸರ್ವಸನ್ನದ್ದವಾಗಿದೆ ಎಂದು ಜಿಲ್ಲಾಧಿಕಾರಿ ದರ್ಶನ್ HV ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದಂತಹ ಸಭೆಯಲ್ಲಿ ಮಾತನಾಡಿದ ಅವರು, ಆಯಾ ತಾಲೂಕಿನ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಬೇಕು. ಮುಂಗಾರು ಕೇರಳಕ್ಕೆ ಪ್ರವೇಶ ಆಗಿರುವುದರಿಂದ ಅಗತ್ಯ ಮುಂಜಾಗ್ರತೆ ಕ್ರಮವನ್ನು ಈಗಲಿಂದಲೇ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಬಾಕಿ

ಉಳಿದಿರುವ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಗಡುವು. ಹೊಸಪೇಟೆಯಲ್ಲಿ ನಾಳೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕೆಆರ್ಎಸ್ನಲ್ಲಿ ನೀರಿನ ಕೊರತೆಯಿಲ್ಲ. ಬೆಂಗಳೂರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ ಬೇಡ, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ. ರಾಜ್ಯದ ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ನೀವ್ ಕೇಳ್ತಾ ಇದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗದೆ ಸಸಿಗಳನ್ನು ನೆಟ್ಟು ಮರಗಳೇ ನಮ್ಮ ಮಕ್ಕಳು ಅಂತ ಪೋಷಿಸಿದವರು ಸಾಲು ಮರದ ತಿಮ್ಮಕ್ಕ. ಅವರು ನಮ್ಮನ್ನು ಅಗಲಿದ್ದು ಮಕ್ಕಳ ದಿನದಂದು 14th November. ರಸ್ತೆ ಬದಿಯಲ್ಲಿ ತಮ್ಮ ಪಾಡಿಗೆ ತಾವು ಸಸಿ ನೆಟ್ಟು ಸಂತೋಷಪಟ್ಟವರು. ಶ್ರಮಕ್ಕೆ ಯಾವತ್ತೂ ಪುರಸ್ಕಾರ ಇದೆ ಅನ್ನುವುದಕ್ಕೆ ನಿದರ್ಶನರಾದವರು. ರಾಜ್ಯೋತ್ಸವ, ನಾಡೋಜ, ಪದ್ಮಶ್ರೀ ಪ್ರಶಸ್ತಿಗಳ ಜೊತೆಗೆ ಹಲವಾರು ಅಂತಾರಾಷ್ಟ್ರೀಯ ಮನ್ನಣೆಗಳು ಅವರನ್ನು ಅರಸಿ ಬಂದವು. ಸಾಲು ಮರದ ತಿಮ್ಮಕ್ಕ ಅವರ ಅನುಭವದ ಮಾತುಗಳು.
2: ಗುಬ್ಬಿ ಹೊಸಳ್ಳಿ ತಾಲೂಕಿನಲ್ಲಿ ನಾವು ಹುಟ್ಟಿ ಬೆಳೆದಿದ್ದು. ಚಿಕ್ಕ ರಂಗಯ್ಯ ತಂದೆ ಹೆಸರು, ಇಜ್ಜಿಯಮ್ಮ ಅವರು ಇಷ್ಟು ಮಕ್ಕಳನ್ನ, 6 ಮಕ್ಕಳನ್ನ ಆಡ್ದಂಥ ತಾಯಿ. 3 ಜನ ಹೆಣ್ಣು, 3 ಜನ ಗಂಡು. ನಮ್ಮ ಹಿರಿಯ ಅಕ್ಕ ಒಬ್ಳಿದ್ರು, ಅವರಿಂದ ನಾನು ಹುಟ್ಟಿ. ನನ್ನ ಹಿಂದೆ 3 ಜನ ಗಂಡು ಮಕ್ಕಳು, ಒಬ್ಬಳೇ ತಂಗಿ. ತಂದೆಯವರು 9 ವರ್ಷ ಮಗನಾಗ ಹೋಗಿ ಸಂಬಳಕ್ಕೆ ಸೇರಿದ್ದಂತೆ ಕಂಡವ್ರ ಮನೆಗೆ. ಅವ್ರು ಸಂಬಳಕ್ಕೆ ಹೋಗೋದು, ರಾತ್ರಿ ಹೊತ್ತು ಬರೋದು, ಅಲ್ಲಿ ಊಟ ತಿಂದ್ರು ತಿಂದು ತಿಂದ್ರೆ ಇಲ್ವೇ ಇಲ್ಲ. ಈ ಥರ ಬಾಳ್ಬಿಟ್ಟು ಮಕ್ಕಳನ್ನೇನು 6 ಜನ ಮಕ್ಕಳನ್ನ ಆಡಿದ್ಬಿಟ್ರು, ಪಡೆದ್ಬಿಟ್ರು. ಕೂಲಿ ಮಾಡಿ ಮಕ್ಕಳು ಸಾಕಿದ್ರು. ಯಾರು? ಇಜ್ಜಿಯಮ್ಮ. ನಮ್ಮ ನಾದಿನಿ ಮದುವೆಗೆ ಬಂದು ಮದುವೆ ತೀರ್ಸ್ಕೊಂಡಕ್ಕೆ ನಮ್ಮ ಅಪ್ಪನೂ ಬಂದಿದ್ರು. ನಮ್ಮಪ್ಪವರು ಬಂದು ಕೇಳಿದರು, ಗಣ್ಯವರೇ ಕೇಳಿದರು, ಈ ಅಮ್ಮ ನಮಗೆ ಕೊಟ್ಟುಬಿಡಿ, ನಾವು ಮದುವೆ ಮಾಡ್ಕೊಂತೀವಿ ಅಂತ ಕೇಳಿದರು. ಆಮೇಲೆ ನಮ್ಮ ನಾದಿನಿ ಮದುವೆ ಮಾಡ್ಕೊಂಡು ನಾವು ಅವ್ರು ಕೇಳಿದ ಮಾತಿಗೆ ಬೆಳಿಗ್ಗೆಲೇ ನಮಗೆ ನಮ್ಮ ಹೆಣ್ಣು ಒಪ್ಕೊಂಡು, ನಮ್ಮನ್ನೇನು ಕೇಳಲಿಲ್ಲ, ಅವ್ರವರೇ ಮಾತಾಡ್ಕೊಂಡು ಒಪ್ಪಂದ ಮಾಡ್ಕೊಂಡ್ರು. ಅವಾಗ ಮದುವೆ ಏರ್ಪಾಡು ಮಾಡಿದ್ರು. ನಮ್ಮ ಅತ್ತೆಯರ ಅಣ್ಣ, ಅವ್ರ ತಮ್ಮ ತಮ್ಮನೆಯಣ್ಣರು ಎಲ್ಲ ಬಂದು ನಿಂತ್ಕೊಂಡು ಮದುವೆ ಮಾಡಿದ್ರು. 16 ವರ್ಷಕ್ಕೆ ಮೈನರು ಆದಿತ್ತು, 20 ವರ್ಷಕ್ಕೆ ಮದುವೆ ಆಯಿತು. 25 ವರ್ಷದ ತಕ್ಕಲು ಮಕ್ಕಳು ಭಾಗ್ಯ ಪಡೆಯಲಿಲ್ಲ, ಕೂಲಿ ಮಾಡ್ತಿರ್ಲಿಲ್ಲ. ನಾನು ಬಂದಮೇಲೆ ಅವ್ರು ಕೂಲಿ ಮಾಡೋ ತಿಪ್ಪಿಸ್ಬಿಟ್ಟು ಅವ್ರು ಮಾಡೋ ಕೆಲಸ ನಾನೇ ಮಾಡಿದ್ದೀನಿ. ಗಂಡಸು ಗಂಡಸೆ, ಹೆಂಗಸು ಹೆಂಗಸೆ. ಮೇಣಿ ಮೇಲೆ ಕೈ ಇಕ್ಕೊಂಡು ಹೊಲ ಊತಿಲ್ಲ, ಗಾಡಿ ಮೇಕೆ ಮೇಲೆ ಕುತ್ಕೊಂಡು ಗಾಡಿ ಹೊಡೆದಿಲ್ಲ, ಕೆಲಸ ಎಲ್ಲ ಮಾಡಿಬಿಟ್ಟಿದ್ದೆ. ಗುದ್ಲಿಡ್ ತೆಗ್ದಿದ್ದೀನಿ, ಹೊಲ ಮಠ ತೆಗ್ದಿದ್ದೀನಿ, ಗದ್ದೆ ಮಠ ತೆಗ್ದಿದ್ದೀನಿ, ಕೋರ್ ಸರಂಡಿ ತೆಗ್ದಿದ್ದೀನಿ. ಈ ದೊಡ್ಡ ದೊಡ್ಡ ಮಠಗಳು ಅಲ್ಲ, ಮನೆಗಳು. ಇಟ್ಕೆ ಹಾಕೋ ಕೆಲಸ, ಇಟ್ಕೆ ಮಣ್ಣೋರ ಕೆಲಸ, ಇಟ್ಕೆ ಹೊರ ಕೆಲಸ, ಗೂಡು ಕಟ್ಟೆ ಕೆಲಸ, ಕುತ್ತಾಕೋದು, ಎಲ್ಲ ಕೆಲಸ ಇಂಥ ಕೆಲಸ ಬರೋಲ್ಲ ಅಂದಿಲ್ಲ ಸರ್. 25 ವರ್ಷ ಮಕ್ಕಳು ಭಾಗ್ಯ ಪಡೀಲಿಲ್ವಲ್ಲ, ಅದಕ್ಕೆ ರಾತ್ರಿ ಎಲ್ಲ ಯೋಚನೆ ಮಾಡ್ಯವ್ರೆ. ಯೋಚನೆ ಮಾಡಿ ಹಿಂಗೆ ಇದ್ರೆ ನಮಗೆ ಯಾವುದೋ ಬೆಲೆ ಮರ್ಯಾದೆ ಸಿಕ್ಕಲ್ಲ. ಅವ್ರಿಗೂ ಬೇಜಾರಾಯಿತು. ಜನದ ಕೈಲೆಲ್ಲ ಕೇಳೋ ಕೆಟ್ಟ ನೋಡಿ ಮಾತು ಕೇಳೋದಾಯ್ತು ಅಂದ್ಬಿಟ್ಟು ಮರನಾದರೂ ಆಯ್ಕೆ ಬೆಳೆಸಿ ಪಡೆಯೋಣ ಅಂತ ಅವ್ರು ಪಡೆದಿರೋದು ಸ್ವಾಮಿ. ಅವರು ನಾವು ಕೂಡ ಸೇರಿ 4 ಕಿಲೋಮೀಟ್ರ್ ಮರ ಹಾಕಿ ಬೆಳೆಸಿ ಬೆಳಗ್ಗೆ ಎದ್ದುಬಿಟ್ಟು ಯೋಚನೆ ಮಾಡಿ ಚಿಂತೆ ಮಾಡಿ ಬೆಳಗ್ಗೆ ಎದ್ದೋಗಿ ಹಳೆ ರೋಡ್ ಇತ್ತು, ರೋಡು ಆ ರೋಡ್ನಾಗೆ ಒಂದು 3-4 ಮರ ಇದ್ದು ಅದರೊಳಗೇನೆ ಗಾಡಿ ಹುಡ್ಕೊಂಡು ಹಸುಗಳಿದ್ದವು ಒಂದು ಜೊತೆ ಹಸುಗಳು ಹಿಡ್ಕೊಂಡು ಗಾಡಿ ಹುಡ್ಕೊಂಡು ಪಟ್ಟೆ ಗಾಡಿನ ಅವ್ರ ಮುಂದೆ ಹೋದ್ರು, ನಾನು ಹಿಂದೆ ಹೋದೆ. ಕಡ್ಲಿ ಮಚ್ಚಿ ಹಾಕ್ಕೊಂಡೋಗಿದ್ರು, ಹಿಂದೆ ಹೋಗಿ ಹಸುಗಳು ಮೇಯಕ್ಬಿಟ್ರು. ಅವರು ಮರಕತ್ತಿ ಅವ್ರಿಗೆ ಬೇಕಾದ ಕಡ್ಡಿ ಕಡ್ದು ಕೆಳಗೆ ಹಾಕಿ ತಳ್ದಾಗ ಬೇರೆ ಇಲ್ಲ ಅಂಥ ಕಡ್ಡಿಗಳು ಒಂದು 10 ಗೋಣಿ ಹೊಡೆದು 10 ಗೋಣಿಗೂ 10 ಕಡ್ಡಿ ಕಡ್ದು ಅವರು ಒಂದು 6 ಗೋಣಿಗೆ 5 ಗೋಣಿಗೆ ಅವರು ಹಾಕಿರು, ನಾನೊಂದು 5-6 ಗೋಣಿಗೆ ನಾನು ಹಾಕಿದೆ. ಬುಡಕ್ ಮಣ್ಣು ತೆಳ್ದಾಗ ಬಿಟ್ಬಿಟ್ಟು ಬೆಳಿಗ್ಗೆನ ನಮ್ಮ ಯಜಮಾನ್ರು ಹೋಗಿ ಪಾತಿ ಮಾಡ್ಕೊಂಡು ಬರೋದು. ಅವ್ರಿಗೆ ನೀರು ಹಾಕಿ ಪಾತಿ ಮಾಡ್ಕೊಂಡು ಬರೋರು ಕುಂಬಾರ ಇದ್ರು ಅಲ್ಲಿ, ಕುಂಬಾರ ಮನೆ ತಗೊಂಡೋಗಿ ಅವ್ರಿಗೊಂದು ಜೊತೆ ನನಗೊಂದು ಜೊತೆ ಗಡಿಗೆ ತಗೊಂಬಂದ್ರು, ಮಣ್ಣು ಗಡಿಗೆ ಅವ್ರಿಗೊಂದು ಜೊತೆ ನನಗೊಂದು ಜೊತೆ ತಗೊಂಬಂದರು. ಅವರು ನಾವು ಇವರು ಸೇರಿಕೊಂಡು ಅಲ್ಲಿ ಊರು ಒಳಗೆ ಒಂದು ನಾವು ಕುಡಿಯೋ ನೀರನ್ನು ಬಳಸೋ ಬಾವಿ ಇತ್ತು, ಬಾವಿ ಒಳಗೂ ಸೇರಿಕೊಂಡು ತಗೊಂಡೋಗಿ ಅವರು ಅಡ್ಡೆಗೆ ಉಯ್ಯೋರು. ನಾನು ಸೊಂಟದ ಮ್ಯಾಗ ಒಂದು ಹೊತ್ಕೊಂಡು ನಾನು ಇನ್ನೊಂದು ಗುಣಿಗೆ ಬಾವಿಯಿಂದ ಹೊತ್ತು ಇದು. ಆಮ್ಯಾಕೆ ಕೆಳಗೊಂದು ಕೆಳಕ್ಕೆ ಒಂದು ತೊರೆ ಇತ್ತು, ಹೊಸ ತೆಮ್ಮೆನಹಳ್ಳಿ ಕೆರೆ ಅಂತ, ಆ ಕೆರೆ ನೀರು ಓತಾಯಿತು. ಆ ಕೆರೆ ನೀರನ್ನ ಹೊಳೆ ಒಳಗೂ ತಗೊಂಡೋಗಿ ಹೋಯ್ದು. ಆಮೇಲೆ ಒಂದು ರಾಮರಾಯರ ಕಟ್ಟೆ ಅಂತ ಇತ್ತು, ಕಟ್ಟೆಯಿಂದಲೂ ಹೋಯ್ದು. ಆಮೇಲೆ ಮುಂದಕ್ಕೆ ಹೋದು ತೋಪಯ್ಯನವ್ರ ಬಾವಿ ಕಲ್ಲಾಣಿ ಇತ್ತು, ಅಲ್ಲಿಂದಲೂ ಹೋಯ್ದು. ಅಲ್ಲಿಂದ ತಗೊಂಡು ಹೋಯ್ದು ಹೋಯ್ದು ಹೋಯ್ದು 1 ವರ್ಷ 10 ಕಡ್ಡಿ ಆಯ್ತು, 1 ವರ್ಷ 15 ಆಯ್ತು, 1 ವರ್ಷ 20 ಆಯ್ತು, 1 ವರ್ಷ 25 ಹಾಕ್ಯಂಬಂದು 10 ವರ್ಷ ತಗೊಳ್ಳು ಹಾಕಿ 10 ವರ್ಷದ ಮೇಲೆ ಅಲ್ಲಿ ನಿಲ್ಲಿಸ್ಬಿಟ್ರು ಸಾಯನ್ನು.

0: ಚಿಕ್ಕ ಮಕ್ಕಳು ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಚಿಕ್ಕ ಮಕ್ಕಳು ಕೂಡ ಅದಕ್ಕೆ ಆಯ್ತಪ್ಪ ಚೆನ್ನಾಗಿ ಓದ್ಬಿಡಿ, ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಸಂತೋಷ ಸಿಗ್ತದೆ, ತನ್ನ ಚೆನ್ನಾಗಿ ಓದಿ ಅಂತ ಮಕ್ಕಳಿಗೂ ಮುದ್ದಾಡಿ ಹೇಳ್ತೀನಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
4: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿಂದು ರಾಜ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳ ಸಭೆ ಜರುಗಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಜನರಲ್ಲಿ ವಿಶ್ವಾಸ ಮೂಡಿಸುವ ನಿಟ್ಟನಲ್ಲಿ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳು ಕೆಲಸ ಮಾಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು, ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕುಡಿಯಲು ಹಾಗೂ ಬೆಳೆ ಬೆಳೆಯಲು ಯಾವುದೇ ನೀರಿನ ಸಮಸ್ಯೆ ಇಲ್ಲ ಎಂದು ಶ್ರೀರಂಗಪಟ್ಟಣ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ನ್ಯಾಯಾಲಯಗಳಲ್ಲಿ ಕೃತಕ ಬುದ್ದಿಮತ್ತೆ ಬಳಕೆಯ ಕುರಿತು ಸುಪ್ರೀಂಕೋರ್ಟ್ ಕರಡು ನಿಯಮಾವಳಿಗಳನ್ನು ಬಿಡುಗಡೆ ಮಾಡಿದೆ. ಯಾವುದೇ ನ್ಯಾಯಾಂಗ ನಿರ್ಣಯವು ಕೇವಲ ಎಐ ಆಧಾರಿತ ವಿಶ್ಲೇಷಣೆ ಅಥವಾ ಆಲ್ಗರಿದಮ್ ನಿರ್ಣಯವನ್ನು ತೆಗೆದುಕೊಳ್ಳುವುದನ್ನು ಅವಲಂಬಿಸಬಾರದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸಾರ್ವಜನಿಕ ಅಭಿಪ್ರಾಯಗಳನ್ನು ಸಲ್ಲಿಸಲು ಈ ತಿಂಗಳ 20 ಕಡೆಯ ದಿನಾಂಕವಾಗಿದೆ. ಕಳೆದ 3 ದಿನಗಳಲ್ಲಿ ದೇಶದಲ್ಲಿ 1.5 ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಮರುಪೂರಣಕ್ಕಾಗಿ ನೋಂದಣಿಯಾಗಿದ್ದು ಈ ಪೈಕಿ 1.43 ಸಿಲಿಂಡರ್ ಪೂರೈಕೆ ಮಾಡಲಾಗಿದೆ ಎಂದು ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ತಿಳಿಸಿದ್ದಾರೆ. ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಮತ್ತು ಬ್ರಿಟನ್ನ ವಿದೇಶಾಂಗ ಸಚಿವ ಎವೆಟ್ಟೆ ಕೂಪರ್ ಇಂದು ನವದೆಹಲಿಯಲ್ಲಿ ಭಾರತ ಬ್ರಿಟನ್ ನಿರ್ಣಾಯಕ ಖನಿಜಗಳ ಜಾಗತಿಕ ಪೂರೈಕೆ ಸರಪಳಿ ವೇಕ್ಷಣಾಲಯವನ್ನು ಉದ್ಘಾಟನೆ ಮಾಡಿದರು. ಕೇಂದ್ರ ಸರ್ಕಾರ ಇಂದು 7 ವಿಭಾಗಗಳಲ್ಲಿ 2026 ಇ ಆಡಳಿತಕ್ಕಾಗಿ 29 ರಾಷ್ಟೀಯ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಇ ಆಡಳಿತ ಕ್ಷೇತ್ರದಲ್ಲಿ ಅನುಕರಣೀಯ ಕೊಡುಗೆಗಳನ್ನು ಗುರುತಿಸಲು 10 ಚಿನ್ನದ ಪದಕಗಳು, 6 ಬೆಳ್ಳಿ ಪ್ರಶಸ್ತಿಗಳು ಮತ್ತು 1 ಜ್ಯೂರಿ ಪ್ರಶಸ್ತಿ ಸೇರಿದಂತೆ ಒಟ್ಟು 17 ಪ್ರಶಸ್ತಿಗಳನ್ನು ನೀಡಲಾಗುವುದು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯ ತಿಳಿಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.79 ರೂಪಾಯಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 8 ಗಂಟೆಗೆ ಕೇಳಲಿದ್ದೀರಿ.

0: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
1: जिनके पास कोई गारंटी नहीं है, सरकार खुद उनकी गारंटर बन रही है.
2: ಕಳೆದ ಆರು ವರ್ಷಗಳಲ್ಲಿ ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ 75 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ 17,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಾಲವನ್ನು ನೀಡಲಾಗಿದೆ. ಹೆಚ್ಚುವರಿಯಾಗಿ ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟುಗಳ ಮೇಲೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಸುಮಾರು 800 ಕೋಟಿ ರೂಪಾಯಿಗಳ ಸಹಾಯವನ್ನು ಒದಗಿಸಲಾಗಿದೆ. ಇಂದು ದೇಶಾದ್ಯಂತ ಬೀದಿ ವ್ಯಾಪಾರಿಗಳು, ಅವರಲ್ಲಿ ಸುಮಾರು 46% ಮಹಿಳೆಯರು, ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಪಿಎಂ ಸ್ವನಿಧಿಯ 6 ವರ್ಷಗಳು, ಉತ್ಸಾಹ, ಗೌರವ, ಸ್ವಾಭಿಮಾನ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

102.9 FM. ಎಸ್, ನೀವು ಟ್ಯೂನ್ ಮಾಡಿದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:04:10. ಈಗ ಉಪಾಧ್ಯಕ್ಷ ಚಿತ್ರದ ಗೀತೆಯನ್ನ ಕೇಳೋಣ. ರಕ್ಷಿತಾ ಸುರೇಶ್ ಹಾಗೂ ವಿಜಯ್ ಪ್ರಕಾಶ್ ರವರ ಗಾಯನ, ಎಪಿ ಅರ್ಜುನ್ ರವರ ರಚನೆ, ಅರ್ಜುನ್ ಜನ್ಯಾರವರ ಸಂಗೀತ ಸಂಯೋಜನೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:07 ಆಗಿದೆ. ಈಗ ಕೇಳಿ ಕಾರ್ಯಕ್ರಮ ಆಕಾಶ ಬುಟ್ಟಿ.
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
2: ಇಂದಿನ ಈ ಕಾರ್ಯಕ್ರಮದಲ್ಲಿ ಸಹಕಾರಿ ಬ್ಯಾಂಕ್ನ ನಿವೃತ್ತ ಉಪವ್ಯವಸ್ಥಾಪಕರು ಹಾಗೂ ಆಕಾಶವಾಣಿಯ ಕೇಳುಗರಾದ ವಿ ಪ್ರಭಾಕರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸ್ತಾ ಇದ್ದಾರೆ ಜಾಂಪಣ್ಣ ಆಶಿಹಾಳ್.
3: ವೈಯಕ್ತಿಕವಾಗಿ ನಿಮ್ಮ ಒಂದು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಸ್ಕೋಬೇಕಂದ್ರೆ ಏನೇನು ಮಾಡ್ತಿದ್ರಿ
4: ಸರ್? ಇದು ಅಲ್ಲಿ ಬ್ಯಾಂಕ್ ಅಲ್ಲಿ ಏನೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿದ್ರೆ ಎಲ್ಲ ಮಾಡ್ತಾ ಇದ್ವಿ. ಆದ್ರೆ ಬಟ್ ಹೆಚ್ಚಿಗೆ ಅವಧಿ ಕೆಲಸ ಕಾರ್ಯಗಳೇ ಆಗ್ತಾ ಇತ್ತು. ಮನೆ ಕಡೆ ಸ್ವಲ್ಪ ಅವಧಿ ಕೊಡೋದ್ ಕಡಿಮೆ ಆಗುತ್ತೆ ಇದು, ಯಾಕೆಂದ್ರೆ ಹೊತ್ತು ಗೊತ್ತಿಲ್ಲದೆ ದುಡಿಬೇಕಾಗುತ್ತೆ ಬ್ಯಾಂಕ್ ನಲ್ಲಿ. ಅದು ಈ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಇದರಲ್ಲಿ ನಾವು ಇದು ಮಾಡಕ್
3: ಆಗಿಲ್ಲ. ನಿವೃತ್ತಿ ಹೊಂದ ನಂತರ ಈಗ ಇದನ್ನಾಗಿ ಸಾಕಷ್ಟು ಸಮಯ ನೀಡ್ತಾ ಇದ್ದೀರಿ
4: ಸರ್. ನಿಜ ಸರ್ ಅಲ್ವಾ? ಈಗ ಹೌದು, ನಾವು ಆ ಒಂದು ಅವರು ನಮಗೋಸ್ಕರ ಬೆಳಗ್ಗೆ ಡಬ್ಬಿಲ್ ಕೊಟ್ಟು ಕಳಿಸಿರ್ತಾರೆ, ನಾವು ಬಾಗಲಕೊಳ್ಳಿ ಅಂತ ಹೇಳಿ ಬಂದಿರ್ತೀವಿ. ಈಗ ಅವರು ಸ್ವಲ್ಪ ಋಣ ಸಂದಾಯ ಮಾಡಲೇಬೇಕಾಗುತ್ತೆ.
3: ಓದಿನ ದಿನಗಳು ನೀವು ಏನು ಓದಿದ್ರಿ
4: ಸರ್? ನನ್ನ ವಿದ್ಯಾಭ್ಯಾಸ ದಾವಣಗೆರೆಲ್ಲಾಯ್ತು, ಅಲ್ಲಿ ನಾನು DRM ಕಾಲೇಜ್ ಅಂತ.
3: ಯಾಕೆ ಅಲ್ಲಿ ಓದಿದ್ರಿ?
4: ಅಲ್ಲಿ ನಮ್ಮ ತಂದೆಯವರು ಅಲ್ಲೇ ಕೆಲಸದಲ್ಲಿ, ಅವರು ಒಂದು ಸಿನಿಮಾ ಚಿತ್ರಮಂದಿರದ ಮ್ಯಾನೇಜರ್ ಆಗಿದ್ರು. ಒಂದು 45-50 ವರ್ಷ ಅವರು ಸರ್ವಿಸ್ ಮಾಡಿದ್ದಾರೆ
3: ಅಲ್ವಾ,
4: ಮಾಡಿದ್ದಾರೆ. ಅವರು ಕಷ್ಟ ದಿನಗಳು ಇತ್ತು ಅವ್ರಿಗೆಲ್ಲ.
3: ಸೊ ನೀವು ಅಪ್ಪನ ಕೆಲಸ ಅದು ಆಯ್ತು, ನಂತರ ನೀವು ಕೆಲಸಕ್ಕಂತ ಈ ಸಹಕಾರಿ ಬ್ಯಾಂಕ್?
4: ನಾನು ಆಮೇಲಿಂದ ಅಲ್ಲಿ ಓದ್ದೆ, BSc ಮಾಡಿದೆ.
3: ಮತ್ತೆ ಮುಂದೆ
4: ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಲ್ಲಿ
3: ಆಗ್ತಿದ್ದಂಗೆ ಕೆಲಸಕ್ಕೆ ಸೇರ್ಕೊಂಡ್ರ?
4: ಇಲ್ಲ ಇಲ್ಲ, ಮಧ್ಯ ಗ್ಯಾಪ್ ಆಯ್ತು. ನಾನು ಹೀಗೆ ಸಾಕಷ್ಟು ಅರ್ಜಿಗಳನ್ನ ಹಾಕೊಂಡು ಮಾಡಿದೆ
3: ಕೆಲಸಕ್ಕಾಗಿ, ಹುಡುಕಾಟ ನಡೆಸಿ.
4: ಹೌದು, ಇಲ್ಲಿ ಅವಾಗ ಎಂಪ್ಲಾಯ್ಮೆಂಟ್ ನಕ್ಷೆಯಿಂದ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಇದನ್ನ BSc ಆದವರಿಗೆ ಕರೆದ್ರು ತುಮಕೂರು. ಕಳಿಸಿರು ಬಟ್ ಅದೇನೋ ರಿಜೆಕ್ಟ್ ಆಗ್ಬಿಡ್ತು ಅದನ್ನ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇಂದ ಆಕಾಶವಾಣಿಲಿ ಕರೆದಿದ್ರು ಟ್ರಾನ್ಸ್ಮಿಷನ್ BSc PCM ಆದವರಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ. ಅದೆಲ್ಲ ಮಾಡಿದೆ, ಇಲ್ಲೂ ಕೆಲವೆಲ್ಲ ಈ ಪೋಸ್ಟ್ ಗಳಿಗೆ ಹಾಕೊಂಡಿದ್ದೆ
3: ಅಲ್ವಾ,
4: ಇಲ್ಲಿ ಸಂಖ್ಯೆ. ಸೊ ಹಂಗಾಗಿ
3: ಆಗಿಲ್ಲ, ಒಟ್ಟಾರೆ ಪ್ರಯತ್ನ ಮಾಡಿದಿರಿ, ಆಕಾಶವಾಣಿಯಲ್ಲಿ ಸೇರಬೇಕು ಅಂತ ಕೂಡ ನಡೆಸಿದ್ರಿ ಪ್ರಯತ್ನ?
4: ನಡೆಸಿದ್ರಿ, ಮಾಡಿದ್ರಿ. ಇದು ಇವತ್ತಿಗೂ ಇದ್ರದ್ದು ಒಲವು ಹೋಗಿಲ್ಲ ನನಗೆ.
3: ಆಕಾಶವಾಣಿ ಸಂಪರ್ಕ ನಿರಂತರವಾಗಿ ಇಟ್ಕೊಂಡಿದ್ದೀರಿ.
4: ಹೌದು, ಆಮೇಲೆ ಎಲ್ಲರಿಗೂ ನಾನು ಹೇಳೋದಿಷ್ಟೇ, ದಯವಿಟ್ಟು ಆಕಾಶವಾಣಿ ಕೇಳಿ. ಮೊಬೈಲ್ ಅಲ್ಲೇ ಗೌರ್ಮೆಂಟ್ ನವರು ನಿಮಗೆ 400-500 ಸ್ಟೇಷನ್ಗಳನ್ನ.
3: ಹೌದು,
4: ಈಗ ಮಿಂಚು ಗುಡುಗು ಸಿಡ್ಲಾದ್ರೆ ನಿಮ್ಗೆ ಇದರಲ್ಲಿ ಅನಲಾಗ್ ಟ್ರಾನ್ಸಿಸ್ಟರ್ ಅಲ್ಲಿ ಕಟ ಕಟ ಅನ್ನತ್ತೆ, ಅದು ಕ್ಯಾಚ್ ಆಗುತ್ತೆ, ಹಿಡಿಯಲ್ಲ. ಈ ಮೊಬೈಲ್ ಅಲ್ಲಿ ಕ್ಲಿಯರ್ ಆಗುತ್ತೆ ಎಲ್ಲಾ ಸ್ಟೇಷನ್. ಹಿಂಗ್ ಒತ್ತಿದ್ರೆ ಸಾಕು, ರಸ್ತೆಯಲ್ಲಿ ನೀವು ಕೇಳ್ಕೊಂಡು ಹೋಗ್ಬೋದು. ಆ ನ್ಯೂಸ್ ಆನ್ ಏರ್ ಆಪ್ ಮಾಡಿರೋ ಸರ್ಕಾರ ಆಕಾಶವಾಣಿ ಒಂದು ಶ್ಲಾಘನೀಯ ಕಾರ್ಯ ಅದು
3: ಅಲ್ವಾ.
4: ತಾವೊಂದು ನಾನು ಅಚೀವ್ಮೆಂಟ್ ನಾನು ನೋಡಿರ್ಲಿಲ್ಲ ಮೊಬೈಲ್ ಅಲ್ಲಿ, ನಾವು ನೋಡ್ತೀವಿ ಅಂತ ತಿರುಗಿಸ್ಕೊಂಡು
3: ಆಕಾಶವಾಣಿಗಳು ಒಂದೇ ಕಡೆ ಬರುತ್ತಂತ
4: ಸರ್. ಈಗಲೂ ಮನೆಯಲ್ಲಿ ಟ್ರಾನ್ಸಿಸ್ಟರ್ ನಾನು ತಿರುಗಿಸ್ತಿದ್ದಾಗ ಬೆಂಗಳೂರು ಒಂದು ಕ್ಲಿಯರ್ ಆಗಿ ಬರುತ್ತೆ, ಸುತ್ತಮುತ್ತ ಯಾವ್ದೋ ಫೀಬಲ್ ಆಗಿ ಬರುತ್ತೆ. ಧಾರವಾಡ ಒಂದು ಕೇಳ್ತೀನಿ ನಾನು, ಆಕ್ಚುಲಿ ಇಲ್ಲಿದ್ ಬರುತ್ತೆ ಅಂದ್ರೆ ಅದು ಅಷ್ಟು ನೀವು ಒದ್ದಾಡ ಬದಲ ನೀವು ಮೊಬೈಲ್ ಅಲ್ಲೇ ಇದೆ ಅಲ್ಲ, ಯಾವುದೇ ಒಂದು ಫಿಲ್ಟರ್ ಆಗ್ಬಿಟ್ಟು ಬರುತ್ತಿದ್ರಲ್ಲ. ಸೊ ಹಂಗಾಗಿ
3: ಆಕಾಶವಾಣಿ ಕೇಳುವಂತ ಒಂದು ಹವ್ಯಾಸ ಬೆಳೆಸ್ಕೊಂಡಿದ್ರೆ
4: ಸರ್, ನನ್ನ ಕೆಲಸದಲ್ಲಿ ಇದ್ದಾಗಲೂ ಆಕಾಶವಾಣಿ ಕೇಳುವಂತ ಹವ್ಯಾಸ ಬೆಳೆಸ್ಕೊಂಡಿದ್ದೆ. ಆಮೇಲೆ ಒಂದ್ಸರಿ ನಾನು ಬಂದು ಶ್ರೋತೃ ಬೃಂದಾವನ ನಡೆಸ್ಕೊಟ್ಟಿದ್ದೆ. ಶ್ರೋತೃ ಬೃಂದಾವನ ಅಂತ ವಿವಿಧ ಭಾರತಿಯಲ್ಲಿ ಬರ್ತಾ ಇತ್ತು ಸರ್, ಶುಕ್ರವಾರ ಬರ್ತಾ ಇತ್ತು. ಅದನ್ನ ಅವಾಗ ಯಾರೋ ಇದ್ರು, ಅವಾಗ ಬಂದು ಒಂದು ಚಿಕ್ಕ ಸಂಭಾವನೆ ಕೊಟ್ಟಿದ್ರು. ಆ ಸಂಭಾವನೆಯಲ್ಲಿ ಒಂದು ಸಣ್ಣದೊಂದು ಪಾಕೆಟ್ ಟ್ರಾನ್ಸಿಸ್ಟರ್ ತಗೊಂಡೆ ನಾನು.
3: ಹೌದು,
4: ಆಮೇಲೆ 2000 ಶ್ರೋತೃ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ರು ನನಗೆ ಆಕಾಶವಾಣಿಯಿಂದ. ಅವಾಗ ಶ್ರೀಮತಿ KS ನಿರ್ಮಲಾ ದೇವಿ ಅವರಿದ್ರು, ಅವ್ರು ಬಂದು ಇದನ್ನ ಕೊಟ್ಟು ಆಮೇಲೆ ಅದೊಂದು ಇಂಟರ್ವ್ಯೂ ಮಾಡಿ ಮಾಡಿದ್ರು, ಆಮೇಲಿಂದ ಎಲ್ಲ ಆಯ್ತು.
3: ಹೌದಾ? ಆಕಾಶವಾಣಿ ಶ್ರೋತೃ ಸಂಘವನ್ನು ಕೂಡ ನೀವು ಇವಾಗ ಹೊಡ್ಕೊಂಡ್ಬಿಟ್ಟಿದ್ದೀರಿ?
4: ಮಾಡ್ತಾ ಇದೀವಿ ಸರ್. ಆಕಾಶವಾಣಿ ಶ್ರೋತೃ ಸಂಘ ಏನು ಅಂದ್ರೆ ಹೆಚ್ಚಿಗೆ ನಾವು ಇನ್ನು ಆಕಾಶವಾಣಿ ಪ್ರಚಾರ ಮಾಡೋಣ ಅನ್ನೋ ಉದ್ದೇಶ ಇದೆ. ಕರೆಸ್ಬಿಟ್ಟು ಎಲ್ಲಾರನ್ನು ಇದ್ ಮಾಡಿ ಶ್ರೋತೃಗಳನ್ನ ಕೇಳಿ, ಎಲ್ಲಾರು ಕೇಳೋ ಅಭ್ಯಾಸ ಬೆಳಿಬೇಕು.
3: ಹೌದು,
4: ನೋಡಿ ನೋಡಿ ನೋಡಿ ಎಷ್ಟೊಂತ ನೋಡಿ, ನಾವು ನೋಡೋದ್ ಬೇಡ ಅನ್ನಲ್ಲ, ಕೇಳೋದ್ ಕೂಡ ಸಿಗೋ ಆನಂದ ಯಾವತ್ತೂ ನಿಮ್ಗೆ. ಆಕಾಶವಾಣಿ ಅಂತೂ ಅದು ಎಂಡೇ ಇಲ್ಲ.
3: ಮೊದಲಿನ ದಿನಗಳು ಬಹಳ ವಿಶೇಷವಾಗಿದ್ವು, ತುಂಬಾ ಕುತೂಹಲ ಇತ್ತು ಅಂತರ ಆ ನಮ್ಮ ಬಾಲ್ಯದ ದಿನಗಳಲ್ಲಿ.
4: ಹೌದು ಸರ್,
3: ಎಷ್ಟು ಕುತೂಹಲ ಅಂದ್ರೆ ರೇಡಿಯೋ ಅಂತಂದ್ರೆ ಇದನ್ನ ಬಿಟ್ಟಿರಕ್ ಸಾಧ್ಯನೇ ಇಲ್ಲ.
4: ಹೇಳ್ತೀನಿ ಸರ್, ಅದೊಂದು
3: ಅಪ್ಪ ಅಮ್ಮ ಮನೆಯಲ್ಲಿ ಬೈದ್ರು ಕೂಡ ಬಯಸ್ಕೊಂಡು ಕೂಡ ಒಂದ್ ಕಡೆ ಹೋಗಿ ಎಲ್ಲೋ ಕಟ್ಟೆ ಮೇಲೆ ಕುತ್ಕೊಂಡು ರೇಡಿಯೋ ಕೇಳ್ಕೊಂಡ್ ಬರೋದಾಗ್ಲಿ,
4: ಅದು ಅನುಭವಗಳಾಗಿದೆ. ಈಗ ಮೊದ್ಲು ಈ ದಾವಣಗೆರೆಲಿದ್ದಾಗ ಅಲ್ಲಿ ಭದ್ರಾವತಿ ಆಕಾಶವಾಣಿ ಹತ್ರ ಇತ್ತು, ಬೆಂಗಳೂರು ಬರ್ತಿತ್ತು. ಧಾರವಾಡ ಅಂತೂ ಬಹಳ ಕ್ಲಿಯರ್ ಆಗಿ ಬರೋದು, ಅಲ್ಲಿಗೆ ಹತ್ರ ಅಲ್ಲ. ಅವಾಗ ಪ್ರತಿ ಸಂಜೆ ಭಾನುವಾರ 2:30 ಸೌಂಡ್ ಟ್ರ್ಯಾಕ್
3: ಬರೋದು.
4: ಅದಂತೂ ನಾನು ಕೇಳಿದ್ದೀನಿ ಹೆಂಗಸರು ಕಾಂಪೌಂಡ್ ಹತ್ರ ಇತ್ಕೊಂಡು ಇವತ್ತು ಮೇಯರ್ ಮುತ್ತಣ್ಣ ಸಂಜೆ ಸಾಕ್ಷಾತ್ಕಾರ ಬರ್ತಿದೆ ಮತ್ತೆ ತಲೆ ಬಾಚಿಕೊಂಡು ಮಾತಾಡ್ತಿದ್ದು ಕಣ್ಣಾರೆ ಕೇಳಿದೀನಿ ಸರ್. ಅಂದ್ರೆ ಅಷ್ಟು ಇಟ್ ವಾಸ್ ಸ್ಟ್ರಾಂಗ್ ಮೀಡಿಯಂ. ರೋಡಲ್ಲಿ ಎಲ್ಲಾರು ಹೋಗ್ಬೇಕಾದ್ರೆ ನಿಮಗೆ ಬೆಳಗ್ಗೆ 7:30 ಚಿತ್ರಗೀತೆ, ಮಧ್ಯಾಹ್ನ 1:20 ಕೆಲವು ಚಿತ್ರಗೀತೆ, ಅದು 7:30 ವಾರ್ತೆ ಆತ ಚಿತ್ರಗೀತೆ ರೋಡಲ್ಲಿ ಎಲ್ಲಾ ಕಡೆ
3: ಮುಗಿತಿದ್ದಂಗೆ ಚಿತ್ರಗೀತೆ ಕೇಳಿದ್ರೆ ಮನಸ್ಸಿಗೆ ಏನೋ ಒಂದು ಸಮಾಧಾನ.
4: ಆಮೇಲೆ ಭಾನುವಾರ ಎಲ್ಲ ಮಧ್ಯಾಹ್ನ ನಾಟಕಗಳು ಎಲ್ಲ ಹಾಕೋರು, ಯಮುನಾಮೂರ್ತಿ ಅವರ ರಾತ್ರಿ ಎಲ್ಲ ನಾಟಕಗಳು ಬರ್ತಾ ಇತ್ತು. ಸೊ ಸೌಂಡ್ ಟ್ರ್ಯಾಕ್ ಮಾತ್ರ ಅಚ್ಚುಳಿದೆ ಉಳಿದಿದೆ ಎಲ್ಲ ಪಿಕ್ಚರ್ಗಳು, ಹಳೆ ಪಿಕ್ಚರ್ಗಳು ಹಾಡಾಗ್ತಾ ಇದ್ರು. ಸೊ ಅದೆಲ್ಲ ಕಾಲ ಇದಾಗ್ತಾ ಇದೆ.
3: ಅದಂದ್ರೆ ರೇಡಿಯೋ ಕೇಳಿ ಕೇಳಿ ಕೇಳಿ ನಿಮ್ಗೆ ಮನಸ್ಸಿನ ಉಲ್ಲಾಸಕ್ಕೆ ಇದೇ ಒಂದು ನನ್ನ ಪ್ರಮುಖವಾದಂತಹ ಮಾಧ್ಯಮ ಅಂತ ಅನಿಸ್ಬಿಟ್ಟಿತ್ತು ಅವಾಗ.
4: ಅದು ಏನಾಗಿತ್ತು ಅಂದ್ರೆ ಮೊದಲೆಲ್ಲ ಈ ಸಿಲೋನ್ ಸ್ಟೇಷನ್ ಶಾರ್ಟ್ ವೇವ್ ಅದು ಬಹಳ ಸ್ಟ್ರಾಂಗ್ ಆಗಿ ಬರ್ತಿತ್ತು, ಜನ ಬೆಳಗ್ಗೆ ಹಾಕೊಂಡ್ಬಿಡೋರ್ನೆಲ್ಲ. ಸಿಲೋನ್ ಇತ್ತು, ವಿನಕ ಗೀತ್ಮಲ ಅಂತೇಳಿ ಅಮಿನ್ ಸೈನಿ ನಡೆಸ್ಕೊಡ್ತಾ ಇದ್ರು, ಅದಿತ್ತು. ಆಮೇಲಿಂದ ನಿಮಗೆ ಹರಿಕತೆ ಇದು ಎಲ್ಲ
3: ಕೀರ್ತನೆಗಳು
4: ಸುಮಾರು ಆಗ್ತಾ ಇದ್ರು.
3: ಬೇರೆ ಬೇರೆ ಆಕಾಶವಾಣಿ ಕೇಂದ್ರಗಳು ಆಯಾ ಭಾಗದ ಸಾಂಸ್ಕೃತಿಕವಾಗಿ ಬಹಳ ಪ್ರಸಿದ್ಧಿಯಲ್ಲಿದ್ದಂತಹ ಒಂದು ಪ್ರಕಾರವನ್ನ ಪ್ರಚಾರಕ್ಕೆ ತಂದಿದ್ದಾರೆ.
4: ಹೌದೌದು.
3: ಉದಾಹರಣೆ ಈಗ ನೀವು ಕರಾವಳಿ ತೀರ ಕಡೆ ಹೋದ್ರೆ ಯಕ್ಷಗಾನ ಬರುತ್ತೆ. ಉಳಿದೆಲ್ಲ ಜನಪದ ಪ್ರಕಾರಗಳನ್ನು ಕೂಡ ಆಕಾಶವಾಣಿ
4: ನೋಡಿ ಪ್ರಸಾರ ಮಾಡಿದೆ. ಧಾರವಾಡ ಆಕಾಶವಾಣಿಯಲ್ಲಿ ಕೃಷಿ ರಂಗ ಬಹಳ ಸ್ಟ್ರಾಂಗ್ ಆಗಿತ್ತು, ಟೈಟಲ್ ಸಾಂಗ್ ಇದೆ ಅದು ನೀವು ಕೇಳಿರ್ಬೋದು.
3: ಹೌದೌದು.
4: ಅದಾದ್ಮೇಲೆ ಪೇಟಾಧಾರಣೆ ಎಲ್ಲ ಹೇಳೋರು ಹೇಳಿದ್ದು, ಅಲ್ಲಿ ಧಾರವಾಡ ಭಾಷೆಯಲ್ಲಿ ಹೇಳೋರು.
3: ರೈತರಿಗೆ ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳು ಎಷ್ಟು ತಲುಪಿದ್ವು ಅಂತಂದ್ರೆ ಅದನ್ನ ಕೇಳಿನೇ ಅವರು ತಮ್ಮ ಕೃಷಿಯನ್ನು ಮಾಡ್ತಿದ್ರು ಅವಾಗೆಲ್ಲ. ರೇಡಿಯೋ ಅಂತ ಅನ್ನೋದು ಕೃಷಿಕನಿಗೆ ಬಹಳ ಪ್ರಮುಖವಾದಂತಹ ಮಾಧ್ಯಮ.
4: ಕಮ್ಯುನಿಟಿ ರೇಡಿಯೋ ಡೆವಲಪ್ಮೆಂಟ್ ಅನ್ನೋದು ಇಂಡಿಯಾದಲ್ಲಿ ಆಗಿದೆ, ಇನ್ನೂ ಆಗ್ಬೇಕಾಗುತ್ತೆ. ಕಮ್ಯುನಿಟಿ ರೇಡಿಯೋ ಡೆವಲಪ್ಮೆಂಟ್ ಅದರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. ಏನು ಅಂದ್ರೆ ಈ ಪಾರ್ಕ್ಗಳಲ್ಲಿ ಪಂಚಾಯಿತಿ ಕಟ್ಟೆಗಳಲ್ಲಿ ಮೈಕ್ಗಳು ಹಾಕ್ಬಿಟ್ಟು ರೇಡಿಯೋ ಸ್ಟೇಷನ್ ಮಾಡ್ತಿದ್ದೆ. ಇವತ್ತು ಹಾಸನದಲ್ಲಿ ನಾನು ನೋಡಿದೆ, ಹಾಸನದಲ್ಲೆಲ್ಲ ವಯಸ್ಸಾದ್ರು ಕುತ್ಕೊಂಡಿದ್ದು ಹಾಡುಗಳೆಲ್ಲ ಸಂಜೆ ಹೊತ್ತು ಹಾಕ್ತಾರೆ ಕೇಳಿದೀನಿ. ಇವತ್ತು
3: ಅದು ಇದೆ. ಈಗ ಶ್ರುತು ಸಂಘದವರು ಕೂಡ ದೊಡ್ಡ ಪ್ರಯತ್ನ ಮಾಡಿ ಅದನ್ನ ಎಲ್ಲರಿಗೂ ಕೇಳೋ ರೀತಿಯಲ್ಲಿ ಅದು ಸಿಗಲಿ ಅಂತ ಹೇಳಿ ಅದನ್ನ ಇನ್ಸ್ಟಾಲೇಷನ್ ಕೂಡ ಮಾಡಿಸಿದ್ದಾರೆ. ಮೈಸೂರಲ್ಲಿ ಶ್ರುತು ಸಂಘ ಅವರು ಕೂಡ ಪ್ರಯತ್ನ ಮಾಡಿದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಕೇಳುವಂಗೆ.
4: ಅದರ ಉದ್ದೇಶ ಅದೇ ಸರ್.
3: ಮತ್ತೆ ನಗರಸಭೆ ಪುರಸಭೆ ಅವರು
4: ಅವ್ರಿಗೆ ಅವರ ವ್ಯಾಪ್ತಿ
3: ಗಾರ್ಡನ್ಗಳಲ್ಲಿ ರೇಡಿಯೋವನ್ನ ಕೇಳಿ ಅಂತ ಹೇಳಿ ಅದನ್ನೆಲ್ಲ ಅದು ಬರುವಂಗೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಯೂನಿವರ್ಸಿಟಿಗಳಲ್ಲಿ ಗಡಿಯಾರ ಇದೆ ಮೈಸೂರಲ್ಲಿ, ಅಲ್ಲಿ ಸ್ಪೀಕರ್ ಹಾಕ್ಬಿಟ್ಟು ಅಲ್ಲಿ ರೇಡಿಯೋ ಬರುವಂಗು ಕೂಡ ವ್ಯವಸ್ಥೆ ಮಾಡಿದ್ದಾರೆ.
4: ಆಮೇಲೆ ಈ ನಾನು ಇದನ್ನ ಆಪ್ ನಲ್ಲಿ ನೋಡಿದಾಗ ಎಲ್ಲಾ ಕಾಲೇಜುಗಳು ಯೂನಿವರ್ಸಿಟಿಗಳು ತಮ್ಮದೇ ಆದ ಒಂದು ಬಾನುಲಿ ಕೇಂದ್ರಗಳನ್ನು ಹೊಂದಿದೆ. ಆ ಪ್ರೋಗ್ರಾಮ್ಗಳು ಚೆನ್ನಾಗಿರುತ್ತೆ.
3: ಸಮುದಾಯ ಬಾನುಲಿ ಕೇಂದ್ರ,
4: ಸಮುದಾಯ ಕಮ್ಯುನಿಟಿ, ಆ ಕಮ್ಯುನಿಟಿ ನಾನು ಮೊನ್ನೆ ಎಲ್ಲ ಓದ್ತಾ ಇದ್ದೆ ಎಷ್ಟು ಮಹತ್ವದ್ದಾಗಿದೆ ಕಮ್ಯುನಿಟಿ ಸ್ಟೇಷನ್. ಈವನ್ ಆಕಾಶವಾಣಿನೇ ತಿಳ್ಕೊಳ್ಳಿ, ರೇಡಿಯೋ ಡಾಟಾಗಳು ಇಂಟರ್ನೆಟ್ ಕೈ ಕೊಡಲ್ಲ ಅಂತ ನಾವು ಹೇಳಕ್ಕಾಗಲ್ಲ.

0: ಯಾವುದು ನಾವು ಏನು ಇಂಟರ್ನೆಟ್ ಅಂತೀವಲ್ಲ, ಈ ಫ್ಲಡ್ಸು ಕ್ವೇಕ್ಸ್ ಟೈಮ್ನಲ್ಲಿ ಇಂಟರ್ನೆಟ್ ಕುಸಿಯೋ ಚಾನ್ಸಸ್ ಇದೆ. ಮೊನ್ನೆ ಯಾವುದೋ ದೇಶದಲ್ಲಿ ಹಂಗಾಗಿದೆ, ತಂತಿಗಳೆಲ್ಲ ಹರಿದೋಗಿ ಡಾಟಾ ಇದಾಗಿ, ಅವಾಗ ಸಹಾಯಕ್ಕೆ ಬರೋದು ಆಕಾಶವಾಣಿ ಒಂದೇ.
1: ಆವಾಗ ಇಂಟರ್ನೆಟ್ ಮೂಲಕವಾಗಿ ರೇಡಿಯೋ ಬರೋದಕ್ಕಿಂತ ನೇರವಾಗಿ ಅನಲಾಗ್ ಮೂಲಕವಾಗಿ
0: ಅನಲಾಗ್ ನಿಮ್ಗೆ ಅದೊಂದೇ ಬರುತ್ತೆ. ಅನಲಾಗ್ ಟ್ರಾನ್ಸಿಸ್ಟರ್ ರೇಡಿಯೋದಲ್ಲಿ ನಿಮಗೆ ಆಕಾಶವಾಣಿ ಅದಕ್ಕೆ ಅಡೆತಡೆ ಅನ್ನೋದೇ ಇಲ್ಲ.
1: ಹೌದೌದು,
0: ಯಾಕೆಂದ್ರೆ ಇಲ್ಲಿಂದ ಏನು ಅಟ್ಮಾಸ್ಫಿಯರ್ ಹೋಗಿ ವಾಪಸ್ ಆಗುತ್ತೆ, ಅದ್ರ ಶಾರ್ಟ್ ವೇವ್ ಬಿಟ್ಬಿಡಿ, ಅದು ಶಾರ್ಟ್ ವೇವ್ ಎಲ್ಲಾ ಕಡೆ ತಲುಪುತ್ತೆ. ಬಟ್ ಏನಾದರೂ ಈ ಬಾನುಲಿ ಕೇಂದ್ರಗಳ ಪಾತ್ರ ಬಹಳ ಇದೆ.
1: ಇದೆ ಇದೆ ಇದೆ, ಇಷ್ಟೆಲ್ಲ ಸಂಪರ್ಕದ ಕ್ರಾಂತಿ ಆದರೂ ಕೂಡ ರೇಡಿಯೋಗೆ
0: ಸರ್ ಅದಕ್ಕೆ ಅದು ಎವರ್ ಗ್ರೀನ್ ಅಂತ ಹೇಳ್ತೀನಿ.
1: ಈಗ ಇಲ್ಲಿ ನಮ್ಮ ಬೆಂಗಳೂರು ಆಕಾಶವಾಣಿಯಿಂದ ಯಾವ್ಯಾವ ಕಾರ್ಯಕ್ರಮಗಳನ್ನು ನೀವು ಕೇಳ್ತಿದ್ರಿ? ಮತ್ತೆ ಇಲ್ಲಿ ಮೂರ್ನಾಲ್ಕು ಚಾನೆಲ್ಗಳಿವೆ.
0: ಹೌದು ಸರ್.
1: ಅವೆಲ್ಲ ಪ್ರತ್ಯೇಕವಾದಂತಹ ಚಾನೆಲ್ಗಳು, ಪ್ರತ್ಯೇಕವಾದಂತಹ ಒಂದು ವರ್ಗವನ್ನೇ, ಕೇಳುಗ ವರ್ಗವನ್ನೇ ಸೃಷ್ಟಿ ಮಾಡಿದೆ
0: ಸರ್. ನಾನು ಆಕಾಶವಾಣಿಯಲ್ಲಿ ಚಿಂತನ ಬೆಳಗ್ಗೆ ಬರುತ್ತೆ, ಗೀತಾರಾಧನ ಅಂತೂ ಇದ್ದೇ ಇದೆ, ಚೇಂಜ್ ಆಗಿಲ್ಲ. ಪ್ರಸಿದ್ಧರ ಒಂದು ಇದು
1: ಮಾತುಗಳು
0: ಆಮೇಲೆ ಚಿತ್ರಗೀತೆ ಅಂತೂ ಕೇಳಲೇಬೇಕಾಗತ್ತೆ, ಕೇಳ್ತೀವಿ. ಆಮೇಲೆ ಈ ಸುನೇರೆ ಪಲ್ ಅಂತ ಒಳ್ಳೆ ಹಾಡುಗಳು ಹಾಕ್ತಾ ಇದ್ರೆ ಯಾವಾಗ 10:30 ಹಾಕ್ತೀರಿ ಕೇಳ್ತೀನಿ. ಆಮೇಲೆ 11 ಗಂಟೆಗೆ ಕನ್ನಡ ಚಿತ್ರ ಕೇಳ್ತೀನಿ. 11:00 ಉಮಂಗ್ ಬರ್ತಾ ಇದೆ, ಅದು ತುಂಬಾ ಚೆನ್ನಾಗಿರುತ್ತೆ ಅದು. ಆಮೇಲೆ ಬಾಳ ಬೆಳಕು,
1: ರೇನ್ಬೋ ರೇನ್ಬೋ ಮತ್ತು ವಿವಿಧ ಭಾರತಿ ಅವನು ಕೇಳ್ತೀನಿ,
0: ಅದನ್ನು ಕೇಳ್ತೀನಿ ಸರ್. ನಮಗೆ ಏನಾಗಿದೆ ಅಂದ್ರೆ ಈ ಕ್ಲಾರಿಟಿ ಇರೋದ್ರಿಂದ ಮೇನ್ ಸ್ಟೇಷನ್ ಈ ಅನಲಾಗ್ ಟ್ರಾನ್ಸಿಸ್ಟರ್ ಕೇಳ್ತಾ ಇರೋದನ್ನು, ಈ ಟ್ರಾನ್ಸಿಸ್ಟರ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತದೆ. ಈ ಅದು ತಿರುಗಿಸ್ಬೇಕಾಗತ್ತೆ ಇದನ್ನ. ಬಟ್ ಏನಾದ್ರೂ ಈ ಕಾವ್ಯ ವಾಚನೂ ಕೇಳ್ತೀವಿ, ಮನೆಯವ್ರಿಗೂ ಹೇಳ್ತೀವಲ್ಲ ಕೇಳಿ ಅಂತ ಹೇಳಿ. ಆಮೇಲೆ ಚಿತ್ರಗೀತನೆ ಸ್ವಲ್ಪ ಟೆನ್ಷನ್.
1: ನಿಮ್ಮ ರೇಡಿಯೋ ಕೇಳುವ ಹವ್ಯಾಸವನ್ನ ನಿಮ್ಮ ಇತರ ಸ್ನೇಹಿತರು ಮನೆಯವರು ಅಂತಂತೂ ಏನು ತುಂಬಾನೇ
0: ಹೇಳ್ತೀವಿ ಸರ್, ಎಲ್ಲರಿಗೂ ಹೇಳ್ತೀವಿ ಮಕ್ಕಳಿಗೆ. ಹೌದು,
1: ಅವರು ಹೆಂಗೆ ನಿಮ್ಮ ನೋಡ್ತಾರೆ? ವಿಪರೀತವಾಗಿ ರೇಡಿಯೋ ಕೇಳ್ತಾರೆ ನಮ್ಮ ಪ್ರಭಾಕರ್ ಅವರು ಅಂತ ಹೇಳಿ ಹೇಳ್ತಾರೆ ಹೆಂಗೆ?
0: ಅದೇ ಸಾಮಾನ್ಯವಾಗಿ ಇವತ್ತು ಮೊಬೈಲ್ ಮಾಯೆ ಆವರಿಸಿದೆ, ದೊಡ್ಡವರು ತುಂಬಾ ಸೀನಿಯರ್ಗಳು ಎಲ್ಲ ಸೀರಿಯಲ್ಗಳು ನೋಡ್ತಾರೆ.
1: ಹೌದು,
0: ಇದ್ರ ಮಧ್ಯ ನಮ್ಮಂತ ಕೇಳೋರು ಇರ್ತೀವಿ
1: ಅಷ್ಟೇ. ಅಂದ್ರೆ ಒಂದೊಂದು ಹವ್ಯಾಸ ಮನುಷ್ಯನಿಗೆ, ರೇಡಿಯೋ ಕೇಳೋ ಹವ್ಯಾಸ ಇತ್ತಂದ್ರೆ ಅದನ್ನ ಬಿಡಕ್ಕಾಗಲ್ಲ, ಅಯ್ಯೋ ನಾನು ಇವತ್ತು ಕೇಳಲಿಲ್ಲಲ್ಲ ಅಂತೇಳಿ ಆ ಕೊರಗು ಇರುತ್ತೆ
0: ಸರ್. ಹಿಂದಿನವರು ನೋಡಬೇಕು, ದೊಡ್ಡವರೆಲ್ಲ ಇದ್ರಲ್ಲ ಅವಾಗೆಲ್ಲ ವಾರ್ತೆಗಳನ್ನ ನಿಂತ್ಕೊಂಡು ಕೇಳೋರು ರೇಡಿಯೋ. ಇದು ವಾಲ್ವ್ ರೇಡಿಯೋಗಳು ಇದ್ವಲ್ಲ, ಅದು ಹೀಟ್ ಆಗಕ್ಕೆ 5 ನಿಮಿಷ ಬೇಕಾಗ್ತಿತ್ತು.
1: ಹೌದೌದು,
0: ನಿಂತ್ಕೊಂಡು ಅವರಿಗೆ ಯಾರು ಅದನ್ನ ಮಧ್ಯ ಅಡಚಣೆ ಮಾಡಂಗಿಲ್ಲ, ಡೆಲ್ಲಿಯಿಂದ ನ್ಯೂಸ್ಗಳು ಓದ್ತಾ ಇದ್ರು, ಪ್ರದೇಶ ಸಮಾಚಾರ ಕೇಳ್ತಾ ಇದ್ರು. ಸೊ ಇವೆಲ್ಲ ಇದು ಯಾವ ತರ ಮರೆಯಕ್ ಸಾಧ್ಯನಾ ಹೇಳಿ.
1: ರೇಡಿಯೋ ಕೇಳೋ ನಿಮ್ಮ ಅನುಭವಗಳು ವಿಶೇಷವಾಗಿ ಇವೆ ಅಂತ ಹೇಳ್ಬೋದು. ಈಗ ಆಕಾಶವಾಣಿಗೆ 90 ಆದ ಸಂದರ್ಭದಲ್ಲಿ ಆಕಾಶವಾಣಿ ಈ ರೀತಿ ಕೇಳುಗರ ಜೊತೆಗೂ ಕೂಡ ಒಂದು ಒಳ್ಳೆ ಉತ್ತಮ ಬಾಂಧವ್ಯ ಇಟ್ಕೋಬೇಕಾಗಿದೆ ಅಂತ ಹೇಳಿ, ಮತ್ತೆ ಹಳೆ ನಾಟಕ ಕಲಾವಿದರನ್ನು ನಾವು ಕರೆಸ್ತಾ ಇದ್ದೀವಿ, ನಿವೃತ್ತಿ ಹೊಂದಿದವರನ್ನು ಕರೆಸ್ತಾ ಇದ್ದೀವಿ, ಸಂಗೀತಗಾರರು ಕೂಡ ಬರ್ತಾ ಇದ್ದಾರೆ, ಸೆಲೆಬ್ರಿಟಿಗಳು, ಚಿತ್ರನಟರು, ಆಮೇಲೆ ಕಲಾವಿದರು, ಸಂಗೀತಗಾರರು ಅವರನ್ನು ಕೂಡ ಒಟ್ಟಾರೆ ಇಡೀ 7 ದಿನ ನಿರಂತರವಾಗಿ ಕಾರ್ಯಕ್ರಮ ಪ್ರಸಾರ ಆಗೋ ಹಾಗೆ ನೋಡ್ತಾ ಬಂದಿದ್ದೀವಿ. ಈ ಒಳ್ಳೆ ರೀತಿಯಾದಂತ ಒಂದು ಸಂಭ್ರಮವನ್ನೇ ಬೆಂಗಳೂರು
0: ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲಾ ಸ್ಟೇಷನ್ ಅವರು ಈ ಆಕಾಶವಾಣಿ 90 ಒಂದು ಅಚ್ಚಳಿಯೇ ಉಳಿಯುತ್ತೆ, ಯಾಕಂದ್ರೆ ಎಲ್ಲ ಕರೆಸಿ ರೆಕಾರ್ಡಿಂಗ್ ಗಳು ಆಗ್ತಾ ಇದ್ರೆ. ಎಷ್ಟೋ ಮೊನ್ನೆ ನಾನು ಕುತ್ಕೊಂಡು ಕೇಳ್ತಾ ಇದ್ದೆ, ಯಾರೋ ಯಾವುದೋ ಜಮಾನದಲ್ಲಿ ಆಗಿ ಹೋದ ಸಾಹಿತಿಗಳು ಒಂದು ಕೇಳೋದೇ ಒಂದು ಆನಂದ ಆಗುತ್ತೆ. ಮೊನ್ನೆ ಎಸ್ ವಿ ರಂಗಣ್ಣ ಅವ್ರದ್ದು ಹಾಕಿದ್ರು
1: ಅಲ್ವಾ,
0: ಅವ್ರದ್ದು ತುಂಬಾ ಚೆನ್ನಾಗಿತ್ತು. ಎಂ ಎಲ್ ಬಸವಣ್ಣ ಅಂತ ಅರಮನೆ ಕಲಾವಿದ್ರಂತ ಅವರು
1: ನೋಡಿ,
0: ನಾನು ತಗೊಂಡಾಗ ಟ್ರಾನ್ಸ್ಲೇಟ್ ಹಂಗೆ ಮನೇಲೇ ಹಿಡಿದ್ಬಿಟ್ಟೆ, ನೋಡ್ರಿ ಬರ್ತಾ ಇದೆ 66ನೇ ಎಸ್ ವಿ ರೆಕಾರ್ಡಿಂಗ್ ಆಕಾಶವಾಣಿ ಆಗ್ತಾ
1: ಇದೆ ಅಂತ.
0: ಅದು ಒಂಥರ ಹೇಳ್ಕೊಳಕ್ ಆಗೋದಿಲ್ಲ ಅಲ್ಲ, ಅಭಿಮಾನ ಇದ್ರೆ ಮಾತ್ರ ಸಾಧ್ಯ.
1: ಹೌದೌದು. ಯಾವ ಶ್ರೋತೃ ಸಂಘದ ಜೊತೆಗೆ ನಿಮ್ಮ ಸಂಪರ್ಕ ಇದೆ
0: ಸರ್? ಕರುನಾಡ ಆಕಾಶವಾಣಿ ಶ್ರೋತೃ ಸಂಘ ಅಂತ ರಚನೆ ಆಗಿದೆ. ರಿಜಿಸ್ಟರ್ ಆಗಿದೆ ಸರ್, ರಿಜಿಸ್ಟರ್ ಆಗಿದೆ. ಹಳೆಯ ಕೇಳೋದ್ರು ಶ್ರೀಯುತ ಬೋಪಾ ವೆಂಕಟೇಶ್ ಅವರು, ಅವರು ಬಹಳ ಅನಾದಿ ಕಾಲದಿಂದ ಅವರು ರೇಡಿಯೋ ಜೊತೆ ಬಂದವೇ ಬೆಳೆಸ್ಕೊಂಡು ಬಂದಿದ್ದಾರೆ.
1: ಒಟ್ಟಾರೆ ನಿಮ್ಮ ಒಂದು ಬಳಗ ದೊಡ್ಡ ಚೆನ್ನಾಗಿದೆ
0: ಚೆನ್ನಾಗಿದೆ. ನಮ್ಮ ಉದ್ದೇಶ ಏನು ಅಂದ್ರೆ 4 ಜನ ಇನ್ನು ಕೇಳೋ ಆಗಲಿ, ಇನ್ಯಾವ ಒಂದು ಸ್ವಾರ್ಥವೂ ಇಲ್ಲ ಸರ್ ಇದರಲ್ಲಿ.
1: ಅಷ್ಟೇ,
0: ಗೊತ್ತಾಯ್ತು
1: ಏನು ಮಾಡಂಗಿಲ್ಲ.
0: ಆಕಾಶವಾಣಿಯಲ್ಲಿ ಸಿಬ್ಬಂದಿಗಳು, ತಾಂತ್ರಿಕ ವರ್ಗ, ಇವ್ರ ಸಿಬ್ಬಂದಿಗಳು ನೋಡ್ತಾ ಹೋದ್ರೆ ಸಂತೋಷ ಆಗುತ್ತೆ. ಆಕಾಶವಾಣಿ ಮಾತ್ರ ಯಾವತ್ತೂ ನಿಂತಿಲ್ಲ, ತಾಂತ್ರಿಕ ಅಡಚಣೆಯಿಂದ ನಿಂತಿರಬಹುದು ಅಷ್ಟೇ. ಮತ್ತೆ
1: ಅದು ಸುಮ್ಮನೆ ಕೆಲವು ಕ್ಷಣಗಳು ಮಾತ್ರ,
0: ನಮ್ಮ ಹೈ ಪವರ್ ಟ್ರಾನ್ಸ್ಮಿಟರ್ ಅಲ್ಲಿ ಅದ ಅಡಚಣೆಯಿಂದಾಗಿ ಅಂತ
1: ವಿಷಾದಿಸುತ್ತೇವೆ.
0: ಆಹರ್ನಿಶಂ ಸೇವಾಮಯಂ ಅಂತ ಸಂಸ್ಕೃತಲ್ಲಿ ಒಂದಿದೆ, ಅದೇ ಬಹುಜನ ಆಯ್ತಾಯ ಬಹುಜನ ಸುಖಾಯ ಅಂತ. ಹಾಗೆ ಆಕಾಶವಾಣಿ ಮಾತ್ರ ಒಂದು ಸಿಬ್ಬಂದಿಗಳು ಎಲ್ಲ ನಿಸ್ವಾರ್ಥದಿಂದ ಮಾಡ್ತಾ ಇದ್ದಾರೆ ಸರ್. ಸರ್, ಇದೊಂದೇ ಅಲ್ಲ, ಭಾರತ ಮತ್ತು ಸೋವಿಯತ್ ಯೂನಿಯನ್ ಬಾಂಧವ್ಯಗಳು ಚೆನ್ನಾಗಿದ್ದ ಕಾಲದಲ್ಲಿ ಹಿಂದೆ ಭಾರತದ ಎಲ್ಲಾ ಭಾಷೆಗಳಲ್ಲೂ ರೇಡಿಯೋ ಮಾಸ್ಕೋ ಪ್ರಪಂಚದಲ್ಲಿ ಅತ್ಯಂತ ಹಳೆಯ ರೇಡಿಯೋ ಸಂಸ್ಥೆ ಅದು. ಬಿಬಿಸಿ ಬಿಟ್ರೆ, ವಾಯ್ಸ್ ಆಫ್ ಅಮೆರಿಕಾ, ರೇಡಿಯೋ ಜರ್ಮನಿ ಬಿಟ್ರೆ, ರೇಡಿಯೋ ಮಾಸ್ಕೋ ಅಂತಿತ್ತು. ಮಾಸ್ಕೋ ರಷ್ಯಾ ಕ್ಯಾಪಿಟಲ್. ಎಲ್ಲಾ ಇಂಡಿಯನ್ ಲ್ಯಾಂಗ್ವೇಜ್ಗೂ 1/2 ಗಂಟೆ ಅವರು ಮೀಸಲು ಕೊಟ್ಟಿದ್ರು ಸರ್ ಪ್ರೋಗ್ರಾಮ್. 4:30 to 5 ಗಂಟೆ ತನಕ ಕನ್ನಡದು ಬರ್ತಾ ಇತ್ತು. ಇಲ್ಲಿನ ಕೆಲವು ಹಳೆಯ ಇವರು ಸಿಬ್ಬಂದಿನ ಅಲ್ಲಿನ ಡೆಪ್ಯೂಟ್ ಮಾಡಿದ್ರು ಅನ್ಸುತ್ತೆ, ಅವರು ಅಲ್ಲಿ ನಮ್ಮ ಪತ್ರನೆಲ್ಲ ಓದ್ತಾ ಇದ್ರು.
1: ಬರೀತಿದ್ರ?
0: ಬರೀತಿದ್ದೆ ಸರ್. ಇಲ್ಲಿಂದ ಇರೋ ವಿಚಾರ ಹೇಳ್ತೇನೆ, ಡೆಲ್ಲಿಯಲ್ಲಿ ಅಂಬಾಸಿಡರ್

0: ಇಲ್ಲಿಂದ ಕವರಲ್ಲಿ ಬರೆದ್ರೆ ಅವನು ಅಲ್ಲಿಂದ ಅಲ್ಲಿ ಕಳಿಸೋನು. ಅವಾಗ ಆ ತರ ಅಂಚೆ ಇಲಾಖೆ ಸಿಸ್ಟಮ್ ಇತ್ತು. ಅವ್ರಿಗೆ ಬರೋದು ಆ ರಷ್ಯನ್ ಭಾಷೆಯಲ್ಲಿ ಆಕೆ ಹೇಳ್ತಿದ್ದ ನಮ್ಮ ಹೆಸರುಗಳನ್ನ ಒಂಥರ ವಿಚಿತ್ರವಾಗಿ ಹೇಳ್ತಿದ್ದೆ, ಆನಂದ ಆಗ್ತಾ ಇತ್ತು. ಆಮೇಲೆ ಕನ್ನಡ ಹಾಡುಗಳನ್ನ ನಾವು ಹೇಳಿದ್ದನ್ನ ಹೇಗೋ ಹುಡುಕಿ ಹಾಕೋರು ಸರ್ ಫಿಲ್ಮ್ದು
1: ಅಲ್ವಾ,
0: ಬರ್ತಿತ್ತು ಅದು ಯಾಕೋ ಏನೋ ಆಮೇಲಿಂದ ನಿಂತೋಯ್ತು. ಕ್ವಿಜ್ಗಳು ಇದು ಮಾಡೋರು
1: ಎಲ್ಲಾ ದೇಶದವರು ಕೂಡ.
0: ಹೌದು ಸರ್,
1: ಭಾರತದ ಕೇಳುಗರನ್ನ ಆಕರ್ಷಣೆ ಮಾಡಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿವೆ ಅಂತ ಹೇಳಬಹುದು.
0: ರೇಡಿಯೋ ಸಿಲೋನ್ಗೆ ಈ ವರ್ಷಕ್ಕೆ 100 ವರ್ಷ ಆಗಿದೆ ಸರ್. ರೇಡಿಯೋ ಸಿಲೋನ್ 1925 ನಲ್ಲಿ ಸ್ಥಾಪನೆ ಆಯ್ತು. BBC ನೋಡಿಕೊಂಡು ಅವ್ರು ಸ್ಥಾಪನೆ ಮಾಡಿದ್ರು. ಬಹಳ ಶಕ್ತಿಯುತ ಟ್ರಾನ್ಸ್ಮಿಟರ್ ಹಾಕಿದ್ದ.
1: ಹೌದು,
0: ಈ ಶಾರ್ಟ್ ವೇವ್ ನಲ್ಲೇ ಬರ್ತಾ ಇತ್ತು ಬೆಳಗ್ಗೆ ಅಂದ್ರೆ
1: ಎಲ್ಲ ಕಡೆ ಬರ್ತಿತ್ತು.
0: ಯೂಶುವಲಿ ಶಾರ್ಟ್ ವೇವ್ ಸಂಜೆ ಮೇಲೆ ಶುರು ಆಗುತ್ತೆ, ಬೆಳಗ್ಗೆ ಹೊತ್ತು ಬರ್ತಾ ಇತ್ತು. ಇಲ್ಲಿನ ಹಿಂದಿಯವರೆಲ್ಲ ಹೋಗಿ ಅಲ್ಲಿ ಆಶ್ರಯ ತಗೊಂಡ್ರು. ಬಹಳ ಚೆನ್ನಾಗಿ ನಡೆದಿದೆ.
1: ಅದೇ ಒಂದು ನಡೆಸ್ಕೊಡೋ ರೀತಿನೇ ಒಂಥರ ವಿಭಿನ್ನವಾಗಿತ್ತು, ಜನ ಆಕರ್ಷಿತರಾಗಿದ್ರು.
0: ಹೌದೌದು,
1: ಆಕಾಶವಾಣಿ ಅನುಭವಗಳು ಕೂಡ ವಿಶೇಷವಾಗಿವೆ. ಹೀಗೆ ಆಕಾಶವಾಣಿ ತನ್ನದೇ ಆದಂತ ಒಂದು ವೈಭವವನ್ನು ಉಳಿಸಿಕೊಂಡು ಈ 90 ವರ್ಷದ ಒಂದು ಸಂಭ್ರಮವನ್ನು ಮಾಡ್ತಾ ಇದೆ. ಉತ್ತಮ ಸೇವೆಯನ್ನು ಸಲ್ಲಿಸಿ ಇನ್ನೂ ಆಕರ್ಷಣೆ ಮಾಡಬೇಕು, ಜನರನ್ನು ಸೆಳೆದಿಡಬೇಕು ಅಂತೇಳಿ ಪ್ರಯತ್ನವನ್ನ ಜಾರಿ ಇಟ್ಟಿದೆ. ಅದಕ್ಕೆ ಕಾರಣ ನಿಮ್ಮ ರೀತಿ ಉತ್ತಮ ಶ್ರೋತೃಗಳು ಬಹಳ ನಮಗೆ ಮುಖ್ಯ ಆಗುತ್ತೆ. ಈ ರೀತಿಯಾದಂತಹ ಕೇಳ್ಮೆ ಅದು ಮತ್ತೆ ಮುಂದುವರಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸೋಣ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.
2: ಇಂದಿನ ಈ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಹಕಾರಿ ಬ್ಯಾಂಕ್ನ ನಿವೃತ್ತ ಉಪವ್ಯವಸ್ಥಾಪಕರು ಹಾಗೂ ಆಕಾಶವಾಣಿಯ ಕೇಳುಗರಾದ ವಿ ಪ್ರಭಾಕರ್ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದ್ರಿ. ಇವರೊಂದಿಗೆ ಪಾಲ್ಗೊಂಡಿದ್ದವರು ಜಾಂಪಣ್ಣ ಆಶಿಹಾಳ್. ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದ್ರಿ. ಇದುವರೆಗೆ ಆಕಾಶ ಬುಟ್ಟಿ ಕಾರ್ಯಕ್ರಮ ಕೇಳಿದ್ರಿ.
3: ಮರೆಗೆ ನಿಂತು ಕಾಯುತ್ತಿರುವ ಕರುಳು ಯಾವುದು?
4: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:22. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಜೀವದ ಪಾಕವಾವನುಭವ ದಿನಹುದೋ, ಆವ ಪಾಪಕ್ಷಯವದಾವ ಪುಣ್ಯದಿನೋ. ಆವ ಜೀವದ ಪಾಕವಾವನುಭವ ದಿನಹುದೋ, ಆವ ಪಾಪಕ್ಷಯವದಾವ ಪುಣ್ಯದಿನೋ. ಕಾವಿರದೆ ಪಕ್ವವಹ ಜೀವ ವಿಳೆಯೊಳಗಿರದು ನೋವೆಲ್ಲ ಪಾವಕವೋ ಮಂಕುತಿಮ್ಮ. ಕಾವಿರದೆ ಪಕ್ವವಹ ಜೀವ ವಿಳೆಯೊಳಗಿರದು ನೋವೆಲ್ಲ ಪಾವಕವೋ ಮಂಕುತಿಮ್ಮ.

ಈ ಪದ್ಯ ಕೂಡ ಮನುಷ್ಯ ಪರಿಪಕ್ವಗೊಳ್ಳುವಂತಹ ಒಂದು ಸ್ಥಿತಿಯನ್ನು ಅಥವಾ ಒಂದು ಪ್ರಕ್ರಿಯೆಯನ್ನು ವಿವರಿಸ್ತಾ ಇದೆ. ಯಾವ ಅನುಭವದಿಂದ ಯಾವ ಜೀವದ ಪಾಕ ಉಂಟಾಗ್ತದೋ ಗೊತ್ತಿಲ್ಲ, ಯಾವ ಪುಣ್ಯದಿಂದ ಯಾವ ಪಾಪ ಕ್ಷಯವಾಗ್ತದೋ ಗೊತ್ತಿಲ್ಲ. ಪಾಪ ಕ್ಷಯವಾಗೋದಂದರೆ ಪಾಪ ಅಳಿಯೋದು ಅಂತ ಅರ್ಥ ಇಲ್ಲಿ. ಯಾವ ಅನುಭವದಿಂದ ಜೀವನದ ಪಾಕವಾಗ್ತದೋ ಗೊತ್ತಿಲ್ಲ, ಯಾವ ಪುಣ್ಯದಿಂದ ಪಾಪದ ಕ್ಷಯ ಆಗ್ತದೋ ಗೊತ್ತಿಲ್ಲ. ಕಾವಿರದೆ ಅನ್ನೋ ಪದ್ಯ, ಕಾವು ಅಂತಂದರೆ ಇಲ್ಲಿ ಬಿಸಿ ಅನ್ನೋ ಅರ್ಥ. ಕಾವಿರದೆ, ಬಿಸಿಯಾಗದೆ ಪಕ್ವವಾಗದ ಜೀವ ಭೂಮಿಯಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಬಹಳ ಅದ್ಭುತವಾದ ಮಾತಿದು. ಅಂದರೆ ಜೀವ ಈ ಭೂಮಿಯಲ್ಲಿ ಬಿಸಿಯಾಗದೇನೆ, ಬಿಸಿಯಾಗದಂದರೆ ಅನುಭವಕ್ಕೆ ತನ್ನಂತಾನು ತೆತ್ಕೊಳ್ದೇನೆ. ಆ ಅನುಭವ ಅನೇಕ ರೀತಿಯ ದುರಂತದ ಅನುಭವ ಆಗಿರ್ಬೋದು, ಸುಖದ ಅನುಭವ ಆಗಿರ್ಬೋದು, ದುಃಖದ ಅನುಭವ, ಅನೇಕ ರೀತಿಯ ಅನುಭವಕ್ಕೆ ತೆತ್ತುಕೊಂಡು ತನ್ನಂತಾನು ಬಿಸಿಯಾಗಿಸಿಕೊಳ್ತೇನೆ. ಹಾಗೆ ಬಿಸಿಯಾಗೋದ್ರ ಮೂಲಕ ಪಕ್ವವಾಗದೇನೆ ಪಾಪ ಕ್ಷಯವಾಗೋದಿಲ್ಲ, ಬಹುಶಃ ಜೀವದ ಪಾಕವೂ ಆಗೋದಿಲ್ಲ. ಆದ್ದರಿಂದ ನೋವೆಲ್ಲವೂ ಪಾಕ, ನೋವೆಲ್ಲವೂ ಪಾವಕ. ಪಾವಕ ಅಂತಂದರೆ ಇಲ್ಲಿ ಪಾವನಗೊಳಿಸುವುದು ಅಂತ ಅರ್ಥ. ಜೀವನದಲ್ಲಿ ಬರೀ ಸುಖ ಮಾತ್ರ ಅಲ್ಲ, ನೋವು ಕೂಡ ಪಾವನಗೊಳಿಸ್ತದೆ ಅನ್ನೋ ಮಾತನ್ನು ಡಿ ವಿ ಜಿ ಅವರು ಇಲ್ಲಿ ವಿವರಿಸ್ತಾ ಇದ್ದಾರೆ.

ಕ್ಷುತ್ತು ಮಮತೆಗಳು ಜೀವಕ್ಕೆ ಕುಲಿಮೆ ಸುತ್ತಿಗೆಗಳ್, ಉತ್ತಮವದೆನಿಪುವು ಕಿಟ್ಟಗಳ ಕಳೆದು. ಕ್ಷುತ್ತು ಮಮತೆಗಳು ಜೀವಕ್ಕೆ ಕುಲಿಮೆ ಸುತ್ತಿಗೆಗಳ್, ಉತ್ತಮವದೆನಿಪುವು ಕಿಟ್ಟಗಳ ಕಳೆದು. ಚಿತ್ತ ಸಂಸ್ಕಾರ ಸಾಧನವಯ್ಯ ಸಂಸಾರ ತತ್ವ ಪ್ರವೃತ್ತಂಗೆ ಮಂಕುತಿಮ್ಮ. ಚಿತ್ತ ಸಂಸ್ಕಾರ ಸಾಧನವಯ್ಯ ಸಂಸಾರ ತತ್ವ ಪ್ರವೃತ್ತಂಗೆ ಮಂಕುತಿಮ್ಮ.

ಸಂಸಾರದ ಇನ್ನೊಂದು ಬಹುಮುಖ್ಯವಾದಂಥ ಅನುಭವವನ್ನು ಕುರಿತಂತೆ ಡಿ ವಿ ಜಿಯವರ ಈ ನಾಲ್ಕು ಸಾಲುಗಳ ಪದ್ಯದಲ್ಲಿ ಕೆಲವು ವಿಚಾರಗಳು ಬರುವುದನ್ನು ನಾವು ಗುರುತಿಸ್ಬೋದು. ಸಂಸಾರ ಎನ್ನುವುದನ್ನು ವ್ಯಾಖ್ಯಾನ ಮಾಡುವಾಗ ಡಿ ವಿ ಜಿಯವರ ಅನೇಕ ಪದ್ಯಗಳಲ್ಲಿ ಅದು ಎರಡು ವಿರುದ್ಧ ತತ್ವಗಳ ಒಂದು ಸಮ್ಮಿಲನ, ಸಂಯೋಗ ಮತ್ತು ಅದರಿಂದ ಪರಿಪಾಕವಾಗುವಂಥ ಒಂದು ಸ್ಥಿತಿ ಅನ್ನೋದನ್ನು ನಾವು ಗುರುತಿಸಿದ್ದೀವಿ. ಇಲ್ಲೂ ಕೂಡ ಅದೇ ಭಾವವನ್ನು ಈ ಪದ್ಯ ವಿವರಿಸ್ತಾ ಇದೆ. ಕ್ಷುತ್ತು ಅಂತಂದರೆ ಹಸಿವು ಅಂತ ಅರ್ಥ, ಮಮತೆ ಅಂದರೆ ಪ್ರೀತಿ ಅಂತ ಅರ್ಥ. ಸೊ ಮಮತೆ ಅನ್ನೋದು ಒಂದು ಕಡೆಗೆ ಹೃದಯ ಶಿಖಿ, ಅವರೇ ಹೇಳುವ ಮಾತಿನಂತೆ ಹೃದಯ ಶಿಖಿ ಮಮತೆ ಪ್ರೀತಿ ಅನ್ನೋದು. ಇಲ್ಲಿ ಕ್ಷುತ್ತು ಅನ್ನೋದು ಅವರೇ ಇನ್ನೊಂದು ಕಡೆ ಹೇಳದಂತೆ ಉದರ ಶಿಖಿ. ಅದು ಅಂದರೆ ಹಸಿವು ಮತ್ತು ಮಮತೆ, ಯಾವುದನ್ನು ಹಿಂದೆ ಉದರ ಶಿಖಿ ಮತ್ತು ಹೃದಯ ಶಿಖಿ ಅಂತ ಡಿ ವಿ ಜಿಯವರು ಹೇಳ್ತಾ ಇದ್ರು, ಅದನ್ನು ಇನ್ನೊಂದು ಮಾತಿನಲ್ಲಿ ಇಲ್ಲಿ ವಿವರಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ.

0: ಸುತ್ತು ಮತ್ತು ಮಮತೆಗಳು ಅಂದ್ರೆ ಹಸಿವು ಮತ್ತು ಪ್ರೀತಿ ಜೀವಕ್ಕೆ ಹೇಗಿದಾವೆ ಅಂತಂದ್ರೆ ಅವು ಕುಲಿಮೆ ಹಾಗೂ ಸುತ್ತಿಗೆಗಳ ತರ ಅಂತ. ಕುಲಿಮೆ ಅಂದ್ರೆ ಬೆಂಕಿ, ಇನ್ನೊಂದು ಸುತ್ತಿಗೆ. ಇವೆರಡೂ ಜೊತೆಗಿರಲೇಬೇಕು ಹದವಾಗೋದಕ್ಕೆ, ಒಂದು ಕಬ್ಬಿಣ ಆಯುಧವಾಗೋದಕ್ಕೆ ಅಥವಾ ವ್ಯಕ್ತಿತ್ವ ಪರಿಪಾಕಗೊಳ್ಳೋದಕ್ಕೆ. ಇದನ್ನ ಪ್ರತಿಮೆ ಮೂಲಕ ನೀವು ವ್ಯಾಖ್ಯಾನ ಮಾಡೋದಾದ್ರೆ, ನೀವು ಕಬ್ಬಿಣ ತಗೊಂಬಂದ್ರೆ ಅದನ್ನ ಒಂದು ಆಯುಧವನ್ನಾಗಿ ಮಾಡ್ಕೊಳ್ಳಿಕ್ಕೆ ನಿಮಗೆ ಒಂದು ಕುಲುಮೆಯೂ ಬೇಕು, ಸುತ್ತಿಗೆಯೂ ಬೇಕಾಗತ್ತೆ. ಇವೆರಡೂ ಇರೋ ರೀತಿಯಲ್ಲಿ ಇಲ್ಲಿ ಹಸಿವು ಮತ್ತು ಮಮತೆ ಅಂದ್ರೆ ನೋವು ಅನುಭವ ಹಾಗೂ ಜ್ಞಾನದ ಒಂದು ಅರ್ಜನೆ, ಅರಿವಿನ ಒಂದು ಅರ್ಜನೆ, ಇವೆರಡೂ ಕೂಡ ಜೀವನಕ್ಕೆ ಬಹಳ ಮುಖ್ಯ ಅಂತ ಹೇಳುವಂಥ ಮಾತಿಲ್ಲಿದೆ. ಇವು ಏನ್ ಮಾಡ್ತವೆ ಅಂತಂದ್ರೆ ಕಿಟ್ಟಗಳ ಕಳೆದು, ಕಿಟ್ಟ ಅಂತಂದ್ರೆ ಕೊಳೆ ಅಂತ ಅರ್ಥ. ಮನುಷ್ಯನಲ್ಲಿ ಇರಬಹುದಾದಂತಹ ಅನೇಕ ರೀತಿಯ ಕೊಳೆಯನ್ನ ಇವು ತೆಗೆದಾಕ್ತವೆ ಅಂತ, ಸಂಸ್ಕಾರವಂತನಾಗಿ ಮಾಡ್ತವೆ ಮನುಷ್ಯನ ಮಾತಿನಲ್ಲಿ ಕವಿ ಹೇಳ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ಚಿತ್ತ ಸಂಸ್ಕಾರ ಸಾಧನ ಇವು. ಸಂಸಾರ ತತ್ವ ಪ್ರವರ್ತಂಗೆ, ಈ ಮಾತು ಬಹಳ ಮುಖ್ಯ ಇಲ್ಲಿ. ಸಂಸಾರ ಅಂತಂದ್ರೆ ಏನು ಅಂತಂದ್ರೆ, ಸಂಸಾರ ಅನ್ನೋದು ಒಂದು ತತ್ವವನ್ನ, ಬದುಕುವ ತತ್ವವನ್ನು ಅರಿಯುವ ಒಂದು ರೀತಿ ಕೂಡ ಹೌದದು. ಬರೀ ಹಸಿವು, ನೀರಡಿಕೆ, ಮೈಥುನ, ನಿದ್ರೆ ಮಾತ್ರ ಅಲ್ಲ, ಸಂಸಾರವೆನ್ನುವುದು ಒಂದು ತತ್ವವನ್ನು ಅರಿತು ಬದುಕುವ ಮಾರ್ಗ ಅನ್ನೋದನ್ನ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಅನೇಕ ಪದ್ಯಗಳಲ್ಲಿ ಆ ಭಾವ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ಇಲ್ಲಿ ಸಂಸಾರ ತತ್ವ ಪ್ರವರ್ತನಾದವನಿಗೆ ಯಾವಾಗಲೂ ಕೂಡ ಕಿಟ್ಟಗಳನ್ನು ಕಳೆದುಕೊಳ್ಳೋದು, ಕ್ಷುತ್ತು ಮತ್ತು ಮಮತೆಗಳನ್ನು ಒಟ್ಟಾಗಿ ಭಾವಿಸಿ ಅದನ್ನು ಚಿತ್ತ ಸಂಸ್ಕಾರಕ್ಕೆ ಸಾಧನವನ್ನಾಗಿ ಮಾಡಿಕೊಳ್ಳೋದು ಬಹಳ ಮುಖ್ಯ ಅನ್ನೋದು ಇಲ್ಲಿ ಡಿ ವಿ ಜಿಯವರ ಈ ಪದ್ಯದ ಅರ್ಥ ಅಂತ ಹೇಳಬಹುದು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನ ಕೇಳಿದ್ರಿ.
3: ವಿವಿಧ ಭಾರತಿ 102.9 ಎಫ್ಎಂ.
2: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:32:26. ಈಗ ಒಂದು ಗೀತೆಯನ್ನ ಕೇಳುವಂತಹ ಸಮಯ. ಮಾನ್ಸೂನ್ ರಾಗ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಅರವಿಂದ್ ವೇಣುಗೋಪಾಲ್, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಅನೂಪ್ ಸೀಳಿನ್.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, 22,600 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಕಾರ್ಯಾಚರಣೆ ದಕ್ಷತೆ ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿ ದುಪ್ಪಟ್ಟು ನಿರ್ಧಾರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ, ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಿಸಿದ ಭಾರತೀಯ ವಿಮಾನಯಾನ ಸಂಸ್ಥೆಗಳು. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕ, ಅಗ್ರಸ್ಥಾನ ಪಡೆದ ಭಾರತೀಯ ಕುಸ್ತಿಪಟುಗಳು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಗುಜರಾತ್ನ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕಾರ್ಯಾಚರಣೆಯ ದಕ್ಷತೆಯನ್ನು ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿಯನ್ನು ದುಪ್ಪಟ್ಟು ಮಾಡಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ವೈದ್ಯಕೀಯ ಮತ್ತು ಕಾಮಗಾರಿ ಯೋಜನೆಗಳು ಸೇರಿದಂತೆ ರಕ್ಷಣಾ ಸೇವೆಗಳಿಗಾಗಿ ಪರಿಷ್ಕೃತ ಹಣಕಾಸು ಅಧಿಕಾರ ಯೋಜನೆಯನ್ನು ಸಹ ಅವರು ಬಿಡುಗಡೆ ಮಾಡಿದರು. ಪರಿಷ್ಕೃತ ಹಣಕಾಸು ಅಧಿಕಾರ ನಿಯೋಜನೆಯು ಕಂದಾಯ ಮಾರ್ಗದ ಮೂಲಕ 125,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೊತ್ತದ ಖರೀದಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಹಣಕಾಸಿನ ಅಧಿಕಾರವನ್ನು 100% ಹೆಚ್ಚಿಸಲಾಗಿದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಇದು ದುಪ್ಪಟ್ಟಿಗಿಂತಲೂ ಹೆಚ್ಚಾಗಿದೆ. ಇದು ಫೀಲ್ಡ್ ಕಮಾಂಡರ್ಗಳ ಕಾರ್ಯಾಚರಣೆಯ ದಕ್ಷತೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಮತ್ತು ಒಪ್ಪಂದಗಳನ್ನು ವೇಗವಾಗಿ ಮುಕ್ತಾಯಗೊಳಿಸಲು ಹಾಗೂ ಯೋಜನೆಗಳ ತ್ವರಿತ ಅನುಷ್ಠಾನಕ್ಕೆ ಕಾರಣವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಸೇನಾ, ವಾಯುಪಡೆ ಮತ್ತು ನೌಕಾಪಡೆಯ ಕಮಾಂಡರ್ಗಳಿಗೆ ನಿಯೋಜಿಸಲಾದ ವಿಶೇಷ ಹಣಕಾಸು ಅಧಿಕಾರವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ ಮತ್ತು ತುರ್ತು ಕಾರ್ಯಾಚರಣೆಯ ಅಗತ್ಯತೆಗಳನ್ನು ಪೂರೈಸಲು ಒದಗಿಸಲಾದ ಒಟ್ಟು ಹಣಕಾಸು ಮಿತಿಯನ್ನು 100% ಹೆಚ್ಚಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರದಲ್ಲಿ ಭಾರತ ಅಸಾಧಾರಣ ಪ್ರಗತಿಯನ್ನು ಸಾಧಿಸಿದ್ದು, ಪಳೆಯುಳಿಕೆ ರಹಿತ ಇಂಧನ ಸಾಮರ್ಥ್ಯದಲ್ಲಿ ವಿಶ್ವದ ಅಗ್ರ ಉತ್ಪಾದಕ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯ 2 ವರ್ಷಗಳ ಸಂದರ್ಭದಲ್ಲಿ ಸಚಿವರು ವಾಟ್ಸಪ್, ಚಾಟ್ಬಾಟ್, ಸಂತೋಷ್ ಮತ್ತು ಪಿಎಂ ಸೂರ್ಯಘರ್ ಲಾಂಛನವನ್ನು ಬಿಡುಗಡೆ ಮಾಡಿದರು. ಸುಮಾರು 80%ದಷ್ಟು ಮೇಲ್ಛಾವಣಿ ಸೌರಶಕ್ತಿ ಸ್ಥಾಪನೆ ಗುರಿಯನ್ನು ಸಾಧಿಸಲಾಗಿದೆ. 53,000ಕ್ಕೂ ಹೆಚ್ಚು ಸರ್ಕಾರಿ ಕಟ್ಟಡಗಳನ್ನು ಸೌರಶಕ್ತಿ ಚಾಲಿತಗೊಳಿಸಲಾಗಿದ್ದು, ಒಟ್ಟು 855 ಮೆಗಾವ್ಯಾಟ್ ಸಾಮರ್ಥ್ಯ ಇದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿಯನ್ನು ನೀಡಿದ್ದಾರೆ. 10,000 ಕೋಟಿ ರೂಪಾಯಿಗಳ ವಾಯುಯಾನ ಟರ್ಬೈನ್ ಇಂಧನ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಯನ್ನು ಅನುಮೋದಿಸಿರುವ ಸರ್ಕಾರದ ನಿರ್ಧಾರವನ್ನು ಭಾರತೀಯ ವಿಮಾನಯಾನ ಸಂಸ್ಥೆಗಳು ಸ್ವಾಗತಿಸಿವೆ. ಇದು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ನೀಡುತ್ತದೆ ಎಂದು ಹೇಳಿವೆ. ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗಾಗಿ ಏರ್ಲೈನ್ಸ್ಗೆ ಎಟಿಎಫ್ ಬೆಲೆ ಸ್ಥಿರೀಕರಣ ಬೆಂಬಲವನ್ನು ಒದಗಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ 10,000 ಕೋಟಿ ರೂಪಾಯಿಗಳ ಒಂದು ಬಾರಿಯ ಬಜೆಟ್ ಬೆಂಬಲವನ್ನು ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ಉಂಟಾಗುವ ಅಸಾಧಾರಣ ಇಂಧನ ಬೆಲೆ ಏರಿಳಿತದ ಅವಧಿಯಲ್ಲಿ ವಿಮಾನಯಾನ ಸಂಸ್ಥೆಗಳಿಗೆ ಸ್ಥಿರವಾದ ಎಟಿಎಫ್ ಬೆಲೆ ನಿಗದಿಯನ್ನು ಸುಗಮಗೊಳಿಸಲು ಕಂಪನಿಗಳಿಗೆ ಬೆಂಬಲ ಒದಗಿಸಲಾಗುತ್ತದೆ. ಎಟಿಎಫ್ ಬೆಲೆ ಸ್ಥಿರೀಕರಣ ಬೆಂಬಲವನ್ನು ಪರಿಚಯಿಸುವ ಸರ್ಕಾರದ ನಿರ್ಧಾರವನ್ನು ಏರ್ ಇಂಡಿಯಾ ಶ್ಲಾಘಿಸಿದೆ. ಈ ಪ್ರಗತಿಪರ ಕ್ರಮವು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ಒದಗಿಸುತ್ತದೆ. ಈ ನಿರ್ಧಾರವು ದೇಶದ ಜನರಿಗೆ ಸಂಪರ್ಕವನ್ನು ಬಲಪಡಿಸುವ ಮತ್ತು ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸಲು ಅನುವು ಮಾಡಿಕೊಡುವ ಸರ್ಕಾರದ ಬದ್ಧತೆಯನ್ನು ಬಲಪಡಿಸುತ್ತದೆ ಎಂದು ಏರ್ ಇಂಡಿಯಾ ಹೇಳಿದೆ. ಈ ಪ್ರಮುಖ ಉಪಕ್ರಮಕ್ಕಾಗಿ ಇಂಡಿಗೋ ಏರ್ಲೈನ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದೆ. ವಿಮಾನಯಾನ ಪ್ರಯಾಣವನ್ನು ಹೆಚ್ಚು ಸುಲಭಗೊಳಿಸುವುದು, ಪ್ರಾದೇಶಿಕ ಸಂಪರ್ಕವನ್ನು ಬಲಪಡಿಸುವುದು ಮತ್ತು ಭಾರತದ ವಾಯುಯಾನ ಕ್ಷೇತ್ರದ ಬೆಳವಣಿಗೆಯನ್ನು ವೇಗಗೊಳಿಸುವಲ್ಲಿ ಸ್ಥಿರವಾದ ಎಟಿಎಫ್ ಬೆಲೆ ನಿಗದಿ ಪರಿಸರವು ಮಹತ್ವದ ಹೆಜ್ಜೆಯಾಗಿದೆ ಎಂದು ಇಂಡಿಗೋ ಏರ್ಲೈನ್ಸ್ ಹೇಳಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ

0: ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಸರ್ಕಾರ ಇಂದು 7 ವಿಭಾಗಗಳಲ್ಲಿ 2026 ಇ ಆಡಳಿತಕ್ಕಾಗಿ 29ನೇ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಇ ಆಡಳಿತ ಕ್ಷೇತ್ರದಲ್ಲಿ ಅನುಕರಣೀಯ ಕೊಡುಗೆಗಳನ್ನು ಗುರುತಿಸಲು 10 ಚಿನ್ನದ ಪ್ರಶಸ್ತಿಗಳು, 6 ಬೆಳ್ಳಿ ಪ್ರಶಸ್ತಿ ಮತ್ತು 1 ಜ್ಯೂರಿ ಪ್ರಶಸ್ತಿ ಸೇರಿದಂತೆ ಒಟ್ಟು 17 ಪ್ರಶಸ್ತಿಗಳನ್ನು ನೀಡಲಾಗುವುದು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಈ ಆಡಳಿತ ಉಪಕ್ರಮಗಳ ಅನುಷ್ಠಾನದಲ್ಲಿನ ಶ್ರೇಷ್ಠತೆಯನ್ನು ಗುರುತಿಸಲು ಮತ್ತು ಉತ್ತೇಜಿಸಲು ಈ ಪ್ರಶಸ್ತಿಗಳನ್ನು ವಾರ್ಷಿಕವಾಗಿ ನೀಡಲಾಗುತ್ತದೆ. ರಾಜಸ್ಥಾನದ ಜೈಪುರದಲ್ಲಿ ನಡೆಯಲಿರುವ ಈ ಆಡಳಿತದ 29ನೇ ರಾಷ್ಟೀಯ ಸಮ್ಮೇಳನದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಚಿನ್ನದ ಪ್ರಶಸ್ತಿ ವಿಜೇತರಿಗೆ ಟ್ರೋಫಿ, ಪ್ರಮಾಣಪತ್ರ ಮತ್ತು 10 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಬೆಳ್ಳಿ ಪ್ರಶಸ್ತಿ ವಿಜೇತರಿಗೆ ಟ್ರೋಫಿ, ಪ್ರಮಾಣಪತ್ರ ಮತ್ತು 5 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಯೋಜನಾ ಅನುಷ್ಠಾನಕ್ಕೆ ಅಥವಾ ಸಾರ್ವಜನಿಕ ಕಲ್ಯಾಣ ಕ್ಷೇತ್ರಗಳಲ್ಲಿ ಸಂಪನ್ಮೂಲ ಅಂತರವನ್ನು ನಿವಾರಿಸಲು ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳು, ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಜಿಲ್ಲೆಗಳು, ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಆಡಳಿತವನ್ನು ಸುಧಾರಿಸುವಲ್ಲಿ ಮತ್ತು ಕಲ್ಯಾಣ ಯೋಜನೆಗಳ ಪರಿಣಾಮಕಾರಿ ವಿತರಣೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ತಂತ್ರಜ್ಞಾನ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಆಯೋಜನೆ ಮಾಡಿದಂತಹ ಸುಧಾರಣಾ ಉತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದ ಅಳವಡಿಕೆಯು ದೇಶಾದ್ಯಂತ ಫಲಾನುಭವಿಗಳ ಜೀವನದಲ್ಲಿ ಸ್ಪಷ್ಟವಾದ ಬದಲಾವಣೆಗಳನ್ನು ತರಲು ಸಚಿವಾಲಯಗಳಿಗೆ ಅನುವು ಮಾಡಿಕೊಟ್ಟಿದೆ ಎಂದು ಹೇಳಿದ್ದಾರೆ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದ ಅವರು, ಬಡತನವನ್ನು ನಿರ್ಮೂಲನೆ ಮಾಡುವ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ವಸತಿ, ಕುಡಿಯುವ ನೀರು, ವಿದ್ಯುತ್, ಆಹಾರ ಭದ್ರತೆ ಮತ್ತು ಡಿಜಿಟಲ್ ಸಂಪರ್ಕವನ್ನು ಒದಗಿಸುವ ಭಾರತವನ್ನು ಸೃಷ್ಟಿಸುವುದು ಕೇಂದ್ರ ಸರ್ಕಾರದ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ದೇಶಾದ್ಯಂತ ತೈಲ ಮತ್ತು ಇಂಧನ ದಾಸ್ತಾನು ಸಮರ್ಪಕವಾಗಿದ್ದು ಯಾವುದೇ ಕೊರತೆ ಆಗಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದಂತಹ ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ದೇಶದ ತೈಲಾಗಾರಗಳು ಉತ್ತಮ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಕಳೆದ 3 ದಿನಗಳಲ್ಲಿ ದೇಶದಲ್ಲಿ 1.5 ಕೋಟಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಮರುಪೂರ್ಣಕ್ಕಾಗಿ ನೋಂದಣಿಯಾಗಿದ್ದು, ಈ ಪೈಕಿ 1.43 ಸಿಲಿಂಡರ್ ಪೂರೈಕೆ ಮಾಡಲಾಗಿದೆ. ಈ ಅವಧಿಯಲ್ಲಿ ಒಟ್ಟು 19,372 ಟನ್ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್, 649 ಟನ್ ಆಟೋ ಎಲ್ಪಿಜಿ ಮತ್ತು 1.57 ಲಕ್ಷ 5 ಕೆಜಿ ಸಿಲಿಂಡರ್ಗಳು ಮಾರಾಟಗೊಂಡಿವೆ. ದೇಶಾದ್ಯಂತ 520 ಶಿಬಿರಗಳ ಮೂಲಕ 9,205 ಕೆಜಿ ಸಿಲಿಂಡರ್ಗಳನ್ನು ಮಾರಾಟ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಾರ್ಚ್ ತಿಂಗಳಿಂದ ಈಚೆಗೆ 8.82 ಲಕ್ಷ ಪಿಎನ್ಜಿ ಸಂಪರ್ಕ ಒದಗಿಸಲಾಗಿದ್ದು, ಹೆಚ್ಚುವರಿ 2.98 ಲಕ್ಷ ಸಂಪರ್ಕಕ್ಕೆ ಮೂಲ ಸೌಕರ್ಯವನ್ನು ಕಲ್ಪಿಸಲಾಗಿದೆ. ಅಲ್ಲದೆ 8.98 ಲಕ್ಷ ನೂತನ ಪಿಎನ್ಜಿ ಗ್ರಾಹಕರು ನೋಂದಣಿಯಾಗಿದ್ದಾರೆ. 18,400 ಪಿಎನ್ಜಿ ಗ್ರಾಹಕರು ತಮ್ಮ ಎಲ್ಪಿಜಿ ಸಂಪರ್ಕ ವಾಪಸ್ ಮಾಡಿದ್ದಾರೆ ಎಂದು ಸುಜಾತ ಶರ್ಮಾ ಮಾಹಿತಿಯನ್ನು ನೀಡಿದ್ದಾರೆ. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕದಲ್ಲಿ ಭಾರತ ತನ್ನ ಬಲವಾದ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಮಹಿಳೆಯರ 57 ಕೆಜಿಯ ವಿಭಾಗದಲ್ಲಿ ಜೈಸ್ಮಿನ್ ಲಂಬೋರಿಯಾ ವಿಶ್ವದ No.1 ಸ್ಥಾನಕ್ಕೆ ಏರಿದರೆ, ಏಷ್ಯನ್ ಚಾಂಪಿಯನ್ ಪ್ರಿಯಾ ಗಂಗಾಸ್ 60 ಕೆಜಿ ವಿಭಾಗದಲ್ಲಿ ಮತ್ತು ವಿಶ್ವನಾಥ್ ಸುರೇಶ್ 50 ಕೆಜಿ ವಿಭಾಗದಲ್ಲಿ ಅಗ್ರ ಶ್ರೇಯಾಂಕಿತರಾಗಿದ್ದಾರೆ. ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಮೀನಾಕ್ಷಿ ವಿಶ್ವದ No.1 ಸ್ಥಾನವನ್ನು ಪಡೆದಿದ್ದಾರೆ. ಪ್ರೀತಿ 3ನೇ ಸ್ಥಾನಕ್ಕೆ ಏರಿದ್ದಾರೆ. 70 ಕೆಜಿ ವಿಭಾಗದಲ್ಲಿ ಅರುಂಧತಿ ಚೌಧರಿ, 80 ಕೆಜಿ ವಿಭಾಗದಲ್ಲಿ ಪೂಜಾರಾಣಿ ಮತ್ತು ಪ್ಲಸ್ 80 ಕೆಜಿ ವಿಭಾಗದಲ್ಲಿ ನೂಪುರ್ 2ನೇ ಸ್ಥಾನಕ್ಕೆ ತೃಪ್ತರಾಗಿದ್ದಾರೆ. 51 ಕೆಜಿ ವಿಭಾಗದಲ್ಲಿ ನಿಖನ್ ಜರೀನ್ ಮತ್ತು 75 ಕೆಜಿಯ ವಿಭಾಗದಲ್ಲಿ ಲೋ ಬ್ಲೀನಾ ಬೋರ್ಗ್ ಹೈನ್ ತಮ್ಮ ಸ್ಥಾನಗಳನ್ನು ಉಳಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 22,600 ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಕಾರ್ಯಾಚರಣೆ ದಕ್ಷತೆ ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿ ದುಪ್ಪಟ್ಟು ನಿರ್ಧಾರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ. ಕೇಂದ್ರ ಸರ್ಕಾರದ ಕ್ರಮ

ಆಗತಿಸಿದ ಭಾರತೀಯ ವಿಮಾನಯಾನ ಸಂಸ್ಥೆಗಳು, ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕ ಅಗ್ರಸ್ಥಾನ ಪಡೆದ ಭಾರತೀಯ ಕುಸ್ತಿಪಟುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

92.9 FM. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:46:15. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಾನ ಬಜಾನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ ನಾವು ಗಾನ ಬಜಾನದಲ್ಲಿ ಲಾಂಗ್ ಡ್ರೈವ್, ಬ್ಯುಸಿ ಲೈಫ್ಗೊಂದು ಶಾರ್ಟ್ ಬ್ರೇಕ್ ಅನ್ನೋ ವಿಷಯದ ಬಗ್ಗೆ ಮಾತಾಡಿದ್ವಿ. ನೀವು ಸಹ ಸಾಕಷ್ಟು ಸಂದೇಶಗಳನ್ನ ಕಳಿಸಿದ್ದೀರಾ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಒಂದಷ್ಟು ಗೀತೆಗಳನ್ನ ಕೇಳ್ತಾ ಸಾಗೋಣ. ಈಗ ಲೈಫ್ ಜೊತೆ ಒಂದ್ ಸೆಲ್ಫಿ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಸಂತೋಷ್ ವೆಂಕಿ, ವಾಣಿ ಹರಿಕೃಷ್ಣ ಹಾಗೂ ತಂಡದವರ ಗಾಯನ, ಕವಿರಾಜ್ ರವರ ರಚನೆ, ವಿ ಹರಿಕೃಷ್ಣ ರವರ ಸಂಗೀತ ಸಂಯೋಜನೆ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಸಂಜೆಯಿಂದ ಸಾಕಷ್ಟು ಸಂದೇಶಗಳು ಬಂದಿವೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ಮೊದಲು ನೋಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶ ಕಳಿಸಿದ್ರು, ಹಾಗೆ ನೇತ್ರಾ ಕೆಂಗೇರಿಯಿಂದ, ಹಾಗೆ ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನನ್ನು ಒಂದು ಗೀತೆಯನ್ನು ಮೆಚ್ಚಿ ಮಹಾಲಿಂಗಪ್ಪ ಜಾಲವಾದಿ ಜಮಖಂಡಿಯಿಂದ ಸಂದೇಶ ಕಳಿಸಿದ್ರು, ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಇವರು ಕೂಡ ಇದೇ ಗೀತೆಯ ಅದ್ಭುತ ಸಾಲುಗಳನ್ನ ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಹಾಗೆ ಪುಷ್ಪ ಶಾನುಭೋಗರ ಗದಗ್ನಿಂದ ಎಲ್ಲ ಹಾಡುಗಳು ಸೂಪರ್ ಮೇಡಮ್ ಅಂತ ಸಂದೇಶವನ್ನು ಕಳಿಸಿದ್ರೆ, ಅರುಣಾ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ ಇಲ್ಲಿಂದ ಮುಸ್ಸಂಜೆಯ ಓಲ್ಡೇಸ್ ಗೋಲ್ಡ್ನ ಎಲ್ಲ ಹಾಡುಗಳು ಚೆನ್ನಾಗಿದೆ ಮೇಡಮ್ ಅಂತ ಹೇಳಿದ್ದಾರೆ. ಹಾಗೆ ಗುಣೇದ ಗುಡ್ಡದಿಂದ ವಿರೂಪಾಕ್ಷ ಶುಭ ಸಂಜೆ ವಿವಿಧ ಭಾರತಿ ಅಂತ ಮೆಸ್ಸೇಜ್ ಮಾಡಿದ್ದಾರೆ. ಹಾಗೆ ಮೇಡಮ್ ಹಾಡುಗಳು ಚೆನ್ನಾಗಿವೆ ಅಂತ ಹೇಳಿದ್ದಾರೆ ಯಾರಿದು, ಶಿವಶಂಕರ್ ವೇದವತಿ ತನ್ಮಯ್ ಆನೇಕಲ್ ಶಂಕರ ಮಠ ಇಲ್ಲಿಂದ, ಹಾಗೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ ಗುಮ್ಮಟ್ಟಿ ರವರ ಸಂದೇಶ ಬಂದಿದೆ. ಓಲ್ಡ್ ಇಸ್ ಗೋಲ್ಡ್ ಗೀತೆಗಳನ್ನು ಮೆಚ್ಚಿ ಇವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ 1109 ಇವರ ಸಂದೇಶ ಬಂದಿದೆ. ಹಾಗೆ ಶುಭ ಸಂಜೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ರೆ, ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 828 ಇವರು, ಹಾಗೆ ನಂಬರ್ ಎಂಡಿಂಗ್ ವಿತ್ 3890 ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ಹಳೆಯ ಹಾಡುಗಳು ಒಂದಕ್ಕಿಂತ ಒಂದು ಮಧುರವಾಗಿವೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಯತಿರಾಜ್ ಸಂಕೇಶ್ವರದಿಂದ ಎಕ್ಸಲೆಂಟ್ ಪ್ಲೇಲಿಸ್ಟ್ ಅಂತ ಸಂದೇಶ ಕಳಿಸಿದ್ರೆ, ಗಾನ ಭಜನ ಕಾರ್ಯಕ್ರಮದ ಕುರಿತಾಗಿ ಸಂದೇಶಗಳು ಬಂದಿವೆ. ವಿಷಯ ತುಂಬಾ ಅಗತ್ಯ ಇತ್ತು, ಲಾಂಗ್ ಡ್ರೈವ್ನ ವಿಷಯ, ನಮಗೆ ಕೆಲಸ ನಿರ್ವಹಣೆ ಮಾಡಿ ವಾರದಲ್ಲಿ ಕುಟುಂಬದೊಂದಿಗೆ ಒಂದು ಸುತ್ತು ಪ್ರೇಕ್ಷಣೀಯ ತಾಣದ ದರ್ಶನ ಮಾಡಿದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ, ನಮ್ಮ ನಿತ್ಯದ ಪರಿಪಾಠ ಇದಾಗಿದೆ, ನಮ್ಮ ಮನಸ್ಸಿನ ಖುಷಿಗೊಂದು ಮೂಲ ಅಂತ ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಸಂದೇಶ ಕಳಿಸಿದ್ರು. ಹಾಗೆ ಕೌಡ್ಲೇರವಿ ಅಂಜನಾನಗರದಿಂದ, ಮೇಡಮ್ ದೂರದ ಪ್ರಯಾಣ ಮನಃಶಾಂತಿಗಾಗಿ ಅಗತ್ಯ, ಆದರೆ ಈ ಮಹಾನಗರಿಯ ಯಾಂತ್ರಿಕ ಜೀವನದಲ್ಲಿ ಅವಕಾಶವೇ ದೊರೆಯೋಲ್ಲ, ಹಳ್ಳಿಯಿಂದ ನಗರಕ್ಕೆ ಬಂದ ನಮ್ಮ ಜೀವನದಲ್ಲಿ ಓದು ಕೆಲಸ ಜೀವನ ಕಟ್ಟಿಕೊಳ್ಳುವುದರಲ್ಲೇ ಸುಸ್ತು, ಇನ್ನು ಮದುವೆಯಾದ ಮೇಲೆ ಮಕ್ಕಳು ಮರಿ ನಂತರ ಅವರ ವಿದ್ಯಾಭ್ಯಾಸ ಇವೆಲ್ಲ ಕಳೆಯುವುದರಲ್ಲಿ ನಮ್ಮ ಆಸಕ್ತಿ ಹಾಗೂ ಆಯಸ್ಸು ಆಯಾಸ ಮೂಡಿಸಿಬಿಡುತ್ತದೆ, ಆದರೆ ಹಳೆಯ ನೆನಪುಗಳು ಸ್ನೇಹಿತರ ಸಹವಾಸ ಸ್ವಲ್ಪ ಸಮಾಧಾನ ತರುತ್ತದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ ಬಡಿಗೇರಿ ಕೊಕ್ಕನೂರು ಹರಿಹರ ತಾಲೂಕಿನಿಂದ ವಿವಿಧ ಭಾರತಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಲಾಂಗ್ ಡ್ರೈವ್ಗೆ ಹೋಗುವಾಗ ಮಧ್ಯೆ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಆ ಸಮಯದಲ್ಲಿ ದೇಹಕ್ಕೂ ಮನಸ್ಸಿಗೂ ವಿಶ್ರಾಂತಿ ಸಿಗುತ್ತದೆ. ತಂಪಾದ ವಾತಾವರಣದಲ್ಲಿ ಹಾಡುಗಳನ್ನ ಕೇಳ್ತಾ ಪ್ರಯಾಣ ಮಾಡುವುದು ಲಾಂಗ್ ಡ್ರೈವ್ನ ಅನುಭವವನ್ನು ಇನ್ನಷ್ಟು ಆನಂದಕರವಾಗಿಸುತ್ತದೆ. ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ನೀಡುತ್ತಿರುವವರಿಗೆ ಹಾಗೂ ನಿರೂಪಕರಿಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ನಮಸ್ಕಾರ, ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮದಲ್ಲಿನ ವಿಷಯ ಮತ್ತು ಹಾಡುಗಳು ತುಂಬ ಚೆನ್ನಾಗಿ ಸೊಗಸಾಗಿ ಇಂಪಾಗಿ ಮೂಡಿ ಬರ್ತಾ ಇದೆ. ನನಗೆ ಲಾಂಗ್ ಡ್ರೈವ್ನಲ್ಲಿ ಇಷ್ಟವಾಗುವಂತಹ ಮೂರು ಅಂಶಗಳು ಅಂದರೆ ಸ್ನೇಹಿತರ ಜೊತೆ ಅಥವಾ ಕುಟುಂಬದವರ ಜೊತೆ ಮಾತುಕತೆ, ಹಾಗೆ ಹಾಡುಗಳು, ಹಾಗೆ ಸುತ್ತಮುತ್ತ ಪರಿಸರವನ್ನು ವೀಕ್ಷಿಸ್ತಾ ಹೋಗೋದು ನನಗೆ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರು. ಮತ್ತಷ್ಟು ಸಂದೇಶಗಳಿವೆ, ನಿಮ್ಮ ಸಂದೇಶಗಳನ್ನ ನೋಡ್ತೀನಿ. ಹೀರೋ ಚಿತ್ರದ ಈ ಹಾಡಿನ ನಂತರ ವಿಜಯ್ ಪ್ರಕಾಶ್ ಹಾಗೂ ತಂಡದವರ ಗಾಯನ, ಯೋಗರಾಜ್ ಭಟ್ರವರ ರಚನೆ, ಅಜನೀಶ್ ಲೋಕನಾಥ್ರವರ ಸಂಗೀತ ಸಂಯೋಜನೆ.

ಗಾನ ಭಜನಾ ಕಾರ್ಯಕ್ರಮದ ವಿಷಯದ ಕುರಿತಾಗಿ ಬಂದಿರುವಂತಹ ಮತ್ತಷ್ಟು ಸಂದೇಶಗಳನ್ನ ನೋಡೋದಾದ್ರೆ, ಆನಂದ ಕುಲಕರ್ಣಿ ಸುಲೇಪೇಟದಿಂದ ಓಲ್ಡ್ ಇಸ್ ಗೋಲ್ಡ್ ಗೀತೆಗಳನ್ನ ಮೆಚ್ಚಿದ್ದಾರೆ. ಜೊತೆಗೆ ಅವರು ಗಾನ ಭಜನದ ವಿಷಯದ ಬಗ್ಗೆ ಸಂದೇಶವನ್ನು ಕಳಿಸಿದ್ದಾರೆ. ಲಾಂಗ್ ಟ್ರಿಪ್ ಅಥವಾ ಲಾಂಗ್ ಡ್ರೈವ್ ಎಲ್ಲೇ ಟೂರ್ ಹೋದರೂ ನಾನು ನಿಸರ್ಗ ಸೌಂದರ್ಯವನ್ನು ನೋಡಲು ಇಷ್ಟಪಡ್ತೀನಿ ಹಾಗೂ ಎಂಜಾಯ್ ಮಾಡ್ತೀನಿ ಅಂತ ಇವರು ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬೀದರ್ನಿಂದ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಹಾಗೂ ಚಂದ್ರಶೇಖರ್ ಅವರು, ಮೇಡಮ್ ಲಾಂಗ್ ಡ್ರೈವ್ನಲ್ಲಿ ಹೋಗುವಾಗ ನಮ್ಮ ಇಷ್ಟದ ಹಾಡುಗಳಿಗಿಂತ ವಿವಿಧ ಭಾರತೀಯನ ಕೇಳ್ತಾ ಜೊತೆಗಿದ್ರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಈ ಅನುಭವ ಸಾಕಷ್ಟು ಬಾರಿ ಅನುಭವಿಸಿದ್ದೇನೆ. ಬೈಕ್ನಲ್ಲಾದರೂ ಸರಿ, ಕಾರ್ನಲ್ಲಾದರೂ ಸರಿ, ಅಥವಾ ಯಾವುದೇ ಸಾರಿಗೆಯಲ್ಲಾದರೂ ಏನು ವ್ಯತ್ಯಾಸವಿರೋದಿಲ್ಲ ವಿವಿಧ ಭಾರತಿ ಜೊತೆಗಿದ್ರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಲಸೂರಿನಿಂದ ರಾಜೇಶ್ ರವರ ಸಂದೇಶ ಬಂದಿದೆ. ಮೇಡಮ್, ನಾನು ಮತ್ತು ಕುಟುಂಬದವರು ಇತ್ತೀಚೆಗೆ ತಿರುಪತಿಗೆ ಹೋಗಿದ್ವಿ. ಹಾಗೆ ತಿರುಮಲ ಬೆಟ್ಟ ಹತ್ತುವಾಗ ಬೆಟ್ಟ ಮತ್ತು ಪ್ರಕೃತಿ ಸೌಂದರ್ಯ ತುಂಬಾ ಚೆನ್ನಾಗಿತ್ತು ನೋಡುವುದಕ್ಕೆ ಅಂತ ಇದ್ದಾರೆ. ಹರೀಶ್ ಮಲ್ಲೇಶ್ವರದಿಂದ ಗೀತೆಗಳನ್ನು ಮೆಚ್ಚಿದ್ದಾರೆ. ಹಾಗೆ ನಂಬರ್ ನಿಮಿತ್ 187 ಇವರ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಗಾನ ಭಜನ ಕಾರ್ಯಕ್ರಮ. ಕೇಳಿದಂತಹ ಹಾಗೆ ಸಂದೇಶಗಳನ್ನ ಕಳಿಸಿದಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 8 ಗಂಟೆ. ಈಗ ಸುದ್ದಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗೃಹಜ್ಯೋತಿ ಉಚಿತ ವಿದ್ಯುತ್ ಯೋಜನೆ ಮತ್ತು ಮಹಿಳಾ ಮನೆ ಮುಖ್ಯಸ್ಥರಿಗೆ ಮಾಸಿಕ 2,000 ರೂಪಾಯಿ ನೆರವು ನೀಡುವ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ದುರುಪಯೋಗದ ಆರೋಪದ ದೂರುಗಳು ಮತ್ತು ಅರ್ಜಿಗಳ ಹಿನ್ನೆಲೆಯಲ್ಲಿ ಸರ್ಕಾರ ಖಾತರಿ ಯೋಜನೆಗಳ ಫಲಾನುಭವಿಗಳ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಪರೀಕ್ಷಾ ಪ್ರತಿಕ್ರಿಯೆಯ ಸಮಗ್ರತೆಯನ್ನು ಹೆಚ್ಚಿಸಲು ಮತ್ತು ಬೇರೊಬ್ಬರ ಹೆಸರಿನಲ್ಲಿ ಪರೀಕ್ಷೆ ಬರೆಯುವುದನ್ನು ತಡೆಗಟ್ಟಲು ಲೋಕಸೇವಾ ಆಯೋಗ ಫೇಸ್ ಅಥೆಂಟಿಕೇಷನ್ ಪ್ರೋಟೋಕಾಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಇತ್ತೀಚೆಗೆ ನಡೆದಂತಹ ನಾಗರಿಕ ಸೇವೆಗಳು ಮತ್ತು ಭಾರತೀಯ ಅರಣ್ಯ ಸೇವೆಗಳ ಪರೀಕ್ಷೆ 2020 ಅವಧಿಯಲ್ಲಿ ಆಯೋಗ ಈ ಮುಖ ಗುರುತಿಸುವಿಕೆ ಪ್ರಕ್ರಿಯೆ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಜಾರಿಗೆ ತಂದಿದೆ. ದೇಶದ ಕಚ್ಚಾ ಉಕ್ಕು ಉತ್ಪಾದನೆಯು ಕಳೆದ ತಿಂಗಳು 14.21 ದಶಲಕ್ಷ ಟನ್ಗಳಿಗೆ ತಲುಪಿದ್ದು ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ 2.9% ಪ್ರಗತಿ ದಾಖಲಿಸಿದೆ. ಇನ್ನು ಸಿದ್ಧಪಡಿಸಿದ ಉಕ್ಕಿನ ಬಳಕೆಯು ಮೇ ತಿಂಗಳಿನಲ್ಲಿ 9% ವಾರ್ಷಿಕ ಬೆಳವಣಿಗೆಯೊಂದಿಗೆ 14.33 ದಶಲಕ್ಷ ಟನ್ಗಳಷ್ಟಾಗಿದೆ ಎಂದು ಉಕ್ಕು ಸಚಿವಾಲಯ ತಿಳಿಸಿದೆ. ಕುಸ್ತಿಪಟು ವಿನೇಶ್ ಫೋಗಟ್ ಅವರಿಗೆ ಆಯ್ಕೆ ಪ್ರಕ್ರಿಯಾ ಪರೀಕ್ಷೆಗಳಲ್ಲಿ ಭಾಗಿಯಾಗಲು ಅನುಮತಿ ನೀಡಿದ ದೆಹಲಿ ಹೈಕೋರ್ಟ್ ಆದೇಶದ ವಿರುದ್ದ ಭಾರತೀಯ ಕುಸ್ತಿ ಫೆಡರೇಷನ್ WFI ಸಲ್ಲಿಸಿದ ಅರ್ಜಿಯು ನಿರರ್ಥಕವಾಗಿದೆ ಎಂದು ಸುಪ್ರೀಂಕೋರ್ಟ್ ಇಂದು ತಿಳಿಸಿದೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮೈಸೂರು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದೆ. ಜಿಲ್ಲೆಯಲ್ಲಿ 96% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಮೈಸೂರು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಇತ್ತೀಚಿನ ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕದಲ್ಲಿ ಭಾರತ ತನ್ನ ಬಲವಾದ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಮಹಿಳೆಯರ 57 kg ವಿಭಾಗದಲ್ಲಿ ಜೈಸ್ಮಿನ್ ಲಂಬೋರಿಯಾ ವಿಶ್ವದ No.1 ಸ್ಥಾನಕ್ಕೇರಿದರೆ ಏಷ್ಯನ್ ಚಾಂಪಿಯನ್ ಪ್ರಿಯಾ ಘಂಗಾಸ್ 60 kg ವಿಭಾಗದಲ್ಲಿ ಮತ್ತು ವಿಶ್ವನಾಥ್ ಸುರೇಶ್ 50 kg ವಿಭಾಗದಲ್ಲಿ ಅಗ್ರ ಶ್ರೇಯಾಂಕಿತರಾಗಿದ್ದಾರೆ. ಜಕಾರ್ತದಲ್ಲಿ ನಡೆಯುತ್ತಿರುವಂತಹ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ನ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ MR ಅರ್ಜುನ್ ಮತ್ತು ಹರಿಹರನ್ ಕ್ವಾರ್ಟರ್ ಫೈನಲ್ ಪ್ರವೇಶ ಪಡೆದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು.
0: ನಂಗೀಗ 90ರ ಸಂಭ್ರಮ.
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
1: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
0: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
0: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
1: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸಸರರ ಗಗನ.
0: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

0: ಇರಿಸುವೆ.
1: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8:04:40. ಗುರುವಾರದ ವಿಶೇಷ ನಮ್ಮ ಆಯ್ಕೆ ಕಾರ್ಯಕ್ರಮದ ಸಮಯ ಇದು. ನಿಮ್ಮೆಲ್ಲರಿಗೂ ನಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಮೆಚ್ಚಿನ ಗೀತೆಗಳನ್ನ ನಿಮ್ಮೆಲ್ಲರಿಗೂ ಕೇಳಿಸ್ತಾ ಆ ಹಾಡುಗಳು ನಮಗೆ ಯಾಕೆ ಇಷ್ಟ ಆಗತ್ತೆ ಅಂತ ಹಂಚಿಕೊಳ್ತಾ ಸಾಗೋದೇ ನಮ್ಮ ಆಯ್ಕೆ ಕಾರ್ಯಕ್ರಮದ

ವಿಶೇಷತೆ. ನನ್ನ ಮೆಚ್ಚಿನ ಗೀತೆಗಳನ್ನ ನಿಮಗೆಲ್ಲ ಕೇಳಿಸೋದಕ್ಕೆ ನಾನಂತೂ ರೆಡಿ, ನೀವೆಲ್ಲರೂ ಕೇಳೋದಕ್ಕೆ ರೆಡಿಯಾಗಿದ್ದೀರಾ ಅನ್ಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡಿ ಬಿಡೋಣ. ಸತ್ಯವಾನ್ ಸಾವಿತ್ರಿ ಚಿತ್ರದ ಈ ಹಾಡಲ್ಲಿ ಸಾಹಿತ್ಯ ತುಂಬ ಸಿಂಪಲ್ ಆಗೇ ಇದೆ. ದೊಡ್ಡ ದೊಡ್ಡ ಪದಗಳನ್ನೇನು ಬಳಸಿಲ್ಲ. ಹುಡುಗಿ ಮೊದಲನೇ ಸಲ ಅವನನ್ನು ನೋಡಿದಾಗ, ತನ್ನ ಹುಡುಗರನ್ನು ನೋಡಿದಾಗ ಅವಳಿಗೆ ಹೇಗೆ ಫೀಲ್ ಆಯಿತು ಅಂತ ಹಾಡೋ ಹಾಡಿದು. ಗುರುಕಿರಣ್ ಹಾಗೆ ಕವಿರಾಜ್ರವರ ಕಾಂಬಿನೇಷನಲ್ಲಿ ಸಾಕಷ್ಟು ಹಿಟ್ ಹಾಡುಗಳು ಬಂದಿದ್ದಾವೆ. ಆಲ್ಮೋಸ್ಟ್ ಆ ಎಲ್ಲ ಹಾಡುಗಳು ನನ್ನ ಮೆಚ್ಚಿನ ಹಾಡುಗಳ ಪ್ಲೇಲಿಸ್ಟಲ್ಲಿ ಇದ್ದೇ ಇರುತ್ತೆ. ಅದರಲ್ಲಿ ಇದು ಸಹ ಒಂದು. ಲಕ್ಷ್ಮೀ ಮನ್ಮೋಹನ್ ರವರು ಮುದ್ದಾಗಿ ಹಾಡಿರೋ ಈ ಹಾಡು ಆರ್ಜೆಸ್ ಚಾಯ್ಸ್ ಕಾರ್ಯಕ್ರಮದ ಮೊದಲನೇ ಹಾಡಾಗಿ ಮೂಡಿಬರ್ತಾ ಇದೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಮೊದಲನೇ ಹಾಡು ಸೋಲೋ ಸಾಂಗ್ ಆಗಿತ್ತಲ್ವಾ, ಈಗ ಒಂದು ಡ್ಯುಯೆಟ್ ಹಾಡನ್ನು ಕೇಳೋಣ. ಬಟ್ ಅದಕ್ಕೂ ಮುಂಚೆ ಆ ಹಾಡಲ್ಲಿರುವಂಥ ನನ್ನ ಮೆಚ್ಚಿನ ಸಾಲ್ಗಳನ್ನ ನಿಮಗೆ ತಿಳಿಸ್ಬೇಕು ಅನಿಸ್ತಾ ಇದೆ. ರಂಗು ಇಲ್ಲದ ಬಾಳಿಗೆ ರಂಗೇ ಇಲ್ಲಮ್ಮ, ಹೇ ರಾಂಗು ಮಾಡದೆ ಬೇಗ ಬಾರಮ್ಮ. ಗಂಗು ಇಲ್ಲದ ಬಾಳಿಗೆ ಗುಂಗೆ ಇಲ್ಲಯ್ಯ, ರೈಟು ಹೇಳುವೆ ಬೇಗ ಬಾರಯ್ಯ. ಈ ನನ್ನ ಹಾಡಿಗೆ ರಾಗ ನೀನಮ್ಮ, ಈ ನಮ್ಮ ಜೋಡಿಗೆ ನಾಂದಿ ಹಾಳಮ್ಮ. ಅಂತ್ಯ ಇಲ್ಲದ ಪ್ರೇಮ, ಇದು ನನ್ನ ಮೆಚ್ಚಿನ ಲೈನ್. ಎಂಥ ಲೈನ್ ಅಲ್ವಾ, ಅಂತ್ಯ ಇಲ್ಲದ ಪ್ರೇಮ. ಪ್ರೇಮಕ್ಕೆ ಎಲ್ಲ ಅಂತ್ಯ ಇದೆ, ಅದು ಯಾವತ್ತಿಗೂ ಅಜರಾಮರ. ರಂಗು ಗಂಗು ಅಂತ ಮಾತಾಡೋ ಶೈಲಿಯಲ್ಲಿರೋ ಈ ಹಾಡು ಯಾವ ಚಿತ್ರದ ಹಾಡು ಅಂತ ನಿಮಗೀಗಾಗಲೇ ಗೊತ್ತಾಗಿರಬಹುದು. ಎಸ್, ಓ ನನ್ನ ನಲ್ಲೆ ಸಿನಿಮಾದ ರಂಗು ರಂಗೇನ ಹಳ್ಳಿ ರಂಗು ಬಾರೆ ಅನ್ನೋ ಈ ಹಾಡಿನ ಸಾಹಿತ್ಯ ಮತ್ತು ಸಂಗೀತ ಎರಡೂ ಸಹ ವಿ ರವಿಚಂದ್ರನ್ ರವರದ್ದೇ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಮಧುರವಾದ ಧ್ವನಿಯಲ್ಲಿ ಈ ಕ್ಯೂಟ್ ಹಾಡು ಆರ್ ಜೆಸ್ ಚಾಯ್ಸ್ ಕಾರ್ಯಕ್ರಮದಲ್ಲಿ.

ಆರ್ಜಿಸ್ ಚಾಯ್ಸ್ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ಗೀತೆಯ ಸಾಲುಗಳನ್ನ ಮೊದಲು ನಿಮಗೆ ತಿಳಿಸ್ಬಿಡ್ತೀನಿ. ಮುಗಿಲಿಗಾಗಿ ಬಾನು, ದುಂಬಿಗಾಗಿ ಜೇನು, ನನಗಾಗಿ ನೀನು, ನಿನಗಾಗಿ ನಾನು. ಈ ಎರಡು ಸಾಲುಗಳನ್ನ ಕೇಳಿದ ತಕ್ಷಣ ನಿಮಗೆ ಯಾವ ಗೀತೆ ಅಂತ ಗೊತ್ತಾಗಿರಬಹುದು. ಎರಡು ಸಾಲುಗಳು ಸಾಕಲ್ವಾ ಎರಡು ಕನಸು ಚಿತ್ರದ ಹಾಡಿದು ಅಂತ ಗೆಸ್ ಮಾಡೋದಕ್ಕೆ? ಈ ಸೂಪರ್ ಹಿಟ್ ಹಾಡನ್ನ ಎಷ್ಟೇ ಸಲ ಕೇಳಿದ್ರೂ ಖುಷಿ ಕೊಡುತ್ತೆ. ಇನ್ನು ಮೆಚ್ಚಿನ ಹಾಡುಗಳು ಅಂತ ಅಂದ್ರೆ ಅಲ್ಲಿ ಹೊಸ ಹಾಡು, ಹಳೆಯ ಗೀತೆ ಅಂತ ಡಿಫ್ರೆನ್ಶಿಯೇಟ್ ಮಾಡೋದಕ್ಕಾಗಲ್ಲ. ಹಾಡು ಹಳೆಯದಾದರೇನು ಭಾವ ನವನವೀನ ಅಂತ ಹಾಡೇ ಇದೆಯಲ್ಲ, ಹಾಗಾಗಿ ಹಳೆಯದು ಹೊಸದು ಅನ್ನೋ ಮಾತೇ ಇಲ್ಲ. ಎರಡು ಕನಸು ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ರಾಜನ್ ನಾಗೇಂದ್ರರವರ ಸಂಗೀತ, ಚಿ ಉದಯಶಂಕರ್ ಅವರ ರಚನೆ, ಪಿ ಬಿ ಶ್ರೀನಿವಾಸ್ ಅವರ ಗಾಯನದಲ್ಲಿ ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ.

ನಮ್ಮ ಆಯ್ಕೆ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ ಸಂದೇಶಗಳನ್ನ ಓದುವಂತಹ ಸಮಯದಲ್ಲಿ ಖಂಡಿತ ಓದ್ತೀನಿ ಸ್ನೇಹಿತರೆ. ಒಬ್ರನ್ನೊಬ್ರು ನೋಡದೆ ಪ್ರೀತಿಸೋದು ಬಹಳ ವಿಶೇಷವಾದ ವಿರಳವಾದ ಪ್ರೀತಿ. ಹಾಗೆ ಪ್ರೀತಿ ಮಾಡೋರ್ಗೆ ತನ್ನ ಹುಡುಗ ಅಥವಾ ಹುಡುಗಿ ಹೇಗಿರ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಿರ್ಬೋದು ಹೀಗಿರ್ಬೋದು ಅಂತೆಲ್ಲ ಕಲ್ಪನೆಗಳಿರುತ್ತೆ. ಅವರನ್ನು ನೋಡಬೇಕು, ಭೇಟಿಯಾಗಿ ಮಾತಾಡಬೇಕು ಅನ್ನೋ ಬಯಕೆಗಳಿರುತ್ತೆ. ಅಂತಹ ಕಾತುರತೆ ಹಾಗೆ ಕಾಯುವಿಕೆ ಈ ಎಲ್ಲವನ್ನ ಬಹಳ ಚೆನ್ನಾಗಿ ಪದಗಳಲ್ಲಿ ವರ್ಣಿಸಿರೋದು ಬಿ ನಾಗೇಂದ್ರ ಪ್ರಸಾದ್ ರವರು. ಈ ಸುಂದರ ಹಾಡಿಗೆ ಸಂಗೀತ ನಿರ್ದೇಶನ ಮಾಡಿರೋದು ಆರ್ ಪಿ ಪಟ್ನಾಯಕ್ ರವರು. ಇನ್ನು ಈ ಹಾಡಿಗೆ ದನಿಯಾಗಿರೋದು ಬಾಂಬೆ ಜಯಶ್ರೀ ರವರು. ಈಗಾಗಲೇ ಗೊತ್ತಾಗಿರ್ಬೋದು ಯಾವ ಹಾಡು ಇದು ಅಂತ. ಎಕ್ಸ್ಕ್ಯೂಸ್ ಮೀ ಚಿತ್ರದ ಹಾಡಿನ ಬಗ್ಗೆ ನಾನು ಮಾತಾಡ್ತಾ ಇರೋದು. ನಮ್ಮ ಮೊದಲನೇ ಭೇಟಿಗೆ ನೀನು ತಿಳಿಸುವ ವೇಳೆಗೆ ನಾನು ಬರುವುದು ಎಲ್ಲಿಗೆ, ನೀನ್ಯಾರು, ಎಲ್ಲ ಹುಡುಗರ ಕಣ್ಣನೆ, ಕದ್ದು ನೋಡುವೆ ಮೆಲ್ಲನೆ, ಎಲ್ಲೂ ಕಾಣದ ಚೋರನೆ, ನೀನ್ಯಾರು ಎಂತಹ ಅದ್ಭುತವಾದ ಸಾಲ್ಗಳಲ್ವಾ. ಈ ಸಾಲ್ಗಳನ್ನ ಕೇಳೋದಕ್ಕಿಂತ ಅಂದ್ರೆ ಮಾತಲ್ಲಿ ಕೇಳೋದಕ್ಕಿಂತ ಹಾಡಲ್ಲೇ ಕೇಳೋಣ. ಕೇಳಿ ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆ ಆರ್ ಜೆ ಎಸ್ ಚಾಯ್ಸ್ ಕಾರ್ಯಕ್ರಮದಲ್ಲಿ.

ಆರ್ಜೆಸ್ ಚಾಯ್ಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಆಗಿಂದ ಬರೀ ಮೆಲೋಡಿಯಸ್ ಹಾಡುಗಳನ್ನೇ ಕೇಳ್ತಾ ಸಾಕ್ತಾ ಇದ್ದೀರಾ ಅಲ್ವಾ? ನಮ್ಮಿಷ್ಟದ ಹಾಡುಗಳು ಅಂದರೆ ಬರೀ ಮಧುರವಾದ ಹಾಡುಗಳೇ ಆಗಿರಬೇಕು ಅಂತೇನಿಲ್ಲ. ಹಳೆಯದು ಹೊಸದು ಹಾಡುಗಳಿರೋ ಹಾಗೇ ಸ್ವಲ್ಪ ಫಾಸ್ಟ್ ಬೀಟ್ ಹಾಡುಗಳು, ಡ್ಯಾನ್ಸ್ ಮಾಡುವಂತಹ ಹೆಜ್ಜೆ ಹಾಕುವಂತಹ ಹಾಡುಗಳು ಸಹ ನಮ್ಮ ಲಿಸ್ಟ್ನಲ್ಲಿ, ಪ್ಲೇ ಲಿಸ್ಟ್ನಲ್ಲಿ ಇದ್ದೇ ಇರುತ್ತೆ. ಈಗ ಸ್ವಲ್ಪ ಫಾಸ್ಟ್ ಬೀಟ್ಸ್ ಇರುವಂತಹ ಹೆಜ್ಜೆ ಹಾಕುವಂತಹ ಹಾಡನ್ನು ಕೇಳೋಣ ಸ್ನೇಹಿತರೆ. ಈ ಹಾಡಿನ ಹೈಲೈಟ್ ಏನು ಗೊತ್ತಾ? ಸಾಹಿತ್ಯ. ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಯೋಗರಾಜ್ ಭಟ್ಟು ಸಾಹಿತ್ಯವನ್ನು ಬರೆದಿದ್ದಾರೆ, ಅದೇ ಈ ಹಾಡಿನ ಹೈಲೈಟ್. ಬಿ ಹರಿಕೃಷ್ಣರವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ, ಹಾಗೆ ಅವರು ಇಂದು ನಾಗರಾಜ್ರವರ ಜೊತೆಗೆ ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಈಗ ನಿಮಗೆ ಯಾವ ಹಾಡಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಅಂತ ಗೊತ್ತಾಗಿರುತ್ತೆ. ದೊಡ್ಡಮನೆ ಹುಡುಗ ಸಿನಿಮಾದ ಈ ಮಸ್ತ್ ಹಾಡು ಮೂಡಿ ಬರ್ತಾ ಇದೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ನಲ್ಲಿ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

97.9 FM. ನೀವು ಕೇಳ್ತಾ ಇದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8:33:33 ಗುರುವಾರದ ವಿಶೇಷ ನಮ್ಮ ಆಯ್ಕೆ ಆರ್ಜೆಸ್ ಚಾಯ್ಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪ್ರೇಮಿ ತನ್ನ ಹುಡುಗ ಅಥವಾ ಹುಡುಗಿಯನ್ನು ನೋಡುವಾಗ ಅವ್ರ ಮನಸ್ಸು ಏನಂತ ಹಾಡ್ತಿರುತ್ತೆ ಗೊತ್ತಾ? ಕಣ್ಣಿನಲ್ಲಿ ನಿನ್ನ ತುಂಬಿಕೊಳ್ಳುವಾಗ ಉಳಿದ ಕೆಲಸ ಮರೆತು ಹೋಗಿದೆ ಅಂತ ಹಾಡ್ತಾ ಇರುತ್ತೆ. ಹಾಗೇನೆ ಆ ಪ್ರೇಮಿಗಳು ಭೇಟಿಯಾಗುವಾಗ ಕದ್ದು ಮುಚ್ಚಿ ಸೇರುವಲ್ಲೇ ಹೂವಿನ ಉತ್ಸವ, ಸ್ವಪ್ನ ಲೋಕವನ್ನು ಸೇರಿ ಲೂಟಿ ಮಾಡುವ ಅಂತ ಅವರಿಬ್ಬರ ಹೃದಯಗಳು ಮಾತಾಡ್ಕೊಳ್ತಾ ಇರತ್ವೆ. ನಿನ್ನ ಧ್ಯಾನ ಒಂದೇ ಈಗ ಪೂರ್ತಿ ಕಾಯಕ, ಮೋಹದಲ್ಲಿ ಮೌನ ಕೂಡ ಸ್ಫೂರ್ತಿದಾಯಕ. ಇಂತಹ ಪ್ರೀತಿಯ ಸಾಲ್ಗಳನ್ನ ಬರೀ ಮಾತಲ್ಲಿ ಕೇಳೋದಕ್ಕಿಂತ ರಾಜೇಶ್ ಕೃಷ್ಣನ್ ಹಾಗೂ ಲಕ್ಷ್ಮೀ ಮನ್ಮೋಹನ್ ರವರ ಧ್ವನಿಗಳಲ್ಲಿ ಈಗ ಕೇಳೋಣ. ಪ್ರೇಮದ ಬಗ್ಗೆ, ಪ್ರೇಮಿಯ ಬಗ್ಗೆ ಇಷ್ಟು ವಂಡರ್ಫುಲ್ ಆಗಿ ಬರೆದಿರೋದು ಮತ್ತಾರು ಅಲ್ಲ, ನಮ್ಮ ಜಯಂತ್ ಕಾಯ್ಕಿಣಿರವರು. ಶ್ರೀಧರ್ ವಿ ಸಂಭ್ರಮರವರ ಸಂಗೀತ ಈ ಹಾಡಿಗಿದೆ. ಚಿತ್ರದ ಟೈಟಲ್ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ.

ಪಾರಿಜಾತದ ಸುಗಂಧದಷ್ಟೇ ಫ್ರೆಶ್ ಫೀಲ್ ಕೊಡುವಂತಹ ಹಾಡನ್ನ ಈಗಷ್ಟೇ ಕೇಳಿದ್ವಿ. ಈಗ ಮುಂದೆ ಮೂಡಿ ಬರ್ತಾ ಇರುವಂತಹ ಹಾಡಲ್ಲಿ ಎರಡು ಮನಸ್ಸುಗಳ ಭಾವಲೋಕವನ್ನ ಅಕ್ಷರ ರೂಪಕ್ಕೆ ತಂದು ಚಂದದ ಹಾಡಾಕ್ಸಿರೋದು ಯೋಗರಾಜ್ ಭಟ್ರವರು. ಮೊದಲನೇ ಭಾವಲೋಕ ಹೇಗಿರುತ್ತೆ ಅಂದ್ರೆ, ಮದುವೆಗೆ ಮುನ್ನ ಹುಡುಗಿ ತನ್ನ ಮದುವೆ ಆಗುವಂತಹ ಹುಡುಗನ ಬಗ್ಗೆ ಕಟ್ಕೊಂಡಿರುವಂತಹ ಕನಸುಗಳು. ಫಸ್ಟ್ ಟೈಮ್ ಅವಳು ಮದುವೆ ಆಗುವಂತಹ ಹುಡುಗನ ನೋಡಿದಾಗ ಅವಳಿಗೆ ಏನನ್ಸುತ್ತೆ ಅಂತ ಈ ಸಾಲುಗಳು ಹೇಳುತ್ತೆ. ಈ ಮೊದಲ ನೋಟಕ್ಕೆ ಹೆಜ್ಜೆ ತಾಳ ತಪ್ಪಿದೆ, ನಾ ನಿಂತ ನೆಲವನ್ನು ಕಾಲ ಬೆರಳು ತಬ್ಬಿದೆ, ಕಣ್ಣಲ್ಲಿ ಕಣ್ಣಿಡುವ ಹೊಸ ಕೋರಿಕೆಯೋ ನನ್ನನ್ನು ಕೊಲ್ಲುತ್ತಿದೆ ನಸು ನಾಚಿಕೆಯೋ. ಇದು ಪಲ್ಲವಿಯಲ್ಲಿ ಬರುವಂತಹ ಸಾಲುಗಳು. ಮೊದಲನೇ ಚರಣದಲ್ಲಿ ಹುಡುಗ ತನ್ನ ಹಳೆಯ ಪ್ರೀತಿಯನ್ನ ಅಂದ್ರೆ ಅವನ ಮೊದಲ ಪ್ರೀತಿಯನ್ನ ನೆನೆಸ್ಕೊಂಡು ಕಣ್ಣೀರಾಗ್ತಾನೆ. ಹಾಗೆ ನೆಕ್ಸ್ಟ್ ಅಂದ್ರೆ ಸೆಕೆಂಡ್ ಚರಣದಲ್ಲಿ ಹುಡುಗಿ ತನ್ನ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ತಾ ಹಾಡ್ತಾ ಸಾಕ್ತಾಳೆ. ಜೊತೆಗೆ ತನ್ನ ಮೊದಲ ಪ್ರೀತಿಯನ್ನ ಮರೆಯೋಕ್ಕಾಗದೇ ಇರುವಂತಹ ಹುಡುಗನ ಅಸಹಾಯಕತೆ ಕೂಡ ಸಾಲುಗಳಾಗಿದೆ ಎರಡನೇ ಚರಣದಲ್ಲಿ. ಸಾಧು ಕೋಕಿಲಾರವರ ಕಂಪೋಸಿಷನ್ನಲ್ಲಿ ನನ್ನ ಮೆಚ್ಚಿನ ಹಾಡುಗಳಲ್ಲಿ ಇದೂ ಸಹ ಒಂದು. ನಂದಿತಾ ಹಾಗೂ ಹೇಮಂತ್ ರವರ ಧ್ವನಿಗಳಲ್ಲಿ ಕೇಳಿ ಇಂತಿ ನಿನ್ನ ಪ್ರೀತಿಯ ಚಿತ್ರದ ಈ ಹಾಡು.

ಆರ್ಜಿಎಸ್ ಚಾಯ್ಸ್ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಂದೇಶಗಳು ಬರ್ತಾ ಇವೆ. ನನ್ನ ಮೆಚ್ಚಿನ ಗೀತೆಗಳಲ್ಲಿ ನಿಮ್ಮ ಮೆಚ್ಚಿನ ಗೀತೆಗಳು ಸಹ ಇದೆ ಅನ್ನೋದವು ಗೊತ್ತಾಗಿ ನನಗಂತೂ ಬಹಳ ಖುಷಿಯಾಯಿತು ಸ್ನೇಹಿತರೆ. ಈಗ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ಈ ಗೀತೆಯಲ್ಲಿ ಹುಡುಗಿ ಏನು ಹೇಳ್ತಾ ಇದ್ದಾಳಪ್ಪ ಅಂದರೆ, ನೀನು ನನ್ನ ಪ್ರೇಮಿ ಆದರೆ ನನ್ನ ಹೇಗೆ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದಾಳೆ. ಅದ್ರ ಜೊತೆಗೆ ತನ್ನ ಮನಸ್ಸಲ್ಲಿರುವಂಥ ಪ್ರೇಮದ ವಿವಿಧ ಭಾವಗಳನ್ನ ಅವಳು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾಳೆ. ಅಂದರೆ ಬಿಸಿಲಿದೆ ಅನಿಸಿದ್ರೆ ನನ್ನ ಕನಸಲ್ಲಿ ನಡೆಸು, ಯಾಕಂದರೆ ಕನಸು ತಂಪಾಗಿರುತ್ತೆ, ಖುಷಿ ಕೊಡುತ್ತೆ ಅನ್ನೋದಾಗಿರಬಹುದು. ಹಾಗೆ ನನಗೇನಾದರೂ ಹಸಿವಾದರೆ ಒಲವನ್ನೇ ಬಳಸು ಅಂತ, ಹಾಗೆ ನಿನ್ನ ಒಲವಲ್ಲಿ ನನಗೆ ಜಗವನ್ನೇ

ಮರೆಸು ಹಾಗೆ ನಗುವನ್ನೇ ಮೂಡಿಸು ಅಂತ ಕೇಳ್ಕೊಳ್ತಾ ಇದ್ದಾಳೆ. ಹಾಗೆ ಈ ಹಾಡಲ್ಲಿ ಹೃದಯಕ್ಕೆ ಮೂರು ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ ಜಯಂತ್ ಕಾಯ್ಕಿಣಿಯರವರು. ಹೃದಯವು ಹೂವಿನ ಚಪ್ಪರ, ಅದರಲ್ಲಿ ನಿನ್ನದೇ ಅಬ್ಬರ ಅಂತಾರೆ. ಹಾಗೆ ಹೃದಯವು ಮಾಯದ ದರ್ಪಣ, ಅದರಲ್ಲಿ ನಿನ್ನದೇ ನರ್ತನ ಅಂತಾನು ಅಂತಾರೆ. ಜೊತೆಗೆ ಹೃದಯವು ಮುತ್ತಿನ ಜೋಳಿಗೆ, ಅದರಲ್ಲಿ ನಿನ್ನದೇ ದೇಣಿಗೆ ಅಂತಾನು ಕೂಡ ಹೇಳ್ತಾರೆ. ಕೆಂಡ ಸಂಪಿಗೆ ಚಿತ್ರದ ಅದ್ಭುತವಾದ ಪ್ರೀತಿಯ ಹಾಡಿಗೆ ಸಂಗೀತ ನಿರ್ದೇಶನ ಮಾಡಿರೋದು ಬಿ ಹರಿಕೃಷ್ಣರವರು, ಹಾಡಿದ್ದಾರೆ ಶ್ವೇತಾ ಮೋಹನ್.

ನಮ್ಮ ಆಯ್ಕೆ ಕಾರ್ಯಕ್ರಮದ ಗೀತೆಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ನಿಮ್ಮ ಸಂದೇಶಗಳೇ ಹೇಳ್ತಾ ಇವೆ. ಎಂಜಾಯ್ ಮಾಡ್ತಾ ಸಾಕ್ತಾ ಇದ್ದೀರಾ ಅಂತ ಸಂದೇಶಗಳ ಮೂಲಕ ತಿಳಿಸ್ತಾ ಇದ್ದೀರಾ. ಪ್ರೀತಿಯ ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗೆ. ಹಾಗೆ ನಿಮ್ಮ ಸಂದೇಶಗಳನ್ನ ಓದುವಂತಹ ಸಮಯದಲ್ಲಿ ಖಂಡಿತ ಓದ್ತೀನಿ ಸ್ನೇಹಿತರೆ. ಇದು ಯಾವ ಸಮಯ ಅಂತ ನಾನೇನಾದರೂ ನಿಮಗೆ ಕೇಳಿದ್ರೆ, ಪ್ರಶ್ನೆಯನ್ನು ಮಾಡಿದ್ರೆ ನೀವು ಒಂದು ಉತ್ತರವನ್ನು ಕೊಡ್ತೀರಾ. ಒಬ್ಬೊಬ್ಬರು ಒಂದೊಂದು ಉತ್ತರವನ್ನು ಕೊಡಬಹುದು. ನನ್ನ ಈಗ ನೀವು ಕೇಳಿದ್ರೆ ಇದು ನಮ್ಮ ಆಯ್ಕೆ ಕಾರ್ಯಕ್ರಮದ ಸಮಯ ಅಂತ ನಾನು ಹೇಳ್ತೀನಿ. ಬಟ್ ಪ್ರೇಮಿಗೆ ಈ ಪ್ರಶ್ನೆ ಕೇಳಿದ್ರೆ ಏನು ಹೇಳ್ಬೋದು?

ಪ್ರೇಮಿ ಹೀಗೆ ಉತ್ತರ ಕೊಡ್ತಾನೆ ಅಥವಾ ಉತ್ತರ ಕೊಡ್ತಾಳೆ. ಅನುರಾಗ ಅರಳೋ ಸಮಯ, ಮನಸ್ಸುಗಳು ಮಾತಾಡೋ ಸಮಯ, ಯಾರು ಯಾರ ದಾರಿಯನ್ನು ಕಾಯೋ ಸಮಯ, ಮೊಗ್ಗು ಮೆಲ್ಲ ಹಿಗ್ಗಿ ಹೂವಾಗೋ ಸಮಯ ಅಂತ ಅವರ ಕಡೆಯಿಂದ, ಪ್ರೇಮಿಯ ಕಡೆಯಿಂದ ಅಥವಾ ಪ್ರಿಯಸಿಯ ಕಡೆಯಿಂದ ಉತ್ತರ ಬರುತ್ತೆ. ಹಾಡಿನ ಮೊದಲ ಸಾಲುಗಳನ್ನೇ ನಾನು ನಿಮಗೆ ತಿಳಿಸ್ಬಿಟ್ಟೆ, ಹಾಡು ಯಾವುದು ಅಂತ ನಿಮಗೆ ಖಂಡಿತ ಗೊತ್ತಾಗಿರುತ್ತೆ. ಈಗ ಕಾರ್ತಿಕ್ ರವರ ಧ್ವನಿಯಲ್ಲಿ ಪೂರ್ತಿ ಹಾಡನ್ನು ಕೇಳ್ಬಿಡೋಣ. ಮುಸ್ಸಂಜೆ ಮಾತು ಚಿತ್ರದ ಈ ಹಾಡಿನ ಸಾಹಿತ್ಯ ಕವಿರಾಜ್ ರವರದ್ದು, ಹಾಗೆ ಸಂಗೀತ ಶ್ರೀಧರ್ ವಿ ಸಂಭ್ರಮರವರದ್ದು. ಕೇಳಿ ಈ ಗೀತೆ, ಎಂಜಾಯ್ ಮಾಡಿ.

ಪ್ರೀತಿಯ ಲಕ್ಷಣಗಳೆಲ್ಲ ಇದ್ರೂ ಸಹ ಈ ಪ್ರೇಮಿಗೆ ಪ್ರೀತಿನ ಇದು ಅನ್ನೋ ಅನುಮಾನ ಕಾಡ್ತಾ ಇದೆ ನೋಡಿ ಈ ಹಾಡಲ್ಲಿ. ಈಗ ನನ್ನ ಆಲ್ ಟೈಮ್ ಫೇವರೈಟ್ ಹಾಡನ್ನು ಕೇಳುವಂತಹ ಸಮಯ, ರಾಟೆ ಚಿತ್ರದ ಗೀತೆ. ಎಲ್ಲಿಯೂ ಕಾಣದ ಪ್ರೀತಿ ನಮಗಾಗಿ ಬಂದಿದೆ ಭೂಮಿಗೆ, ನಮ್ಮ ಸಲುವಾಗಿ ಹೆಜ್ಜೆ ಇಡಬೇಕು ಒಂದೇ ಸಮವಾಗಿ. ಮತ್ತಷ್ಟು ಸಾಲುಗಳು ಇಷ್ಟ ಆಗುತ್ತೆ, ಎಲ್ಲ ಸಾಲುಗಳನ್ನು ಹೇಳೋಷ್ಟು ಸಮಯ ಈಗ ಇಲ್ಲ. ಹಾಡನ್ನೇ ಕೇಳಿಬಿಡೋಣ. ಸಂತೋಷ್ ವೆಂಕಿರವರ ಗಾಯನ, ಎ ಪಿ ಅರ್ಜುನ್ರವರ ರಚನೆ, ವಿ ಹರಿಕೃಷ್ಣರವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಇದಾಗಿತ್ತು ಗುರುವಾರದ ವಿಶೇಷ ಆರ್ಜಿಎಸ್ ಚಾಯ್ಸ್ ನಮ್ಮ ಆಯ್ಕೆ ಕಾರ್ಯಕ್ರಮ. ಕಾರ್ಯಕ್ರಮದ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಿಮ್ಮ ಸಂದೇಶಗಳೇ ಹೇಳ್ತಾ ಇವೆ. ಗೀತೆಗಳನ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಇಷ್ಟೊತ್ತು ಕಾರ್ಯಕ್ರಮ ಕೇಳ್ತಾ ಜೊತೆ ಇದ್ದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳು ಬಂದಿವೆ. ನಿಮ್ಮೆಲ್ಲರ ಸಂದೇಶಗಳನ್ನ ಓದುವಂತಹ ಸಮಯದಲ್ಲಿ ಖಂಡಿತ ಓದ್ತೀನಿ. ಸ್ನೇಹಿತರೆ, ಯಾರು ಬೇಸರ ಮಾಡ್ಕೋಬೇಡಿ, ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 9:15:56 ಮಧುರವಾದ ಹಿಂದಿ ಗೀತೆಗಳನ್ನ ಕೇಳುವಂತ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಗೀತೆಗಳನ್ನ ಕೇಳ್ತಾ ಸಂದೇಶಗಳನ್ನ ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರಿ ಸ್ನೇಹಿತರೆ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029 9483091029. ಇವತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ರವರ ಜನ್ಮದಿನ, ಹಾಗಾಗಿ ಅವರ ಗೀತೆಯೊಂದಿಗೆ ಇವತ್ತಿನ ನಮ್ಮ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಯಾವ ಗೀತೆ ಇರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಾಜನ್ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರ ಗಾಯನ, ಸಮೀರ್ ರವರ ರಚನೆ, ನದೀಮ್ ಶ್ರವಣ್ ರವರ ಸಂಗೀತ ಸಂಯೋಜನೆ.

ನೀವು ಕೇಳ್ತಾ ಇದ್ದೀರಾ ಹಿಂದಿ ಮೆಲೋಡೀಸ್. ಮೊದಲನೇ ಗೀತೆಯನ್ನ ಕೇಳಿದ್ದಾಯ್ತು, ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಸಾವರಿಯಾ ಚಿತ್ರದಿಂದ ಶ್ರೇಯಾ ಘೋಷಾಲ್ ಹಾಗೂ ಕುನಾಲ್ ಗಾಂಜಾವಾಲಾರವರ ಗಾಯನ, ಮಾಂಟಿ ಶರ್ಮಾ ಹಾಗೂ ಸಂಜಯ್ ಲೀಲಾ ಬನ್ಸಾಲಿರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಜೂಲಿ ಚಿತ್ರದಿಂದ ಕಿಶೋರ್ ಕುಮಾರ್ ಅವರ ಗಾಯನ, ಆನಂದ್ ಬಕ್ಷಿ ರವರ ರಚನೆ, ರಾಜೇಶ್ ರೋಷನ್ ರವರ ಸಂಗೀತ ಸಂಯೋಜನೆ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 9:42:25. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಮ್ಮ ಪಯಣ ಸಾಗ್ತಾ ಇದೆ. ತುಮಕೋನ ಭೂಲ್ ಪಾಯಿಂಗಿ ಸಿನಿಮಾದ ಗೀತೆ ಈಗ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ, ಸಲೀಂ ಬಿಜ್ನೋರಿ ರವರ ರಚನೆ, ಧಬು ಮಲ್ಲಿಕ್ ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಗೀತೆಗಳನ್ನ ಕೇಳ್ತಾ ಈಗಾಗಲೇ ಸಾಕಷ್ಟು ಸಂದೇಶಗಳು ಬರ್ತಾ ಇವೆ. ಗೀತೆಗಳು ಇಷ್ಟ ಆಗ್ತಾ ಇದೆ, ಕಾರ್ಯಕ್ರಮ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ನಿಮ್ಮೆಲ್ಲ ಸಂದೇಶಗಳನ್ನ ಆದಷ್ಟು ಬೇಗನೆ ನೋಡ್ತೀನಿ. ಈಗ ನಾಯಕ್ ಚಿತ್ರದ ಹಾಡು ಮೂಡಿ ಬರ್ತಾ ಇದೆ. ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿ ರವರ ಗಾಯನ, ಆನಂದ್ ಬಕ್ಷಿ ರವರ ರಚನೆ, ಎ ಆರ್ ರೆಹಮಾನ್ ರವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಹಿಂದಿ ಮೆಲೋಡೀಸ್, ಮಧುರವಾದ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಹಾಗೆ ನೀವು ಸಹ ಸಂದೇಶಗಳನ್ನ ಕಳಿಸ್ತಾ ಇದೀಯ. ನಿಮ್ಮೆಲ್ಲರ ಸಂದೇಶಗಳನ್ನ ಈ ಗೀತೆಯ ನಂತರ ನೋಡ್ತೀನಿ. ಈಗ ಮೂಡಿ ಬರ್ತಾ ಇರುವಂತಹ ಗೀತೆ ಬಾಡಿಗಾರ್ಡ್ ಚಿತ್ರದ್ದು. ರಹತ್ ಫತೇ ಅಲಿ ಖಾನ್ ಹಾಗೂ ಶ್ರೇಯಾ ಘೋಷಾಲ್ ರವರ ಗಾಯನ, ಶಬೀರ್ ಅಹಮದ್ ಹಾಗೂ ನೀಲೇಶ್ ಮಿಶ್ರಾರವರ ರಚನೆ, ಹಿಮೇಶ್ ರೇಷಮ್ಯಾರವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಈಗ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವಂತಹ ಸಮಯ. ಆರ್ಜೆಸ್ ಚಾಯ್ಸ್ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳು ಬಂದಿತ್ತು. ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನ ಕಳಿಸಿದ್ರು. ಹಾಗೆ ಟೊರಾಂಟೋ ಕೆನಡಾದಿಂದ ರಾಜ್ಕುಮಾರ್ ಜೈನ್ ರವರ ಸಂದೇಶ, ಹಾಗೆ ಮಮತಾ ಮೇಘ ಧ್ರುವ ಭಟ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಆರ್ಜೆಸ್ ಚಾಯ್ಸ್ನ ಎಲ್ಲ ಗೀತೆಗಳನ್ನ ಮೆಚ್ಚಿದ್ದಾರೆ. ಹಾಗೆ ನಿಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದು ಎರಡು ಕನಸು ಚಿತ್ರದ ಗೀತೆಯನ್ನು ಕೇಳಿ ತುಂಬ ಖುಷಿಯಾಯಿತು ಅಂತ ಕೆಂಪರಾಜು ಮಾರಸಂದ್ರ ತುರುವೇಕೆರೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ರನ್ನಿಂಗ್ ಬೆತ್ 3890 ರವರ ಸಂದೇಶ ಬಂದಿದೆ. ಗಂಗಾಪತಿಯಿಂದ ನಾಗರಾಜ್ ಕೊಡೆಕಲ್ ರವರ ಸಂದೇಶ ಇದು. ಆರ್ಜೆಸ್ ಚಾಯ್ಸ್ನ ಎಲ್ಲ ಹಾಡುಗಳು ಮಧುರವಾಗಿವೆ, ಕಿವಿಗೆ ಇಂಪಾಗಿ ಕೇಳ್ತಾ ಇವೆ ಅಂತ ಹಾಗೆ ಕೌಡ್ಲಿರವಿ

ಈ ಅಂಜನಾನಗರದಿಂದ ಗೀತೆಗಳನ್ನ ಮೆಚ್ಚಿದ್ದಾರೆ. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ, ಪುಷ್ಪ ಶಾನುಭೋಗರ ಗದಗ್ನಿಂದ, ಎಲ್ಲ ಹಾಡುಗಳು ಸೂಪರ್ ಮೇಡಮ್. ಹಾಗೆ ದೊಡ್ಡಮನೆ ಹುಡುಗ ಚಿತ್ರದ ಹಾಡು ಇಷ್ಟ ಆಯ್ತು ಅಂತ ಇವ್ರು ಹೇಳ್ತಾ ಇದ್ದಾರೆ. ನಿಮ್ಮ ಫೇವರೈಟ್ ಸಾಂಗ್ಸ್ ನಮ್ಮ ಫೇವರೈಟ್ ಸಾಂಗ್ಸ್ ಕೂಡ ಅಂತ ಹೇಳ್ತಾ ಇದ್ದಾರೆ ಶಿವಗಂಗಾ ಹೆಬ್ಬಾಳದಿಂದ. ಹಾಗೆ ದೀಪಾರವರ ಸಂದೇಶ ಬಂದಿದೆ. ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಪ್ರಸಾರವಾಗ್ತಿರುವಂಥ ಎಲ್ಲ ಹಿಂದಿ ಹಾಡುಗಳು ಸೂಪರ್ ಆಗಿವೆ ಅಂತ. ಜಯ ಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ, ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇರುವಂತಹ ನಿಮ್ಮ ಆಯ್ಕೆಯ ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಮಧುರವಾಗಿ ಮೂಡಿ ಬರ್ತಾ ಇದೆ. ಎಲ್ಲ ಹಾಡುಗಳು ತುಂಬ ಇಷ್ಟವಾಗ್ತಿದೆ, ನಿರೂಪಣೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಹಾಡುಗಳನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಮೇಡಮ್, ಎಲ್ಲ ಗೀತೆಗಳು ಇಷ್ಟ ಆಗ್ತಾ ಇದೆ ಅಂತ ಎಲ್ಲ ಗೀತೆಗಳನ್ನ ಮೆಚ್ಚಿ ಸಂದೇಶ ಕಳಿಸಿರೋದು ನಿರ್ಮಲಾರವರು. ಹಾಗೆ ರಾಣಿ ಹಳೇಬೀಡು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ, ಎಲ್ಲ ಸಾಂಗ್ಸ್ ಸೂಪರ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ. ತುಮ್ ಬಿನ್ ಚಿತ್ರದಿಂದ ಸೋನು ನಿಗಮ್ ಹಾಗೂ ಅನುರಾಧ ಪೌಡ್ವಾಲ್ರವರ ಗಾಯನ, ಫೈಯೀಜ್ ಅನ್ಬಾರ್ ರವರ ರಚನೆ, ನಿಖಿಲ್ ವಿನಯ್ರವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹಿಂದಿ ಮೆಲೋಡೀಸ್. ಪ್ರಸಾರವಾದಂತಹ ಮಧುರವಾದ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಿಮ್ಮ ಸಂದೇಶಗಳೇ ಹೇಳ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮ ಕೇಳ್ದಂತ ಜೊತೆ ಇದ್ದಂತ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 10:00. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಈಶಾನ್ಯ ರಾಜ್ಯಗಳ ಮಂಡಳಿಯು 73ನೇ ಸಮಗ್ರ ಅಧಿವೇಶನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲಾಂಗ್ನಲ್ಲಿ ಇಂದು ಚಾಲನೆ ನೀಡಿದರು. ಇಂದು ನಡೆದ ಈಶಾನ್ಯ ಮಂಡಳಿಯ ಸಭೆಯಲ್ಲಿ ಜನರ ಆಕಾಂಕ್ಷೆಗಳ ಅನುಸಾರ ಸಮಗ್ರ ಅಭಿವೃದ್ಧಿ ಕೈಗೊಳ್ಳುವ ಕಾರ್ಯತಂತ್ರ ಯೋಜನೆ ಮತ್ತು ಈ ಭಾಗದ ಅನನ್ಯ ಸಂಸ್ಕೃತಿಯ ಉತ್ತೇಜನ ಕುರಿತು ಚರ್ಚೆ ನಡೆಸಲಾಯಿತು ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರದಲ್ಲಿ ಭಾರತ ಅಸಾಧಾರಣ ಪ್ರಗತಿ ಸಾಧಿಸಿದ್ದು, ಪಳೆಯುಳಿಕೆ ರಹಿತ ಇಂಧನ ಸಾಮರ್ಥ್ಯದಲ್ಲಿ ವಿಶ್ವದ ಅಗ್ರ ಉತ್ಪಾದಕ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದಂತಹ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಭಾರತದ ಸಂಶೋಧನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಅನುಸಂಧಾನ ರಾಷ್ಟೀಯ ಸಂಶೋಧನಾ ಫೌಂಡೇಶನ್ ಬೆಂಬಲಿತ ಡಿಜಿಟಲ್ ಪೋರ್ಟಲ್ ಕುರಿತು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಘೋಷಣೆ ಮಾಡಿದ್ದಾರೆ. ಎಲ್ಲಾ ವಿಜ್ಞಾನ ಸಚಿವಾಲಯಗಳ ಜಂಟಿ ಪರಾಮರ್ಶೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಂಶೋಧನಾ ಪ್ರಬಂಧ ಬರವಣಿಗೆಯ ಸಹಾಯದಲ್ಲಿ ತರಬೇತಿಯನ್ನು ಸುಗಮಗೊಳಿಸುವ ಗುರಿಯನ್ನು ಈ ಪೋರ್ಟಲ್ ಹೊಂದಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ಅಡೆತಡೆಗಳು ಮತ್ತು ಆರ್ಥಿಕ ಅನಿಶ್ಚಿತತೆಗಳ ನಡುವೆಯೂ ಇತರ ದೇಶಗಳಿಗೆ ಹೋಲಿಸಿದರೆ ಭಾರತ ವ್ಯಾಪಾರ

ಮಾರುಕಟ್ಟೆಗಳಲ್ಲಿ ಉತ್ತಮ ಸ್ಥಾನದಲ್ಲಿ ಇದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ರಾಮ್ ಹೇಳಿದ್ದಾರೆ. ಚಾಮರಾಜನಗರ ತಾಲೂಕಿನ ಹೊನ್ನಹಳ್ಳಿ ಗ್ರಾಮದಲ್ಲಿ ಜಾನುವಾರುಗಳ ಮೇಲೆ ದಾಳಿ ಮಾಡಿ ರೈತರಿಗೆ ಆತಂಕ ಹುಟ್ಟಿಸಿದ್ದ ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ನೈಋತ್ಯ ಮುಂಗಾರು ಇಂದು ಕೇರಳಂ ತಲುಪಿದೆ. ಈ ಹಿನ್ನೆಲೆಯಲ್ಲಿ ಕೇರಳಂ ಕರಾವಳಿ ಕರ್ನಾಟಕ ಸೇರಿದಂತೆ ಹಲವೆಡೆ ವ್ಯಾಪಕ ಮಳೆಯಾಗಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚಕ ಸೆನ್ಸೆಕ್ಸ್ 14 ಅಂಕಗಳಷ್ಟು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,360 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚಕ ನಿಫ್ಟಿ 11 ಅಂಕಗಳಷ್ಟು ಏರಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 23,417 ಅಂಕಗಳಷ್ಟು ದಾಖಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶ ರಾತ್ರಿ 11 ಗಂಟೆಗೆ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10:03:30. ಪ್ರೇಮ ಗೀತೆಗಳನ್ನ ಕೇಳ್ತಾ ಪ್ರೇಮದ ಬಗ್ಗೆನೆ ಮಾತಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಳ್ತಾ ಸಾಗೋ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಆತ್ಮೀಯ ಸ್ವಾಗತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮನೇ ಸಬ್ಜೆಕ್ಟ್ ಹೌದು, ಆದರೆ ಪ್ರೇಮದ ಯಾವ ಸಬ್ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪ್ರೇಮದಲ್ಲಿ ಅಥವಾ ಪ್ರೇಮಿಗಳಲ್ಲಿ ಕೇರ್ ಆ್ಯಂಡ್ ಕಂಟ್ರೋಲ್ ಬಗ್ಗೆ ಕನ್ಫ್ಯೂಷನ್ ಇದೆ. ಈ ಕನ್ಫ್ಯೂಷನ್ನ ಕಾರಣಕ್ಕೇನೆ ಪ್ರೇಮಿಗಳ ಮಧ್ಯೆ ಕಾನ್ಫ್ಲಿಕ್ಟ್ಸ್ ಹೆಚ್ಚಾಗಿ ನಡೀತಿರೋದನ್ನು ನೀವು ನೋಡಿರ್ತೀರ. ಒಬ್ಬರು ಮತ್ತೊಬ್ಬರ ಬಗ್ಗೆ, ಅಂದರೆ ಪ್ರೇಮಿಗೆ ತನ್ನ ಹುಡುಗಿ ಬಗ್ಗೆ ಇರುವಂಥ ಕೇರನ್ನು ಅವನು ಎಕ್ಸ್ಪ್ರೆಸ್ ಮಾಡಿದ್ರೆ ಅದು ಅವಳಿಗೆ ಕಂಟ್ರೋಲ್ ಮಾಡ್ತಿರೋ ಹಾಗೆ ಅನಿಸುತ್ತೆ. ಹಾಗೆ ಪ್ರೇಯಸಿ ತನ್ನ ಹುಡುಗನ ಬಗ್ಗೆ ತೋರಿಸುವಂಥ ಕಾಳಜಿ ಅವನ ಪ್ರಕಾರ ಅದು ಕಂಟ್ರೋಲ್, ಕೇರ್ ಆ್ಯಂಡ್ ಕನ್ಸರ್ನ್ ಅಲ್ಲ ಅನಿಸುತ್ತೆ. ಹೀಗೆ ಇಬ್ಬರೂ ಸಹ ಕೇರ್ನ ಕಂಟ್ರೋಲ್ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವತ್ತಿನ ಪ್ರೇಮ ನಿನಾದದಲ್ಲಿ ಕೇರ್ ಮತ್ತು ಕಂಟ್ರೋಲ್ ಈ ಎರಡಕ್ಕೂ ಇರೋ ವ್ಯತ್ಯಾಸಗಳನ್ನು, ಡಿಫ್ರೆನ್ಸಸ್ಸನ್ನು ನೀವು ತಿಳಿಸಬಹುದು ಸಂದೇಶಗಳನ್ನ ಕಳಿಸೋ ಮೂಲಕ. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಬೇಕಿರುವಂಥ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ: 9483091029. 9483091029. ಪ್ರೇಮನಿನಾದದ ವಿಷಯವನ್ನು ಮತ್ತೊಮ್ಮೆ ತಿಳಿಸೋದಾದರೆ ಕೇರ್ ಮತ್ತು ಕಂಟ್ರೋಲ್ ಈ ಎರಡಕ್ಕೂ ಇರುವಂತಹ ಡಿಫ್ರೆನ್ಸಸ್ ಏನೇನು ಅಂತ ನಮಗೆ ತಿಳಿಸಬಹುದು. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಲಿ. ಈಗ ಮಣ್ಣಿನ ದೋಣಿ ಚಿತ್ರದ ಗೀತೆ ಮುಡಿಯುತ್ತಾ ಇದೆ. ಕೇಳ್ತಾರಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಂಬರ್ ಎಂಡಿಂಗ್ ವಿತ್ 4523 ಇವರು ವಿಷಯದ ಕುರಿತಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಕೇರ್ನಲ್ಲಿ ಫ್ರೀಡಮ್ ಇರೋದಿಲ್ಲ, ಕೇರ್ನಲ್ಲಿ ಫ್ರೀಡಮ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಕಂಟ್ರೋಲ್ ಮಾಡೋದ್ರಲ್ಲಿ ಫ್ರೀಡಮ್ ಇರೋದಿಲ್ಲ ಅಂತ ಇವರು, ಇದು ಮೇನ್ ಡಿಫ್ರೆನ್ಸ್ ಅಂತ ತಿಳಿಸಿದ್ದಾರೆ. ನಿಮ್ಮ ಹೆಸರನ್ನು ನೀವು ತಿಳಿಸಿಲ್ಲ, ಹಾಗೆ ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳು ಬರ್ತಿವೆ. ಆದಷ್ಟು ವಿಷಯದ ಕುರಿತಾಗಿ ನಿಮ್ಮ ಸಂದೇಶಗಳಿರಲಿ ಸ್ನೇಹಿತರೆ. ಪ್ರೀತಿಯಲ್ಲಿ ಕೇರ್ ಮತ್ತು ಕಂಟ್ರೋಲ್, ಈ ಎರಡಕ್ಕೂ ಇರುವಂತಹ ಡಿಫ್ರೆನ್ಸಸ್ ಏನು ಅನ್ನೋದು ಇವತ್ತಿನ ಪ್ರೇಮ ನಿನಾದದ ವಿಷಯ. ಈ ವಿಷಯದ ಕುರಿತಾಗಿ ನಿಮ್ಮ ಮಾತುಗಳು ಸಂದೇಶಗಳ ಮೂಲಕ ನಮ್ಮ ಇನ್ಬಾಕ್ಸ್ನ ತಲುಪಲಿ. ಈಗ ನಾನಿನ್ನ ಮರೆಯಲಾರೆ ಚಿತ್ರದ ಟೈಟಲ್ ಟ್ರ್ಯಾಕ್ ಮುಡಿ ಬರ್ತಾ ಇದೆ, ಕೇಳ್ತಾರೆ ಇದು ವಿವಿಧ ಭಾರತಿ ಆಕಾಶವಾಣಿ.

ಇವತ್ತಿನ ಪ್ರೇಮ ನಿನಾದದ ವಿಷಯ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅಲ್ವಾ ಸ್ನೇಹಿತರೆ? ಪ್ರೀತಿಯಲ್ಲಿ ಅಥವಾ ಪ್ರೇಮದಲ್ಲಿ ಕೇರ್ ಮತ್ತು ಕಂಟ್ರೋಲ್ನ ಪ್ರೇಮಿಗಳು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಈ ಎರಡಕ್ಕೂ, ಅಂದರೆ ಕೇರ್ ಮತ್ತು ಕಂಟ್ರೋಲ್ಗೆ ಇರುವಂತಹ ಡಿಫ್ರೆನ್ಸಸ್, ವ್ಯತ್ಯಾಸಗಳೇನು ಅನ್ನೋದನ್ನು ನಮಗೆ ತಿಳಿಸಿ ಅಂತ ಕೇಳಿದೆ. ಸಂದೇಶಗಳು ಬರ್ತಾ ಇವೆ. ಯಾರಿದು? ಮೋಹನ್ ರವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಎಲ್ಲದ ಗುಂಡಿ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೇರ್ನಲ್ಲಿ ಪ್ರೀತಿ ಇರುತ್ತದೆ, ಕಂಟ್ರೋಲ್ನಲ್ಲಿ ಅಧಿಕಾರ ಇರುತ್ತದೆ.

ಕೇರ್ ಇಲ್ಲಿ ಸ್ವಾರ್ಥ ಇರಲ್ಲ, ಕಂಟ್ರೋಲ್ನಲ್ಲಿ ಸ್ವಾರ್ಥದ ಜೊತೆ ಹಕ್ಕು ಇರುತ್ತದೆ. ಕೇರ್ನಲ್ಲಿ ನಂಬಿಕೆ ಇರುತ್ತದೆ, ಕಂಟ್ರೋಲ್ನಲ್ಲಿ ಚಿಂತೆ ಮತ್ತು ಸಂದೇಹ ಇರುತ್ತದೆ. ಕೇರ್ ಮಾಡ್ತಾ ಕಂಟ್ರೋಲ್ ಮಾಡಬಹುದು, ಆದರೆ ಕಂಟ್ರೋಲ್ ಮಾಡ್ತಾ ಕೇರ್ ಮಾಡಿದರೆ ಕಿರುಕುಳ ಅನ್ನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರು. ಓಕೆ, ಹಾಗೆ ನಮ್ಮ ರನ್ನಿಂಗ್ ಬೆತ್ 5231 ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಸಿದ್ರಾಜೂರ್ ಅವರ ಸಂದೇಶ ಬಂದಿದೆ. ಹಾಗೆ ಚಿದಾನಂದ್ ಟಿ ಪಿ ಸರ್ಕಲ್ ಹೊಸದುರ್ಗದಿಂದ ತಂಪಾದ ಹೊತ್ತಲ್ಲಿ ಮಧುರವಾದ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ

ಆನಂದ ಕುಲಕರ್ಣಿ ಸುಲೇಪೇಟದಿಂದ ಹೇಳ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಇಂದಿನ ವಿಷಯದ ಕುರಿತು ಹೇಳೋದಾದ್ರೆ ಪ್ರೀತಿಯಲ್ಲಿ ಕೇರ್ ಮತ್ತು ಕಂಟ್ರೋಲ್ ಎರಡೂ ಬೇಕೇ ಬೇಕು. ಬರೀ ಕೇರ್ ಒಂದೇ ಇದ್ರೆ ನಡೆಯುವುದಿಲ್ಲ, ಕಂಟ್ರೋಲ್ ಕೂಡ ಅಷ್ಟೇ ನೆಸೆಸರಿ. ಕಂಟ್ರೋಲ್ ಇಲ್ಲ ಅಂದರೆ ಪ್ರೀತಿಯ ಗಾಡಿ ಎಲ್ಲೆಂದರಲ್ಲಿ ಹೋಗಿ ಬಿಡುತ್ತದೆ ಮತ್ತು ಸಣ್ಣ ಪುಟ್ಟ ಪ್ರೀತಿಯ ಅಪಘಾತಗಳಾಗಿ ಬಿಡುತ್ತವೆ. ಹಾಗಾಗಿ ಎರಡೂ ಸಹ ಪ್ರೀತಿಯ ಜೀವನಕ್ಕೆ ಅವಶ್ಯಕತೆ ಇದೆ ಅನ್ನುವುದು ನನ್ನ ಅಭಿಪ್ರಾಯ ಅಂತ ಇವರು ತಿಳಿಸ್ತಾ ಇದ್ದಾರೆ. ಹಾಗೆ ನಂಬರ್ 6240 ಇವರ ಸಂದೇಶ ಬಂದಿದೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ಗೀತೆಗಳನ್ನ ಮೆಚ್ಚಿ ಸಂದೇಶ ಕಳಿಸ್ತಾ ಇದ್ದೀರಾ. ಆದರೆ ಕಾರ್ಯಕ್ರಮದ ವಿಷಯದ ಕುರಿತಾಗಿ ನಿಮ್ಮ ಸಂದೇಶಗಳು ಇರಲಿ ಸ್ನೇಹಿತರೆ. ಪ್ರೀತಿಯಲ್ಲಿ ಕೇರ್ ಮತ್ತು ಕಂಟ್ರೋಲ್, ಈ ಎರಡರ ನಡುವಿನ ಡಿಫ್ರೆನ್ಸಸ್ ಏನು ನಿಮ್ಮ ಪ್ರಕಾರ ಅಂತ ಇವತ್ತಿನ ಪ್ರೇಮ ನಿನಾದದಲ್ಲಿ ನೀವು ತಿಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಶ್ರೀರಾಮಚಂದ್ರ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಪ್ರೇಮ ನಿನಾದ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಂದೇಶಗಳು ಬರ್ತಾ ಇವೆ. ಶಾಂತಾಚರ ಬಡಿಗೀರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ವಿವಿಧ ಭಾರತೀಯ ಪ್ರೇಮ ನಿನಾದ ಕಾರ್ಯಕ್ರಮ ಬಹಳ ಮನರಂಜನೀಯ ಮತ್ತು ಮನಸ್ಸಿಗೆ ಹತ್ತಿರವಾಗುವ ರೀತಿಯಲ್ಲಿ ಮೂಡಿ ಬರ್ತಾ ಇದೆ. ಪ್ರೀತಿಯಲ್ಲಿ ಕೇರ್ ಮತ್ತು ಕಂಟ್ರೋಲ್ ನಡುವಿನ ವ್ಯತ್ಯಾಸ ಎಂಬ ಶೀರ್ಷಿಕೆ ಕೂಡ ತುಂಬ ಅರ್ಥಪೂರ್ಣವಾಗಿದ್ದು, ಕಾಳಜಿ ಎಂದರೆ ನೀನು ಸುಖವಾಗಿರು, ನಿನ್ನ ಕನಸುಗಳನ್ನು ನನಸಾಗಿಸಿಕೋ, ನಾನು ನಿನಗೆ ಬೆಂಬಲವಾಗಿರುತ್ತೇನೆ ಅನ್ನೋದು. ನಿಯಂತ್ರಣ ಎಂದರೆ ನಾನು ಹೇಳಿದ ಹಾಗೆಯೇ ನಡ್ಕೋ, ನಿನಗೆ ಗೊತ್ತಿಲ್ಲದ ವಿಷಯಗಳಲ್ಲಿ ನಾನು ನಿರ್ಧರಿಸುತ್ತೇನೆ, ನನ್ನ ಪ್ರಕಾರವೇ ಬದುಕು ಅನ್ನೋದು. ಕೊನೆಯ ಮಾತನ್ನು ಹೇಳೋದಾದರೆ, ಪ್ರೀತಿಯಲ್ಲಿ ಕೇರ್ ಇದ್ದರೆ ಸಂಬಂಧ ಗಟ್ಟಿಯಾಗುತ್ತದೆ ಮತ್ತು ಬೆಳೆಯುತ್ತದೆ, ಆದರೆ ಕಂಟ್ರೋಲ್ ಇದ್ದರೆ ಸಂಬಂಧ ಉಸಿರುಗಟ್ಟುತ್ತದೆ ಮತ್ತು ನಿಧಾನವಾಗಿ ನಾಶವಾಗುತ್ತದೆ. ಸುಂದರವಾದ ಬಾಂಧವ್ಯಕ್ಕೆ ನಂಬಿಕೆ ಮತ್ತು ಸ್ವಾತಂತ್ರ್ಯ ಅತಿ ಅವಶ್ಯಕ. ಇಂದಿನ ಸಂಬಂಧಗಳ ವಿಚಾರದಲ್ಲಿ ಚೆನ್ನಾಗಿ ಯೋಚನೆ ಮಾಡಲು ಪ್ರೇರೇಪಿಸುತ್ತದೆ. ಮಧ್ಯೆ ಮಧ್ಯೆ ಪ್ರಸಾರವಾಗ್ತಾ ಇರುವಂತಹ ಮಧುರ ಪ್ರೇಮ ಗೀತೆಗಳು ಕಾರ್ಯಕ್ರಮಕ್ಕೆ ಇನ್ನಷ್ಟು ಆಕರ್ಷಣೆ ನೀಡುತ್ತವೆ. ನಿರೂಪಕರ ನಿರ್ವಹಣೆಯೂ ಸರಾಗವಾಗಿ ಶ್ರೋತೃಗಳನ್ನು ಸೆಳೆಯುವ ರೀತಿಯಲ್ಲಿ ನಡೆಯುತ್ತಿದೆ ಎಂಬುದು ಸ್ಪಷ್ಟ. ಇಂತಹ ಮಾಹಿತಿ ಜೊತೆಗೆ ಮನರಂಜನೆ ನೀಡುವ ಕಾರ್ಯಕ್ರಮಗಳು ಮುಂದುವರಿಯಲಿ, ಧನ್ಯವಾದಗಳು, ಶುಭರಾತ್ರಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಅನಿಸಿಕೆಯನ್ನು ತಿಳಿಸಿದ್ದಕ್ಕೆ. ಹಾಗೆ ಮತ್ತಷ್ಟು ಸಂದೇಶಗಳು. ಯಾರಿದು ಸವದತ್ತಿಯಿಂದ ಪ್ರಸನ್ನ, ಆಶಾ, ಪ್ರಜಕ್ತ, ಪ್ರತೀಕ್ಷಾ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿದ್ದಾರೆ ಇವರು. ಹಾಗೆ ನಂಬರ್ ಎಂಡಿಂಗ್ ವಿತ್ 48484 ಸಂದೇಶವನ್ನು ಕಳಿಸಿದ್ದಾರೆ. ನೀವು ಸಂಜೆಯಿಂದ ಕಾರ್ಯಕ್ರಮಗಳನ್ನ ಕೇಳಿದರೆ ಬಹುಶಃ ಈ ಒಂದು ಸಂದೇಶವನ್ನು ನೀವು ಕಳಿಸಿರ್ತಿರ್ಲಿಲ್ಲ. ಕಾರ್ಯಕ್ರಮಗಳನ್ನ ಕೇಳಿ ಓಲ್ಡ್ ಇಸ್ ಗೋಲ್ಡ್ನ ಗೀತೆಗಳನ್ನ ನೀವು ಕೇಳಿಲ್ಲ ಅಂತ ಕಾಣುತ್ತೆ. ಹಾಗೆ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಗೀತೆಗಳನ್ನು ಸಹ ನೀವು ಕೇಳಿಲ್ಲ. ಕೇಳದೇನೆ ನೀವು ಸಂದೇಶವನ್ನು ಕಳಿಸಿದ್ದೀರಾ. ಮತ್ತೊಮ್ಮೆ ನಿಮ್ಮ ಸಂದೇಶವನ್ನು ಪರಿಶೀಲನೆ ಮಾಡಿ, ಓಕೆನಾ. ಆದಷ್ಟು ವಿಷಯದ ಕುರಿತಾಗಿ ನಿಮ್ಮ ಸಂದೇಶ ಇರಲಿ, ಕಾರ್ಯಕ್ರಮ ಕೇಳ್ತಾ ಇದ್ರೆ ಮಾತ್ರ ಸಂದೇಶಗಳನ್ನ ಕಳಿಸಿ ಸ್ನೇಹಿತರೆ. ಮತ್ತಷ್ಟು ಸಂದೇಶಗಳಿವೆ, ನಿಮ್ಮೆಲ್ಲರ ಸಂದೇಶಗಳನ್ನ ಈ ಹಾಡಿನ ನಂತರ ನೋಡ್ತೀನಿ. ಯಾವ ಹಾಡು ಅಂದ್ರೆ ಶ್ರೀರಾಮ್ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾರಿ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ನೀವು ಟ್ಯೂನ್ ಮಾಡಿದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 10:30:26. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನೀರ್ ಅವರ ಸಂದೇಶ ಬಂದಿದೆ. ಪ್ರೀತಿಯಲ್ಲಿ ಕೇರ್ ಎಂಬುದು ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ, ಆದರೆ ಕಂಟ್ರೋಲ್ ಸರಿಯಾಗಿ ಗುರುತಿಸಿ ನಿರ್ವಹಿಸುತ್ತದೆ. ಇವೆರಡೂ ಇದ್ದರೆ ಮಾತ್ರ ಪ್ರೀತಿಗೆ ಬೆಲೆ ಜಾಸ್ತಿ, ಒಲವು ಚೆಲುವಾಗುವುದು ಅಂತ ಹೇಳ್ತಾ ಇದ್ದಾರೆ. ರಕ್ಷಣೆ ಎಂದರೆ ಸಂಗಾತಿಯನ್ನು ಕಾಳಜಿ ಮಾಡುವುದು, ಕೇರ್ ಮಾಡುವುದು, ಇದು ಆರೋಗ್ಯಕರ. ನಿಯಂತ್ರಣ ಎಂದರೆ ಸಂಗಾತಿಯನ್ನು ತನ್ನ ವಶದಲ್ಲಿಟ್ಟುಕೊಳ್ಳಲು ಯೋಚಿಸುವುದು, ಕಂಟ್ರೋಲ್ ಮಾಡುವುದು, ಇದು ಹಾನಿಕಾರಕ ಅಂತ ವ್ಯತ್ಯಾಸವನ್ನು ಗುರುತಿಸಿ ಸಂದೇಶವನ್ನು ಕಳಿಸಿದ್ದಾರೆ. ಎ ಹರಿಹರನ್ ವಿಜ್ಞಾನ ನಗರದಿಂದ. ಹಾಗೆ ಗೀತೆಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ಯಾರಿದು. ಕಾರ್ಯಕ್ರಮದ ವಿಷಯ ತುಂಬ ಚೆನ್ನಾಗಿದೆ, ನಾನೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಡುಗಳಂತೂ ಸೂಪರ್, ನಿಮ್ಮ ನಿರೂಪಣೆ ಸೂಪರ್ ಮೇಡಮ್. ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ, ನಿಮ್ಮ ಜೊತೆಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮಮತಾ, ಮೇಘ, ಧ್ರುವ, ಬಟ್ನಿ, ಕೇಶವಪುರ, ಹುಬ್ಬಳ್ಳಿಯಿಂದ. ಹಾಗೆ ಗೀತೆಗಳ ಮೆಚ್ಚಿ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ ಸ್ನೇಹಿತರೆ. ಆದಷ್ಟು ವಿಷಯದ ಕುರಿತಾಗಿ ನಿಮ್ಮ ಸಂದೇಶಗಳಿರಲಿ. ವಿಷಯ ಏನು ಅಂತ ಮತ್ತೊಮ್ಮೆ ತಿಳಿಸ್ಬಿಡ್ತೀನಿ. ಪ್ರೀತಿಯಲ್ಲಿ ಅಥವಾ ಪ್ರೇಮದಲ್ಲಿ ಪ್ರೇಮಿಗಳ ನಡುವೆ ಕೇರ್ ಮತ್ತು ಕಂಟ್ರೋಲ್ ನಡುವೆ ಇರುವಂತಹ ವ್ಯತ್ಯಾಸ ಗುರುತಿಸೋದಕ್ಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅಂದ್ರೆ ಒಂಥರ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಕೇರ್ನ ಕಂಟ್ರೋಲ್ ಅಂದ್ಕೊಳ್ತಾರೆ, ಹಾಗಾಗಿ ಒಂದಷ್ಟು ಕಿರಿಕಿರಿ ಆಗ್ತಿರುತ್ತೆ, ಹಾಗೆ ಸ್ವಲ್ಪ ಜಗಳ, ಗಲಾಟೆ ಇಂಥದ್ದೆಲ್ಲ ನಡೀತಾ ಇರುತ್ತೆ ಪ್ರೇಮಿಗಳ ಮಧ್ಯೆ. ಒಬ್ಬರ ಕೇರ್ನ ಮತ್ತೊಬ್ರು ಕಂಟ್ರೋಲ್ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇರೋದ್ರಿಂದ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇರ್ ಮತ್ತು ಕಂಟ್ರೋಲ್ ಈ ಎರಡಕ್ಕೂ ಇರುವಂತಹ ಡಿಫ್ರೆನ್ಸಸ್ ಏನು ಅಂತ ನಿಮಗೆ ಕೇಳಿದ್ದೀನಿ. ನಿಮಗೆ ಉತ್ತರ ಗೊತ್ತಿದ್ರೆ ಏನಿದೆ ಎರಡರ ಮಧ್ಯೆ ಡಿಫ್ರೆನ್ಸಸ್ ಅನ್ನೋದನ್ನು ನಮಗೆ ಸಂದೇಶಗಳ ಮೂಲಕ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಮತ್ತೊಂದು ಯುಗಳ ಗೀತೆ ಮೂಡಿ ಬರ್ತಾ ಇದೆ, ಹೂವು ಹಣ್ಣು ಚಿತ್ರದಿಂದ.

ಮಂಜು ಮಂಜು ಬೆಳ್ಳಿ ಮಂಜು ಮಂಜು ಮಂಜು

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಂದೇಶಗಳಂತೂ ಬರ್ತಾ ಇವೆ. ನಾನಿನ್ನ ಮರೆಯಲಾರೆ ಚಿತ್ರದ ಹಾಡು ಇಷ್ಟ ಆಯಿತು ಮೇಡಮ್ ಅಂತ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರಾಣಿ ಹಳೇಬೀಡು ಇಲ್ಲಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮದ ವಿಷಯ ಹಾಗೂ ಗೀತೆಗಳು ಎಲ್ಲ ಇಷ್ಟ ಆಗ್ತಾ ಇದೆ ಅಂತ. ಹಾಗೆ ಪ್ರೀತಿ ಪ್ರೇಮದಲ್ಲಿ ಕೇರ್ ಮತ್ತು ಕಂಟ್ರೋಲ್ ಇದ್ದರೇನೆ ಹಿತವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ. ಹಾಗೆ ನಂಬರ್ ಎಂಡಿಂಗ್ ವಿತ್ 0528 ಇವರ ಸಂದೇಶ ಬಂದಿದೆ. ಪ್ರೀತಿಯಲ್ಲಿ ಕಾಳಜಿ ತೋರಿಸುವುದು ಅಗತ್ಯ, ಆದರೆ ಅದೇ ನಿಯಂತ್ರಣ ಮತ್ತು ಸಂಶಯವಾಗಿ ಬದಲಾದಾಗ ಆ ಪ್ರೀತಿ ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳುತ್ತದೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳಿವೆ, ಆ ಎಲ್ಲ ಸಂದೇಶಗಳನ್ನ ನೋಡೋಣ ಅಭಿ ಚಿತ್ರದ ಈ ಹಾಡಿನ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಪ್ರೇಮದಲ್ಲಿ ಕೇರ್ ಮತ್ತು ಕಂಟ್ರೋಲ್, ಈ ಎರಡಕ್ಕೂ ಡಿಫ್ರೆನ್ಸಸ್ ಇದೆ. ಬಟ್ ಇತ್ತೀಚೆಗೆ ಪ್ರೇಮಿಗಳು ಈ ಎರಡೂ ವಿಷಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಹೆಚ್ಚಾಗಿದೆ. ಹಾಗಾಗಿ ಈ ಎರಡರ ನಡುವೆ ಇರುವಂಥ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳಿದೆ. ನಿಜವಾದ ಕಾಳಜಿಯು ಸಂಪರ್ಕ ಕಲ್ಪಿಸುತ್ತದೆ, ಅಂದರೆ ಬಾಂಡಿಂಗ್ನ ಬಿಲ್ಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗುಣಪಡಿಸುತ್ತದೆ. ನಿಯಂತ್ರಣವು ಆಗಾಗ್ಗೆ ಸ್ವಾತಂತ್ರ್ಯವನ್ನು ಕಡಿತಗೊಳಿಸುತ್ತದೆ, ಮಿತಿಗೊಳಿಸುತ್ತದೆ. ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ ಅಂತ ಹೇಳ್ತಾ ಇದ್ದಾರೆ. ಉಳ್ಳಾಲದಿಂದ ನಾರಾಯಣ್ ಹಾಗೂ ಶ್ವೇತಾರವರು ಈ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮದ ಜೊತೆಗೆ ವಿಷಯದ ಜೊತೆಗೆ ಹಾಡುಗಳು ತುಂಬ ಚೆನ್ನಾಗಿದೆ ಮೇಡಮ್ ಅಂತ ನಿರ್ಮಲಾರವರು ಹೇಳ್ತಾ ಇದ್ದಾರೆ. ಹಾಗೆ ನಂಬರ್ ರನ್ನಿಂಗ್ ವಿತ್ 8762 ನಿಮ್ಮ ಸಂದೇಶ ವಿಷಯದ ಕುರಿತಾಗಿ ಇಲ್ಲ ಸ್ನೇಹಿತರೆ. ಹಾಗೆ ಮತ್ತೊಮ್ಮೆ ನಮಸ್ತೆ ಮೇಡಮ್ ಅಂತ ನಂಬರ್ ರನ್ನಿಂಗ್ ವಿತ್ 1875 ಇವರು ಸಂದೇಶ ಕಳಿಸಿದ್ದಾರೆ. ಓಕೆ, ಕಾರ್ಯಕ್ರಮ ಕೇಳ್ತಾ ಜೊತೆಯಾಗಿರಿ. ಬ್ರಹ್ಮಾನಂದ ರಾನಡಿ ವಿದ್ಯಾನಗರ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ಮೇಡಮ್, ನಿಮ್ಮ ಮಧುರವಾದ ನಿರೂಪಣೆಯೊಂದಿಗೆ ಒಳ್ಳೊಳ್ಳೆ ಚಲನಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಕೇಳೋದಕ್ಕೆ ಮನಸ್ಸಿಗೆ ತುಂಬ ಮುದ ನೀಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಮ್ಮ ವಿಷಯ ಅಂದರೆ ನಿಮ್ಮ ಸಂದೇಶದಲ್ಲಿ ವಿಷಯಕ್ಕೆ ನೀವು ರಿಲೇಟ್ ಆಗಿರುವಂತಹದ್ದನ್ನು ಕಳಿಸಿಲ್ಲ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ಹೇಳ್ತಾ ಇದ್ದೀರಾ, ಆದರೆ ನಮ್ಮ ವಿಷಯ ಅದಲ್ಲ. ಅನಿಲ್ ಬಿಷ್ಟನವರ್ ಶಮನಿ ಬಾಡಿ ಚಿಕ್ಕೋಡಿಯಿಂದ ಮೆಸೇಜ್ ಮಾಡಿದ್ದಾರೆ. ಮೇಡಮ್, ವಿಷಯದ ಆಯ್ಕೆ ತುಂಬ ಚೆನ್ನಾಗಿ ಮಾಡಿಕೊಂಡಿದ್ದೀರಾ. ಪ್ರೀತಿಯಲ್ಲಿ ಕೇರ್ ಮತ್ತು ಕಂಟ್ರೋಲ್ ಎರಡೂ ಸಹ ಅವಶ್ಯಕತೆ ಇದೆ. ಇದರಲ್ಲಿ ವ್ಯತ್ಯಾಸ ಇಷ್ಟೇನೆ. ಕೇರ್ ಅಂದರೆ ಒಬ್ಬರನ್ನೊಬ್ಬರು ಕಾಳಜಿ ವಹಿಸುವುದು, ಹಾಗೂ ಕಂಟ್ರೋಲ್ ಅಂದರೆ ಪ್ರೀತಿಯಲ್ಲಿ ಸಮಾಜದ ದೃಷ್ಟಿಯಲ್ಲಿ ಹಾಗೂ ಪಾಲಕರ ಮುಂದೆ ನಿಜವಾದ ಪ್ರೀತಿ ಮಾಡಿ ಯಶಸ್ವಿಯಾಗುವುದು ಎಂದು ನನ್ನ ಅಭಿಪ್ರಾಯ. ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಅವರು. ಮತ್ತಷ್ಟು ಸಂದೇಶಗಳಿವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಗೀತಾ ಚಿತ್ರದ ಈ ಸೂಪರ್ ಹಿಟ್ ಹಾಡಿನ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಯುಗಳ ಗೀತೆಗಳನ್ನ ಕೇಳ್ತಾ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರೇಮದಲ್ಲಿ ಪ್ರೇಮಿಗಳ ಮಧ್ಯೆ ಕೇರ್ ಮತ್ತು ಕಂಟ್ರೋಲ್ ಈ ಎರಡೂ ವಿಷಯಗಳಿಗೆ ಮಿಸ್ಅಂಡರ್ಸ್ಟ್ಯಾಂಡ್ ಆಗೋದು ಹೆಚ್ಚಾಗಿದೆ. ಒಬ್ಬರ ಕೇರನ್ನು ಮತ್ತೊಬ್ಬರು ಕಂಟ್ರೋಲ್ ಅಂತ ಅಂದ್ಕೊಳ್ತಾ ಇದ್ದಾರೆ. ಹಾಗಾಗಿ ಕೇರ್ ಮತ್ತು ಕಂಟ್ರೋಲ್ ಈ ಎರಡಕ್ಕೂ ನಿಮಗನ್ಸೋ ಪ್ರಕಾರ ಏನೆಲ್ಲ ವ್ಯತ್ಯಾಸಗಳಿವೆ ಅಂತ ಕೇಳಿದ್ದೆ. ಧಾರವಾಡದಿಂದ ಮಾನಸ ರವರ ಸಂದೇಶ ಬಂದಿದೆ. ಪ್ರೀತಿಯಲ್ಲಿ ಕೇರ್ ಮತ್ತು ಕಂಟ್ರೋಲ್ ಎರಡು ಅತಿ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಂಬರ್ ನಿಮಗೆ 05928 ಇವರು ಹೇಳ್ತಾ ಇದ್ದಾರೆ, ನಿಜವಾದ ಪ್ರೀತಿ ಭಯವನ್ನಾಗಲಿ ಅಥವಾ ಅಸುರಕ್ಷಿತ ಭಾವನೆಯನ್ನಾಗಲಿ ನೀಡುವುದಿಲ್ಲ, ಅದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಆದ್ದರಿಂದ ಪ್ರೀತಿಯಲ್ಲಿ ನಿಯಂತ್ರಣ ಮತ್ತು ಸುರಕ್ಷತೆ ಇರುವುದು ಹೊರೆಯಲ್ಲ, ಅದುವೇ ಆ ಪ್ರೀತಿಯನ್ನು ದೀರ್ಘಕಾಲ ಉಳಿಸುವ ಬೇರು ಅಂತ. ಹಾಗೆ ಮೇಡಮ್, ಕೇರ್ ಮತ್ತು ಕಂಟ್ರೋಲ್ ಪ್ರೀತಿಲಿ ಇರೋದು ತಪ್ಪಲ್ಲ, ಆದರೆ ಉಸಿರುಗಟ್ಟುವ ಥರ ಇರಬಾರದು, ಅದು ಅತಿಯಾದರೆ ಮನಸ್ಸು ಹೊಡೆದು ಹೋಗುತ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಲತಾ ಹಲ್ಸೂರಿನಿಂದ. ಅಭಿ ಚಿತ್ರದ ಗೀತೆಯನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ವಿರೂಪಾಕ್ಷಪ್ಪ ಮಡಿವಾಳರ ಇಂದರಗಿ ಕೊಪ್ಪಳದಿಂದ. ಶ್ರೀ ಒವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ನಂಬರ್ ನಿಮಗೆ 0734 ಇವರು ಹೇಳ್ತಾ ಇದ್ದಾರೆ, ಕೇರ್ ಮತ್ತು ಕಂಟ್ರೋಲ್ ಎರಡೂ ಸಹ ಬೇಕಾಗುತ್ತೆ ಪ್ರೀತಿಯಲ್ಲಿ ಅಂತ.

ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಶ್ರೀನಿವಾಸ್ ಮಹಾಲಕ್ಷ್ಮೀಪುರಂನಿಂದ ಈ ಒಂದು ಸಂದೇಶವನ್ನು ಕಳಿಸಿದರೆ. ಮತ್ತಷ್ಟು ಸಂದೇಶಗಳನ್ನ ನೋಡೋಣ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಸಿನಿಮಾದ ಟೈಟಲ್ ಟ್ರ್ಯಾಕ್ನ ನಂತರ

0: ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಗೀತೆಗಳು ಇಷ್ಟ ಆಗ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದರೆ ಯಾರಿದು? ಕವಿತಾ ಶ್ರೀನಿವಾಸ್, ವೈಎಸ್ ಕಾಲೋನಿ, ಧಾರವಾಡದಿಂದ. ಹಾಗೆ ಒಳ್ಳೆಯ ಪ್ರೇಮ ಸಂಬಂಧದಲ್ಲಿ ಕಾಳಜಿ, ಕೇರ್ ಇರಬೇಕು, ಆದರೆ ಅತಿಯಾದ ನಿಯಂತ್ರಣ ಇರಬಾರದು ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ, ನಂಬಿಕೆ, ಗೌರವ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಸಂಬಂಧವನ್ನು ಬಲಪಡಿಸುತ್ತವೆ. ಅಂದರೆ ಕಾಳಜಿ ಪ್ರೀತಿಯನ್ನು ಬೆಳೆಸುತ್ತದೆ, ನಿಯಂತ್ರಣ ಪ್ರೀತಿಯನ್ನು ದುರ್ಬಲಗೊಳಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಚಂದ್ರಕಾಂತ್ ಚಂದಾಪುರ, ಕಲಬುರಗಿಯಿಂದ. ಹಾಗೆ ನಿಜ ಅಲ್ವಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ, ನೀವೇನಂತೀರಾ ಅಂತ. ಹೌದು, ನಿಮ್ಮ ಮಾತು ನಿಜ. ಹಾಗೆ ಎಲ್ಲ ಹಾಡುಗಳು ನಮ್ಮ ಮನಸ್ಸನ್ನು ಕದ್ದಿವೆ ಅಂತ ಹೇಳ್ತಾ ಇದ್ದಾರೆ ವಿರೂಪಾಕ್ಷಪ್ಪ, ಶಿಲ್ಪಾ ಮಂಜುನಾಥ್, ಹೊಸಪೇಟೆ ವಿಜಯನಗರ್ ಡಿಸ್ಟ್ರಿಕ್ಟ್ ಇಲ್ಲಿಂದ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ ಸ್ನೇಹಿತರೆ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನನ್ನ ಮಾತುಗಳನ್ನ ತಿಳಿಸೋದಾದ್ರೆ ಪ್ರೀತಿಯಲ್ಲಿ ಕೇರ್, ಕಾಳಜಿ ಇರಲೇಬೇಕು. ಕಾಳಜಿ ಇಲ್ಲದೇ ಇದ್ರೆ ಅದು ಪ್ರೀತಿ ಆಗೋದೇ ಇಲ್ಲ. ಬಿಕಾಸ್ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋದು ಬರೀ ಮಾತಲ್ಲ, ಕಾಳಜಿ. ಪ್ರೇಮದ ಆರಂಭದ ದಿನಗಳಲ್ಲಿ ಹುಡುಗ ಅಥವಾ ಹುಡುಗಿಗೆ ಏನನ್ಸುತ್ತೆ ಅಂದರೆ ಕೇರ್ ಆ್ಯಂಡ್ ಕನ್ಸರ್ನ್ನ ತೋರಿಸ್ತಾ ಇದ್ದಾರೆ ನಮ್ಮ ಪ್ರೇಮಿ, ಹಾಗಾಗಿ ಅದು ಚೆನ್ನಾಗಿದೆ ಅಂತ ಅನಿಸುತ್ತೆ, ಖುಷಿ ಕೊಡುತ್ತೆ. ಆದರೆ ನಂತರ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೇನು ಅಂತ ಅನಿಸುತ್ತೆ. ಆದರೆ ಯಾರೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಕಾಳಜಿಯನ್ನು ತೋರಿಸೋದಿಲ್ಲ. ಹಾಗಾಗಿ ನಿಜವಾದ ಕೇರ್ ಪ್ರೇಮವನ್ನು ಅಪ್ಲಿಫ್ಟ್ ಮಾಡುತ್ತೆ, ಆದರೆ ಕಂಟ್ರೋಲ್ ಪ್ರೇಮವನ್ನು ಡ್ರೈನ್ ಮಾಡಿಬಿಡುತ್ತೆ, ಬರೀದಾಕ್ಸುತ್ತೆ. ಸೊ ಇದು ಎರಡರ ನಡುವಿನ ಮೇನ್ ಡಿಫ್ರೆನ್ಸ್ ಆಗಿರುತ್ತೆ. ಇವತ್ತಿನ ಪ್ರೇಮ ನಿನಾದದ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಗುಜರಾತ್ನ ಸೂರತ್ ಮತ್ತು ದಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕಾರ್ಯಾಚರಣೆಯ ದಕ್ಷತೆಯನ್ನು ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿಯನ್ನು ದುಪ್ಪಟ್ಟು ಮಾಡಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ವೈದ್ಯಕೀಯ ಮತ್ತು ಕಾಮಗಾರಿ ಯೋಜನೆಗಳು ಸೇರಿದಂತೆ ರಕ್ಷಣಾ ಸೇವೆಗಳಿಗಾಗಿ ಪರಿಷ್ಕೃತ ಹಣಕಾಸು ಅಧಿಕಾರ ನಿಯೋಜನೆಯನ್ನು ಸಹ ಇಂದು ಬಿಡುಗಡೆ ಮಾಡಲಾಯಿತು. 10,000 ಕೋಟಿ ರೂಪಾಯಿಗಳ ವಾಯುಯಾನ ಟರ್ಬೈನ್ ಇಂಧನ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಯನ್ನು ಅನುಮೋದಿಸುವ ಸರ್ಕಾರದ ನಿರ್ಧಾರವನ್ನು ಭಾರತೀಯ ವಿಮಾನಯಾನ ಸಂಸ್ಥೆಗಳು ಸ್ವಾಗತಿಸಿವೆ. ಇದು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ನೀಡುತ್ತದೆ ಎಂದು ಹೇಳಿವೆ. ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಬಳಿಕ ಈ ವಿಷಯ ಪ್ರಸ್ತಾಪಿಸಿದ್ದಾರೆ. ಸರ್ಕಾರದ ಯೋಜನೆಗಳು ನಿಗದಿತ ಸಮಯದ ಒಳಗೆ ಜನರಿಗೆ ತಲುಪಲು ಜವಾಬ್ದಾರಿ ಮತ್ತು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ಹಾಗೂ ಬೆಂಗಳೂರು ನಗರದ ಭವಿಷ್ಯದ ಸವಾಲುಗಳನ್ನು ಎದುರಿಸಬಲ್ಲ ಸುಸ್ಥಿರ ನಗರಾಭಿವೃದ್ದಿಗೆ ಪೂರಕವಾದ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಬೆಂಗಳೂರು ಜಲಮಂಡಳಿಯು ಬೆಂಗಳೂರು ಗ್ಲೋಬಲ್ ವಾಟರ್ ಇನೋವೇಷನ್ ನೆಟ್ವರ್ಕ್ ಸ್ಥಾಪನೆಗೆ ಚಿಂತನೆ ನಡೆಸಿದೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆಯವರೆಗೆ ಮಧ್ಯಮ ಮಳೆ ಹಾಗೂ ಇದೇ 6ರಿಂದ 10ರವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿದೆ. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕದಲ್ಲಿ ಭಾರತ ತನ್ನ ಬಲವಾದ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಮಹಿಳೆಯರ 57 ಕೆಜಿಯ ವಿಭಾಗದಲ್ಲಿ ಜೈಸ್ಮಿನ್ ಲಂಬು

ಸೂರ್ಯ ವಿಶ್ವದ ನಂಬರ್ ಒನ್ ಸ್ಥಾನಕ್ಕೇರಿದರೆ ಏಷ್ಯನ್ ಚಾಂಪಿಯನ್ ಪ್ರಿಯಾ ಘಂಗಾಸ್ 60 ಕೆಜಿಯ ವಿಭಾಗದಲ್ಲಿ ಮತ್ತು ವಿಶ್ವನಾಥ್ ಸುರೇಶ್ 50 ಕೆಜಿಯ ವಿಭಾಗದಲ್ಲಿ ಅಗ್ರ ಶ್ರೇಯಾಂಕಿತರಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಕೇಳಲಿದ್ದೀರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11:03:14. ಸ್ನೇಹಿತರೆ, ಸಂಜೆಯಿಂದ ಪ್ರಸಾರವಾದಂಥ ಕಾರ್ಯಕ್ರಮಗಳು, ಪ್ರಸ್ತುತಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂಜೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜಿ ಕುಸುಮ. ಆಶಾವಾದ, ಆತ್ಮವಿಶ್ವಾಸ ಮತ್ತು ಆತ್ಮತೃಪ್ತಿ ನಿಮ್ಮೆಲ್ಲರ ಜೀವನವ ಆನಂದಮಯವಾಗಿಸ್ಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:04:02. ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ನಾಳೆ ಬೆಳಿಗ್ಗೆ 5:53 ನಮ್ಮ ಪ್ರಸಾರ ಕಾರ್ಯ ಆರಂಭ. ಎಲ್ಲರಿಗೂ ಶುಭ ರಾತ್ರಿ. ಜೈ ಹಿಂದ್.